ಇದು ಆಕಾಶವಾಣಿ ಚಿತ್ರದುರ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು 102.6 ಎಫ್ಎಂ ಕಂಪನಾಂಕಗಳಲ್ಲಿ ಆರಂಭ ಮಾಡುತ್ತಿದ್ದೇವೆ. ಇಂದು ರಾಷ್ಟೀಯ ಪಂಚಾಂಗ 1948ನೇ ಶಕವರ್ಷ, ಆಷಾಢ ಮಾಸದ 11ನೇ ದಿನ ಅಂದರೆ 2026ನೇ ಇಸವಿ ಜುಲೈ ತಿಂಗಳ 2ನೇ ತಾರೀಖು ಗುರುವಾರ. ಈಗ ಸಮಯ ಸರಿಯಾಗಿ 5:58:40. ಪ್ರಿಯ ಕೇಳುಗರೆ, ಒಳ್ಳೆಯ ದಿನಗಳ ನಿರೀಕ್ಷೆಯಲ್ಲಿ ಆಯುಷ್ಯವೇ ಕಳೆದು ಹೋಗುತ್ತೆ. ಆಮೇಲೆ ಅರಿವಾಗುತ್ತೆ ಕಳೆದು ಹೋದ ದಿನಗಳೇ ಒಳ್ಳೆಯದಾಗಿದ್ದವು ಎಂದು. ಹಾಗಾಗಿ ಇರುವ ಪ್ರತಿ ಕ್ಷಣಗಳನ್ನು ಒಳ್ಳೆಯದೆಂದೇ ಭಾವಿಸಿ ಸಂಭ್ರಮಿಸಿ. ಈ ಶುಭ ನುಡಿಯೊಂದಿಗೆ ತಮಗೆಲ್ಲ ನಮಸ್ಕಾರ. ಇಂದಿನ ದುರ್ಗೋದಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಅಂದಹಾಗೆ ಸ್ಟುಡಿಯೋದಿಂದ ನಾನು ದ್ಯಾಮಲಾಂಬಿಕಾ ಎಂಎಸ್.

ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ದಿವಾಕರ್ ಡೋಂಗ್ರೆ ಅವರಿಂದ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ ಕೇಳುವಿರಿ. 6:45 ಭಾವಗೀತೆಯೊಂದು ಮೂಡಿಬರಲಿದೆ. 6:50 ಆರೋಗ್ಯ ಬಿಂದು, ಬೆಳ್ಳುಳ್ಳಿಯ ಔಷಧೀಯ ಗುಣಗಳನ್ನು ಕುರಿತು ಮಾಹಿತಿ ಡಾ ಬಿಆರ್ ಲಲಿತಾ ಅವರಿಂದ. 7:15 ಭಾವತರಂಗ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಆಲಿಸುವಿರಿ. 7:30 ಸೇವಾ ಮಾಹಿತಿ, 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಕಿಡ್ನಿ ಸ್ಟೋನ್ ಅಂದರೆ ಮೂತ್ರಪಿಂಡದ ಕಲ್ಲು, ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ. ಭಾಗವಹಿಸುತ್ತಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರ ರೋಗ ತಜ್ಞರಾದ ಡಾಕ್ಟರ್ ದರ್ಶನ್ ಹೆಚ್.ಆರ್. ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ಮದಕರಿ ಸರ್ಕಲ್, ಚಿತ್ರದುರ್ಗ. 9:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. 10:05 ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 11:00 ಜನಪದ ಗೀತೆಗಳನ್ನು ಕೇಳಲಿದ್ದೀರಿ. 11:30 ಮಾಹಿತಿ ಕಣಜ ಮಾಲಿಕೆಯಲ್ಲಿ ಪುಸ್ತಕಗಳ ಪರಿಚಯ. ನಿಲಯದ ಮದಕರಿ ಪ್ರಸಾರದಲ್ಲಿ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ವಿಜಯಪುರದ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 12:35 ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳ ಕುರಿತ ಸರಣಿಯಲ್ಲಿ ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇಂದಿನ ಪ್ರಗತಿಪಥ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ನಮ್ಮ ನಿಲಯದಿಂದ 1:20 ಕಾರ್ಯಕ್ರಮ ಉಲ್ಲಾಸ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು. 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ನಿಲಯದ ಚಂದ್ರೋಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ. 5:30 ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರಲಿದೆ. 6:15 ಚಳ್ಳಕೆರೆ ತಾಲೂಕು ನೆಲಗೇತನಹಟ್ಟಿಯ ಚನ್ನಮ್ಮ ಹಾಗೂ ಸಂಗಡಿಗರಿಂದ ಆಂಜನೇಯ ಸ್ವಾಮಿ ಪದ ಕೇಳಲಿದ್ದೀರಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ರಶ್ಮಿ ಬಿಎನ್ ಅವರೊಂದಿಗೆ ಜಗದೀಶ್ ಗೋಪನಹಳ್ಳಿ ಅವರು ನಡೆಸಿದ ಸಂದರ್ಶನದ ಅಂತಿಮ ಭಾಗ. ಜೊತೆಗೆ ರೈತರಿಗೆ ಸಲಹೆ, ಹವಾಮಾನ ವರದಿ, ಮಾರುಕಟ್ಟೆ ಧಾರಣೆ, ಜನಪದ ಗೀತೆಗಳನ್ನು ಕೇಳುವಿರಿ. 7:45 ಹಿಂದಿ ಚಿತ್ರಗೀತೆಗಳು ಮೂಡಿಬರಲಿವೆ. ರಾತ್ರಿ 8:00 ಜನರಂಜನಿ ವಾಟ್ಸ್ಆಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು ಮೂಡಿಬರಲಿವೆ. 9:15 ಭಾವಗೀತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 9:30 ಕನ್ನಡ ಭಾರತಿ, ಅಂಗನವಾಡಿ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದ ಕೆಸಿ ವಿಜಯಕುಮಾರಿ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10:00-10:30 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಕೇಳುವಿರಿ. ಗಮನಿಸಿ, 10:30 ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವ ಐಸಿಸಿ ಟಿ20 ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ 2020

0: for the round of 16. Yuri Tielemans scored a 125th minute penalty to seal a dramatic 3-2 victory and extend Belgium's unbeaten run to 17 matches. Belgium will now face the winners of the United States versus Bosnia and Herzegovina match in the round of 16. In men's cricket, the first T20 international between India and England was abandoned due to rain in Chester Lee Street last night. The five-match series now stands level at nil-nil. Opting to bat first, India scored 189 for 7 and stipulated 20.
1: Athava ayyole illave aihuli devalayagalu mattu smarakagalu anta heli kareyalpaduva aihole devalayagalu mattu smarakagalu Karnataka da Malaprabha nadiya bali 6-8 ಶತಮಾನದ ನಡುವೆ ನಿರ್ಮಿಸಲಾದ 100ಕ್ಕೂ ಹೆಚ್ಚು ದೇವಾಲಯಗಳ ಸಂಗ್ರಹವಾಗಿದೆ. ವಿದೇಶಿಗರ ದಾಳಿಯಿಂದ ಹಾನಿಗೊಳಗಾಗಿದ್ದರೂ ಸಹ ಈ ಸಂಗ್ರಹವು ಉಳಿದಿರುವ ಆರಂಭಿಕ ದೇವಾಲಯಗಳಲ್ಲಿ ಒಂದಾಗಿರುವಂಥದ್ದು ಮತ್ತು ಪ್ರಾಚೀನ ಭಾರತೀಯ ಕಲೆಗಳು, ಧಾರ್ಮಿಕ ನಂಬಿಕೆಗಳು ಸಮಾಜದ ಜನಜೀವನ ಮತ್ತು ವಾಸ್ತುಶಿಲ್ಪವನ್ನು ಬಿಂಬಿಸುತ್ತವೆ. ಇಂತಹ 100ಕ್ಕೂ ಹೆಚ್ಚು ದೇಗುಲಗಳನ್ನು ಹೊಂದಿರುವ ಐಹೊಳೆಯಲ್ಲಿರುವಂಥದ್ದೇ ಶಿವನಿಗೆ ಅರ್ಪಿತವಾದ ಹುಚ್ಚಿಮಲ್ಲಿ ಗುಡಿ. ಇದರ ಬಗ್ಗೆ ಇವತ್ತಿನ ಪರಿಚಯ. ಆರಂಭದಲ್ಲಿ ಕೇಳೋಣ ಮಡಿವಾಳಪ್ಪ ಅವರು ರಚಿಸಿರುವ ವಚನವನ್ನು. ಬಸವರಾಜ ಭಂಟನೂರವರ ಧ್ವನಿಯಲ್ಲಿದೆ. ಹಗಲಿದ್ದಲ್ಲಿ ಕತ್ತಲೆ ಇರ್ಪುದೆ, ಕತ್ತಲೆ ಇದ್ದಲ್ಲಿ ಹಗಲಿರ್ಪುದೆ.

ಹುಚ್ಚಿಮಲ್ಲಿಗುಡಿ ನೋಡಲು ಪುಟ್ಟದಾಗಿದ್ರೂ ನಂತರದ ಪ್ರಮುಖ ದೇವಾಲಯಗಳಲ್ಲಿ ಕಂಡುಬರುವ ವಾಸ್ತುಶಿಲ್ಪದ ಅಂಶಗಳನ್ನು ಒಳಗೊಂಡಿದೆ. ಉದಾಹರಣೆಗೆ ಮುಖಮಂಟಪ, ಸಭಾಮಂಟಪ, ಗರ್ಭಗೃಹ ಈ ರೀತಿ. ಈ ದೇವಾಲಯವನ್ನು ಸುಮಾರು 6ರಿಂದ 8ನೇ ಶತಮಾನದ ನಡುವೆ ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತೆ. ಇಲ್ಲಿ ಪ್ರೇಮ ಬಂಧನದಲ್ಲಿರುವ ದಂಪತಿಗಳು, ದೇವಾಲಯವು ಗರುಡ, ಬ್ರಹ್ಮ ಮತ್ತು ಸೂರ್ಯನ ಚಿತ್ರಗಳನ್ನು ತೋರಿಸಲಾಗಿದೆ. ಮುಖ್ಯ ದೇವಾಲಯದ ಪ್ರವೇಶದ್ವಾರವು ಗಂಗಾ ಮತ್ತು ಯಮುನಾ ದೇವತೆಗಳ ಕೆತ್ತನೆಗಳಿದ್ದು ಹಾನಿಗೊಳಗಾದ ಲಕ್ಷಣಗಳಿವೆ. ವಿವಾಹಗಳಂತಹ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಬಳಸಲಾಗುವ ಸಭಾಮಂಟಪವು ಇಂದ್ರ ಮತ್ತು ಕುಬೇರನ ಚಿತ್ರಗಳನ್ನು ಹೊಂದಿದೆ. ದೇವಾಲಯದ ಛಾವಣಿಯ ಮೇಲೆ ಸೈನಿಕರ ಧಿರಿಸಿನಲ್ಲಿ ನವಿಲಿನ ಮೇಲೆ ಕುಳಿತು ನೃತ್ಯ ಮಾಡುವ ದೇವತೆಗಳೊಂದಿಗೆ ಇರುವ ಏಕಶಿಲೆಯ ಕಾರ್ತಿಕೇಯನ ಚಿತ್ರ ಕಂಡುಬರುತ್ತೆ. ದೇವಾಲಯದ ಹತ್ತಿರ ಸಾರ್ವಜನಿಕ ಉಪಯೋಗಕ್ಕೆ ಅಂತ ಹೇಳಿ ನೀರಿನ ಟ್ಯಾಂಕ್ ಇದ್ದು, ದೇವಾಲಯ ಮತ್ತು ಟ್ಯಾಂಕ್ ಮೇಲೆ ಮಹಿಷಾಸುರಮರ್ದಿನಿ ಚಿತ್ರ ಹಾಗೆ ಪಂಚತಂತ್ರದ ನೀತಿ ಕಥೆಗಳನ್ನು ತೋರಿಸಲಾಗಿದೆ. ಇಂಥ ಫಲಕಗಳು ಇಲ್ಲಿ ಕಂಡುಬರುತ್ತವೆ. ಐಹೊಳೆಯಲ್ಲಿರುವ ಅತ್ಯಂತ ಪ್ರಾಚೀನ ದೇವಾಲಯಗಳ ಗುಂಪುಗಳಲ್ಲಿ ಒಂದೆಂದು ಹೇಳಲಾಗುವ ಹುಚ್ಚಿಮಲ್ಲಿಗುಡಿ 7ನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿದೆ ಅಂತ ಹೇಳಿ ಇದು ದೇವಾಲಯದ ಯೋಜನೆಯಲ್ಲಿ ವಿಕಾಸವನ್ನು ತೋರಿಸುತ್ತದೆ.

ಜಕ್ಕಪ್ಪಯ್ಯ ಅವರ ಕೃತಿ, ನಾಗಚಂದ್ರಿಕಾ ಅವರ ಧ್ವನಿಯಲ್ಲಿದೆ. ಜೀವನ ಕಳೆಗಳ ಮುಳುಗುವ ತನಕ ಜೀವನ್ಮುಕ್ತ ತಾನಲ್ಲ.

ಕೇಳುಗರೆ, ಹುಚ್ಚಿಮಲ್ಲಿಗುಡಿ ಗರ್ಭಗುಡಿಯ ಮುಂಭಾಗದಲ್ಲಿರುವ ಪ್ರವೇಶ ಮಂಟಪವನ್ನು ಇಲ್ಲಿ ಮೊದಲ ಬಾರಿಗೆ ಪರಿಚಯಿಸಲಾಯಿತು ಅಂತ ಹೇಳಲಾಗುತ್ತೆ. ಇದು ಮುಖ್ಯ ದೇವಾಲಯಕ್ಕೆ ಜೋಡಿಸಲಾದ ಅರ್ಧ ಮಂಟಪ ಮತ್ತು ಮುಂಭಾಗವನ್ನು ತೋರಿಸುತ್ತೆ. ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ವಾಸ್ತುಶಿಲ್ಪ ಶೈಲಿಯಲ್ಲಿ ವಿಶಿಷ್ಟವಾಗಿದೆ. ಇಲ್ಲಿನ ಗರ್ಭಗುಡಿಯು ಪ್ರದಕ್ಷಿಣ ಪಥವನ್ನು ಹೊಂದಿದೆ. ಅದರ ಹೊರಗೋಡೆಗಳು ಜಾಲರಿಗಳನ್ನು ಹೊಂದಿದ್ದು ಗರ್ಭಗುಡಿಯು ಉತ್ತರಕ್ಕೆ ಉತ್ತರ ಶೈಲಿಯ ರೇಖಾನಗರ ಗೋಪುರವನ್ನು ಹೊಂದಿದೆ. ಈ ದೇವಾಲಯದಲ್ಲಿಯೇ ಮೊದಲ ಬಾರಿಗೆ ಸುಖನಾಸಿ ಮತ್ತು ಮುಖಮಂಟಪವನ್ನು ಮೊದಲ ಬಾರಿಗೆ ಪರಿಚಯಿಸಲಾಯಿತು ಅಂತ ಕೂಡ ದಾಖಲೆಗಳು ಹೇಳುತ್ತವೆ. ಹೀಗಾಗಿ ಹುಚ್ಚಿಮಲ್ಲಿಗುಡಿ ಗಾತ್ರದಲ್ಲಿ ಪುಟ್ಟದಾಗಿದ್ದರೂ ಕೂಡ ಕೆಲವು ವಿಶಿಷ್ಟತೆಗಳಿಂದ ಇದು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ. ನರೇಂದ್ರನಾಥ ಅವರ ಕೃತಿ ಉನ್ನಿ ಕೃಷ್ಣನವರ ಧ್ವನಿಯಲ್ಲಿದೆ. ವ್ಯಾಸರಾಯ ವೇದಾಂತನ ವಾರಿಧಿಯೇ, ಪ್ರಹ್ಲಾದ ಅವತಾರಿಯೇ, ರಾಘವೇಂದ್ರ ಸ್ವಾಮಿಯೇ.

0: ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ.
1: ಆಕಾಶವಾಣಿ ಚಿಂತನ, ದಿವಾಕರ ಡೋಂಗ್ರೆ ಅವರಿಂದ.
2: ಕೂಸು ಕುಂಚಿಗಿ ತಿಂತು. ಶೈಶವದಲ್ಲಿರುವ ಮಗುವನ್ನು ಚಳಿ ಗಾಳಿ ಬಿಸಿಲುಗಳಿಂದ ರಕ್ಷಿಸಲು ಅದಕ್ಕೆ ಕುಂಚಿಗೆಯನ್ನು ತೊಡಿಸುತ್ತೇವೆ. ಹಲವೊಂದು ಸಲ ಮಗುವಿಗಿಂತ ಅದಕ್ಕೆ ತೊಡಿಸಿದ ಕುಂಚಿಗೆಯನ್ನೇ ಹೊಗಳುವವರು ಇದ್ದಾರೆ. ಎಲ್ಲಿಯವರೆಗೆ ಈ ಕುಂಚಿಗೆ? ಈ ಕುಂಚಿಗೆ ಅನ್ನುವುದು ಮಗು ಬಾಲ್ಯಕ್ಕೆ ಕಾಲಿಟ್ಟಾಗ ಮತ್ತೆ ಅದಕ್ಕೆ ಬೇಡ. ಅದರ ಬೆಳವಣಿಗೆಗನುಸಾರವಾಗಿ ಅದಕ್ಕೆ ತೊಡಿಸುವ ಬಟ್ಟೆಗಳ ಗಾತ್ರ ಮತ್ತು ಆಕಾರಗಳು ಬದಲಾಗುತ್ತವೆ. ಶೈಶವವನ್ನು ಬಾಲ್ಯ ತಿನ್ನಿತು ಅನ್ನುವ ಅರ್ಥ ಇಲ್ಲಿಯದು. ಇಲ್ಲಿ ನಾವು ಶಾರೀರಿಕವಾಗಿ ಬೆಳೆದಂತೆ ನಮ್ಮ ಬದುಕಿನ ಅವಸ್ಥಾತ್ರಯಗಳು ಹೇಗೆ ಬದಲಾಗುತ್ತವೆ ಎನ್ನುವುದನ್ನು ಸಾಂಕೇತಿಕವಾಗಿ ತಿಳಿಸಲಾಗಿದೆ. ಮುಂದಿನ ಚರಣ ಹಾಸಿಗೆ ನೆಲ ತಿಂತು. ಹಾಸಿಗೆಯನ್ನು ಹಾಸುವುದು ನೆಲದ ಮೇಲೆ. ನೀವು ಮಂಚದ ಮೇಲೆ ಹಾಸಿಗೆ ಹಾಸಿದ್ದೇನೆಂದರೂ ಮಂಚ ನಿಂತಿರುವುದು ನೆಲದ ಮೇಲೆ ತಾನೆ? ರಾತ್ರಿಯ ವಿರಾಮಕ್ಕೆ ಹಾಸಿಗೆ ಬೇಕು. ರೋಗ ರುಜಿನಗಳು ಬಂದಾಗಲಂತೂ ಅವರು ಹಾಸಿಗೆ ಹಿಡಿದಿದ್ದಾರೆ ಅನ್ನುವ ಮಾತೇ ಇದೆಯಲ್ಲ. ಎಲ್ಲಿಯವರೆಗೆ ಹಾಸಿಗೆಯಲ್ಲಿ ಮಲಗಿ ವಿರಮಿಸುವುದು? ತೋಳಿನಲ್ಲಿ ಕಸುವಿರುವ ತನಕ ನಮ್ಮ ಅನ್ನವನ್ನು ನಾವು ದುಡಿದು ತಿನ್ನುವಲ್ಲಿ ಬೆಳಗಿನಲ್ಲಿ ಹಾಸಿಗೆಯನ್ನು ಮಡಚಿ ಕಾರ್ಯಪ್ರವೃತ್ತರಾಗಬೇಕು. ಈ ಹಾಸಿಗೆ ನಮಗೆ ಬೇಕಾಗಿರುವುದು ವಿಧಿಯುಕ್ತ ಆಯಸ್ಸು ಇರುವವರೆಗೆ ಮಾತ್ರ. ಮನುಷ್ಯ ಇಲ್ಲವಾದ ಬಳಿಕ ಹಾಸಿಗೆ ಏಕೆ? ಅದು ಕೂಡ ಮನುಷ್ಯನೊಂದಿಗೆ ಮಣ್ಣನ್ನು ಸೇರುತ್ತದೆ. ಶಾಶ್ವತವಾದ ಹಾಸಿಗೆ ಯಾವುದು? ಅದು ಈ ನೆಲ ಮಾತ್ರ. ನೆಲ ಹಾಸಿಗೆ ತಿಂತು ಅನ್ನುವುದರ ಅರ್ಥ ಇದು. ಅಜ್ಜಯ್ಯನ ಗಡ್ಡ ಇಲಿ ತಿಂತು. ಗಡ್ಡ ಮೀಸೆ ಕೆಲವರಿಗೆ ಪ್ರತಿಷ್ಠೆಯ ಸಂಕೇತ. ಮೀಸೆ ಮೇಲೆ ಕೈಯಿಕ್ಕಿ ಹುರಿಗೊಳಿಸುತ್ತಲೋ ಗಡ್ಡ ನೀವುತ್ತಲೋ ಇರಬೇಕು. ಎಲ್ಲಿಯವರೆಗೆ? ದೇಹದ ಕೊಬ್ಬು ಇಳಿದು ಮುದಿತನ ಬರುವವರೆಗೆ ಮಾತ್ರ. ಮತ್ತೆ ಮೀಸೆ ಹುರಿಗೊಳಿಸಲು ಗಡ್ಡವನ್ನು ನೀವಲೂ ಶಕ್ತಿಯಿಲ್ಲ. ಇಂತಹ ಗಡ್ಡವನ್ನು ನಿದ್ದೆಯಲ್ಲಿ ಇಳಿ ತಿಂದರೂ ತಿಳಿಯದು. ಅಂದರೆ ಮನುಷ್ಯನ ಸ್ಥಾನಮಾನ, ಗಳಿಕೆ, ಉಳಿಕೆ, ಪ್ರತಿಷ್ಠೆ ಇವೆಲ್ಲವೂ ದೇಹದಲ್ಲಿ ಕಸು ಇರುವ ತನಕ ಮಾತ್ರ. ದೇಹದಲ್ಲಿ ಶಕ್ತಿ ಕುಂದಿ ಮುದಿತನ ಅಡರಿದಾಗ ಬಿಟ್ಟ ಗಡ್ಡ ಮೀಸೆಗಳೇ ಭಾರವಾದವು. ಅಜ್ಜಿಯ ತಿಂತು ಕಜ್ಜಾಯ. ಬಾಯಿಯಲ್ಲಿ ಹಲ್ಲೇ ಇಲ್ಲದ ಮುದಿ ಅಜ್ಜಿಗೆ ಕಜ್ಜಾಯ ತಿನ್ನುವ ಬಯಕೆ. ಕಜ್ಜಾಯವನ್ನು ತಿನ್ನಲು ಹಲ್ಲುಗಳು ಸುದೃಢವಾಗಿರಬೇಕಲ್ಲ, ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರಬೇಕಲ್ಲ. ಇಲ್ಲಿ ಕಜ್ಜಾಯವೆನ್ನುವುದು ನಮ್ಮ ಬದುಕಿನ ಆಸೆಗಳು, ಕಾಮನೆಗಳ ಸಂಕೇತ. ಮುದಿತನ ಬಂದರೂ ಸುಖದ ನಿರೀಕ್ಷೆ, ಮುದುಕನಿಗೆ ಹೆಣ್ಣು ದೊರೆತರೆ ಅಥವಾ ಮುದುಕಿಗೆ ಗಂಡು ದೊರೆತರೆ ಏನಾದೀತು? ಅನುಭವಿಸಲು ಸಾಧ್ಯವೇ? ಅಂದರೆ ನಮ್ಮ ಆಸೆಗಳು ವಯಸ್ಸಿಗೊಪ್ಪುವಂತಿರಬೇಕು. ಆಸೆಗಳನ್ನು ಅನುಭವಿಸಿ ಅರಗಿಸಿಕೊಳ್ಳುವ ಶಕ್ತಿಯೂ ನಮ್ಮಲ್ಲಿರಬೇಕು. ಮುದಿತನ ಬಂದಾಗಿದೆಲ್ಲ ಸಾಕಿನ್ನು ನನಗೆ. ದೇವರಿತ್ತ ಕರುಣೆಯೆಂದು ನಾನೆಲ್ಲವನ್ನೂ ಅನುಭವಿಸಿದ್ದೇನೆ. ಸಾಕಿನ್ನು ಅನ್ನುವಂಥ ಮನೋಸ್ಥಿತಿಯನ್ನು ತಾಳಿ ಇಹದ ಸುಖಭೋಗಗಳ ಕಜ್ಜಾಯವನ್ನು ಸವಿಯುವ ಆಸೆಯನ್ನು ಬಿಟ್ಟು ಪರದಲ್ಲಿ ಒಂದಾಗುವ ಮನ ಮಾಡಬೇಕು.
1: ಇದುವರೆಗೂ ದಿವಾಕರ ಡೋಂಗ್ರೆ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಇದು ಆಕಾಶವಾಣಿ ಚಿತ್ರದುರ್ಗ.

ಚಿಕ್ಕ ಮಕ್ಕಳ ತಪ್ಪುಗಳನ್ನು ತಿದ್ದುವಾಗ ತಾಳ್ಮೆ, ಸಂಯಮ ಹಾಗೂ ಕಾಳಜಿ ಇರಲಿ. ಮಕ್ಕಳ ಮನಸ್ಸಿಗೆ ಘಾಸಿಯಾಗುವ ರೀತಿಯಲ್ಲಿ ವ್ಯವಹರಿಸುವುದು ಒಳ್ಳೆಯದಲ್ಲ. ಆತ್ಮೀಯ ಮಾತುಗಳಿಂದ ತಿದ್ದುವ ಪರ್ಯಾಯ ಮಾರ್ಗಗಳನ್ನು ಅನುಸರಿಸೋಣ.

ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ಇದೀಗ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ. ಚನ್ನವೀರ ಕಣವಿ ಅವರು ರಚಿಸಿರುವ ಗೀತೆ ಸಮೂಹ ಗಾನದಲ್ಲಿದೆ. ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಧನ ತೀರಿಸುವೆನೆ ಇದರ ಋಣ ಈ ಒಂದೇ ಜನ್ಮದಿ.

0: ದೇಶಭಕ್ತಿ ಗೀತೆಯೊಂದನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ರೈತರಿಗೆ ಸಲಹೆ.
1: ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ, ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರ್ಬೋದು, ತೋಟಗಾರಿಕಾ ಬೆಳೆಗಳು ಎಲ್ಲ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನು ಮಾಡಿಸೋದಕ್ಕೆ ಅಧಿಸೂಚನೆಯನ್ನು ಈಗಾಗಲೇ ಹೊರಡಿಸಿರ್ತಾರೆ. ಇವು 2026-27 ಸಾಲಿನಿಂದ 2028-29 ಸಾಲಿನವರೆಗೆ. ಈಗೇನು ನಾನು ಈ PMFBY ಅಂತ ಹೇಳಿದೆ, ಅದನ್ನು ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸ್ಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿರ್ತಾರೆ. ಈಗ ಬೆಳೆ ವಿಮೆಗೆ ಒಳಪಡ್ತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕ್ನ ಮುಖಾಂತರನೇ ಅವರು ನೋಂದಾಯಿಸ್ಕೊಳ್ಬೋದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದರೆ 7 ದಿನ ಅಥವಾ ಅದರ ಹಿಂದುಗಡೆಗೆ ಯಾವಾಗಾರು ಅವರು ಅದನ್ನು ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನು ಸೇರಿಸೋದೂ ಇಲ್ಲ, ಮತ್ತು ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತು ಅದಕ್ಕೆ ನೋಂದಾಯಿಸೋದೂ ಇಲ್ಲ. ಬಟ್ ಬೆಳೆ ಸಾಲವನ್ನು ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದುಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರ್ಬೋದು ಅಥವಾ ಗ್ರಾಮ ಒನ್ ಇರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿರ್ಬೋದು, ಈ ಮೂರು ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತು ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು. ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದರೆ ಈಗ ಹೆಸರು, ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ ಹೆಸರು, ಮತ್ತು ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ 15 ಅದಕ್ಕೆ ಅವಕಾಶ ಇರುತ್ತೆ. ಇನ್ನು ಒಂದು ಅವಕಾಶದಿಂದ ರೈತರು ಅದನ್ನು ಮಾಡ್ಕೋಬೋದು. ಎರಡನೇದಾಗಿ ಹೇಳ್ಬೇಕಂತಂದರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ, ಮತ್ತು ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತು ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 31-7-2026 ಕಡೆಯ ದಿನಾಂಕವಿರುತ್ತೆ. 4 ಬೆಳೆಗಳು ಅಂದರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತು ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ 4 ಬೆಳೆಗಳಿಗೆ ಮಾತ್ರ ಆಗಸ್ಟ್ 14 ಅವಕಾಶ ಇರುತ್ತೆ. ಉಳಿದಂಥ ಬೆಳೆಗಳೆಲ್ಲವೂ ಕೂಡ 31 ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೇ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1,350 ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1,152 ಕಟ್ಟಬೇಕಾಗುತ್ತೆ. ಮತ್ತು ಸೂರ್ಯಕಾಂತಿ ಬಂದಾಗ 964 ಪ್ರತಿ ಹೆಕ್ಟರಿಗೆ ಕಟ್ಟಬೇಕಾಗುತ್ತೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ, ಶೇಂಗಾ ಏನಂತೀವಿ, ಆ ಮಳೆಯಾಶ್ರಿತ ಇದಕ್ಕೆ 1,308 ಕಟ್ಟಬೇಕಾಗುತ್ತೆ. ಮತ್ತು ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತತಕ್ಕಂತಹ ರಾಗಿ ಬೆಳೆಗೆ 998 ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತ

0: ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ ಶೇಕಡ 2%ಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿ ಆಗುತ್ತೆ, ರೈತನ ಪರವಾಗಿ ಪಾವತಿ ಆಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನು ಅವರು ಪಾವತಿಸಬೇಕಾಗುತ್ತೆ.
1: ರೈತರಿಗೆ ಸಲಹೆ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಭಾವಗೀತೆಯೊಂದನ್ನ ಕೇಳೋಣ. ಗೀತೆಯನ್ನ ಬರೆದು ಹಾಡಿದ್ದಾರೆ ಬಿ ಆರ್ ಲಕ್ಷ್ಮಣರಾವ್.

0: ಭಾವಗೀತೆಯೊಂದನ್ನ ಕೇಳಿದಿರಿ. ಹಾಗೆ 7:15 ಭಾವತರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭಾವಗೀತೆಗಳನ್ನ ಕೇಳಲಿದ್ದೀರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಆರೋಗ್ಯ ಬಿಂದು. ಬೆಳ್ಳುಳ್ಳಿಯ ಔಷಧೀಯ ಗುಣಗಳನ್ನು ಕುರಿತು ಮಾಹಿತಿ ಡಾಕ್ಟರ್ ಬಿಆರ್ ಲಲಿತಾ ಅವರಿಂದ.
1: ಬೆಳ್ಳುಳ್ಳಿನ ಏನ್ ಮಾಡ್ತಾರೆ, ಮಸಾಲೆ ಪದಾರ್ಥದಲ್ಲಿ ಉಪಯೋಗಿಸ್ತಾರೆ, ಇಲ್ಲ ನಾನ್ ವೆಜ್ ಅಲ್ಲಿ ಉಪಯೋಗಿಸ್ತಾರೆ, ಇದೆಲ್ಲರಿಗೂ ಗೊತ್ತಿರೋದೆ. ಸರ್ವೇ ಸಾಮಾನ್ಯವಾಗಿ ಬೆಳ್ಳುಳ್ಳಿನ ಅಡುಗೆ ಮನೆಯಲ್ಲಿ ದಿನನಿತ್ಯ ಒಂದು ಮಸಾಲೆ ಅಡುಗೆಗೆ ಸಾಮಾನ್ಯವಾಗಿ ಬಳಸ್ತಾ ಇರ್ತಾರೆ. ಮಂಡಿ ನೋವು ಇದ್ದಾಗ ಬೆಳ್ಳುಳ್ಳಿನ ಹಾಲಿನಲ್ಲಿ ಹಾಕಿ ಬೆಲ್ಲದೊಟ್ಟಿಗೆ ಸೇವಿಸ್ಬೋದು. ಇದನ್ನು ಯಾವ ಥರ ಮಾಡ್ಬೋದು ಅಂತಂದರೆ, ಬೆಳ್ಳುಳ್ಳಿ 1 ಭಾಗ, 16 ಭಾಗ ನೀರು, 8 ಭಾಗ ಹಾಲು, ಇದನ್ನು ಚೆನ್ನಾಗಿ ಕುದಿಸಿ ಕಾಲು ಭಾಗಕ್ಕೆ ಇಳಿಸಿ ದಿನಾ ಬೆಲ್ಲದೊಟ್ಟಿಗೆ ಸೇವನೆ ಮಾಡ್ತಾ ಬಂದರೆ ಮಂಡಿ ನೋವು ಕಡಿಮೆ ಆಗ್ತಾ ಬರುತ್ತೆ. ಹೊಟ್ಟೆ ನೋವಿದ್ದಾಗ ಬೆಳ್ಳುಳ್ಳಿಯನ್ನು ಜಜ್ಜಿ 1-2 ಹಿಲುಕು ತಗೊಳ್ಳೋದು, 1 ಬೆಳ್ಳುಳ್ಳಿಯಲ್ಲಿ ಮಜ್ಜಿಗೆಯೊಂದಿಗೆ ಬೆರೆಸಿಬಿಟ್ಟು ಸೇವನೆ ಮಾಡೋದ್ರಿಂದ ಹೊಟ್ಟೆ ಉಬ್ಬರ, ಅಜೀರ್ಣ, ಹೊಟ್ಟೆ ನೋವು ಕಡಿಮೆ ಆಗ್ತಾ ಬರುತ್ತೆ. ಇದು ಎಷ್ಟೋ ಸತಿ ಈ ಕಾಲೇಜ್ ಹೋಗೋ ಹುಡುಗಿರ್ನಲ್ಲಿ ಮುಖದ ಜಿಡ್ಡು ತುಂಬ ಇರುತ್ತೆ, ಏನು ಮಾಡ್ಬೋದು ಅಂತಂದರೆ, ಬೆಳ್ಳುಳ್ಳಿ ಸಿಪ್ಪೆ 1-2 ಹಿಡಿ ತಗೊಳ್ಳೋದು, ಬಾಂಡೆಯಲ್ಲಿ ಚೆನ್ನಾಗಿ ಹುರಿದ್ಕೋಬೇಕು, ಅದನ್ನು ಧೂಮವನ್ನು ಅದನ್ನು ಹಬೆ ತಗೊಳ್ಳೋದ್ರಿಂದ ಮುಖದ ಜಿಡ್ಡು ಚೆನ್ನಾಗಿ ತೆಗೆಯುತ್ತೆ ಮತ್ತು ಮುಖ ಕಾಂತಿಯುತವಾಗುತ್ತೆ. ಈ ಥರ ಮನೆಯಲ್ಲೇ ಪ್ರಯೋಗ ಮಾಡೋದ್ರಿಂದ ಇದು ಚೆನ್ನಾಗಿ ಕೆಲಸ ಮಾಡ್ತಾ ಬರುತ್ತೆ. ಬೊಜ್ಜಿನಲ್ಲಿ ಬೆಳ್ಳುಳ್ಳಿ ಉಪಯೋಗ ಬಹಳ ಇದೆ, ಎಲ್ಲರಿಗೂ ಗೊತ್ತಿರೋದೆ. ಬಟ್ ಈ ಥರ ನಾವು ಮಾಡ್ಬೋದು, ಮೊದಲನೇ ದಿನ 1 ಬೆಳ್ಳುಳ್ಳಿ ಹಿಲುಕು, 2ನೇ ದಿನ 2 ಹಿಲುಕು, 3ನೇ ದಿನ 3 ಹಿಲುಕು, ಇದೇ ಥರ 5ನೇ ದಿನ 5 ಹಿಲುಕು, ಇದೇ ಥರ 7 ದಿನ ಮಜ್ಜಿಗೆ ಜೊತೆ ಸೇರಿಸ್ತಾ ಬಂದರೆ ಇದರಿಂದ ರಕ್ತದೊತ್ತಡನೂ ಕಡಿಮೆ ಆಗುತ್ತೆ, ಬೊಜ್ಜು ಕಡಿಮೆ ಆಗುತ್ತೆ. ಇದರಿಂದ ರಕ್ತದಲ್ಲಿ ಹೆಚ್ಚಿರುವ ಕೊಲೆಸ್ಟ್ರಾಲ್ ಅಂಶ ಏನಿರುತ್ತೆ ಅದೂ ಸಹ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಈ ಬೆಳ್ಳುಳ್ಳಿ ಇನ್ನೊಂದು ಉಪಯೋಗ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಶೀತದಿಂದ ತಲೆನೋವು ಬರ್ತಾ ಇರುತ್ತೆ, ಏನು ಮಾಡ್ಬೋದು ಅಂದರೆ ಒಂದು ಸಿಂಪಲ್ ರೆಮಿಡಿ ಪ್ರಯೋಗ ಮಾಡ್ಬೋದು. ಬೆಳ್ಳುಳ್ಳಿನ ಏನು ಮಾಡಬೇಕು ಅಂದರೆ ಹತ್ತಿಯಲ್ಲಿ ಇಟ್ಟುಬಿಟ್ಟು ಕಿವಿಯಲ್ಲಿ ಇಟ್ಕೋಬೋದು, ಅಥವಾ ಅಕ್ಕಿ ಹಿಟ್ಟಿನಲ್ಲಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಅರೆದುಬಿಟ್ಟು ತಲೆಗೆ ಲೇಪನ ಮಾಡೋದ್ರಿಂದ ಸಹ ತಲೆನೋವು ಕಡಿಮೆ ಆಗ್ತಾ ಬರುತ್ತೆ. ಎಷ್ಟೋ ಸತಿ ಶೀತ ಆಗಿರುತ್ತೆ, ನೆಗಡಿ ಆಗಿರುತ್ತೆ, ಈ ಥರ ಒಂದು ಪಟ್ಟಿ ಹಾಕ್ಬೋದು, ಬೆಳ್ಳುಳ್ಳಿ ಲೇಪ ಮಾಡ್ಬೋದು, ಅದು ಬಹಳ ಒಳ್ಳೆಯದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಬೆಳ್ಳುಳ್ಳಿ ಮಾಲೆ ಅಂತ ನಾವು ಹೇಳ್ತೀವಿ. ಈ ಹಳ್ಳಿ ಕಡೆ ಏನು ಮಾಡ್ತಾರೆ ಅಂತಂದರೆ, ಈ ಬೆಳ್ಳುಳ್ಳಿನ ಸರನ ಮಾಡ್ತಾರೆ, ಒಂದಕ್ಕೊಂದು ಪೋಣಿಸ್ತಾರೆ, ಪೋಣಿಸ್ಬಿಟ್ಟು ಅದು ದಿನ ನೆಗಡಿ ಕಾಲದಲ್ಲಿ ಮಕ್ಕಳಿಗೆ ಒಂದು ಮಾಲೆ ಹಾಕೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಮಾಲೆ ಹಾಕ್ಬಿಡೋದು, ಆ ಥರ ಹಾಕಿದಾಗ ಆದಷ್ಟು ಕೆಮ್ಮು ನೆಗಡಿ ಬರಲ್ಲ, ಮತ್ತು ಕಫ ಸಹ ಕಡಿಮೆ ಆಗ್ತಾ ಬರುತ್ತೆ. ಇನ್ನೇನಂತಂದರೆ, ಎಷ್ಟೋ ಸತಿ ಮೂಳೆ ಮುರಿದಾಗ ಏನು ಮಾಡ್ತೀವಿ ಅಂತಂದರೆ, ಸುಮಾರಷ್ಟು ಔಷಧಿಗಳನ್ನ ತಗೊಳ್ತೀವಿ. ಆ ಸಮಯದಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ, ಈ ಬೆಳ್ಳುಳ್ಳಿನ 2-3 ಹಿಲಕ್ಕೆ ತಗೊಳ್ಳೋದು, ಚೆನ್ನಾಗಿ ಜಜ್ಜೋದು, ಜಜ್ಜಿಬಿಟ್ಟು ಅದನ್ನ ಹಾಲಿನಲ್ಲಿ ಕುದಿಸ್ಬಿಟ್ಟು ಬೆಲ್ಲದೊಟ್ಟಿಗೆ ಸೇವನೆ ಮಾಡ್ತಾ ಇದ್ರೆ ಏನಪ್ಪಾ ಅಂತಂದರೆ, ಇದು ಚೆನ್ನಾಗಿ ಮೂಳೆ ಜೋಡಣೆಗೆ ಸಹಾಯ ಮಾಡ್ತಾ ಬರುತ್ತೆ. ಇದು ಸೂಚನೆ ಏನಪ್ಪಾ ಅಂತಂದರೆ, ಬೆಳ್ಳುಳ್ಳಿ ಸೇವನೆ ಮಾಡಬೇಕಾದ್ರೆ ಗರ್ಭಿಣಿಯರಲ್ಲಿ ಅಥವಾ ಪಿತ್ತ ಪ್ರಕೃತಿ ಇದ್ದವರಲ್ಲಿ ಹೆಚ್ಚಿನ ಬೆಳ್ಳುಳ್ಳಿಯನ್ನು ಸೇವನೆಯನ್ನು ಮಾಡಬಾರ್ದು, ಅದನ್ನು ತ್ಯಜಿಸಬೇಕು. ಹೆಚ್ಚಾಗಿ ಪ್ರಮಾಣ ಸೇವನೆ ಮಾಡಿದಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ, ವಾಂತಿ ಆಗ್ಬೋದು, ಇಲ್ಲ ಬೇದಿ ಆಗ್ಬೋದು, ತಲೆನೋವು ಸಹ ಉಂಟಾಗ್ಬೋದು ಹೆಚ್ಚು ಬೆಳ್ಳುಳ್ಳಿ ತಗೊಂಡಾಗ. ಅಲ್ಲದೆ ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ನೀರಿನೊಂದಿಗೆ ಅಥವಾ ಹಾಲಿನೊಂದಿಗೆ ಸೇವಿಸಬಾರ್ದು, ಅಂದರೆ ಉರಿ ಆಗ್ಬೋದು. ಈ ಬೆಳ್ಳುಳ್ಳಿನ ನಾವು ಇನ್ನೊಂದು ಥರ ಪ್ರಯೋಗ ಮಾಡ್ಬೋದು ಅಂತಂದರೆ, ಎಷ್ಟೋ ಸತಿ ನಾವು ಇದರಲ್ಲೊಂದು ಸಲ್ಫರ್ ಅಂತ ಒಂದು ಅಂಶ ಇದೆ, ಈ ಸಲ್ಫರ್ ಅಂಶ ಇರೋದ್ರಿಂದ ಆಂಟಿಬಯೋಟಿಕ್ ಥರ ಇರುತ್ತೆ. ಈ ಕಾಲಿನಲ್ಲಿ ಗಾಯ ಆದಾಗ ಅಥವಾ ಒಂದು ವ್ರಣ ಅಂತ ನಾವೇನು ಹೇಳ್ತೀವಿ, ಒಂದು ಗಾಯ ಆಗಿರುತ್ತೆ, ಆ ಸಮಯದಲ್ಲಿ ಇದನ್ನು ಚೆನ್ನಾಗಿ ಹುರಿದುಬಿಟ್ಟು ಸ್ವಲ್ಪ ಕಪ್ಪು ಬಣ್ಣ ಬರ್ತದೋ, ಆಗ ಬಂದಾಗ ತಕ್ಷಣವೇ ಅಥವಾ ಕೆಂಪು ಚಾಯೆ ಹುಟ್ಟಿದಾಗ ಊಟಕ್ಕಿಂತ ಮುಂಚೆ 2 ಬೆಳ್ಳುಳ್ಳಿ ಹಿಲ್ಕನ್ನು ಬಾಯಲ್ಲಿ ಹಾಕ್ಕೊಂಡು ಅಥವಾ ಅಗದೇ ತಿನ್ಬೋದು, ಇಲ್ಲ ಸ್ವಲ್ಪ ಉಪ್ಪಿನೊಟ್ಟಿಗೆ ಸ್ವಲ್ಪ ಬೆರೆಸಿ ತಿನ್ನೋದ್ರಿಂದ ಏನಾಗುತ್ತೆ, ಇದು ಒಂದು ಆಂಟಿಬಯೋಟಿಕ್ ಥರನೇ ಕೆಲಸ ಮಾಡುತ್ತೆ, ಮತ್ತು ವ್ರಣ ಚೆನ್ನಾಗಿ ಮಾಯತ್ತೆ, ಮತ್ತು ಗಾಯ ವಾಸಿ ಮಾಡುತ್ತೆ, ಈ ಥರ ನಾವು ಹೇಳ್ಬೋದು.
0: ಬೆಳ್ಳುಳ್ಳಿಯ ಔಷಧೀಯ ಗುಣಗಳನ್ನು ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಬಿಆರ್ ಲಲಿತಾ. ಇದು ಇಂದಿನ ಆರೋಗ್ಯ ಬಿಂದು. ಗಮನಿಸಿ, ಇಂದು 1:20 ಆರೋಗ್ಯ ಬಿಂದು ಮರುಪ್ರಸಾರವಾಗಲಿದೆ.

0: ಆಸ್ಪತ್ರೆ ಇಂದು ಬೆಳಿಗ್ಗೆ 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮೂತ್ರಪಿಂಡದ ಕಲ್ಲು ಇದಕ್ಕೆ ಕಾರಣಗಳು ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ಡಾಕ್ಟರ್ ದರ್ಶನ್ ಹೆಚ್ಆರ್ ಅವರಿಂದ ಮಾಹಿತಿ. ಇದು ಪ್ರಾಯೋಜಿತ ಕಾರ್ಯಕ್ರಮ ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ ಅವರಿಂದ. ಆಕಾಶವಾಣಿ ಚಿತ್ರದುರ್ಗ. ಸಮಯ 6:55 ಆಗ್ತಾ ಇದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
1: ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಜಾ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ಸ್ವೀಯ ಸಮಕಕ್ಷಯಾ ಸಾನೇತಾಕಾರಿ ಶೀತ್ಯನಯಾ ಸಹ ವಾರ್ಷಿಕ ಶಿಖರ ಸಮ್ಮೇಳನ ಸ್ತರೀಯಾಂ ವಾರ್ತಾಂ ಕರಿಷ್ಯತಿ. ಶಿಖರ ಸಮ್ಮೇಳನಮಿದಂ ಉಭಾಭ್ಯಾಂ ಪಕ್ಷಾಭ್ಯಾಂ ದ್ವೈಪಾಕ್ಷಿಕ ಸಹಯೋಗಂ ಸಮೀಕ್ಷಿತುಂ ಸುದೃಢೀಕರ್ತುಂ ಸಹೈವ ಪಾರಸ್ಪರಿಕ ಹಿತಾಯ ಕ್ಷೇತ್ರೀಯ ವೈಶ್ವಿಕ ವಿಷಯೇಷು ವಿಚಾರಾಣಾಂ ಆದಾನ ಪ್ರದಾನಂ ಕರ್ತುಂ ಅವಸರಂ ಪ್ರದಾಸ್ಯತಿ. ದ್ವಯೋಃ ಪ್ರಧಾನಮಂತ್ರಿಣೋಃ ಮಧ್ಯೆ ಸಂವಾದಾನಂತರಂ ನೈಕೇಷಾಂ ಸಂಧಿಪತ್ರಾಣಾಂ ಆದಾನ ಪ್ರದಾನಂ ಭವಿಷ್ಯತಿ. ಜಾಪಾನಸ್ಯ ಪ್ರಧಾನಮಂತ್ರಿ ಭಾರತಸ್ಯ ತ್ರಿದಿವಸೀಯ ಯಾತ್ರಾಯೈ ಹ್ಯಃ ಸಾಯಂ ನವದೆಹಲ್ಯಾಂ ಸಂಪ್ರಾಪ್ತ. ಪ್ರಧಾನಮಂತ್ರಿ ತಾಗಾಯಿಚಿ ಇತ್ಯಸ್ಯಾಃ ಇಯಂ ಭಾರತಸ್ಯ ಪ್ರಥಮಾ ಆಧಿಕಾರಿಕ ಯಾತ್ರಾ ವರ್ತತೆ. ವಿದೇಶ ಮಂತ್ರಾಲಯೇನೋಕ್ತಂ ಯತ್ ಇಯಂ ಯಾತ್ರಾ ಭಾರತ ಜಾಪಾನಯೋಃ ಮಧ್ಯೆ ವಿಶೇಷ ರಣನೀತಿಕ ವೈಶ್ವಿಕ ಸಹಮತಿಂ ಅಗ್ರೇವರ್ಧನ ದಿಶಿ ಮಹತ್ವಪೂರ್ಣ ವರ್ತತೆ. ಸಾಮಾಜಿಕ ಸಂಚಾರ ಪಟಲೆ ಏಕಸ್ಮಿನ್ ಸಂದೇಶೆ ಶ್ರೀ ಮೋದಿನಾ ಲಿಖಿತಂ ಯತ್ ಅಸೌ ಜಾಪಾನಸ್ಯ ಪ್ರಧಾನಮಂತ್ರಿಣಾ ಸಹ ವ್ಯಾಪಕ ಚರ್ಚಾಯಾಃ ಆಶಾಂ ಕರೋತಿ ಯಯಾ ಭಾರತ ಜಾಪಾನಯೋಃ ವಿಶೇಷ ರಣನೀತಿಕ ವೈಶ್ವಿಕ ಸಹಮತಿಂ ಇತೋಪಿ ಗಹನಂ ಭವಿಷ್ಯತಿ. ದೆಹಲ್ಯಾಂ ವಸಂತಕುಂಜ ಕ್ಷೇತ್ರಸ್ಯ ನೆಲ್ಸನ್ ಮಂಡೇಲಾ ಮಾರ್ಗೇಣ ಸಹ ದ್ವಾರಕಾ ದ್ರುತ ಮಾರ್ಗಂ ಸಂಯೋಜಯನ್ ದಿಲ್ಲೀ ನಗರೆ 48 AE ರಾಷ್ಟ್ರೀಯ ರಾಜಮಾರ್ಗಸ್ಯ ಕೃತೆ ಷಟ್ ಮಾರ್ಗೀಯ ಸುರಂಗಸ್ಯ ನಿರ್ಮಾಣಾಯ ಹ್ಯಃ ಪ್ರಶಾಸನೇನ ಅನುಮತಿಃ ಪ್ರದತ್ತ. ರಾಷ್ಟ್ರೀಯ ರಾಜಧಾನ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅವದತ್ ಯತ್ ಉತ್ತರ ಪ್ರದೇಶೆ ರಾಷ್ಟ್ರೀಯ ರಾಜಮಾರ್ಗಸ್ಯ 34 ಇತ್ಯಸ್ಯ 17.7 ಕಿಲೋಮೀಟರ್ ಮಿತಸ್ಯ ಸುದೀರ್ಘಸ್ಯ ಕಾನಪುರ ಕಬರಾಯಿ ಖಂಡಸ್ಯ ಚತುರ್ಮಾರ್ಗೀಯ ಅಭಿಗಮನ ನಿಯಂತ್ರಿತ ಮಾರ್ಗಸ್ಯ ನಿರ್ಮಾಣಮಪಿ ಪ್ರಶಾಸನೇನ ಅನುಮೋದಿತಂ ಅಸ್ತಿ. ಯತ್ರ ಸಂರಚನಾಃ ಷಡ್ ಮಾರ್ಗಾಣಿ ಯಾವತ್ ಸುಲಭತಯಾ ವಿಸ್ತಾರಯಿತುಂ ಪರಿಕಲ್ಪಿತಾಃ ಸಂತಿ.
2: पहला प्रोजेक्ट 6-लेन द्वारका टनल दिल्ली के लिए एक बहुत बड़ा वरदान साबित होगी. 8 किलोमीटर की ये टनल एक तरीके से कम्प्लीट ये एक नया कॉरिडोर बन जाएगा. ये रिज है, इस रिज को बिना डिस्टर्ब किए सारा काम करना है. इस रिज को, रिज हमारे दिल्ली की एक तरीके से लंग्स ऑफ दिल्ली है, इसलिए उसको बिल्कुल भी डिस्टर्ब किए बिना इसके नीचे से ही टनल लेके जाने का है, ये प्रपोजल है.
1: ವಿಕಸಿತ ಭಾರತ ಜಿ ರಾಮ್ಜಿ ಅಧಿನಿಯಮಸ್ಯ 25th 2000 ಅಂತರ್ಗತ ವರ್ಧಿತಾನಿ ಪಾರಿಶ್ರಮಿಕ ಮೂಲ್ಯಾನಿ ಹ್ಯಃ ಆರಭ್ಯ ಸಮಗ್ರ ದೇಶೇ ಕಾರ್ಯಾನ್ವಿತಾನಿ. ಗ್ರಾಮೀಣ ವಿಕಾಸ ಮಂತ್ರಾಲಯೇನ ಪ್ರಸಾರಿತಾಯಾಃ ಅಧಿಸೂಚನಾಯಾಃ ಅನುಸಾರಂ ಸರ್ವೇಷು ರಾಜ್ಯೇಷು ಕೇಂದ್ರ ಶಾಸಿತ ಪ್ರದೇಶೇಷು ಚ ಪಾರಿಶ್ರಮಿಕ ಅನುಪಾದೇಷು ಶ್ಲಾಘನೀಯ ವೃದ್ಧಿಃ ಕೃತಾ. ಮಂತ್ರಾಲಯೇನ ಪ್ರೋಕ್ತಂ ಯತ್ ಪ್ರಥಮವಾರಂ ಪ್ರತಿದಿನಂ 300 ರೂಪ್ಯಕಾಣಾಂ ಕಶ್ಚನ ಪಾರಿಶ್ರಮಿಕಾನುಪಾತಃ ನಿರ್ಧಾರಿತಃ. ಅನೇನ ಸುನಿಶ್ಚಿತಂ ಭವಿಷ್ಯತಿ ಯತ್ ದೇಶಸ್ಯ ಕಸ್ಮಿನ್ನಪಿ ಭಾಗೆ ಅಧಿಸೂಚಿತಃ ನ್ಯೂನತಮ ಪಾರಿಶ್ರಮಿಕಃ ಅಸ್ಮಾತ್ ಸ್ತರಾತ್ ಅಲ್ಪಂ ನ ಭವೇತ್. ಗ್ರಾಮೀಣ ವಿಕಾಸ ಮಂತ್ರಾಲಯೇನ ಪ್ರತಿಪಾದಿತಂ ಯತ್ ಅಯಂ ಅಧಿನಿಯಮಃ ಪ್ರತ್ಯೇಕಂ ವಿತ್ತೀಯ ವರ್ಷೆ 25th 1000 ಸವೇತನ ವೃತ್ತಿಃ ಪ್ರತಿಭೂತಿಂ ಪ್ರದಾಯ ಗ್ರಾಮೀಣ ಭಾರತಸ್ಯ ಸಶಕ್ತೀಕರಣಂ ವಿಧಾಸ್ಯತಿ. ದಿಲ್ಲ್ಯಾಃ ಮುಖ್ಯ ನಿರ್ವಾಚನಾಧಿಕಾರಿಣಃ ಕಾರ್ಯಾಲಯೇನ ಸಂಸೂಚಿತಂ ಯತ್ ಹ್ಯಃ ಪರ್ಯಂತಂ ರಾಷ್ಟ್ರೀಯ ರಾಜಧಾನ್ಯಾಂ 32,000 ಗಣನಾ ಪ್ರಪತ್ರಾಣಾಂ ಅಂಕೀಕರಣಂ ಸಂಪೂರ್ಣಂ. ದಿಲ್ಲ್ಯಾಂ ಮತದಾತೃ ಸೂಚ್ಯಾಃ ವಿಶೇಷ ಗಹನ ಸಂಶೋಧನಸ್ಯ ಭಾಗರೂಪೇಣ ಪ್ರಾಯಃ 99,000 ಪ್ರಪತ್ರಾಣಿ ವಿತರಿತಾನಿ. ಸಂಪ್ರತಿ ದಿಲ್ಲ್ಯಾಂ ನೈರ್ವಾಚನಿಕ ಗಣನಾ ಪ್ರಪತ್ರಾಣಾಂ ಪ್ರತಿಗೃಹಂ ವಿತರಣಂ ಪ್ರಚಲತಿ. ವಿಶ್ವ

ಇದು ಆಕಾಶವಾಣಿ ಚಿತ್ರದುರ್ಗ. ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30 ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಕಿಡ್ನಿ ಸ್ಟೋನ್ ಅಂದರೆ ಮೂತ್ರಪಿಂಡದ ಕಲ್ಲು, ಇದಕ್ಕೆ ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರರೋಗ ತಜ್ಞರಾದ ಡಾಕ್ಟರ್ ದರ್ಶನ್ ಹೆಚ್.ಆರ್. ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ಮದಕರಿ ಸರ್ಕಲ್, ರಂಗಯ್ಯನ ಬಾಗಿಲು ಬಳಿ, ಚಿತ್ರದುರ್ಗ. ಪ್ರಿಯ ಕೇಳುಗರೇ, ನೀವು ಕೂಡ ಕಿಡ್ನಿ ಸ್ಟೋನ್ ಕುರಿತು ಪ್ರಶ್ನೆಗಳಿದ್ರೆ ಕೇಳಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೆ 9141970272ಕ್ಕೆ ಕರೆ ಮಾಡುವ ಮೂಲಕ ಕಿಡ್ನಿ ಸ್ಟೋನ್, ಇದಕ್ಕೆ ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ನಿಮ್ಮ ಪ್ರಶ್ನೆಗಳಿದ್ರೆ ವೈದ್ಯರೊಂದಿಗೆ ನೇರವಾಗಿ ಮಾತುಕತೆ ನಡೆಸಬಹುದು. ಕೇಳಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30 102.6 FM ಕಂಪನಾಂಕಗಳಲ್ಲಿ. ರೈತ ಬಾಂಧವರೇ, ಗಮನಿಸಿ, ಇಂದು ಸಂಜೆ 6:50 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ರಶ್ಮಿ ಬಿಎನ್ ಅವರೊಂದಿಗೆ ನಡೆಸಿದಂತಹ ಸಂದರ್ಶನದ ಅಂತಿಮ ಭಾಗ ಕೇಳಲಿದ್ದೀರಿ. ಗಮನಿಸಿ, 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ಬಳಿಕ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲ್ಗೆ,
1: ಸಿರಿಗನ್ನಡಂ

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು. ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಕಿವಿಮಾತು. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ, ಬರ ನಿರ್ವಹಣೆಗೆ ಕ್ರಿಯಾ ಯೋಜನೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ನಿಗದಿತ ಅವಧಿಯೊಳಗೆ ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿ ಪೂರ್ಣ, ಜಲಸಂಪನ್ಮೂಲ ಸಚಿವರ ಸ್ಪಷ್ಟನೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭ, ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಂತೆ ಪತ್ರಿಕಾ ರಂಗವು ಪ್ರಜಾಪ್ರಭುತ್ವದ ಬುನಾದಿ. ಯಾರು ಏನೇ ತಪ್ಪು ಮಾಡಿದರೂ ಅದನ್ನು ವಿಮರ್ಶೆ ಮಾಡಿ ಸಮಾಜವನ್ನು ಬದಲಾಯಿಸುವ ಮತ್ತು ತಪ್ಪುಗಳನ್ನು ಸರಿಪಡಿಸುವ ದೊಡ್ಡ ಅವಕಾಶ ಹಾಗೂ ಶಕ್ತಿ ಕೇವಲ ಪತ್ರಿಕಾ ರಂಗಕ್ಕೆ ಮಾತ್ರ ಇದೆ ಎಂದರು. ವೈಯಕ್ತಿಕ ಭಾವನೆಗಳಿಗೆ ಹೊರತಾಗಿ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸಮಾಜಕ್ಕೆ ಒಳಿತಾಗುವಂತೆ ಕೆಲಸ ಮಾಡಬೇಕು ಎಂದು ಮುಖ್ಯಮಂತ್ರಿ ಮಾಧ್ಯಮ ಪ್ರತಿನಿಧಿಗಳಿಗೆ ಸಲಹೆ ನೀಡಿದರು. ಮುಂಗಾರು ಮಳೆ ಕೊರತೆ ಹಿನ್ನೆಲೆ ಕುಡಿಯುವ ನೀರು ಸೇರಿದಂತೆ ವಿವಿಧ ಸಮಸ್ಯೆಗಳ ಸಮರ್ಪಕ ನಿರ್ವಹಣೆಗೆ ಹಿರಿಯ ಅಧಿಕಾರಿಗಳಿಂದ ಕೂಡಿದ ಕ್ರಿಯಾಯೋಜನೆ ರೂಪಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದುವರೆಗೆ ಕೇವಲ ಪ್ರತಿಶತ 25-30% ಮಳೆಯಾಗಿದ್ದು ಇದರಿಂದ ಕುಡಿಯುವ ನೀರಿನ ಕೊರತೆ, ಕೃಷಿ ಕಾರ್ಯ ಕುಂಠಿತ, ಅಂತರ್ಜಲ ಮಟ್ಟ ಇಳಿಕೆ ಸೇರಿದಂತೆ ಹಲವು ಸಮಸ್ಯೆಗಳು ಎದುರಾಗಲಿವೆ ಎಂದರು. ಕ್ರಿಯಾ ಯೋಜನೆಯನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು. ನೀರಿನ ಕೊರತೆ ಹೆಚ್ಚಾಗಿರುವುದರಿಂದ ಲಭ್ಯವಿರುವ ನೀರನ್ನು ಕುಡಿಯುವುದಕ್ಕೆ ಮಾತ್ರ ಬಳಸಲು ಆದ್ಯತೆ ನೀಡಲಾಗಿದೆ. ಕುಡಿಯುವ ನೀರು ಪೂರೈಸಲು ಖಾಸಗಿ ಬಾವಿ, ಕೊಳವೆ ಬಾವಿಗಳಿಂದ ಖರೀದಿಸಿ ಪೂರೈಸಲಾಗುವುದು. ಇದಕ್ಕಾಗಿ ಈಗಾಗಲೇ ರಾಜ್ಯದ ಪ್ರತಿ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ 5 ಕೋಟಿ ರೂಪಾಯಿ ಹಣ ಲಭ್ಯವಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಐದಳ್ ಕಾವಲ್ನಲ್ಲಿ ನಡೆಯುತ್ತಿರುವ ಕಾಮಗಾರಿ ವೀಕ್ಷಿಸಿ ನಂತರ ಮಾತನಾಡಿದ ಅವರು, 3 ಕಡೆಗಳಲ್ಲಿ ಸಮಸ್ಯೆಗಳಿತ್ತು, ಅವುಗಳನ್ನು ಪರಿಹರಿಸಲಾಗಿದೆ. ಈ ಯೋಜನೆಗೆ ಯಾವುದೇ ಅನುದಾನದ ಕೊರತೆ ಇಲ್ಲ ಎಂದರು. ಈ ಯೋಜನೆಯಿಂದ ಹಾಸನ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಜಿಲ್ಲೆಗಳಿಗೆ ಪ್ರಯೋಜನ ದೊರಕಲಿದೆ ಎಂದ ಅವರು, ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಇದ್ದ ಸಮಸ್ಯೆ ನಿವಾರಣೆಯಾಗಿದ್ದು ರೈತರೇ ಸ್ವ ಇಚ್ಛೆಯಿಂದ ಭೂಮಿ ಬಿಟ್ಟುಕೊಡಲು ಒಪ್ಪಿದ್ದಾರೆ. 1 ವಾರದೊಳಗೆ ಪರಿಹಾರ ವಿತರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವರು ಹೇಳಿದರು. ಮನ್ರೇಗಾದ ಹೊಸ ರೂಪವಾದ ವಿಬಿಜಿ ರಾಮ್ಜಿ ಯೋಜನೆಯಡಿ ರಾಜ್ಯದ ಮೇಲೆ ಬಿದ್ದಿರುವ ಭಾರೀ ಆರ್ಥಿಕ ಹೊರೆಯನ್ನು ಭರಿಸುವ ಸಂಬಂಧ ಗುರುವಾರ, ಅಂದರೆ ಇಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಒಪ್ಪಿಗೆ ಪಡೆದುಕೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಬಡವರು, ಹಿಂದುಳಿದವರು ಹಾಗೂ ದಲಿತರಿಗೆ ಉದ್ಯೋಗ ಖಾತ್ರಿ ಒದಗಿಸಲು ಸರ್ಕಾರ ಬದ್ಧವಾಗಿದೆ. ಯೋಜನೆಯ ಲೆಕ್ಕಾಚಾರದಂತೆ ರಾಜ್ಯ ಸರ್ಕಾರ 500 ಕೋಟಿ ರೂಪಾಯಿ ತೆಗೆದಿರಿಸಿದೆ. ಆದರೆ ಕೇಂದ್ರದ ಹೊಸ ನೀತಿಯಿಂದಾಗಿ ಈಗ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಾಗಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮತಿ ಕೋರಲಾಗುವುದು ಎಂದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕುಡಿಯುವ ನೀರು ಜಾನುವಾರುಗಳ ಮೇವಿಗೆ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ.

0: ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತ ಸಭೆಯಲ್ಲಿ ಮಾತನಾಡಿದ ಅವರು, ಜುಲೈ ಆಗಸ್ಟ್ ತಿಂಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು, ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರದ ಯಾವುದೇ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದರು. ಜಿಲ್ಲೆಯ 27 ಗ್ರಾಮಗಳು ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿದ್ದು, 8 ಹಳ್ಳಿಗಳಿಗೆ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಸಭೆಗೆ ಮಾಹಿತಿ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಕಾರ್ಯ ನಿನ್ನೆಯಿಂದ ಆರಂಭಗೊಂಡಿದ್ದು, ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿದೆ. ಇದಕ್ಕೆ ಪೂರಕವಾಗಿ ಮತದಾರರ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಂದ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಜಾಗೃತಿ ಜಾಥಾ ನಡೆಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು, ಇದೇ 29ರವರೆಗೆ ಮನೆ ಮನೆ ಭೇಟಿ ನಡೆಯಲಿದೆ. 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮತದಾರರು ತಮ್ಮ ವಿವರಗಳನ್ನು ನಮೂನೆಗಳಲ್ಲಿ ಸರಿಯಾಗಿ ಭರ್ತಿ ಮಾಡಬೇಕು, ಗೊಂದಲಕ್ಕೆ ಒಳಗಾಗದೆ ಸ್ಪಷ್ಟ ಮಾಹಿತಿ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಮನವಿ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಡಕರಾಯ ದೇವಸ್ಥಾನದಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಜಿಲ್ಲಾಡಳಿತ ಜಾಥಾ ಕಾರ್ಯಕ್ರಮ ನಡೆಸಿತು. ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು. ಗ್ರಾಮೀಣ ಉದ್ಯೋಗ ಖಾತರಿ ದಿನಗಳನ್ನು 100ರಿಂದ 125 ದಿನಗಳಿಗೆ ಹೆಚ್ಚಿಸುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆ ಗ್ರಾಮೀಣ ಭಾರತದ ಪ್ರಗತಿಗೆ ಪೂರಕವಾದ ನಿರ್ಧಾರ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಈ ಹೆಚ್ಚುವರಿ 25 ದಿನಗಳ ವೇತನ ಭದ್ರತೆಯು ಗ್ರಾಮೀಣ ಕುಟುಂಬಗಳಿಗೆ ಸಕಾಲಿಕ ಬೆಂಬಲ ನೀಡಲಿದ್ದು, ಅವರ ಜೀವನೋಪಾಯವನ್ನು ಬಲಪಡಿಸುತ್ತದೆ. ಹಾಗೆಯೇ ಹಳ್ಳಿಗಳಲ್ಲಿ ಸುಸ್ಥಿರ ಸಮುದಾಯ ಆಸ್ತಿಗಳನ್ನು ಸೃಷ್ಟಿಸಲು ನೆರವಾಗುವ ಮೂಲಕ ಇದು ಹೆಚ್ಚು ಬಲಿಷ್ಠ ಗ್ರಾಮೀಣ ಆರ್ಥಿಕತೆಯನ್ನು ನಿರ್ಮಿಸಲಿದೆ ಎಂದಿದ್ದಾರೆ. ಈ ಯೋಜನೆಯ ಹೊಸ ಕಾಯ್ದೆ ಗ್ರಾಮೀಣ ಭಾರತವನ್ನು ಆರ್ಥಿಕವಾಗಿ ಸಬಲೀಕರಿಸಿ ವಿಕಸಿತ ಭಾರತ್ 2047ರ ಗುರಿಯತ್ತ ಸಾಗಲು ಒಂದು ಪ್ರಮುಖ ಮೈಲಿಗಲ್ಲಾಗಲಿದೆ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಪುನರ್ ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿ ಪ್ರಸಕ್ತ ಸಾಲಿನ ಖರೀಫ್ ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು 15ರವರೆಗೆ ವಿಸ್ತರಿಸುವಂತೆ ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಕೇಂದ್ರ ಕೃಷಿ ಸಚಿವರಿಗೆ ಪತ್ರ ಬರೆದಿರುವ ಅವರು, ರಾಜ್ಯ ಸರ್ಕಾರದ ತೋಟಗಾರಿಕೆ ಇಲಾಖೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ತುರ್ತಾಗಿ ಅನುಮೋದಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ವಿತರಣೆಗಾಗಿ ಬಂದ ಆಹಾರ ಧಾನ್ಯವನ್ನು ಅನಧಿಕೃತವಾಗಿ ದಾಸ್ತಾನು ಮಾಡುವುದು, ಹೆಚ್ಚುವರಿ ದರದಲ್ಲಿ ಮಾರಾಟ ಮಾಡುವವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಜಾಗೃತಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾಳಸಂತೆ ಮಾರಾಟ ತಡೆಗಟ್ಟುವಲ್ಲಿ ಆಹಾರ ಇಲಾಖೆ, ಪೊಲೀಸ್ ಇಲಾಖೆ, ತೂಕ ಮತ್ತು ಅಳತೆ ಇಲಾಖೆ ಹಾಗೂ ಇತರೆ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ಸಂಶಯಾಸ್ಪದ ಸಂಗ್ರಹಣೆ, ಅಕ್ರಮ ಸಾಗಾಣೆ ಮತ್ತು ನಕಲಿ ಬಿಲ್ಲುಗಳ ಮೂಲಕ ನಡೆಯುವ ವಹಿವಾಟಿನ ಮೇಲೆ ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಿದರು. ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಷನ್ ಮ್ಯಾನೇಜ್ಮೆಂಟ್ IIPBMB 2 ದಿನಗಳ ಅಂತಾರಾಷ್ಟೀಯ ಸಮ್ಮೇಳನವನ್ನು 3 ಮತ್ತು 4

0: ಅಂದರೆ ನಾಳೆ ಮತ್ತು ನಾಡಿದ್ದು ಐಐಪಿಎಂಬಿ ಆವರಣದಲ್ಲಿ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸತ್ಯದ ಪ್ರತಿಪಾದನೆ ಪತ್ರಿಕೋದ್ಯಮದ ಮೊದಲ ಕರ್ತವ್ಯವಾಗಬೇಕು, ಮಾಧ್ಯಮಗಳಿಗೆ ಮುಖ್ಯಮಂತ್ರಿ ಕಿವಿಮಾತು. ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆ, ಬರ ನಿರ್ವಹಣೆಗೆ ಕ್ರಿಯಾ ಯೋಜನೆ, ಉಪಮುಖ್ಯಮಂತ್ರಿ ಅವರಿಂದ ಮಾಹಿತಿ. ನಿಗದಿತ ಅವಧಿಯೊಳಗೆ ಎತ್ತಿನ ಹೊಳೆ ಯೋಜನೆಗೆ ಸಂಬಂಧಿಸಿದ ಕಾಮಗಾರಿ ಪೂರ್ಣ, ಜಲಸಂಪನ್ಮೂಲ ಸಚಿವರ ಸ್ಪಷ್ಟನೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭ, ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ರಮೇಶ್ ಚಂದ್ರ ಮತ್ತು ಶಮಿತಾ ಮಲ್ನಾಡ್ ಅವರು ಹಾಡಿರುವ ಗೀತೆಯನ್ನು.

0: ಇಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೌರಕ್ಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗುವುದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಇದೀಗ ಕೇಳೋಣ ಯಶವಂತ್ ಹಳಿಬಂಡಿ ಅವರು ಹಾಡಿರುವ ಗೀತೆಯನ್ನು.

ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30 ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಕಿಡ್ನಿ ಸ್ಟೋನ್ ಅಂದರೆ ಮೂತ್ರಪಿಂಡದ ಕಲ್ಲು, ಇದಕ್ಕೆ ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರ ರೋಗ ತಜ್ಞರಾದ ಡಾಕ್ಟರ್ ದರ್ಶನ್ ಹೆಚ್ಆರ್ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ

ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30 ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಕಿಡ್ನಿ ಸ್ಟೋನ್ ಅಂದರೆ ಮೂತ್ರಪಿಂಡದ ಕಲ್ಲು, ಇದಕ್ಕೆ ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರ ರೋಗ ತಜ್ಞರಾದ ಡಾಕ್ಟರ್ ದರ್ಶನ್ ಹೆಚ್ಆರ್ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಕಿಡ್ನಿ ಸ್ಟೋನ್ ಬಗ್ಗೆ ಪ್ರಶ್ನೆಗಳಿದ್ರೆ ಕೇಳಬಹುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ಮದಕರಿ ಸರ್ಕಲ್, ಚಿತ್ರದುರ್ಗ. ಕೇಳಿ ಇಂದು ಬೆಳಿಗ್ಗೆ 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ಮುಂದಿನ ಗೀತೆಗೆ ದನಿಯಾಗಿದ್ದಾರೆ ಜಿ ವಿ ಅತ್ರಿ, ಶಂಕರ್ ಶಾನಭಾಗ್ ಮತ್ತು ಕೆ ಎಸ್ ಸುರೇಖಾ.

ಶಂಕರ್ ಶಾನಭಾಗ್ ಮತ್ತು ಕೆಎಸ್ ಸುರೇಖ್ ಅವರ ಧ್ವನಿಯಲ್ಲಿ ಈ ಗೀತೆಯನ್ನ ಕೇಳಿದ್ರಿ. ಇದರೊಂದಿಗೆ ಇಂದಿನ ಭಾವಗೀತೆ ಭಾವತರಂಗ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಸೇವಾ ಮಾಹಿತಿ. 2026-27 ಸಾಲಿಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿಕಲಚೇತನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಶಾಲಾ ಕಾಲೇಜು ಅಥವಾ ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದ್ದು ಅರ್ಹ ವಿಕಲಚೇತನ ವಿದ್ಯಾರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚಿತ್ರದುರ್ಗ ಜಿಲ್ಲಾ ಬಾಲಭವನ ಆವರಣ ಒನಕೆ ಓಬವ್ವ ಸ್ಟೇಡಿಯಂ ಹತ್ತಿರ ಚಿತ್ರದುರ್ಗ ಇವರನ್ನು ಭೇಟಿಯಾಗಬಹುದು. ಹಾಗೆ ದೂರವಾಣಿ ಸಂಖ್ಯೆ 2352284 ಎಸ್ಟಿಡಿ ಕ್ರಮಾಂಕ 08194ಕ್ಕೆ ಕರೆ ಮಾಡಬಹುದು. ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದಾರಿಗೂ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30 ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಕಿಡ್ನಿ ಸ್ಟೋನ್ ಅಂದರೆ ಮೂತ್ರಪಿಂಡದ ಕಲ್ಲು, ಇದಕ್ಕೆ ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರ ರೋಗ ತಜ್ಞರಾದ ಡಾಕ್ಟರ್ ದರ್ಶನಿ ಹೆಚ್ಆರ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ಮದಕರಿ ಸರ್ಕಲ್, ರಂಗಯ್ಯನ ಬಾಗಿಲು ಬಳಿ, ಚಿತ್ರದುರ್ಗ. ಪ್ರಿಯ ಕೇಳುಗರೆ, ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 944-46-40-273 ಹಾಗೆ 914-19-7072 ಕರೆ ಮಾಡುವ ಮೂಲಕ ಮೂತ್ರಪಿಂಡದ ಕಲ್ಲು ಇದನ್ನ ಕುರಿತು ಪ್ರಶ್ನೆಯನ್ನ ಕೇಳಬಹುದು. ಕೇಳಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದಾರಿಗೂ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30 102.6 FM ಕಂಪನಾಂಕಗಳಲ್ಲಿ. ಎರಡು ಸಾವಿರದ 2026-27 ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 2026 ಜುಲೈ ಅಂದರೆ ಇದೇ ತಿಂಗಳ 31ರವರೆಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಲಾಖಾ ವೆಬ್ಸೈಟ್ www.sw.kr.nic.in ನಲ್ಲಿ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಹಾಗೂ ಇತರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಇಲ್ಲವೇ ಹತ್ತಿರದ ವಿದ್ಯಾರ್ಥಿ ನಿಲಯದ ವಾರ್ಡನ್ ಅವರನ್ನು ಸಂಪರ್ಕಿಸಬಹುದು.

ರೈತ ಬಾಂಧವರ ಗಮನಿಸಿ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ರಶ್ಮಿ ಬಿಎನ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಅಂತಿಮ ಭಾಗ ಕೇಳಲಿದ್ದೀರಿ. ಕೇಳಿ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಇಂದು ಸಂಜೆ 6:51

ಸೇವಾ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಸಮಯ 7:35 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ದೆಹಲಿಯಲ್ಲಿ ಇಂದು ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ, ಉಭಯ ಪ್ರಧಾನಿಗಳಿಂದ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪರಿಶೀಲನೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಉನ್ನತ ಮಟ್ಟದ ಸಭೆ, ಸಂಭಾವ್ಯ ಉಲ್ಬಣ ತಡೆಗೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಇಂದು ಹಸಿರು ನಿಶಾನೆ. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆ ನಾಳೆ ಅಧಿಕೃತ ಆರಂಭ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಅಂತಿಮ 16 ಘಟ್ಟಕ್ಕೆ ಬೆಲ್ಜಿಯಂ ಇಂಗ್ಲೆಂಡ್ ಮುನ್ನಡೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಜಪಾನಿನ ಪ್ರಧಾನಿ ಸನಾಯೆ ತಕೈಚಿ ಅವರೊಂದಿಗೆ ವಾರ್ಷಿಕ ಶೃಂಗಸಭೆ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಶೃಂಗಸಭೆಯು ದ್ವಿಪಕ್ಷೀಯ ಸಹಕಾರದ ಸಂಪೂರ್ಣ ಆಯಾಮವನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎರಡೂ ಕಡೆಯವರಿಗೆ ಅವಕಾಶವನ್ನು ಒದಗಿಸುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ತೈಕೈಚಿ ನಡುವಿನ ಮಾತುಕತೆಯ ನಂತರ ಹಲವಾರು ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಜಪಾನ್ ಪ್ರಧಾನಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದರು. ಇದು ಪ್ರಧಾನಮಂತ್ರಿ ತೈಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮುಂದುವರಿಸುವಲ್ಲಿ ಈ ಭೇಟಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಆರ್ಥಿಕ ಭದ್ರತೆಯು ಸಂಬಂಧದ ಪ್ರಮುಖ ಆಧಾರ ಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಭಾರತ ಜಪಾನ್ ವಿಶೇಷ ವ್ಯೂಹಾತ್ಮಕ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಆಳಗೊಳಿಸುವ ವ್ಯಾಪಕ ಶ್ರೇಣಿಯ ಚರ್ಚೆಯನ್ನು ಎದುರು ನೋಡುತ್ತಿದ್ದೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಜಪಾನ್ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ, ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡುತ್ತಿರುವಾಗ ಜಪಾನ್ ಪ್ರಧಾನಿಗೆ ಆತಿಥ್ಯ ನೀಡಲು ಸಂತೋಷವಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ಜಪಾನ್ ತಮ್ಮ ಜಂಟಿ ಪ್ರಯತ್ನಗಳ ಮೂಲಕ ಇಂಡೋ ಪೆಸಿಫಿಕ್ ಮತ್ತು ಅದರಾಚೆಗೆ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಮುಂದುವರಿಸುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮವು ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿದರು. ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ ಹೇಳಿದರು. ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ, ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ ರಕ್ಷಣೆ, ಕೃಷಿ, ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಕೇಂದ್ರ ಆರೋಗ್ಯ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ಸನ್ನದ್ಧತೆ ಕುರಿತು ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆರೋಗ್ಯ ಸಚಿವರು, ರಾಜ್ಯ ಮತ್ತು ಪುರಸಭೆ ಸಂಸ್ಥೆಗಳು ತಮ್ಮ ಸಿದ್ಧತೆಯನ್ನು ಸ್ಪಷ್ಟವಾಗಿ ಪ್ರದರ್ಶಿಸುವ ಮೂಲಕ ಯಾವುದೇ ಸಂಭಾವ್ಯ ಉಲ್ಬಣವನ್ನು ಪೂರ್ವಭಾವಿಯಾಗಿ ತಡೆಗಟ್ಟಲು ಸಿದ್ಧರಾಗಿರುವಂತೆ ಸೂಚನೆ ನೀಡಿದರು. ಜಾಗೃತಿ ಮತ್ತು ತಡೆಗಟ್ಟುವ ಪ್ರಯತ್ನಗಳಲ್ಲಿ ವಾರ್ಡ್ ಆಯುಕ್ತರು, ಚುನಾಯಿತ ಪ್ರತಿನಿಧಿಗಳು ಮತ್ತು ನಿವಾಸಿ ಕಲ್ಯಾಣ ಸಂಘಗಳನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತೆ ಅವರು ರಾಜ್ಯಗಳಿಗೆ ಕರೆ ನೀಡಿದರು. ಇದೇ ವೇಳೆ ರಾಷ್ಟೀಯ ಡೆಂಗ್ಯೂ ಸನ್ನಿವೇಶ ಮತ್ತು ರಾಷ್ಟ ರಾಜಧಾನಿಗೆ ವಿಶೇಷ ಒತ್ತು ನೀಡಿ ದೇಶದಾದ್ಯಂತ ಕೈಗೊಂಡ ಸನ್ನದ್ಧತೆ ಕ್ರಮಗಳ ಬಗ್ಗೆ ಆರೋಗ್ಯ ಸಚಿವರಿಗೆ ವಿವರಿಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಬೆಳಗ್ಗೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ತಂಡದ ಯಾತ್ರಾರ್ಥಿಗಳ ಮೊದಲ ತಂಡಕ್ಕೆ ಹಸಿರು ನಿಶಾನೆ ತೋರಿದರು. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆಯು ನಾಳೆ ಅಧಿಕೃತವಾಗಿ ಕಾಶ್ಮೀರದ ಅವಳಿ ಮಾರ್ಗಗಳಲ್ಲಿ ಪ್ರಾರಂಭವಾಗಲಿದ್ದು ಆಗಸ್ಟ್ 28ರಂದು ಮುಕ್ತಾಯಗೊಳ್ಳಲಿದೆ. ಯಾತ್ರಾರ್ಥಿಗಳ ಮೊದಲ ಬೆಂಗಾವಲು ಪಡೆಯನ್ನು ಬಿಗಿ ಭದ್ರತೆಯಲ್ಲಿ ಮುಂಜಾನೆ ಜಮ್ಮುವಿನಿಂದ ರವಾನಿಸಲಾಯಿತು. ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ 48 ಕಿಲೋಮೀಟರ್ ನನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂದೇರ್ಬಾಲ್ ಜಿಲ್ಲೆಯ 14 ಕಿಲೋಮೀಟರ್ ಬಲ್ತಾಲ್ ಮಾರ್ಗದ ಮೂಲಕ ಯಾತ್ರೆ ನಡೆಯುತ್ತದೆ. ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು RFID ಟ್ರ್ಯಾಕಿಂಗ್ನೊಂದಿಗೆ ಬಹು ಹಂತದ ಭದ್ರತಾ ಗ್ರಿಡ್ ಜಾರಿಯಲ್ಲಿದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತ್ಯೇಕವಾಗಿ ಪ್ರಯಾಣಿಸಬೇಕು. ಯಾತ್ರಾ ಸಂಚಾರಕ್ಕೆ ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ನೋಂದಣಿಗಳೆರಡೂ ಸಕ್ರಿಯವಾಗಿದ್ದು ಯಾತ್ರೆ ಪ್ರಾರಂಭವಾಗುವ ಮೊದಲು ಸುಮಾರು 400,000 ಯಾತ್ರಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಮುಂಬರುವ ಆಗಸ್ಟ್ 15ರವರೆಗೆ ನಡೆಯಲಿರುವ ಡಿಜಿ ರೋವರ್ ಜಿಎನ್ಎಸ್ಎಸ್ ವಿಶೇಷ ಭೂಮಾಪನ ಅಭಿಯಾನವನ್ನು ಉತ್ತರ ಪ್ರದೇಶ ಸರ್ಕಾರ ರಾಜ್ಯದಾದ್ಯಂತ ಪ್ರಾರಂಭಿಸಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಹರಾನ್ಪುರದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಅಭಿಯಾನದ ಸಮಯದಲ್ಲಿ ಪ್ರತಿ ತಹಸೀಲ್ನಲ್ಲಿ ಭೂಗಡಿ ಗುರುತಿಸುವಿಕೆ ಮತ್ತು ಅಳತೆಗೆ ಸಂಬಂಧಿಸಿದ ಎಲ್ಲ ಬಾಕಿ ಇರುವ ಪ್ರಕರಣಗಳನ್ನು ಸುಧಾರಿತ ಡಿಜಿ ರೋವರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಪರಿಹರಿಸುವುದು ಅಭಿಯಾನದ ಪ್ರಮುಖ ಗುರಿಯಾಗಿದೆ. ವಾಟ್ಸಪ್ನಲ್ಲಿ ಯೂಸರ್ ನೇಮ್ ವೈಶಿಷ್ಟ್ಯವನ್ನು ಬಿಡುಗಡೆ ಮಾಡುವ ಕುರಿತು ಕೇಂದ್ರ ಸರ್ಕಾರ ಮೆಟಾಗೆ ನೋಟಿಸ್ ನೀಡಿದೆ. ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯವು 3 ದಿನಗಳಲ್ಲಿ ಯೂಸರ್ ನೇಮ್ ವೈಶಿಷ್ಟ್ಯದ ಕುರಿತು ವಿವರವಾದ ವಿವರಣೆಯನ್ನು ನೀಡುವಂತೆ ಮೆಟಾಗೆ ನಿರ್ದೇಶಿಸಿದೆ ಎಂದು ಮೂಲಗಳು ತಿಳಿಸಿವೆ. ಈ ವಿಷಯದ ಕುರಿತು ಸಮಾಲೋಚನೆ ಮುಗಿಯುವವರೆಗೆ ಯೂಸರ್ ನೇಮ್ ವೈಶಿಷ್ಟ್ಯವನ್ನು ಬಿಡುಗಡೆ ಮಾಡದಂತೆ ಸಚಿವಾಲಯವು ಮೆಟಾಗೆ ನಿರ್ದೇಶನ ನೀಡಿದೆ. ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಜಂಟಿ ಆತಿಥ್ಯದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 32ನೇ ಸುತ್ತಿನ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವು 3-2 ಗೋಲುಗಳ ಅಂತರದಿಂದ ಸೆನೆಗಲ್ ತಂಡವನ್ನು ಮಣಿಸಿ 16ನೇ ಸುತ್ತಿಗೆ ಅರ್ಹತೆ ಪಡೆದಿದೆ. ಯೂರಿ ಟೈಲೆಮೆನ್ಸ್ 125ನೇ ನಿಮಿಷದಲ್ಲಿ ಪೆನಾಲ್ಟಿ ಮೂಲಕ ಗೋಲ್ ಗಳಿಸಿ ಬೆಲ್ಜಿಯಂ ತಂಡಕ್ಕೆ 3-2 ಗೋಲುಗಳಿಂದ ನಾಟಕೀಯ ಗೆಲುವು ತಂದುಕೊಟ್ಟರು. ಇದರೊಂದಿಗೆ ಬೆಲ್ಜಿಯಂನ ಅಜೇಯ ಓಟ 17 ಪಂದ್ಯಗಳಿಗೆ ವಿಸ್ತರಿಸಿದೆ. ಬೆಲ್ಜಿಯಂ ತಂಡವು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೋಸ್ನಿಯಾ ಮತ್ತು ಹರ್ಜೆಗೋವಿನ ಪಂದ್ಯದ ವಿಜೇತರನ್ನು ಎದುರಿಸಲಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಸಹ ಆತಿಥೇಯ ಯುಎಸ್ ಮತ್ತು ಬೋಸ್ನಿಯಾ ಮತ್ತು ಹರ್ಜೆಗೋವಿನ ನಡುವೆ ಮತ್ತೊಂದು ಸುತ್ತಿನ 32ನೇ ಪಂದ್ಯ ನಡೆಯಲಿದೆ. ಅಟ್ಲಾಂಟಾದಲ್ಲಿ ಕಳೆದ ರಾತ್ರಿ ನಡೆದ 32ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಹ್ಯಾರಿಕೇನ್ ಅಂತಿಮ 15 ನಿಮಿಷಗಳಲ್ಲಿ 2 ಗೋಲುಗಳಿಸಿ ಜಯದ ರೂವಾರಿ ಅನಿಸಿದರು. ಜುಲೈ 6ರಂದು ನಡೆಯಲಿರುವ 16ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಸಹ ಆತಿಥೇಯ ಮೆಕ್ಸಿಕೋ ತಂಡವನ್ನು ಎದುರಿಸಲಿದೆ. ಚೆಸ್ಟರ್ ಲೇ ಸ್ಟ್ರೀಟ್ನಲ್ಲಿ ಕಳೆದ ರಾತ್ರಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯವು ಮಳೆಯಿಂದಾಗಿ ರದ್ದಾಯಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 189 ರನ್ ಗಳಿಸಿತ್ತು. ಟಿ20 ಸರಣಿಯ ನಂತರದ ಪಂದ್ಯ ಇದೇ ಶನಿವಾರ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದು ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ, ಉಭಯ ಪ್ರಧಾನಿಗಳಿಂದ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪರಿಶೀಲನೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಉನ್ನತ ಮಟ್ಟದ ಸಭೆ, ಸಂಭಾವ್ಯ ಉಲ್ಬಣ ತಡೆಗೆ ರಾಜ್ಯಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಇಂದು ಹಸಿರು ನಿಶಾನೆ. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆ ನಾಳೆ ಅಧಿಕೃತ ಆರಂಭ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಅಂತಿಮ 16ರ ಘಟ್ಟಕ್ಕೆ ಬೆಲ್ಜಿಯಂ ಇಂಗ್ಲೆಂಡ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಹಾಡುಗಳ ಜೊತೆ ಒಂದು ಪ್ರಶ್ನೆ ಇದೆ. ಪ್ರಶ್ನೆಯೊಂದಿಗೆ ನಾನು ಆರಂಭ ಮಾಡ್ತಾ ಇರುವಂಥದ್ದು ಪ್ರಶ್ನೆ ಏನು ಅಂತ ಅನ್ನೋದಾದರೆ, ಇತ್ತೀಚೆಗೆ ವಿಶ್ವದ ಅತ್ಯಂತ ಹಳೆಯ ಶಸ್ತ್ರಚಿಕಿತ್ಸಾ ಸಂಸ್ಥೆಯಾದಂಥ

ಸ್ಕಾಟ್ಲೆಂಡಿನ ಎಡಿನ್ಬರ್ಗ್ನ ರಾಯಲ್ ಕಾಲೇಜ್ ಆಫ್ ಸರ್ಜನ್ಸ್ ವಿಶ್ವವಿದ್ಯಾಲಯದಲ್ಲಿ ಕಂಚಿನ ಪ್ರತಿಮೆಯೊಂದನ್ನು ಅನಾವರಣಗೊಳಿಸಲಾಗಿದೆ. ಪ್ರಶ್ನೆ ಏನು ಅಂದರೆ, ಹಾಗಾದರೆ ಈ ಯಾವ ಒಂದು ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ ಅನ್ನುವಂಥದ್ದು. ಏನಿದು ಸ್ಕಾಟ್ಲೆಂಡ್ನಲ್ಲಿ ಪ್ರತಿಮೆ ಅನಾವರಣಗೊಂಡ್ರೆ ನಾವ್ಯಾಕೆ ಇದನ್ನು ತಿಳ್ಕೊಳ್ಬೇಕು ಅಂತೀರಾ? ಖಂಡಿತ ಉತ್ತರ ಗೊತ್ತಾದರೆ ನಿಮಗೂ ಕೂಡ ಹೌದು ಹೆಮ್ಮೆ ಅನಿಸುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆ, ಓಕೆ, ಪ್ರಶ್ನೆ ಗೊತ್ತಾಗಿದೆ ಅಲ್ವಾ? ವಿಶ್ವದ ಅತ್ಯಂತ ಹಳೆಯ ಶಸ್ತ್ರಚಿಕಿತ್ಸಾ ಸಂಸ್ಥೆಯಾದ ಸ್ಕಾಟ್ಲೆಂಡಿನ ಎಡಿನ್ಬರ್ಗ್ನ ರಾಯಲ್ ಕಾಲೇಜ್ ಆಫ್ ಸರ್ಜನ್ಸ್ ವಿಶ್ವವಿದ್ಯಾಲಯದಲ್ಲಿ ಕಂಚಿನ ಪ್ರತಿಮೆಯೊಂದನ್ನು ಅನಾವರಣಗೊಳಿಸಲಾಗಿದೆ. ಹಾಗಾದರೆ ಯಾವ ಒಂದು ಕಂಚಿನ ಪ್ರತಿಮೆ ಅದಾಗಿದೆ, ಯಾರ ಕಂಚಿನ ಪ್ರತಿಮೆ ಆಗಿದೆ ಅನ್ನುವಂಥದ್ದು ನೀವು ನನಗೆ ವಾಟ್ಸಪ್ ಮೂಲಕ ನಿಮ್ಮ ಸಂದೇಶವನ್ನು ಕಳುಹಿಸಿಕೊಡಿ. 9448640423 ಈ ಸಂಖ್ಯೆಗೆ ನಿಮ್ಮ ಒಂದು ಸಂದೇಶ ಇರಲಿ. ಹಾಗೆ ಒಂದು ಕಂಡೀಷನ್ ಏನು ಅಂದರೆ, 7:45 ನಂತರ ಬಂದಂಥ ನಿಮ್ಮ ಸಂದೇಶಗಳನ್ನು ತಗೊಳ್ತೀನಿ, ಜೊತೆಗೆ ಎರಡು ಹೆಸರನ್ನು ಮಾತ್ರ ಕಳುಹಿಸಿಕೊಡಿ. ಎಲ್ಲಿಂದ ನಿಮ್ಮ ಹೆಸರುಗಳು ಎರಡು ಮಾತ್ರ ಇದ್ದರೆ ತುಂಬ ಚೆನ್ನಾಗಿ ಬೇರೆಯವರ ಹೆಸರುಗಳನ್ನು ಕೂಡ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಕಂಡೀಷನ್ ಅಷ್ಟೇ. ಓಕೆನಾ? ಕೇಳೋಣ ಇದೀಗ ಏಕದಂತ ಚಿತ್ರದ ಗೀತೆಯನ್ನು.

0: ಜೀಹುಳಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಶಸ್ತ್ರ ಚಿಕಿತ್ಸಾ ಸಂಸ್ಥೆಯಾದ ಸ್ಕಾಟ್ಲೆಂಡಿನ ಎಡಿನ್ಬರ್ಗ್ನ ರಾಯಲ್ ಕಾಲೇಜ್ ಆಫ್ ಸರ್ಜನ್ಸ್ ವಿಶ್ವವಿದ್ಯಾಲಯದಲ್ಲಿ ಕಂಚಿನ ಪ್ರತಿಮೆಯೊಂದನ್ನು ಅನಾವರಣಗೊಳಿಸಲಾಗಿದೆ. ಹಾಗಾದರೆ ಆ ಕಂಚಿನ ಪ್ರತಿಮೆ ಯಾರದ್ದು ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಮತ್ತೊಂದು ಹಾಡಿನ ಕಾಲಾವಕಾಶ ಇದೆ, ಕೇಳೋಣ ಕೃಷ್ಣ ಚಿತ್ರದ ಗೀತೆಯನ್ನು.

ಹಲೋ ಡಾಕ್ಟರ್ ಆರೋಗ್ಯದ ಅರಿವು ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಿಗ್ಗೆ 8:30 ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಕಿಡ್ನಿ ಸ್ಟೋನ್ ಅಂದರೆ ಮೂತ್ರಪಿಂಡದ ಕಲ್ಲು, ಇದಕ್ಕೆ ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರ ರೋಗ ತಜ್ಞರಾದ ಡಾಕ್ಟರ್ ದರ್ಶನ್ ಹೆಚ್ಆರ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಕೇಳಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ ಕಾರ್ಯಕ್ರಮ, ಹಾಗೆ ನೀವು ಕೂಡ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9448640702, ಹಾಗೆ 9141970272. ಲ್ಯಾಂಡ್ಲೈನ್ ಸಂಖ್ಯೆ ಕೂಡ ಲಭ್ಯ ಇರುತ್ತೆ, 295649, ಎಷ್ಟಡಿ ಕ್ರಮಾಂಕ 08194. ಕೇಳಿ ಹಲೋ ಡಾಕ್ಟರ್ ಆರೋಗ್ಯದರು ಪ್ರಾಯೋಜಿತ ನೇರ ಫೋನಿಂಗ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30.

ಓಕೆ ಸ್ನೇಹಿತರೆ, ಪ್ರಶ್ನೆಯನ್ನ ಕೇಳಿದ್ದೆ, ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಂದೇಶಗಳು ಈಗ ಬಂದಿದೆ. ಯಾರೆಲ್ಲ ಸಂದೇಶ ಕಳುಹಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಜೊತೆಗೆ ನಾನು ಆರಂಭದಲ್ಲಿಯೇ ಹೇಳಿದೀನಲ್ವಾ, 7:45 ನಂತರ ಬಂದಂತ ಸಂದೇಶಗಳನ್ನ ಮಾತ್ರ ತಗೊಳ್ತೇನೆ ಅಂತ ಹೇಳಿ. ಹಾಗಾಗಿ 7:45 ನಂತರ ಯಾರೆಲ್ಲ ಸಂದೇಶ ಕಳುಹಿಸಿದ್ರಿ ಸರಿಯಾದ ಉತ್ತರನ ಅನ್ನುವಂಥದ್ದು, ಹೌದು ತುಂಬಾ ಜನ ಸರಿಯಾದ ಉತ್ತರವನ್ನೇ ಕಳುಹಿಸಿದ್ದೀರಿ, ಪ್ರಯತ್ನ ಕೂಡ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಈಗ ನೋಡೋಣ ಯಾರೆಲ್ಲ ಸಂದೇಶ ಕಳುಹಿಸಿದ್ದಾರೆ ಅನ್ನುವಂಥದ್ದನ್ನ. ಓಕೆ ಸ್ನೇಹಿತರೆ, ಪ್ರಶ್ನೆ ಏನಾಗಿತ್ತು ಅಂದ್ರೆ, ಇತ್ತೀಚೆಗೆ ಕಂಚಿನ ಪ್ರತಿಮೆಯೊಂದು ಅನಾವರಣಗೊಳ್ಳಲಾಯಿತು. ಎಲ್ಲಿ ಅಂದ್ರೆ, ವಿಶ್ವದ ಅತ್ಯಂತ ಹಳೆಯ ಶಸ್ತ್ರಚಿಕಿತ್ಸಾ ಸಂಸ್ಥೆಯಾದ ಸ್ಕಾಟ್ಲೆಂಡಿನ ಎಡಿನ್ಬರ್ಗ್ನ ರಾಯಲ್ ಕಾಲೇಜ್ ಆಫ್ ಸರ್ಜನ್ಸ್ ವಿಶ್ವವಿದ್ಯಾಲಯದಲ್ಲಿ. ಹಾಗಾದ್ರೆ ಯಾರ ಒಂದು ಕಂಚಿನ ಪ್ರತಿಮೆಯನ್ನ ಅನಾವರಣಗೊಳಿಸಲಾಯಿತು ಅನ್ನುವಂಥದ್ದು ನಾನು ನಿಮಗೆ ಪ್ರಶ್ನೆ ಆಗಿ ಕೇಳಿದ್ದೆ. ಓಕೆನಾ, ಇನ್ನು ಸಂದೇಶಗಳನ್ನ ತಗೊಳ್ತಾ ಹೋಗೋಣ. ರೂಪಾ ಪಾಂಡವ ರಂಗರಾವ್ ಚಿತ್ರದುರ್ಗದಿಂದ, ಹಾಗೆ ಸೋನು ಚಿತ್ರದುರ್ಗದಿಂದ, ಅನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ನೇತ್ರ ನಟರಾಜ್ ಇವರು ಕೂಡ ಚಿತ್ರದುರ್ಗದಿಂದ, ಇನ್ನು ಪೂರ್ಣಿಮಾ ಮಹಾಂತೇಶ್, ಅನುರಾಗ್ ಕಣ್ಮಪ್ಪ ಲೇಔಟ್ ಚಿತ್ರದುರ್ಗದಿಂದ, ಹಾಗೆ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ನಿಂದ, ಶೋಭಾ ಲೋಕೇಶ್ ಗಾರಿಹಟ್ಟಿ ಚಿತ್ರದುರ್ಗದಿಂದ, ಸಿತಿಪ್ಪೇಸ್ವಾಮಿ ವೈಎಸ್ ಭಾಗ್ಯಲಕ್ಷ್ಮಿ ಮಲ್ಲಾಪುರದಿಂದ ಕಳುಹಿಸಿರುವಂತಹ ಸಂದೇಶ ಇದು. ಹಾಗೆ ಹೊಸದುರ್ಗದ ದಯಾನಂದ ಅವರು, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗದಿಂದ, ಅನಂತರಾಮು, ಲತಾ, ಕೀರ್ತನ ಮತ್ತು ಚಂದನ ಅಯ್ಯಣ್ಣಪೇಟೆ ಚಿತ್ರದುರ್ಗದಿಂದ, ಹಾಗೆ ಆರ್ಜೆ ಮನಃಸ್ಫೂರ್ತಿ, ಡಾಕ್ಟರ್ ಆಫ್ ಜಗದೀಶ್ ಕುಮಾರ್ ಕೊಂಡ್ಲಹಳ್ಳಿ ಅಂತ ಹಾಕಿದ್ದಾರೆ. ಓಕೆ, ಇವರ ಸಂದೇಶ ಕೂಡ ತಲುಪಿದೆ. ಇನ್ನು ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್ ಅವರು, ಸಿಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಡಿವಿ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಇನ್ನು ಮಮತಾ ಭದ್ರಾವತಿಯಿಂದ, ಹಾಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ, ಶಿವಲೀಲತೆಯಲ್ಲಿ ಮತ್ತೆ ಮನೆಯವರು, ವೇದ ರಮೇಶ್, ಮೈತ್ರಿ, ಮೇಘ, ಈಶ್ವರ ಬಡಾವಣೆ ಚಿತ್ರದುರ್ಗದಿಂದ, ನೇರ್ಲಗುಂಟೆಯಿಂದ ಹೇಮಂತ್ ರಾಜ್, ಹಾಗೆ ವಾಣಿ, ಶಾಂತಕುಮಾರ್, ಸೃಜನ್, ಸಾರಿಕಾ, ಹಳೆ ಟೌನ್, ರಾಜಬೀದಿ, ವೀರಭದ್ರಸ್ವಾಮಿ ದೇವಸ್ಥಾನ ರೋಡ್ ಚಳ್ಳಕೆರೆ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ, ಇವರ ಒಂದು ಸಂದೇಶ. ಇನ್ನು ಕಲ್ಪನಾ ಮಹಾವೀರ ನಗರ, ಓಕೆ ಕಳುಹಿಸಿರುವಂತಹದ್ದು, ಇಲ್ಲಿಂದ ಮಹಾವೀರ ನಗರದಿಂದ ಕಲ್ಪನಾ ಅವರ ಮೆಸೇಜ್ ಬಂದಿದೆ. ಸುರೇಶ್ ಜಿಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು, ನಾಗೇಂದ್ರಪ್ಪ ಗೂಡೇವು ಮೊಳಕಲ್ಮೂರು ತಾಲೂಕು, ಇನ್ನು ಉಮಾಮೋಹನ ಮುರುಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್, ಮಂಜುಳಾ ಮಂಜುನಾಥ್ ಗುಜ್ಜರ್ ದರ್ಜಿ ಕಾಲೋನಿ ಎರಡನೇ ಕ್ರಾಸ್ ಚಿತ್ರದುರ್ಗ, ಇನ್ನು ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗ, ಸಲ್ಮಾ ಟೀಚರ್ ಅಂತ ಹೇಳ್ತಾ ಇದ್ದಾರೆ ತರೀಕೆರೆ, ಇಲ್ಲಿಂದ ಕಳುಹಿಸಿರುವಂತದ್ದು ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ತಿಪ್ಪಿರಮ್ಮ ಸಕಲಪುರದ ಹಟ್ಟಿ, ಹಾಗೆ ಪ್ರೇಮ ನಟರಾಜ್ ನಾಯಕನಹಟ್ಟಿ, ಯುವರಾಜ್ ಮತ್ತು ನಿಖಿಲ್ ರಾಜ್ ಉಮಾಮಹೇಶ್ವರಿ ದೇವಸ್ಥಾನ ಎದುರು ಕರವಿನಕಟ್ಟೆ ಸರ್ಕಲ್ ಚಿತ್ರದುರ್ಗ. ಇನ್ನು ನಾಗರಾಜ ಇದು, ಓಕೆ ಆರ್ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಆದಿಶೆಟ್ಟರ್ ಬಸವರಾಜ್, ಆದ್ಯಂತ ಮತ್ತು ಹರ್ಷಿತ ಬಾಪೂಜಿ ನಗರ ಚಿತ್ರದುರ್ಗ, ತನೀಶ್ ಶ್ರೀವಾರಿ ಹಾಗೂ ಇಶಾ ನಾಗೇನಹಳ್ಳಿ ಹೊಸದುರ್ಗ, ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆ ತಾಲೂಕು, ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರು, ಹಾಗೆ ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು, ನಮನ ಗಣೇಶ್ ಕಾರ್ಕಳ ಬಜಗೋಳಿ ಅಂತ ಹೇಳ್ತಾ ಇದ್ದಾರೆ. ಗೀತಾ ಶಶಿಧರ್ ಶಿವಗಂಗದಿಂದ, ಇನ್ನು ಅನುರಾಧ ಬಸವರಾಜ್ ರೆಡ್ಡಿ IUDP ಲೇಔಟ್ ಇಲ್ಲಿಂದ ಬಂದಿದೆ ಚಿತ್ರದುರ್ಗದಿಂದ, ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ, ಮೇನಕಾ ಉಮೇಶ್

ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗ. ಹಾಗೆ ಡಾಕ್ಟರ್ ಆಶಾ ಜಿಬಿ ಹೊಸದ್ಯಾಮವನಹಳ್ಳಿ ಚಿತ್ರದುರ್ಗ ತಾಲೂಕು. ಎನ್ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ ಎಂಟನೇ ಕ್ರಾಸ್ ಚಿತ್ರದುರ್ಗ. ಎಬಿ ಶಂಭಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ. ಇನ್ನು ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಸುಜಾತ ಮಂಜುನಾಥ್ ಚಿತ್ರದುರ್ಗದಿಂದ. ಚಳ್ಳಕೆರೆ ತಾಲೂಕು ಮೀರಸಾಬಿ ಹಳ್ಳಿಯಿಂದ ಅನುಜಾಕ್ಷಿ ಅವರು ಕಳುಹಿಸಿರುವಂತಹ ಸಂದೇಶ. ಓಕೆ ಅನುಜಾಕ್ಷಿ ಅವರು. ಇನ್ನು ರಾಘವೇಂದ್ರ ಎಳೆಹೊಳೆ, ಶಶಿಕಲಾ ಸ್ಫೂರ್ತಿ, ಆರ್ ವೈ ಅಣಜಿಗೆರೆ. ಓಕೆ ಇನ್ನು ಏನಿದೆ ಮುಂದಕ್ಕೇನೋ ಇದೆ ಅವ್ರದ್ದು ಸಂದೇಶ. ಹಾಂ, ಹರಪನಹಳ್ಳಿ ತಾಲೂಕಿನಿಂದ ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ. ಹಾಗೆ ಷಡಾಕ್ಷರ ಪಪ್ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ. ಸವಿತಾ ದೇವರಾಜ್ ನಚಿಕೇತ್ ಹೃತಿಕ್ ಕೇಳ್ಕೋಟೆಯಿಂದ. ಹಾಗೆ ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ. ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರ ಗ್ರಾಮ ಜಗಳೂರು ತಾಲೂಕು ಅಂತ ಹೇಳ್ತಾ ಇದ್ದಾರೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ. ಹಾಗೆ ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಅತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು. ಸಣ್ಣ ಬೋರಯ್ಯ, ಬೋರಮ್ಮ, ಬಚ್ಚಬೋರನಹಟ್ಟಿ. ಹಾಗೆ ಮುಂದಿನ ಸಂದೇಶ ಯಾರು ಕಳುಹಿಸಿದ್ದಾರೆ ಅಂದರೆ ಡಾಕ್ಟರ್ ವೀಣಾ ಸಿ ಎಲ್, ಡಾಕ್ಟರ್ ವೀಣಾ ಎನ್ ಸಿ ಎಲ್ ಏಕನಾಥ್ ಸಾತ್ವಿಕ್ ಸಂಹಿತ್ ದಾವಣಗೆರೆಯಿಂದ. ಹಾಗೆ ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗ. ಒನಕೆ ಒಬ್ಬ ಓಕೆ ಗುಡೇಕೋಟೆಯಿಂದ. ಅಂಗಡಿ ತಿಪ್ಪೇಶ್, ಚೈತ್ರ, ಸೋನು, ಪ್ರಜ್ವಲ್, ಮಂಜುನಾಥ್ ಶಿಕ್ಷಕರು ಅಂತ ಹೇಳ್ತಾ ಇದ್ದಾರೆ. ಕಾಲುವೆಹಳ್ಳಿ ಚಳ್ಳಕೆರೆ ತಾಲೂಕು. ಪಾರಿಜಾತ ರಾಮಪ್ಪ ಶ್ರೇಷ್ಠ, ಭರತ್ ರಾಜ್, ಪ್ರತೀಕ್, ಪ್ರಜ್ಞಾ ಚಿತ್ರದುರ್ಗ. ತುಂಬ ಹೆಸರುಗಳನ್ನು ಕಳುಹಿಸಬೇಡಿ, ಎರಡೇ ಎರಡು ಕಳುಹಿಸಿ ಅಂತ ನಾನು ಹೇಳಿದ್ದೀನಲ್ವಾ. ಇನ್ನು ಲತಾ ಸುಹಾಸ್ ಹೊಸಕೋಟೆಯಿಂದ. ಹಾಗೆ ಅರುಣ ಜಗದೀಶ್, ವೀರಭದ್ರಸ್ವಾಮಿ ರಸ್ತೆ, ಚಳ್ಳಕೆರೆ. ಹಾಗೆ ಉಡುಪಿ ಜಿಲ್ಲೆ ಕಾರ್ಕಳದಿಂದ, ಹೆಸರು ಇಲ್ವಲ್ಲ ಯಾರು ಅಂತ ನೋಡಬೇಕು. ಓಕೆ ಗಂಗಮ್ಮ ಅವರು ಮಲ್ಲೂರಹಟ್ಟಿ. ಓಕೆ ಗಂಗಮ್ಮ ಮಲ್ಲೂರಹಟ್ಟಿಯಿಂದ ಕಳುಹಿಸಿರುವಂಥದ್ದು. ಹಾಗೆ ವಿಶಾಲ ಷಡಾಕ್ಷಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ. ಮತ್ತೊಂದು ಸಂದೇಶ ಡಾಕ್ಟರ್ ಮಂಜುನಾಥ್ ಎಲ್ ಅವರು ಎಸ್ ಕೆ ಎಸ್ ಲೇಔಟ್ ಇಲ್ಲಿಂದ ದಾವಣಗೆರೆಯಿಂದ ಬಂದಿದೆ ಈ ಸಂದೇಶ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ, ಕಮಂಡಲಗೊಂದಿ ಜಗಳೂರು ತಾಲೂಕು. ಶಶಿಕಲಾ ಸಾಯಿನಾಥ್, ಎಂಕೆಹಟ್ಟಿ, ಟೈಲರ್ ಹನುಮಂತಪ್ಪ, ದೇವರಕೊಟ್ಟ, ನಿರ್ಮಲಾ ಮೂರ್ತಿ ಧವಳಗಿರಿ ಬಡಾವಣೆ. ಇನ್ನು ಹನುಮಂತಪ್ಪ ಮಡಿವಾಳರ್ ಜಗಳೂರು. ಶಕುಂತಿ ರೂಪ, ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿ, ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗ. ರಾಯಭಾಗ ತಾಲೂಕು ಮುಗಳ ಖೋಡ ಇಲ್ಲಿಂದ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕ ಹಿರೇಮಠ್ ಅವರು. ಹಾಗೆ ವಿಜಯಲಕ್ಷ್ಮಿ ಸತೀಶ್, ಜಿ ಎಸ್ ಪೃಥ್ವಿ, ಪೂಜಾ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗದಿಂದ. ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜಾ ಸಂಜಯ್, ಧನ್ಯ ಚಿತ್ರಕುಮಾರ, ಹೊಸಮನೆ ಭದ್ರಾವತಿಯಿಂದ ಅಂತ ಹೇಳ್ತಾ ಇದ್ದಾರೆ. ಸಹನ ಆಚಾರ್ ಸಿರಿಗೆರೆಯಿಂದ. ಹಾಗೆ ನಯನ ಪ್ರಮೋದ್ ಜೆಸಿಆರ್ ಚಿತ್ರದುರ್ಗ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸಚಿನ್ ಭಾಸ್ಕರ್, ಜಿಹೆಚ್ಆರ್ ಲೇಔಟ್ ಚಿತ್ರದುರ್ಗ. ತೀರ್ಥ ಲೋಕೇಶ್ ಬಿವಿಕೆಎಸ್ ಬಡಾವಣೆ ಚಿತ್ರದುರ್ಗ. ಹಾರಕಬಾವಿಯಿಂದ ಮಹಾದೇವಿ ಅವರು. ಇನ್ನು ವಿಭಾ ದೀಪಕ್ ಬೆಂಗಳೂರಿನಿಂದ ಕಳುಹಿಸಿರುವಂಥದ್ದು. ಹಾಗೆ ಹರ್ಷಿತಾ ಆರ್ ಓಬಳೇಶ್ ವಕೀಲರು ಜಗಳೂರು ತಾಲೂಕಿನಿಂದ. ಸುಧಾ ಶೇಖರ್ ಚಂದ್ರವಳ್ಳಿ ನಗರ ಬುಸ್ರು ಅಂತ ಹೇಳಿದ್ದೀರಿ. ಓಕೆ ಇದು ಉತ್ತರನಾ? ಓಕೆ ಓಕೆ ನೋಡೋಣ. ವಿಜಯ್ ಟೈಲರ್ಸ್ ಅವರು ಕೋಳಿ ಬುರುಜನ ಹಟ್ಟಿಯಿಂದ ಸಂದೇಶ ಕಳುಹಿಸಿದ್ದಾರೆ. ಹಾಗೆ ಶ್ರೀನಿಧಿ ರಮೇಶ್, ಸುಷ್ಮಿತಾ ಚಿತ್ರದುರ್ಗದಿಂದ. ಶ್ರೀಕಂಠಮೂರ್ತಿ, ಸ್ಕಂದನ್ ಭಾಸ್ಕರ್, ಅನಂತ ಓಕೆ ಇಲ್ಲಿಂದ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ. ಇನ್ನು ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ. ಹಾಗೆ ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈ ಇಲ್ಲಿಂದ ಬಂದಿರೋ ಸಂದೇಶ ಇದು. ಅಥರ್ವ ಸಿ ಬೋರಪ್ಪ, ಚನ್ನಕೇಶವ, ಪವಿತ್ರ ಹೊಸಮಾಳಿಗೆಯಿಂದ. ಕೂಡ್ಲಿಗಿ ತಾಲೂಕಿನ ಹೂಡೆಮ್ನಿಂದ ಶಾಂತಕುಮಾರಿ, ಮಂಜುನಾಥ್, ಪ್ರಣತಿ, ವಿಸ್ಮಯ. ಹಾಗೆ ಭೀಮಪ್ಪ ಎನ್ ಅವರು, ಸಾನ್ವಿ ಓಕೆ ಸಾನ್ವಿ ಇದ್ದಾರೆ, ಮತ್ತಿನ್ಯಾರಿದ್ದಾರೆ, ಮತ್ತು ಚಂದನ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗ. ಹಾಗೆ ಇನ್ನೊಂದು ಸುಧಾ ತಾಳ್ಯ ಓಕೆ ಅದೀನ ಕಾಶಿ ಓಕೆ ಸುಧಾ ತಾಳ್ಯದಿಂದ ಬಂದಿರುವಂಥದ್ದು. ಹಾಗೆ ರತ್ನ ಬಸವರಾಜ್, ರಾಕೇಶ್ ಪ್ರಸಾದ್, ಜನತಾ ಕಾಲೋನಿ, ಕೊಂಡ್ಲಹಳ್ಳಿ. ಮುಂದಿನ ಸಂದೇಶ ಯಾರು ಕಳುಹಿಸಿದ್ದಾರೆ ಅಂದರೆ ವಿನಾಯಕ್ ಅವರು, ಕೈದಾಳದಿಂದ ಬಂದಿರುವಂಥದ್ದಿದ್ದು ದಾವಣಗೆರೆ ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ, ತಾಲೂಕು ಕೂಡ. ಜಿ ಎಸ್ ಭೋಜರಾಜ್, ಸುಧಾ ಡಾಕ್ಟರ್ ಅಂತ ಹೇಳ್ತಾ ಇದ್ದಾರೆ. ನಿಶ್ಚಿತ ಓಕೆ ಡಾಕ್ಟರ್ ನಿಶ್ಚಿತ ಕುಶಾಲ್ ಗೌಡ ಇವರ ಒಂದು ಸಂದೇಶ ಎಲ್ಲಿಂದ ಬಂದಿದೆ ಗೊತ್ತಾಗ್ಲಿಲ್ವಲ್ಲ. ಓಕೆ ಹೊನ್ನೂರಲ್ಲಿ ಅವರು, ಹನುಮಂತಪುರ ಜಗಳೂರು ತಾಲೂಕಿನಿಂದ. ಇನ್ನು ಟೈಲರ್ ರಾಚಪ್ಪಾಜಿ ಅವರು ದೇವಾಂಗಪೇಟೆ ಕೊಳ್ಳೇಗಾಲದಿಂದ ಕಳುಹಿಸಿದ್ದಾರೆ. ಹಾಗೆ ಮಹೇಶ್ ಹೊಸೂರು ಶಿಕಾರಿಪುರದಿಂದ. ಭಾವನಾ ಸಾಯಿನಾಥ್ ಎಂಕೆಹಟ್ಟಿಯಿಂದ. ಹಾಗೆ ಕೆ ಬಿ ಪಾಲ ಎಚ್ಚರಿತಗೊಂಡುವಿನಿಂದ ಶಿವಮೊಗ್ಗದಿಂದ. ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್ ಅವರು. ಹಾಗೆ ಗಿರೀಶ್ ಬಾಬು, ಬಿ ಎಸ್ ಶರಣಪ್ಪ ಅಂತ ಹೇಳ್ತಾರೆ, ಬಿ ಅನಸೂಯ್ಯ ಓಕೆ ಇವರು ಕೊಂಡ್ಲಹಳ್ಳಿಯಿಂದ ಕಳುಹಿಸಿರುವಂಥದ್ದು. ದಾವಣಗೆರೆ ತಾಲೂಕು ಗುಮ್ಮನೂರಿನಿಂದ ಟೈಲರ್ ಚನ್ನಪ್ಪ ಅವರು. ಹಾಗೆ ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ, ಗಣೇಶ್, ಆಶಾ, ವಿಜಯ್ ಕುಮಾರ್, ಡಾಕ್ಟರ್ ಪ್ರವೀಣ್. ಹರಿಹರದಿಂದ ಸುರೇಶ್ ಬೆಣ್ಣಿ, ಹುಬ್ಬಳ್ಳಿ. ಲೋಹಿಯಾನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು. ಚರಿತ್ ನಾಗ್, ಸ್ನೇಹ ನಾಗಾರ್ಜುನ್, ಕೊಳ್ಳೇಗಾಲದಿಂದ. ಜಿಸಿಎಚ್ ಗೊಂಚಗಾರ್, ಭರಮಸಾಗರದಿಂದ. ಹಾಗೆ ಇಂದ್ರಜಿತ್ ಸಾಯಿನಾಥ್, ಎಂಕೆಹಟ್ಟಿಯಿಂದ. ಇನ್ನು ಹಿರೇಹಳ್ಳಿ ಶಿವು ಅಂತ ಹೇಳ್ತಾ ಇದ್ದಾರೆ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ. ಹಾಗೆ ರೂಪಾ ಪರಮೇಶ್, ರಶ್ಮಿತಾ, ಧನ್ಯ ಪಿ ಎಸ್ ಎಂ ಲೇಔಟ್ ಚಿತ್ರದುರ್ಗದಿಂದ. ಓಕೆ ಸ್ನೇಹಿತರೆ, ಇಷ್ಟು ಜನ ಕಳುಹಿಸಿರುವಂಥದ್ದು. ಹಾಗೆ ನಾನು ಹೇಳಿದ್ನಲ್ವಾ ಸಮಯವನ್ನು ಕೊಟ್ಟಿದ್ದೆ.

ಸಮಯದ ನಂತರ ಬಂದಿರುವಂತ ತಗೊಂಡಿದ್ದೀನಿ. ನಿಮ್ಮ ಹೆಸರು ಬಂದಿಲ್ಲ ಅಂದ್ರೆ ಮುಂಚೆನೆ ಕಳುಹಿಸಿದ್ರಿ, ಯಾಕಂದ್ರೆ 7:30 ಕೂಡ ಸಂದೇಶಗಳನ್ನ ಕಳುಹಿಸ್ತಾ ಇರ್ತೀರಿ, ಹಾಗಾಗಿ ಅಷ್ಟೇ. ಓಕೆ, ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಹೌದು ಸರಿಯಾದ ಉತ್ತರ ಏನಾಗಿತ್ತು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಏನು ಈ ಕಂಚಿನ ಪ್ರತಿಮೆ ಅನಾವರಣಗೊಂಡಿದೆ ಎಲ್ಲಿ ಅನ್ನುವಂಥದ್ದು ಗೊತ್ತಿದೆ ನಿಮಗೆ? ಸ್ಕಾಟ್ಲೆಂಡಿನಲ್ಲಿ. ವಿಶೇಷತೆ ಏನು ಅಂತ ಅನ್ನೋದಾದರೆ, ಇದು ನಮ್ಮ ಭಾರತದವರ ಒಂದು ಕಂಚಿನ ಪ್ರತಿಮೆ. ಯಾರು ಅಂತ ಅನ್ನೋದಾದರೆ, ಭಾರತದ ಪ್ರಾಚೀನ ವೈದ್ಯಶಾಸ್ತ್ರದ ಮಹಾನ್ ಆಚಾರ್ಯರು ಹಾಗೂ ಶಸ್ತ್ರಚಿಕಿತ್ಸೆಯ ಪಿತಾಮಹರು ಅಂತಲೇ ಗುರುತಿಸಲ್ಪಟ್ಟ ಮಹರ್ಷಿ ಸುಶ್ರುತ ಅವರ ಒಂದು ಕಂಚಿನ ಪ್ರತಿಮೆ ಇದಾಗಿತ್ತು. ಹಾಗಾಗಿ ನಾವೆಲ್ಲರೂ ಕೂಡ ಇದು ಹೆಮ್ಮೆ ಪಡುವಂಥ ಸಂಗತಿ ಅಲ್ವಾ? ಸುಶ್ರುತ ಅವರು ಈ ವಿಶ್ವ ವೈದ್ಯಕೀಯ ಇತಿಹಾಸದಲ್ಲಿ ಶಸ್ತ್ರಚಿಕಿತ್ಸೆ ಮುಂಚೂಣಿಯಲ್ಲಿ ಒಬ್ಬರು ಅಂತ ಹೇಳಿ ಪರಿಗಣಿಸಲಾಗಿದೆ. ಇವರು ರಚಿಸಿದಂಥ ಸುಶ್ರುತ ಸಂಹಿತೆ, ಶಸ್ತ್ರಚಿಕಿತ್ಸಾ ವಿಧಾನಗಳು, ಈ ಎಲ್ಲ ಒಂದು ಶಸ್ತ್ರೋಪಕರಣಗಳ ಬಗ್ಗೆ ಪಿತಾಮಹ ಅಂತಲೇ ಅವರನ್ನು ಗುರುತಿಸಿರುವಂಥದ್ದು. ಹಾಗಾಗಿ ನಾವು ಕೂಡ ಇಲ್ಲಿ ಸ್ವಲ್ಪ ಹೆಮ್ಮೆ ಪಡುವಂಥ ಸಂಗತಿಯೇ ಇದು ಅಂತ ಹೇಳ್ತಾ, ಯಾರೆಲ್ಲ ಸಂದೇಶ ಕಳುಹಿಸಿದ್ರಿ ಎಲ್ರಿಗೂ ಕೂಡ ಧನ್ಯವಾದಗಳು. ಓಕೆ ಸ್ನೇಹಿತರೆ, ಇದೀಗ ಗಾಳಿಪಟ ಚಿತ್ರದ ಗೀತೆ ಕೇಳೋಣ.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಸಾಕ್ಷಾತ್ಕಾರ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರಿ. ಸ್ನೇಹಿತರೆ ಗಮನಿಸಿ, 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕಿಡ್ನಿ ಸ್ಟೋನ್ ಕುರಿತು ಡಾಕ್ಟರ್ ದರ್ಶನ್ ಅವರು ನಮಗೆ ಮಾಹಿತಿಯನ್ನು ಕೊಡ್ತಾರೆ, ಕೇಳಿ. ಹಾಗೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡುವ ಮೂಲಕ ಭಾಗವಹಿಸಿ. ಸಮಯ 8:15 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: Morning News. Good morning. I'm Shagun Chopra. The headlines. Prime Minister Narendra Modi to hold annual summit with his Japanese counterparts on Aitakaichi in

0: ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸಂಪರ್ಕಿಸಿ 8152848445.
1: ಕೇಳುಗರೆ ನಮಸ್ಕಾರ. ಇವತ್ತಿನ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ಜೊತೆ ಇದ್ದರೆ ಡಾಕ್ಟರ್ ದರ್ಶನ್ ಅವರು, ಹೆಚ್ಆರ್ ಮೂತ್ರಶಾಸ್ತ್ರ ತಜ್ಞರು, ಸರ್ಜಿ ವೇದಾಂತ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮೇಡಮ್.
1: ನಮಸ್ತೆ ಡಾಕ್ಟರ್. ಹಾಗೆ ನಮ್ಮ ಕೇಳುಗರು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಅವರು ಕೂಡ ಈ ಕಿಡ್ನಿ ಸ್ಟೋನ್ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೋಸ್ಕರ ಕರೆ ಮಾಡಬೇಕಾಗಿರುವ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444864073 ಹಾಗೆ 9114197072 ಲ್ಯಾಂಡ್ಲೈನ್ ಸಂಖ್ಯೆ ಕೂಡ ಲಭ್ಯ ಇರುತ್ತೆ. 2956499 ಎಸ್ಟಿಡಿ ಕ್ರಮಾಂಕ 0819194. ಡಾಕ್ಟ್ರೆ, ನಾವು ಇವತ್ತು ಕಿಡ್ನಿ ಸ್ಟೋನ್ ಬಗ್ಗೆ ತಗೊಂಡಿದ್ದೀವಿ. ತುಂಬಾ ಎಲ್ಲರಲ್ಲೂ ಕಂಡು ಬರುವಂಥದ್ದು, ಅಂದರೆ ಸರ್ವೇ ಸಾಮಾನ್ಯವಾಗಿರುವಂಥ ಒಂದು ಸಮಸ್ಯೆ ಈ ಕಿಡ್ನಿ ಸ್ಟೋನ್ ಅನ್ನುವಂಥದ್ದು. ನಾವು ಕಿಡ್ನಿ ಸ್ಟೋನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಕಿಡ್ನಿಯ ಒಂದಷ್ಟು ಕಾರ್ಯಗಳ ಬಗ್ಗೆ, ಅದೇನೆಲ್ಲ ಕೆಲಸ ಮಾಡುತ್ತೆ ನಮಗೆ, ಅಷ್ಟೇನಾ ಅದು ಮೂತ್ರವನ್ನು ಶೋಧಿಸೋದು ಅಷ್ಟೇ ಕೆಲಸನಾ, ಅಥವಾ ಅದರ ಬೇರೆ ಎಲ್ಲ ಏನೆಲ್ಲ ಕೆಲಸಗಳಿದೆ, ಅದರ ಬಗ್ಗೆ ನಮಗೊಂದು ಪುಟ್ಟ ಪರಿಚಯ ಮಾಡಿಕೊಡಿ ಡಾಕ್ಟ್ರೆ.
2: ನಮಸ್ತೆ ಮೇಡಮ್. ಮೈಸೆಲ್ಫ್ ಡಾಕ್ಟರ್ ದರ್ಶನ್ ಎಚ್ಆರ್. ನಾನು ಯೂರಾಲಜಿಸ್ಟ್ ಮತ್ತು ಆಂಡ್ರೋಲಜಿಸ್ಟ್ ಆಗಿ ಸರ್ಜಿ ವೇದಾಂತ ಆಸ್ಪತ್ರೆಯಲ್ಲಿ ಕಳೆದ 1 ವರ್ಷದಿಂದ ಸೇವೆಗಳನ್ನು ಒದಗಿಸ್ತಾ ಬರ್ತಾ ಇದ್ದೀನಿ. ಸೊ ಮುಖ್ಯವಾಗಿ ಏನು ಯೂರಾಲಜಿಸ್ಟ್ ಅಂಡ್ ಆಂಡ್ರೋಲಜಿಸ್ಟ್ ಯಾಕೆ ನಮ್ಮ ಮೀಟ್ ಮಾಡಬೇಕು ಯೂರಾಲಜಿಸ್ಟ್ ಅಂತ ಹೇಳಿದ್ರೆ, ಮುಖ್ಯವಾಗಿ ಕೆಲವು ಲಕ್ಷಣಗಳು ಅಂದ್ರೆ, ಯೂರಾಲಜಿಸ್ಟ್ ಅಂದ್ರೆ ಇಟ್ಸ್ ಒಂದು ಸರ್ಜಿಕಲ್ ಬ್ರಾಂಚ್ ಮೇಡಮ್, ಓಕೆನಾ. ಸೊ ಸರ್ಜಿ ಈ ಯೂರಾಲಜಿ ವಿಭಾಗದಲ್ಲಿ ಯಾವ ತೊಂದರೆಗಳಿಗೆ ನೀವು ನನ್ನ ಮೀಟ್ ಆಗ್ಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ ಕಿಡ್ನಿ ಸ್ಟೋನ್ಗಳು, ಓಕೆ, ಪದೇ ಪದೇ ಮೂತ್ರದ ಇನ್ಫೆಕ್ಷನ್ ಆಗೋದು, ಅದು ಬಿಟ್ಟು ಮೂತ್ರ ಪಾಸ್ ಮಾಡುವಾಗ ಲೈಕ್ ಪದೇ ಪದೇ ಇನ್ಫೆಕ್ಷನ್ ಆಗೋದು, ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ ಯು ಟಿ ಐ ಅಂತ ಏನ್ ನಾವು ಸಾಮಾನ್ಯವಾಗಿ ಕರಿತೀವಲ್ಲ, ಅದು
1: ಯೂರಿನರಿ
2: ಟ್ರ್ಯಾಕ್ಟ್ ಇನ್ಫೆಕ್ಷನ್. ಹೌದು, ಎಸ್ ಮೇಡಮ್. ಅದು ಬಿಟ್ಟು ಚಿಕ್ಕ ಮಕ್ಕಳಲ್ಲಿ ಮೂತ್ರದ ತೊಂದರೆ ಹುಟ್ಟಿದಾಗಿನಿಂದನೂ ಕೆಲವರಿಗೆ ಇರುತ್ತೆ ತೊಂದರೆಗಳು. ಅದು ಬಿಟ್ಟರೆ ಲೈಕ್ ಈಗ ಮೆನೋಪಾಸಲ್ ವುಮೆನ್ ಅಂತ ಏನ್ ಕಳಿಸ್ತೀವಲ್ಲ, ಸೊ ಅವರಿಗೆ ಕೆಲವರಿಗೆ ಹೆಂಗಾಗಿರುತ್ತೆ ಅಂದ್ರೆ ಯೂರಿನ್ ಲೀಕ್ ಆಗ್ತಾ ಇರುತ್ತೆ, ಯೂರಿನ್ ಕಂಟ್ರೋಲ್ ಇರೋದಿಲ್ಲ. ಸೊ ಲೈಕ್ ಅವ್ರು ಸ್ವಲ್ಪ ಹಿಂದೇಟ್ ಆಗ್ತಾರೆ ಎಕ್ಸ್ಪರ್ಟ್ ಒಪಿನಿಯನ್ ಅಥವಾ ಲೈಕ್ ಡಾಕ್ಟರ್ ಬಳಿ ಹೇಳ್ಕೊಳ್ಳಿಕ್ಕೆ. ಸೊ ಲೈಕ್ ಅದಕ್ಕೆ ಎಲ್ಲಾ ಪೇಷಂಟ್ಗೂ ಒಂದೇ ತರದ ಸಿಂಪ್ಟಮ್ಸ್ ಇರೋದಿಲ್ಲ, ಎಲ್ಲಾ ಪೇಷಂಟ್ಗೂ ಒಂದೇ ಟ್ರೀಟ್ಮೆಂಟ್ ಆಗೋದಿಲ್ಲ. ಸೊ ಲೈಕ್ ಇನ್ ಪರ್ಸನಲೈಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ.
1: ವೈಯಕ್ತಿಕವಾಗಿ ಒಬ್ಬೊಬ್ಬರದ ಒಂದೊಂದೇ ದೇಹ ಪ್ರಕೃತಿ ಇರೋದ್ರಿಂದ ಬೇರೆಯವರಿಗೆ ಅವರವರದೇ ಆದಂತ ಚಿಕಿತ್ಸೆ ಬೇಕಾಗುತ್ತೆ.
2: ಹೌದು ಮೇಡಮ್, ಅದನ್ನ ಪರ್ಸನಲೈಸ್ ಟ್ರೀಟ್ಮೆಂಟ್ ಅಂತ ನಾವು ಕರಿತೀವಿ. ಅದು ಬಿಟ್ರೆ ಲೈಕ್ ಪುರುಷ ಬಂಜೆತನ ಏನಿದೆ ಅಲ್ಲ, ಅದು ಕೂಡ ಲೈಕ್ ನಮ್ಮ ವಿಭಾಗದಲ್ಲೇ ಬರುತ್ತೆ ಮೇಡಮ್. ಸೊ ಫಸ್ಟ್ ಗೆ ನನ್ನ ಲೈಕ್ ಏನ್ ಕಿಡ್ನಿ ಕೆಲಸ ಎಕ್ಸಾಕ್ಟ್ಲಿ ಏನ್ ಮಾಡುತ್ತೆ ನಮ್ ದೇಹಕ್ಕೆ ಅಂತ. ಸೊ ಕೆಲವರು ಅನ್ಕೊಂತಾರೆ, ಸಾಮಾನ್ಯ ಜನ ಲೈಕ್ ಏನ್ ಅನ್ಕೊಂತಾರೆ, ಬರೀ ಯೂರಿನ್ ಉತ್ಪತ್ತಿ ಮಾಡೋದು ಒಂದೇ ಕೆಲಸ ಅಂತ ಅನ್ಕೊಂತಾರೆ. ಸೊ ಯೂರಿನ್ ಉತ್ಪತ್ತಿ ಅಂದ್ರೆ ಅದ್ ಏನ್ ಮಾಡ್ತಾ ಇದೆ ಅಂದ್ರೆ, ನಮ್ ದೇಹದಲ್ಲಿ ಏನೇನಿದೆ, ನಮ್ ಬ್ಲಡ್ ನ ಪ್ಯೂರಿಫೈ ಮಾಡಿ ವೇಸ್ಟ್ ಪ್ರಾಡಕ್ಟ್ ನ ಯೂರಿನ್ ಆಗಿ ಹೊರಗಡೆ ಕಳಿಸ್ತಾ ಇರ್ತೀವಿ. ಸೊ ದಟ್ ಇಸ್ ಫಿಲ್ಟ್ರೇಷನ್ ಅಂತ ಕರಿತೀವಿ ಕಿಡ್ನಿ ಕೆಲಸನ. ಸೊ ಅದು ಬಿಟ್ಟು ನಮ್ಮ ಬಾಡಿಯಲ್ಲಿ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದೇ ಕಿಡ್ನಿ, ಓಕೆ. ಸೊ ಅದಾದ್ಮೇಲೆ ಎರಿಥ್ರೋಪೊಯಿಟಿನ್ ಅಂತ ಒಂದು ಅಂಶ, ಅದನ್ನು ಉತ್ಪತ್ತಿ ಮಾಡೋದೇ ಕಿಡ್ನಿನೇ. ಸೊ ಎರಿಥ್ರೋಪೊಯಿಟಿನ್ ಇಂದಾನೆ ನಮ್ದು ರೆಡ್ ಬ್ಲಡ್ ಕಾರ್ಪಸಲ್ಸ್ ಏನು ಉತ್ಪತ್ತಿ ಆಗುತ್ತೆ. ಸೊ ಫೈನಲಿ ನಮ್ಮ ರಕ್ತ ಉತ್ಪಾದನೆಗೆ ಮೇಲ್ ಅಂದ್ರೆ ಲೈಕ್ ರಾ ಮೆಟೀರಿಯಲ್ ಎರಿಥ್ರೋಪೊಯಿಟಿನ್ ಏನಿದೆ ಅದು ಕಿಡ್ನಿಯಿಂದಾನೇ ಉತ್ಪತ್ತಿ ಆಗೋದು ಮೇಡಮ್. ಸೊ ಇದು ಮೂರು ನಮ್ಗೆ ಕಿಡ್ನಿಗಿನ ಮೂರು ಮುಖ್ಯ ಕೆಲಸಗಳು. ಹೌದು ಮೇಡಮ್. ಸೊ ಇವತ್ತಿನ ಟಾಪಿಕ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಲೈಕ್ ನಮ್ಮ ಎಸ್ಪೆಷಲಿ ಚಿತ್ರದುರ್ಗ ಜಿಲ್ಲೆಗೆ ಬಹಳ ಇಂಪಾರ್ಟೆಂಟ್ ಆಕ್ಚುಲಿ. ಕಂಪೇರ್ ಟು ಅಂದ್ರೆ ಅದರ್ ಡಿಸ್ಟ್ರಿಕ್ಟ್ಸ್, ಎಸ್ಪೆಷಲಿ ಏನಿದೆ ನಮ್ ಚಿತ್ರದುರ್ಗ ಮತ್ತೆ ಕೆಲವು ನಾರ್ತ್ ಕರ್ನಾಟಕದ ಜಿಲ್ಲೆಗಳಲ್ಲಿ, ಈಗೇನು ಇತ್ತೀಚಿನ ದಶಕದಲ್ಲಿ ಸ್ಟೋನ್ ನ ಸಮಸ್ಯೆ ತುಂಬಾ ಉಲ್ಬಣ ಆಗಿದೆ.
1: ಓಕೆ.
2: ಸೊ ಲೈಕ್ ಹೇಳ್ತೀರಿ ಸ್ಟಾರ್ಟಿಂಗ್ ಅಂತ ಹೆಂಗ್ ಹೇಳ್ಬೇಕು ಅಂತ ಹೇಳಿದ್ರೆ ಲೈಕ್ ಹೇಳ್ತಾರೆ ಲೈಕ್ ನಾನು ನೀರ್ ಕುಡಿಯೋದಿಲ್ಲ ಅದು ಒಂದೇ ರೀಸನ್ ಇರೋದಿಲ್ಲ. ಸೊ ಲೈಕ್ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರುತ್ತೆ ಮೇಡಮ್ ಸ್ಟೋನ್ ಆಗ್ಲಿ ಎಸ್ಪೆಷಲಿ. ಹೌದು, 90% ಸ್ಟೋನ್ ಆಗೋದಕ್ಕೆ ಕಾರಣ ಕಡಿಮೆ ನೀರು ಕುಡಿಯೋದು. ಓಕೆ. ಅದ್ರ ಜೊತೆಗೆ ನಮ್ ಚಿತ್ರದುರ್ಗದಲ್ಲಿ ಏನಿದೆ ಸ್ವಲ್ಪ ಟೆಂಪರೇಚರ್ ಕಂಪೇರ್ ಟು ಅದರ್ ಇದಕ್ಕೆ ಜಾಸ್ತಿ ಇರುತ್ತೆ. ಸೊ ಈಗ ಕಳೆದ ಏನೀಗ ಮಾರ್ಚ್ ಇಂದ ಮೇ ಈ ತಿಂಗಳಲ್ಲಿ ಬಹಳ ನಮ್ ಪೇಷಂಟ್ ಇನ್ಪುಟ್ ಜಾಸ್ತಿ ಆಯ್ತು. ಓಕೆ. ಲೈಕ್ ಯೂಶಲಿ ಮುಂಚೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಈಗ ಹೊರಗಡೆ ಕೆಲಸ ಮಾಡೋರು ನೀರ್ ಕಡಿಮೆ ಕುಡಿಯೋರು ಅವ್ರಿಗೆ 30-40 ಅಲ್ಲಿ ನೋಡ್ತಾ ಇದ್ವಿ, ಬಟ್ ಈಗ ಚಿಕ್ಕ ಮಕ್ಕಳಲ್ಲೂ ಆಗಕ್ ಸ್ಟಾರ್ಟ್ ಆಗಿದೆ. ಓಕೆ. ಲೈಕ್ ಈಗ ತಾನೆ ಲೈಕ್ ಲಾಸ್ಟ್ ವೀಕ್ ಅಲ್ಲಿ ಲೈಕ್ 11 ವರ್ಷದ ಹುಡುಗಗೆ ಆಪರೇಟ್ ಮಾಡ್ಬೇಕಾಯ್ತು.
1: ಶಸ್ತ್ರಚಿಕಿತ್ಸೆ ಮೂಲಕ ಕಲ್ಲನ್ನ ತೆಗೆಯುವಂತ ಕೆಲಸ ಆಯ್ತು.
2: ಹೌದು ಹೌದು ಮೇಡಮ್, ಆಯ್ತು. ಲೈಕ್ ಮಗು ಹೆಂಗೆ ಅಂದ್ರೆ ಕಳೆದ 1-1.5 ವರ್ಷದಿಂದ ತೊಂದರೆ ಇದೆ ಹೇಳ್ತಾ ಇದೆ ಲೈಕ್.

0: ಹಂಗೆ ಲೈಕ್ ಲೋಕಲ್ ಡಾಕ್ಟರ್ ಬಳಿ ತೋರಿಸಿ ಚಿಕಿತ್ಸೆ ತಗೊಂಡಿದ್ದಾರೆ, ಲೈಕ್ ಇವರು ಸಣ್ಣ ಮಕ್ಳದ್ದು ಏನೋ ಸಿಂಪಲ್ ಹೊಟ್ಟೆ ನೋವು ಇರ್ಬೋದು ಅಂತ ಉದಾಸೀನ ಮಾಡಿದ್ದಾರೆ. ಸೊ ಲೈಕ್ ಇಲ್ಲಿ ಲೈಕ್ ವಿತ್ ರೀಸೆಂಟ್ ಅಡ್ವಾನ್ಸ್ ಏನಿದೆ ಅಲ್ಲ, ಲೈಕ್ ವಿತೌಟ್ ಏನು ಓಪನ್ ಮಾಡ್ದೇನೆ ಲೈಕ್ ಎಂಡೋಸ್ಕೋಪಿ ಅಂದ್ರೆ ಕ್ಯಾಮ್ರಾ ಮುಖಾಂತರನೇ ಲೈಕ್ ನಾವು ಮೂತ್ರ ಕಿಡ್ನಿ ಒಳಗಡೆ ಹೋಗಿ ಸೊ ಅಲ್ಲೇ ಲೇಸರ್ ಇಂದ ಕ್ಲಿಯರ್ ಮಾಡಿದೀವಿ. ಸೊ ಲೈಕ್ ವಿತ್ ಇನ್ ಲೈಕ್ 24 ಗಂಟೆ ಒಳಗಡೆ ಮಗು ಡಿಸ್ಚಾರ್ಜ್ ಆಯ್ತು.
1: ಓಕೆ,
0: ಸೊ ಅದು ಲೈಕ್ ಒಂದ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಸೊ ಸ್ಟಾರ್ಟಿಂಗ್ ಇಂದ ಹೇಳ್ಬೇಕು ಅಂದ್ರೆ ಮುಖ್ಯವಾಗಿ ಕಾರಣಗಳು ಮೇಡಮ್, 90% ಕಲ್ಲಾಗೋದ್ ಕಾರಣ ನೀರ್ ಕಡಿಮೆ ಕುಡಿಯೋದು. ಸೊ ಲೈಕ್ ಅದೊಂಥರ ರೂಲ್ ಆಗ್ಬಿಟ್ಟಿದೆ. ಈಗ ನಾನು ಬಂತಾರೆ ಪೇಷಂಟ್ ಜೊತೆಗೆ ಬಂದಿರೋರು ಹೇಳ್ತಾರೆ ಸರ್ ನೀರ್ ಕುಡಿಯಲ್ಲ ಸರ್ ಅದಕ್ಕೆ ಕಲ್ಲಾಗುತ್ತೆ ಅಂತ. ಸೊ ಅದ್ರ ಜೊತೆಗೆ ಇನ್ನೇನು ಲೈಕ್ ಅದೇ ಹೇಳಿದ್ನಲ್ಲ ನಮ್ ಚಿತ್ರದುರ್ಗದಲ್ಲಿ ಟೆಂಪರೇಚರ್ ಸ್ವಲ್ಪ ಜಾಸ್ತಿ. ಸೊ ಲೈಕ್ ಈಗ ಏನು ಹೊರಗಡೆ ಅಡ್ಡಾಡ್ತಿರೋದು ಏನಾಗುತ್ತೆ ಬೇಗ ಡಿಹೈಡ್ರೇಷನ್ ಆಗುತ್ತೆ ಮೇಡಮ್. ಸೊ ಲೈಕ್ ಈಗ 2 ಲೀಟರ್ ನೀರು ಒಬ್ರಿಗೆ ಸಫಿಷಿಯಂಟ್ ಆಗ್ಬೋದು, ಇನ್ನೊಬ್ರಿಗೆ ಸಫಿಷಿಯಂಟ್ ಆಗ್ದೇ ಇರ್ಬೋದು. ಸೊ ಹೇಗೆ ನಾವು ಲೈಕ್ ಒಂದು ಗೋಲ್ಡನ್ ರೂಲ್ ಏನು ಲೈಕ್ ನಾವು ನೀರ್ ಅಡಿಕ್ವೇಟ್ ಕುಡಿತಿದೀವಾ ಇಲ್ವಾ ಅಂತ ಹೇಳಲಿಕ್ಕೆ ನಮ್ದು ಮೂತ್ರದ ಬಣ್ಣ ಮೇಡಮ್.
1: ಓಕೆ,
0: ಸೊ ಏನ್ ಲೈಟ್ ಪೇಲ್ ಎಲ್ಲೋ ಅಂತ ಹೇಳ್ತೀವಲ್ಲ, ಪೇಲ್ ಎಲ್ಲೋ ಇರ್ಬೇಕು ಇಲ್ಲ ಸ್ವಲ್ಪ ಸ್ಟ್ರಾ ಲೈಟ್ ಕಲರ್ ಇರ್ಬೇಕು. ಸೊ ಅದಕ್ಕಿಂತ ಸ್ವಲ್ಪ ನಿಮ್ ಡಾರ್ಕ್ ಎಲ್ಲೋ ಬರ್ತಾ ಇದೆ ಯೂರಿನ್ ಅಂದ್ರೆ ಅದ್ ನಿಮ್ ಬಾಡಿಗೆ ನಿಮ್ಗೆ ಸಿಗ್ನಲ್ ಕೊಡ್ತಾ ಇದೆ ಅಂತ ಅರ್ಥ. ಅದು ನೀವು ನೀರ್ ಕಡಿಮೆ ಕುಡಿತಾ ಇದೀರಾ, ದಯವಿಟ್ಟು ನೀರ್ ಕೊಡಿರಿ ಅಂತ ಕಿಡ್ನಿ ಕೇಳ್ಕೊಳ್ತಾ ಇದೆ ನಿಮ್ಗೆ. ಸೊ ಅದನ್ನ ಉದಾಸೀನ ಮಾಡ್ಬೇಡಿ. ಸೊ ನೀರ್ ಚೆನ್ನಾಗಿ ಕುಡೀರಿ. ಲೈಕ್ ಹೆಂಗೆ ಕುಡಿಬೇಕು ಇನ್ನೊಂದ್ ರೂಲ್ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ನಿಮ್ದು ಡೈಲಿ ಯೂರಿನ್ ಔಟ್ಪುಟ್ ಮೂತ್ರದ ಪ್ರಮಾಣ ಅಟ್ ಲೀಸ್ಟ್ ನೀವು 2-2.5 ಲೀಟರ್ ಯೂರಿನ್ ಹೋಗ್ಬೇಕು. ಓಕೆನಾ, ಸೊ ಆಗಿದ್ದಾಗ ಏನಾಗುತ್ತೆ ನಮ್ ಬಾಡಿಲಿ ಇರೋ ಟಾಕ್ಸಿನ್ಸ್ ಎಲ್ಲ ಫಿಲ್ಟರ್ ಆಗಿ ಲೈಕ್ ಇಟ್ ವಿಲ್ ಬಿ ನಮ್ ಬಾಡಿನ ನಮ್ ದೇಹನು ಕೂಡ ಆರೋಗ್ಯವಾಗಿ ಇಡುತ್ತೆ. ಸೊ ಒಂದ್ ವಾಟರ್ ದಾಯ್ತು. ನೆಕ್ಸ್ಟ್ ಮೇಡಮ್, ನೆಕ್ಸ್ಟ್ ಏನಂತ ಹೇಳಿದ್ರೆ ಅತಿ ಹೆಚ್ಚು ಮಾಂಸ ಸೇವನೆ. ಏನ್ ಅನಿಮಲ್ ಪ್ರೋಟೀನ್ ಅಂತ ಹೇಳ್ತೀವಲ್ಲ, ಲೈಕ್ ಚಿಕನ್ ಮಟನ್ ಫಿಶ್ ಯಾವ್ದೇ ತಗೊಳ್ಳಿ. ಸೊ ಲೈಕ್ ಪ್ರಾಣಿ ಅನಿಮಲ್ ಸೋರ್ಸ್ ಆಫ್ ಪ್ರೋಟೀನ್ ಏನಿದೆಲ್ಲ ಅದನ್ನ ಆದಷ್ಟು ಕಡಿಮೆ
1: ಮಾಡಬೇಕು. ಈಗ ರೆಡ್ ಮೀಟ್ ಮಾತ್ರ ಹೇಳ್ತಾ ಇದ್ರು ಚಿಕನ್ ಕೂಡ ಫಿಶ್
0: ಎಲ್ಲ ಅನಿಮಲ್ ಪ್ರೋಟೀನ್ ಅಷ್ಟೇ ಮೇಡಮ್. ಲೈಕ್ ಅದೇ ಅದರಲ್ಲಿ ನೋಡಿ ರೆಡ್ ಮೀಟ್ ಜಾಸ್ತಿ ರಿಸ್ಕ್, ಮಟನ್ ಸ್ವಲ್ಪ ಕಡಿಮೆ ರಿಸ್ಕ್, ಚಿಕನ್ ಇನ್ ಸ್ವಲ್ಪ ಕಡಿಮೆ ರಿಸ್ಕ್, ಫಿಶ್ ಸ್ವಲ್ಪ ಕಡಿಮೆ ರಿಸ್ಕ್. ಲೈಕ್ ಫಿಶ್ ಇದ್ರಲ್ಲಿ ಸೇಫ್, ಬಟ್ ಲೈಕ್ ಮಿತ ಆಹಾರ ಲೈಕ್ ಏನೇ ಆದ್ರೂ ಲಿಮಿಟೆಡ್ ಆಗ್ತಾ ತುಂಬಾ ಒಳ್ಳೇದು.
1: ಓಕೆ,
0: ಸೊ ಹಾಗಾಗಿ ಲೈಕ್ ನಾನ್ ವೆಜ್ ನ ಲೈಕ್ ಕಡಿಮೆ ಮಾಡಬೇಕು. ಅದು ಬಿಟ್ಟು ಇನ್ನೇನಿದೆ ಅಂತ ಹೇಳಿದ್ರೆ ಕೆಲವರು ಅತಿ ಹೆಚ್ಚು ಉಪ್ಪು ಉಪಯೋಗನೆ ಆಹಾರದಲ್ಲಿ.
1: ಓಕೆ,
0: ಸೊ ಲೈಕ್ ಹೆಂಗೆ ಈಗ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ, ಬಿಪಿ ಬ್ಲಡ್ ಪ್ರೆಷರ್ ಪೇಷಂಟ್ಸ್ ಏನಿರ್ತಾರಲ್ಲ, ಸೊ ಅದು ಆಲ್ರೆಡಿ ಕಿಡ್ನಿ ಮೇಲೆ ಒತ್ತಡ ಜಾಸ್ತಿ ಆಗಿರುತ್ತೆ, ಅಂದ್ರೆ ಅದರ ಕಾರ್ಯಕ್ಷಮತೆ ಸ್ವಲ್ಪ ಕಡಿಮೆ ಆಗಿರುತ್ತೆ ಆಲ್ರೆಡಿ. ಸೊ ಅದನ್ನ ಕಂಟ್ರೋಲ್ ಮಾಡೋದ್ ಬಿಟ್ಟು ಅಥವಾ ಕೆಲವು ಅನುವಂಶೀಯವಾಗಿ ಆಲ್ಸೋ ಅಂದ್ರೆ ಲೈಕ್ ಈ ವಂಶ ಪಾರಂಪರ್ಯವಾಗಿ ಏನಿದೆ ಅಲ್ಲ ಕೆಲವು ಕಡೆ ನೋಡ್ತಾ ಇದೀವಿ. ಆಮೇಲೆ ಇನ್ನೊಂದ್ ಏನಿದೆ ಅಂತ ಹೇಳಿದ್ರೆ ಕಿಡ್ನಿ ಅನಾಟಮಿ. ಕಿಡ್ನಿ ಅನಾಟಮಿ ಹೌದು, ಅಂದ್ರೆ ಹೆಂಗೆ ಡಿಸೈನ್ ಆಗಿದೆ ಕೆಲವ್ರದ್ದು ಹೆಂಗೆ ಅಂತ ಹೇಳಿದ್ರೆ ಲೈಕ್ ಎಲ್ಲಾ ಫಾಲೋ ಮಾಡ್ತಾ ಇರ್ತಾರೆ ಬಟ್ ಸ್ಟೋನ್ ಆಗ್ತಾ ಇರುತ್ತೆ. ಸೊ ಅದೇನಾಗುತ್ತೆ ಲೈಕ್ ಜೆನೆಟಿಕ್ಸ್ ಅಥವಾ ಅನುವಂಶೀಯವಾಗಿ ಕೆಲವರಿಗೆ ಸ್ಟೋನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವ್ರು ಹೆಂಗೆ ಅಂತ ಹೇಳಿದ್ರೆ ನಾವು ಹೈ ರಿಸ್ಕ್ ಪೇಷಂಟ್ಸ್ ಅಂತ ಇವ್ರನ್ನ ಕ್ಯಾಟಗರಿ ಮಾಡ್ತೀವಿ ಮೇಡಮ್. ಸೊ ಅವ್ರು ಏನ್ ಲೈಕ್ ಅದೇ ಹೇಳ್ತಾ ಇರೋದು ಮತ್ತೆ ಅಗೇನ್ ಐ ವುಡ್ ಲೈಕ್ ಟು ಸ್ಟ್ರೆಸ್ ಇಟ್ ಔಟ್ ದಟ್ ಪರ್ಸನಲೈಸ್ ಟ್ರೀಟ್ಮೆಂಟ್. ಲೈಕ್ ಈಗ ಏನ್ ನನ್ನ ರೇಡಿಯೋದಲ್ಲಿ ಹೇಳ್ತಿರೋದು ಒಬ್ರಿಗೆ ಅನ್ವಯ ಆಗ್ಬೋದು ಇನ್ನೊಬ್ರಿಗೆ ಅನ್ವಯ ಆಗ್ದೇನೆ ಇರ್ಬೋದು. ಸೊ ಲೈಕ್ ಅದಕ್ಕೆ ನಾವು ಲೈಕ್ ಅದೇ
1: ಫೀಲ್ಡ್
0: ಅರಿವಂತೂ ಮೂಡಿಸ್ಬೇಕು. ಸೊ ಅದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸೊ ಲೈಕ್ ಆದಷ್ಟು ಲೈಕ್ ಮೀಟ್ ಮಾಡಕ್ಕೆ ಪ್ರಯತ್ನ ಮಾಡಿ ನಮ್ಮನ್ನ.
1: ಹೌದು,
0: ಅಟ್ ಲೀಸ್ಟ್ ಲೈಕ್ ಪರ್ಟಿಕ್ಯುಲರ್ ಲೈಕ್ ಜನರಲ್ ಫಿಸಿಷಿಯನ್ಸ್ ಓಕೆ ಅವರು ಮ್ಯಾನೇಜ್ ಮಾಡ್ತಾರೆ, ಬಟ್ ಲೈಕ್ ಕೆಲವು ಆಸ್ಪೆಕ್ಟ್ಸ್ ಏನಿದೆ ಅದು ಲೈಕ್ ಪರ್ಸನಲೈಸ್ ಟ್ರೀಟ್ಮೆಂಟ್ ಆಗ್ಬೇಕು. ಅದರಲ್ಲಿ ಇನ್ನ ಹೆಚ್ಚಿನ ಅಧ್ಯಯನ ಮಾಡಿರೋ ನೀವು ಬೀಟ್ ಆದ್ರೆ ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ.
1: ನಿಖರವಾಗಿರುವಂತ ಒಂದು ಸಮಸ್ಯೆ ಏನು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ, ಅದಕ್ಕೆ ಸರಿಯಾದ ಚಿಕಿತ್ಸೆ ಕೂಡ ಸಿಕ್ಕುತ್ತೆ.
0: ಡೆಫಿನೆಟ್ಲಿ ಮೇಡಮ್. ಸೊ ಅದಾದ್ಮೇಲೆ ಏನು ಅಂತ ಹೇಳಿದ್ರೆ ಅದ್ ಬಿಟ್ರೆ ಕೆಲವು ಏನ್ ಬೈಪಾಸ್ ಆಪರೇಷನ್ ಆಗಿರುತ್ತೆ, ಜಾಸ್ತಿ ಡೈರೆಟಿಕ್ ಮಾತ್ರೆ ಏನ್ ತಗೊಂತಾ ಇರ್ತಾರಲ್ಲ, ಆಮೇಲೆ ಅತಿ ಹೆಚ್ಚು ಗ್ಯಾಸ್ಟ್ರಿಕ್ ಮಾತ್ರೆ ಸುಮ್ನೆ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ ತಗೊಂತಾರೆ, ವರ್ಷಾನ್ಗಟ್ಲೆಯಿಂದ ತಗೊಂತಾನೆ ಇರ್ತಾರೆ. ಸೊ ಇದೆಲ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ ಕ್ಯಾಲ್ಸಿಯಂ ಅಬ್ಸರ್ಪ್ಷನ್ ಏನಿದೆ ಅಲ್ಲ ಅದನ್ನ ಹ್ಯಾಂಪರ್ ಮಾಡುತ್ತೆ ಮೇಡಮ್.
1: ಓಕೆನಾ,
0: ಸೊ ಕ್ಯಾಲ್ಸಿಯಂ ಆಕ್ಸಲೇಟ್ ಜೊತೆ ಬೈಂಡ್ ಆದಾಗ ಏನಾಗುತ್ತೆ, ಕ್ಯಾಲ್ಸಿಯಂ ಆಕ್ಸಲೇಟ್ ಅಂತ ಏನ್ ಹೇಳ್ತೀವಲ್ಲ ಇದೇ 90% ಸ್ಟೋನ್, 90% ಕಾಮನ್ ಸ್ಟೋನ್ ಆಗುತ್ತೆ ಕ್ಯಾಲ್ಸಿಯಂ ಆಕ್ಸಲೇಟ್ ಅಂತ ಏನ್ ಹೇಳ್ತೀವಲ್ಲ. ಸೊ ಅದಕ್ಕೆ ಸೊ ಆದಷ್ಟು ಓವರ್ ದ ಕೌಂಟರ್ ಮೆಡಿಸಿನ್ಸ್ ನ ಅವಾಯ್ಡ್ ಮಾಡಿ. ಓಕೆನಾ, ಸೊ ಲೈಕ್ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡ್ಲಿಕ್ಕೆ ಖರ್ಚಾಗುತ್ತೆ ಅಂತ ಹೇಳಿ ಓವರ್ ದ ಕೌಂಟರ್ ತಗೊಂಡ್ರೆ ಆಮೇಲೆ ನೀವು ಇನ್ನ ಹೆಚ್ಚಿನ ಹೆಫ್ಟಿ ಪ್ರೈಸ್ ಪೇ ಮಾಡ್ತೀರಾ. ಸೊ ಲೈಕ್ ಎಲ್ಲಾ ಫೆಸಿಲಿಟೀಸ್ಗಳು ಈಗ ಚಿತ್ರದುರ್ಗದಲ್ಲಿ ಅವೈಲೇಬಲ್ ಇದೆ. ಸೊ ಲೈಕ್ ದಯವಿಟ್ಟು ಬಂದ್ ಮೀಟ್ ಆಗಿ. ಸೊ ಲೈಕ್ ನೀ ಏನ್ ನಿಮ್ ಪ್ರೀತಿ ಪಾತ್ರರಿದ್ದಾರೆ ನಿಮ್ಮನ್ನು ಕಾಪಾಡ್ಕೊಳ್ಳಿ, ನಿಮ್ ಪ್ರೀತಿ ಪಾತ್ರನು ಕರ್ಕೊಂಬಂದು ತೋರಿಸಿ, ಹಿಂಜರಿಬೇಡಿ.

0: ಎಲ್ಲಾ ಕಿಡ್ನಿ ಸ್ಟೋನ್ ಆಪರೇಷನ್ಗೂ ಆಪರೇಷನ್ ಬೇಕು ಅನ್ನೋದು ಏನಿಲ್ಲ. ಓಕೆನಾ? ಸೊ ಲೈಕ್ ಅದೇ ಹೇಳ್ತಿದ್ದೀನಲ್ಲ, ಬಂದ್ ಮೀಟ್ ಆದ್ರೆ ಸೊ ಲೈಕ್ ಅದನ್ನ ಇಂಡಿವಿಜುವಲ್ ಪೇಷಂಟ್ ನ ಅಸೆಸ್ ಮಾಡಿ ನಾನು ಟ್ರೀಟ್ಮೆಂಟ್ ಡಿಸೈಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾವು ಏನ್ ಹೇಳಿ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ತೊಂದರೆಗಳು ಅಂದ್ರೆ ಸಿಂಪ್ಟಮ್ಸ್ ಹೇಗಿರುತ್ತೆ ಕಿಡ್ನಿ ಸ್ಟೋನ್ ಗೆ ಮುಖ್ಯವಾಗಿ,
1: ಹರಳು ಹೇಗೆ ರೂಪುಗೊಳ್ಳುತ್ತೆ ಅನ್ನುವಂಥದ್ದು ಈ ಸ್ಟೋನ್ ಅನ್ನುವಂಥದ್ದು ಕಾರಣ ಹೇಳಿದ್ರಿ, ಹೇಗೆ ರೂಪುಗೊಳ್ಳುತ್ತೆ ಅಂತ.
0: ರೂಪುಗೊಳ್ಳೋದು ಅದೇ ಮೇಡಮ್, ಈಗ ಏನಿದೆ ಅಲ್ಲ ಕಿಡ್ನಿಗೆ ಲೈಕ್
1: ಅಲ್ಲ, ನಮ್ಮಲ್ಲಿ ಏನು ಇದೆ ಅಂದ್ರೆ ಜನಸಾಮಾನ್ಯರಲ್ಲಿ ಕಲ್ಲು ಅಂದ ತಕ್ಷಣ ನಾವೇನು ಹೊರಗಡೆಯಿಂದ ನೋಡುವಂತ ಕಲ್ಲಿದೆ ಅದೇ ಕಲ್ಲೇ ನಾವು ಊಟದಲ್ಲೋ ಹೇಗೋ ಸೇವಿಸ್ಬಿಡ್ತೀವಿ, ಅದು ಹೋಗಿ ಕಿಡ್ನಿಯಲ್ಲಿ ಎಲ್ಲೋ ಒಂದ್ ಕಡೆ ಸೇರ್ಕೊಳ್ಳುತ್ತೆ ಅನ್ನುವಂತ ಒಂದು ಕಲ್ಪನೆ ಇದೆ. ಏನು ಕಲ್ಲು ಅಂದ್ರೆ ಅದು ನಾವು ಕಿಡ್ನಿ ಸ್ಟೋನ್ ಅಥವಾ ಹರಳು ಅಂತ ಕೂಡ ಹೇಳ್ತೀವಲ್ವಾ, ಅದು ಏನಾಗಿರುತ್ತೆ ಡಾಕ್ಟರ್?
0: ಓಕೆ ಮೇಡಮ್, ಹೌದು. ಸೊ ಕಲ್ಲು ಅಂತ ಹೇಳಿದ್ರೆ ಲೈಕ್ ಅದು ಲೈಕ್ ಹೆಸರು ಕೊಟ್ಟಿರೋದು ಕಿಡ್ನಿ ಸ್ಟೋನ್ ಅಂತ, ಲೈಕ್ ಇಂಗ್ಲಿಷ್ ಅಲ್ಲಿ ರೀನಲ್ ಕ್ಯಾಲ್ಕುಲೈ ಅಥವಾ ಕಾಮನ್ ಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ಕ್ಯಾಲ್ಕುಲಸ್ ಆರ್ ಕ್ಯಾಲ್ಕುಲೈ ಅಂತ ಕರಿತೀವಿ ಮೇಡಮ್. ಏನಾಗುತ್ತೆ ಈಗ ಕಿಡ್ನಿಗೆ ಏನಿದೆ ಅಲ್ಲ ಕ್ಯಾಲ್ಸಿಯಂ ಮತ್ತೆ ಆಕ್ಸಲೇಟ್, ಲೈಕ್ ಕಾಮನ್ ಆಗಿ ಇದು ಹೇಳ್ತಾ ಇದ್ದೀನಿ ನಾನು, ಕ್ಯಾಲ್ಸಿಯಂ ಮತ್ತೆ ಆಕ್ಸಲೇಟ್ ಅಂತ ಏನ್ ಹೇಳ್ತೀವಲ್ಲ, ಸೊ ಲೈಕ್ ನಮ್ಮ ಊಟದ ಕಂಟೆಂಟ್ ಅಂದ್ರೆ ಈಗ ಹೇಳಿ ಪರ್ಟಿಕ್ಯುಲರ್ ನಾನು ಮೆನ್ಷನ್ ಮಾಡಿದ್ದೆಲ್ಲ ಅನಿಮಲ್ ಪ್ರೋಟೀನ್, ಅದರಲ್ಲಿ ಆಕ್ಸಲೇಟ್ ಅನ್ನೋ ಅಂಶ ಜಾಸ್ತಿ ಇರುತ್ತೆ. ಸೊ ಆಕ್ಸಲೇಟ್ ಅನ್ನೋ ಅಂಶ ಏನು, ನಾವು ತಿನ್ನೋ ಊಟದಲ್ಲಿ ಲೈಕ್ ನಮ್ಮ ಶರೀರಕ್ಕೆ ಸೇರ್ಕೊಂಡು ಬ್ಲಡ್ ಸ್ಟ್ರೀಮ್ ನ ಎಂಟ್ರಿ ಆಗುತ್ತೆ, ಅಂದ್ರೆ ಎಲ್ಲ ಡೈಜೆಸ್ಟ್ ಆದ್ಮೇಲೆ ಅಲ್ಟಿಮೇಟ್ಲಿ ಬ್ಲಡ್ಡಿಗೆ ಹೋಗಿ ಅಲ್ಲಿಂದ ಫಿಲ್ಟರ್ ಆಗುತ್ತೆ. ಸೊ ಈ ಆಕ್ಸಲೇಟ್ ಏನ್ ಮಾಡುತ್ತೆ, ನಮ್ಮ ರಕ್ತದಲ್ಲಿರೋ ಕ್ಯಾಲ್ಸಿಯಂ ಜೊತೆ ಸೇರ್ಕೊಳ್ಳುತ್ತೆ. ಸೊ ಆಕ್ಸಲೇಟ್ ಕ್ಯಾಲ್ಸಿಯಂ ಜೊತೆ ಸೇರ್ಕೊಂಡು ಕ್ಯಾಲ್ಸಿಯಂ ಆಕ್ಸಲೇಟ್ ಅನ್ನೋ ಅಂಶ ಆಗುತ್ತೆ. ಸೊ ಲೈಕ್ ಹೇಳಿದ್ನಲ್ಲ ಕಿಡ್ನಿ ಫಂಕ್ಷನ್ ಏನೇನು ಹೇಳಿ, ಸೊ ಫಿಲ್ಟ್ರೇಷನ್ ಮಾಡೋದು, ಬಿ ಪಿ ಕಂಟ್ರೋಲ್ ಮಾಡೋದು, ಮತ್ತೆ ಎರಿಥ್ರೋಪೊಯಿಟಿನ್ ಅಂಶ ಮಾಡೋದು. ಸೊ ಫಿಲ್ಟ್ರೇಷನ್ ಆಗಕ್ಕೆ ಅದು ಅಲ್ಟಿಮೇಟ್ ಕೊನೆಗೆ ಹೋಗೋದು ಕಿಡ್ನಿ ಹತ್ರನೇ. ಓಕೆನಾ? ಸೊ ಕಿಡ್ನಿ ಹತ್ರ ಹೋದಾಗ ಏನಾಗುತ್ತೆ, ಕಿಡ್ನಿನೂ ಅದು ಆದಷ್ಟು ಫಿಲ್ಟರ್ ಮಾಡುತ್ತೆ. ಓಕೆನಾ? ಸೊ ಅದ್ರ ಲೈಕ್ ಅದ್ರ ಲಿಮಿಟ್ ಎಕ್ಸೀಡ್ ಆಗಿ
1: ಒಂದು ಸಮತೋಲನ ಕಾಯ್ಕೊಳ್ಳುವಂಥದ್ದು, ದೇಹಕ್ಕೆ ಇಷ್ಟು ಬೇಕು, ಅದು ಹೆಚ್ಚಾದಾಗ ಹರಳಿನ ರೂಪ ಪಡೆಯುತ್ತೆ.
0: ಹೌದು. ಸೊ ಏನಾಗುತ್ತೆ ಕಿಡ್ನಿಯಲ್ಲಿ ಇಲ್ಲ ಅದು ಅದ್ರ ಕೆಪಾಸಿಟಿ ಮೀರಿ ಅದೇ ಪದೇ ಪದೇ ಅದೇ ಇನ್ಸಲ್ಟ್ ಆಗ್ತಾ ಇದ್ರೆ ಲೈಕ್ ಅಲ್ಲೇ ಕ್ಯಾಲ್ಸಿಯಂ ಆಕ್ಸಲೇಟ್ ಕ್ರಿಸ್ಟಲ್ ನಿಧಾನಕ್ಕೆ ಡೆಪಾಸಿಟ್ ಹಾಕೊಂತ ಹೋಗುತ್ತೆ ಮೇಡಮ್. ಸೊ ಕಲ್ಲು ಅಂದ್ರೆ ಏನು, 1 ಸೆಂಟಿಮೀಟರ್ ಕಲ್ಲು 2 ಸೆಂಟಿಮೀಟರ್ ಕಲ್ಲು ಕಿಡ್ನಿ ಒಳಗೆ ಹೆಂಗಾಯ್ತು ಅಂತ ಕೇಳ್ತಾರೆ. ಅಲ್ಲಿ ಯಾರೋ ಕಲ್ಲು ಇಟ್ಟಿರೋದಿಲ್ಲ, ಅದು ಸಾಧ್ಯನೂ ಇಲ್ಲ. ಏನಿದೆಯಲ್ಲ ಕಣ ಕಣ ಕಣ ಸೇರಿ ಅದು ಡೆಪಾಸಿಟ್ ಆಗಿ ಅದೇ ದೊಡ್ಡದಾಗಿ ಸ್ಟೋನ್ ಆಗಿರುತ್ತೆ. ಸೊ ಲೈಕ್ ಈಗ ಹೆಂಗ್ ಹೇಳ್ತೀವಿ ಅಂತ ಹೇಳ್ರಿ, 1 ಸೆಂಟಿಮೀಟರ್ ಸ್ಟೋನ್ ಆಗ್ಬೇಕು ಅಂದ್ರೆ 1 mm ಇಂದ ಅದು 1 ವರ್ಷದಿಂದಾನೇ ಸ್ಟಾರ್ಟ್ ಆಗಿರುತ್ತೆ,
1: ಸಮಯ ತಗೊಳ್ಳುತ್ತೆ.
0: ಹೌದು,
1: ಅದ್ರ ಲಕ್ಷಣ ಅವಾಗಿಂದನೇ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್. ಯಾವ ಹಂತದಲ್ಲಿ ಲಕ್ಷಣಗಳು ಗೋಚರಿಸುತ್ತೆ?
0: ಲಕ್ಷಣಗಳು ಅದೇ ಮೇಡಮ್, ಲೈಕ್ 90-95% ಪೇಷಂಟ್ ಅಲ್ಲಿ ಲಕ್ಷಣಗಳು
1: ಕರೆ ಇದೆ, ತಗೊಂಡು ನಾವು ಕರೆಕ್ಟ್ ಆಗಿದೆ ಡಾಕ್ಟರ್, ಮುಂದುವರ್ಸೋಣ. ಲಕ್ಷಣಗಳು
0: ಮೋಸ್ಟ್ ಕಾಮನ್ ಲಕ್ಷಣ ಅಂದ್ರೆ ಮೇಡಮ್ ಹೊಟ್ಟೆಯಲ್ಲಿ ನೋವು, ಹೊಟ್ಟೆಯಲ್ಲಿ ನೋವು ಪ್ಲಸ್ ಹಿಂದ್ಗಡೆ ಬ್ಯಾಕ್ ಪೈನ್ ಅಂತ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ. ಸೊ ಬ್ಯಾಕ್ ಪೈನ್ ಏನೋ ಸೊಂಟ ನೋವು ಇರ್ಬೋದು ಅಂತ ಮಾತ್ರೆ ತಗೊಂತಿರ್ತಾರೆ, ಇಗ್ನೋರ್ ಮಾಡ್ತಾ ಇರ್ತಾರೆ. ಸೊ ಲೈಕ್ ಪೈನಿನ ನಂತರ ವಾಂತಿ ಕೂಡ ಆಗುತ್ತೆ ಕೆಲವರಲ್ಲಿ. ಏನ್ ಕಿಡ್ನಿ 2 ಕಿಡ್ನಿಯಿಂದ ಏನ್ ಫಿಲ್ಟರ್ ಆಗುತ್ತಲ್ಲ ಅದು ಪೈಪ್ ಗಳ ಮುಖಾಂತರ ಕೆಳಗಡೆ ನಮ್ಮ ಕಾಲ್ಮಡಿ ಚೀಲ ಬ್ಲಾಡರ್ ಅಂತ ಏನ್ ಹೇಳ್ತೀವಲ್ಲ ಅಲ್ಲಿ ಬಂದ್ ಸೇರುತ್ತೆ. ಸೊ ಕೆಲವರಲ್ಲಿ ಏನಾಗುತ್ತೆ ಈಗ 3 mm 4 mm ಏನಿರುತ್ತಲ್ಲ ಬಂದ್ ಪೈಪ್ ಅಲ್ಲಿ ಸ್ಟಕ್ ಆದಾಗ ಪೈನ್ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ಪೈಪ್ ಒಳಗೆ ಬರೋದೇ ಇಲ್ಲ, ಕಿಡ್ನಿ ಒಳಗಡೆನೆ ಇದ್ದು ದೊಡ್ಡದಾಕೊಂತ ಹೋಗುತ್ತೆ ಮೇಡಮ್. ಸೊ ಅದು ಹೆಂಗೆ ಅಂದ್ರೆ ಕೆಲವರಿಗೆ ಲಕ್ಷಣಗಳೇ ಇರಲ್ಲ. ಸೊ ಯಾವರಿಗೆ ಲಕ್ಷಣ ಇರಲ್ಲ ಅಂತ ಹೇಳಿದ್ರೆ ಈಗ ಲೈಕ್ ಈಗೇನ್ ಬ್ಯಾಕ್ ಪೈನ್ ಅಂತ ಇಗ್ನೋರ್ ಮಾಡ್ತಾ ಇರ್ತಾರೆ ಕೆಲವರು. ಕೆಲವರು ಡಯಾಬಿಟಿಕ್ ಪೇಷಂಟ್ ಅಲ್ಲಿ ಲಕ್ಷಣಗಳೇ ಇರೋದಿಲ್ಲ,
1: ನೋವೇ
0: ಕಾಣಿಸ್ಕೊಳ್ಳೋದಿಲ್ಲ, ಆವಾಗ ಕಂಟ್ರೋಲ್ ಇರಲ್ಲ ಅವ್ರ ಶುಗರ್. ಸೊ ಇವ್ರಿಗೆಲ್ಲ ಏನಾಗುತ್ತೆ ಅದು ಕಲ್ಲು ಇದ್ದು ಇದ್ದು ಕಿಡ್ನಿ ಒಳಗಡೆ ಕೀವ್ ಆಗ್ಬಿಡುತ್ತೆ.
1: ಕರೆ ಇದೆ, ತಗೊಂಡು ಮಾತಾಡೋಣ. ಹಲೋ ನಮಸ್ತೆ, ನಮಸ್ತೆ, ಹೆಸರು ಹೇಳಿ.
2: ಜಗದೀಶ್ ಅಂತ ಚಳಕೆರೆ.
1: ಹೇಳಿ ಜಗದೀಶ್, ಪ್ರಶ್ನೆ ಕೇಳಿ.
2: ಡಾಕ್ಟರ್ ಸರ್ ನಮಸ್ತೆ.
0: ಸರ್ ನಮಸ್ಕಾರ ಸರ್, ಹೇಳಿ.
2: ಬಹಳ ಚೆನ್ನಾಗಿ ಚಿಕಿತ್ಸೆ ಇದೆ ಸರ್, ಬಹಳ ಸಂತೋಷ. ಸಾಮಾನ್ಯ ಜನರಿಗೆ ಅರ್ಥ ಆಗಂಗೆ. ನನ್ಗೆ ಏನ್ ಪ್ರಶ್ನೆ ಅಂದ್ರೆ ಸರ್, ನಮ್ ಬ್ರದರ್ ಈಗ 10 ವರ್ಷದ ಮುಂಚೆ ಬೆಂಗಳೂರು ಸೇಂಟ್ ಜಾನ್ ಹಾಸ್ಪಿಟಲ್ ಅಲ್ಲಿ ಅದು ರಿಸರ್ಚ್ ಮಾಡತ್ರ ಕಲ್ಲ ಇದೆ ಅಂತಂದು ಹಂಗೆ ಬ್ಲಾಸ್ಟ್ ಮಾಡಿ ತೆಗೆದಿದ್ರು ಸರ್. ಅದು ಅದೆಲ್ಲ ಕ್ಲಿಯರ್ ಆಗಿತ್ತು. ಈಗ ಮತ್ತೆ ಈಗೀಗ ರಿಸರ್ಚ್ ಮಾಡಿದ್ರೆ ಸರಾಗ ಹೋಗಲ್ಲ, ಕಟ್ಟಾಗಿ ಒಂದು 5 ನಿಮಿಷ ಬೇಕು ಅವರು ಪೂರ್ತಿ ರಿಸರ್ಚ್
0: ಮಾಡ್ಲಿಕ್ಕೆ.
2: ಮತ್ತೇನಾದ್ರೂ ಕಲ್ಲಾಗಿ ಅಥವಾ ಇದು ಏನ್ ಪ್ರಾಬ್ಲಮ್ ಅಂತ ಆಗುತ್ತೆ ಅಂತ.
0: ಅದೇ ಸರ್, ಈಗ ಹೆಂಗೆ ಅಂತ ಹೇಳಿದ್ರೆ ಫಸ್ಟ್ ನಿಮ್ಗೆ ಏನೇನ್ ತೊಂದರೆ ಆಗ್ತಿದೆ ಅಂತ ಲೈಕ್ ಫುಲ್ ಡೀಟೇಲ್ ಹಿಸ್ಟ್ರಿ ತಗೋಬೇಕು ನಾನು ನಿಮ್ದು, ನಿಮ್ಮಂದ್ರೆ ನಿಮ್ ಬ್ರದರ್ದು. ಓಕೆನಾ? ಸೊ ಅದಾದ್ಮೇಲೆ ಅವ್ರಿಗೆ ಏನು ಶುಗರ್ ಅಥವಾ ಬಿ ಪಿ ಇಂದ ಏನಾದ್ರು ಇದೆಯಾ ತೊಂದರೆ?
2: ಶುಗರ್ ಬಿಪಿ ಏನಿಲ್ಲ ಸರ್, ಅವರು ನಾರ್ಮಲ್ ಬಂದ್ರೆ ಏನು ಬೇರೆ ಪ್ರಾಬ್ಲಮ್ ಏನಿಲ್ಲ, ಸರಾಗ ಹೋಗಲ್ಲ, ಕಟ್ಟಾಗಿ ಹೋಗ್ತಾ

0: ಓಕೆ ಓಕೆ ಓಕೆ ಸರ್ ಸರ್ ಏನ್ ಮಾಡೋಣ ಅಂತ ಹೇಳಿದ್ರೆ ಲೈಕ್ ಆದಷ್ಟು ಲೈಕ್ ವೈದ್ಯರನ್ನ ಬೀಟ್ ಹಾಕಿ ಕರ್ಕೊಂಬನ್ನಿ ಇಲ್ಲೇ ಚಿತ್ರದುರ್ಗಕ್ಕೆ. ಸೊ ಲೈಕ್ ಇನಿಷಿಯಲ್ ಹಲೋ ಅದೇ ಸರ್ ಸರ್ ಬೇಸಿಕ್ ಒಂದು ಅಲ್ಟ್ರಾಸೌಂಡ್ ರಿಪೋರ್ಟ್ ಮತ್ತೆ ಒಂದು ಯೂರಿನ್ ಚೆಕಪ್ ಮಾಡಿಸ್ತೀನಿ ಸರ್. ಓಕೆನಾ? ಸೊ ಅದ್ ನೋಡ್ಕೊಂಡು ಸ್ಟೋನ್ ಏನಾದ್ರು ಮತ್ತೆ ಆಗಿದೆಯಾ ಅಥವಾ ಬೇರೆ ಏನಾದ್ರು ತೊಂದರೆ ಇದೆಯಾ? ಸೊ ಲೈಕ್ ಮೂತ್ರದ ತೊಂದರೆಗೆ ಬರೀ ಸ್ಟೋನ್ ಒಂದೇ ಕಾರಣ ಇರೋದಿಲ್ಲ ಸರ್. ಓಕೆನಾ? ಲೈಕ್ ಈಗ 50-60 ವರ್ಷದ ನಂತರ ಪ್ರೋಸ್ಟೇಟ್ ಅನ್ನೋ ಗ್ರಂಥಿ ಕೂಡ ಮೂತ್ರ ರಸ್ತೆಯಲ್ಲಿ ಇರೋದು, ಅದು ಸ್ವಲ್ಪ ದೊಡ್ಡದಾಗಿ ಈ ತರ ಸಮಸ್ಯೆಗಳಲ್ಲಿ ಕಾಣಿಸ್ತದೆ. ಸೊ ನಮ್ಗೊಂದು ಬೇಸಿಕ್ ಅಲ್ಟ್ರಾಸೌಂಡ್ ಮಾಡಿಸಿದ್ರೆ ಲೈಕ್ ಏನ್ ಕಾಯಿಲೆ ಅಥವಾ ಏನ್ ಸಮಸ್ಯೆ ಇದೆ ಅಂತ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ. ಸೊ ಅದ್ರ ನೋಡಿಕೊಂಡು ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ ನ ಮುಂದುವರಿಸಬಹುದು ಸರ್. ಗೊತ್ತಾಗುತ್ತೆ. ಹೌದು ಸರ್, ಕಾಸ್ಟ್ಲಿ ಅಂದ್ರೆ ಸರ್ ಅದೇ ಸರ್, ಎಲ್ಲಾ ಪೇಷಂಟ್ ಗಳಿಗೂ ಸರ್ಜರಿ ಅವಶ್ಯಕತೆ ಇರೋದಿಲ್ಲ. ಓಕೆ, ಸ್ಕ್ಯಾನ್ ನೋಡಿ ಸ್ಟೋನ್ ಇದ್ರೆ ಸ್ಟೋನ್ ನ ಸೈಜ್ ನೋಡ್ಕೊಂಡು ಮುಂದುವರಿಬಹುದು ನಾವು. ಲೈಕ್ ಮೆಡಿಸಿನ್ ಅಲ್ಲೇ ಕ್ಲಿಯರ್ ಆಗುತ್ತಾ ಅಥವಾ ಏನ್ ಎಂಡೋಸ್ಕೋಪಿಕ್ ಸರ್ಜರಿ ಅಂತ ಏನ್ ಕರಿತೀವಲ್ಲ ಲೇಸರ್ ಚಿಕಿತ್ಸೆ, ಅದರ ಅವಶ್ಯಕತೆ ಇದೆ ಅಂತ ನಾವು ವಿಚಾರ ಮಾಡ್ಬೇಕಾಗುತ್ತೆ ಸರ್. ಆಪರೇಷನ್ ಅಂದ್ರೆ ಸರ್ ಏನ್ ನಿಮ್ ಮೂತ್ರ ರಸ್ತೆ ಇದೆ ಅಲ್ಲ, ಏನ್ ನೀವ್ ಮೂತ್ರ ರಸ್ತೆ ಮಾಡ್ತಿರಲ್ಲ ಅದ್ರ ಮುಖಾಂತರನೇ ಎಂಡೋಸ್ಕೋಪ್ ಏನ್ ಕ್ಯಾಮ್ರಾ ಅಂತ ಹೇಳ್ತೀವಲ್ಲ ಅದ್ರ ಮುಖಾಂತರನೇ ನಾವು ಹಾಕ್ತಿವಿ ಸರ್. ಓಕೆ, ಸೊ ಎಲ್ಲಿ ಸ್ಟೋನ್ ಇದೆ ಅದ್ರ ಹತ್ರಕ್ಕೆ ಹೋಗಿ ಲೇಸರ್ ಇಂದ ಸ್ಟೋನ್ ನ ಪೌಡರ್ ಮಾಡ್ತೀವಿ ಸರ್. ಬ್ಲಾಸ್ಟ್ ಅಲ್ಲ, ಬ್ಲಾಸ್ಟ್ ಅನ್ನೋದು ಲೈಕ್ ಅದು ಸುಮ್ನೆ ಲೈಕ್ ಕಾಮನ್ ಪೀಪಲ್ ಲ್ಯಾಂಗ್ವೇಜ್ ಆಗುತ್ತೆ. ಓಕೆನಾ? ಸೊ ಅದು ಇದು ಮಾಡಿ ಲೈಕ್ ಇಂಡಿವಿಜುವಲ್ ಪೇಷಂಟ್ ಸರ್, ಏನಾದ್ರೂ ಸ್ಟೋನ್ ಇಂದ ಸ್ವಲ್ಪ ಕಿಡ್ನಿ ಡ್ಯಾಮೇಜ್ ಆದ್ರೆ ಲೈಕ್ ಟೆಂಪರರಿ ಸ್ಟೆಂಟ್ ನ ಅವಶ್ಯಕತೆ ಬರುತ್ತೆ ಕೆಲವು ಸರಿ. ಓಕೆನಾ? ಸೊ ಅದು ಸ್ಟೆಂಟ್ ಬೇಕಾದ್ರೆ ಸ್ಟೆಂಟ್ ಹಾಕ್ತಿವಿ, ಇಲ್ಲ ಲೈಕ್ ಸ್ಟೋನ್ ನ ಕ್ಲಿಯರ್ ಮಾಡಿ ಇದು ಮಾಡ್ತೀವಿ. ಸೊ ಲೈಕ್ ಫಸ್ಟ್ ಇನಿಷಿಯಲಿನೇ ಲೈಕ್ ಅದು
1: ಸಮಸ್ಯೆ ಏನು ಅನ್ನೋಂಥದ್ದನ್ನ ಕಂಡ್ಕೊಂಡ ಮೇಲೆ ಏನ್ ಚಿಕಿತ್ಸೆ ಅನ್ನುವಂಥದ್ದು ಡಿಸೈಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಅಲ್ವಾ ಡಾಕ್ಟ್ರೆ?
0: ಹೌದು ಮೇಡಮ್.
1: ಓಕೆ ಜಗದೀಶ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ
2: ನಮಸ್ತೆ, ರವೀಂದ್ರ ಅಂತ ಮೇಡಮ್, ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಆನವಟ್ಟಿಯಿಂದ.
1: ಕೇಳಿ, ಪ್ರಶ್ನೆ ಕೇಳಿ ರವೀಂದ್ರ ಅವರೇ.
0: ನಮಸ್ತೆ ರವೀಂದ್ರ,
1: ಮಾತಾಡಿ
2: ನಮಸ್ತೆ ಡಾಕ್ಟರ್. ಈಗ ನಾನು ಸುಮಾರು ಒಂದು 25 ವರ್ಷದಿಂದ ಅಸಿಡಿಟಿ ಟ್ಯಾಬ್ಲೆಟ್ ನುಂಗ್ತಾ ಇದ್ದೀನಿ ಸರ್. ನಾನು
0: ಯಾವ ಟ್ಯಾಬ್ಲೆಟ್ ಸರ್?
2: ಓಮಿ ನೋಡ್ ನುಂಗ್ತೀನಿ, ಮುಂಚೆ ಇದು ರ್ಯಾನಿಟಿಡಿನ್ ನುಂಗ್ತಾ ಇದ್ದೆ.
0: ರ್ಯಾನಿಟಿಡಿನ್
2: ಶುಗರ್ ಟ್ಯಾಬ್ಲೆಟ್ ಎಲ್ಲ ತಗೊಳ್ತೀನಿಲ್ಲ ಡಾಕ್ಟರ್ ಏನಂತಾರೆ, ಬೆಳಗ್ಗೆನೆ ನೀವು ಒಂದ್ ತಗೊಂಡ್ಬಿಡ್ರಿ ಅಂತಾರೆ. ಈ ವಾಕ್ ಮಾಡಿದ್ರೆ ಕೆಲವೊಂದ್ಸರಿ ಯೋಗಾಸನ ಇವನ್ನೆಲ್ಲ ನಾನು ಕಂಟಿನ್ಯೂ ಮಾಡ್ತಾ ಇದ್ರೆ ಯಾವ ಅಸಿಡಿಟಿನ ಆಗಲ್ಲ. ಇದೊಂದು ನನ್ಗೆ ಏನೋ ಒಂದು ಮನ್ಸಲ್ಲಿ, ಈಗ ಒಂದ್ 1.5 ತಿಂಗಳ ಮುಂಚೆ ಮಾಡ್ತಿದೆ ಕಿಡ್ನಿ ಇದ್ರದ್ದೆಲ್ಲ ಚೆಕಪ್ ಮಾಡ್ತಿದೆ, ಏನೋ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರು.
0: ಓಕೆ ಸರ್,
2: ಕಾರ್ಯಕ್ರಮ ಕೇಳ್ತಾ ಇದ್ದಾನ, ಈಗ ಫೋನ್ ಮಾಡಿದ್ನ ಡಾಕ್ಟರ್
0: ಹೇಳಿ. ಓಕೆ ಸರ್, ಈಗ ಹೆಂಗೆ ನೀವು ರ್ಯಾನಿಟಿಡಿನ್ 25 ವರ್ಷದಿಂದ ತಗೊಂತಿದ್ದೀರಾ ಸರ್?
2: ರೆಗ್ಯುಲರ್ ಅಲ್ಲ, ವೀಕ್ಲಿ ಒನ್ ಸರ್ ಟೈಸ್.
0: ವೀಕ್ಲಿ ಒನ್ ಸರ್ ಟೈಸ್. ಲೈಕ್ ನಿಮ್ಗೆ ಯಾವ ಸ್ಪೆಷಾಲಿಟಿ ಡಾಕ್ಟರ್ ನ ಮೀಟ್ ಆಗ್ತೀವಿ? ಇದು ಓಮ್ನಿ ಟ್ಯಾಬ್ಲೆಟ್ ಏನ್ ನಂಗೆ ಅರ್ಥ ಆಗಲಿಲ್ಲ ಸರ್.
1: ಅದು ಗ್ಯಾಸ್ಟ್ರಿಕ್ ಗೆ ತಗೊಳ್ತಾರೆ ಅನ್ಸುತ್ತಲ್ಲ?
2: ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಆದ್ರೆ ಅದು ನುಂಗಿದ್ರೆ ಸರಿ ಆಗುತ್ತೆ, ಅದು ತುಂಬಾ ಒಂಥರ ಈ ಬೆನ್ನೋವು ಇದೆಲ್ಲ ಬರುತ್ತೆ ಆ ಟೈಮಲ್ಲಿ.
0: ಓಕೆ ಸರ್, ಕಳೆದ 25 ವರ್ಷದಿಂದ ನೀವು ಇದೇ ಸಮಸ್ಯೆಯಿಂದ ಬಳಲ್ತಿದ್ದೀರಾ ಅಂತ ಹೇಳಿದ್ರೆ ಲೈಕ್ ನೀವು ಲೈಕ್ ಕನ್ಸಲ್ಟ್ ಡಾಕ್ಟರ್ನ ಭೇಟಿ ಆಗಬೇಕು. ಅಂದ್ರೆ ಈಗ ರಿಕರೆಂಟ್ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಇದ್ದಾಗ ಏನ್ ನಾವು ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅಂತ ಹೇಳ್ತೀವಲ್ಲ, ಓಕೆ, ಅವ್ರನ್ನ ಮೀಟ್ ಆಗೋ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಎಲ್ಲಾ 25 ವರ್ಷದಿಂದ ಡಯಾಬಿಟಿಕ್ ಇರೋ ಪೇಷಂಟ್ ಎಲ್ಲಾರು ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳೋದಿಲ್ಲ ಸರ್. ಸೊ ಇವಾಗ ತಾನೇ ಹೇಳಿದ್ನಲ್ಲ, ಸೊ ಲೈಕ್ ನೀವು ಓವರ್ ದ ಕೌಂಟರ್ ತಗೊಂಡು ಲೈಕ್ ಮತ್ತೆ ನಮ್ ಕಿಡ್ನಿ ಸ್ಟೋನ್ ಆಗಿ ನಮ್ಮ ಹತ್ರ ಬರೋ ಅವಶ್ಯಕತೆ ಬೀಳುತ್ತೆ. ಓಕೆನಾ? ಸೊ ಅವಾಯ್ಡ್ ಮಾಡಿ ಆದಷ್ಟು ಲೈಕ್ ಎಕ್ಸ್ಪರ್ಟ್ ನ ಮೀಟ್ ಆಗಿ, ಅಂದ್ರೆ ಅದ ಅದೇ ತಜ್ಞ ವಿಭಾಗ ಸರ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂತ ನಾನು ಹೇಳಿದ್ನಲ್ಲ, ಓಕೆ, ಅವ್ರನ್ನ ಮೀಟ್ ಆಗಿ ಅವ್ರನ್ನ ನಿಮ್ಮ ಅಸೆಸ್ ಮಾಡ್ತಾರೆ. ಬೇಕಾದ್ರೆ ಲೈಕ್ ನಿಮ್ ಏನ್ ಎಂಡೋಸ್ಕೋಪಿ ಅಂತ ಕರೀತಾರಲ್ಲ, ಯಾಕಂದ್ರೆ 25 ವರ್ಷದಿಂದ ನೀವ್ ಇದೇ ಸಮಸ್ಯೆಯಿಂದ ಬಳಲ್ತಿದ್ದೀರಾ ಅಂದ್ರೆ ಲೈಕ್ ಒಳಗಡೆ ಹುಣ್ಣು ಅಥವಾ ಏನ್ ಅಲ್ಸರ್ ಅಂತ ಕರಿತೀವಲ್ಲ ಅದು ಇರೋ ಚಾನ್ಸಸ್ ಇರುತ್ತೆ. ಓಕೆ, ನೀವ್ ಏನ್ ತಗೊಂತಾ ಇದ್ದೀರಾ ಅದು. ಓಕೆ
1: ಓಕೆ, ಥ್ಯಾಂಕ್ ಯು. ಒಂದು ಜೀರ್ಣಾಂಗದ ಸಂಬಂಧಪಟ್ಟ ತಜ್ಞರನ್ನ ಭೇಟಿಯಾಗಿ ಅಂತ. ಹಲೋ ನಮಸ್ತೆ. ನಮಸ್ತೆ.
2: ಹಲೋ
1: ನಮಸ್ತೆ.
2: ಹಲೋ ಮೇಡಮ್ ಅವರೇ, ನಮಸ್ಕಾರ ಮೇಡಮ್ ಅವರೇ.
1: ಹೆಸರು ಹೇಳಿ.
2: ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಮೇಡಮ್ ಅವರೇ.
1: ಪ್ರಶ್ನೆ ಕೇಳಿ ಚಿಕ್ಕಪ್ಪ.
0: ನಮಸ್ಕಾರ ಸರ್, ಹೇಳಿ.
2: ಸರ್, ನನ್ನ ಒಂದು ಸಮಸ್ಯೆ ಏನಂತಂದ್ರೆ ಸರ್, ಈಗ ಮಳೆಗಾಲ ಚಳಿಗಾಲದಲ್ಲಿ ಮೂತ್ರದ

0: ಸಮಸ್ಯೆ ಇರೋದಿಲ್ಲ. ಈ ಬೇಸಿಗೆ ಸಮಯದಲ್ಲಿ ನಾವ್ ಎಷ್ಟೇ ನೀರ್ ಕುಡಿದ್ರು ಅದ್ ಬೆವರಿನ ಮುಂತವಾಗ್ಲಿ, ಆಮೇಲೆ ಮೂತ್ರ ಬಿಸಿಯಾಗಿ ಉರಿ ಬರುತ್ತಲ್ಲ, ಇದಕ್ಕೆ ಕಾರಣ ಏನು ಅಂತ ಕೇಳ್ತಾ
1: ಇದೀನಿ. ನಿಮ್ಮ ವಯಸ್ಸು
0: ಸರ್? ನಮ್ದು ಒಂದು 52 ಮೇಡಮ್.
1: ಕೆಲಸ ಏನ್ ಮಾಡ್ತೀರಾ ಸರ್? ಕಾರ್ಯಕ್ರಮದ ಶುರುವಿನಲ್ಲೇ ಹೇಳಿದೆ ನೋಡಿ, ಲೈಕ್ ಒಂದು ವ್ಯಕ್ತಿಗೆ ಎಷ್ಟು ನೀರು ಬೇಕು ಅನ್ನೋದು ಇನ್ಡೈರೆಕ್ಟಿಂಗ್ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಲೈಕ್ ನಮ್ಮ ಮೂತ್ರ ಸರ್. ಸೊ ಲೈಕ್ ನೀವು ಬೆವಿತಾ ಇದ್ದೀರಾ, ಹೆಚ್ಚು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಏನಾಗುತ್ತೆ, ನಿಮ್ ಬೆವರಿನ ಮುಖಾಂತರನೇ ನಿಮ್ದು ವಾಟರ್ ಲಾಸ್ ಆಗುತ್ತೆ, ಅಂದ್ರೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ದೇಹಕ್ಕೆ. ಸೊ ಅವಾಗ ನೀವು ಇನ್ನೊಂದ್ ಸ್ವಲ್ಪ ಹೆಚ್ಚಿನ ನೀರನ್ನ ಲೈಕ್ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ತಗೋಬೇಕು. ಈಗ ಬೆಳಿಗ್ಗೆ ನೀವು ಐರನ್ ಅಂಗಡಿ ಸ್ಟಾರ್ಟ್ ಮಾಡಿ 10 ಗಂಟೆಗೆ ತೆಗ್ದು 10 ಗಂಟೆಗೆ ನೀರು ಕುಡಿದು 1 ಗಂಟೆವರೆಗೂ ನೀರು ಕುಡಿಲಿಲ್ಲ ಅಂದ್ರೆ ದೇಹದಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗುತ್ತೆ, ಪ್ಲಸ್ ನೀವು ಬೆವಿತಾ ಇರ್ತೀರಾ. ಹೌದು. ಸೊ ಲೈಕ್ ಏನ್ ಸ್ಟ್ರೆನಸ್ ವರ್ಕ್ ಇದೆ ಅಲ್ಲ, ಸೊ ಲೈಕ್ ನಿಗದಿತ ಅವಧಿಯಲ್ಲಿ ಲೈಕ್ ದ್ರವ ಸೇವನೆಯನ್ನ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೇಕು ನೀವು. ಇಷ್ಟೆಲ್ಲ ಮಾಡಿದ್ರು ನಿಮಗೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಕೆಲವು ರಕ್ತ ಪರೀಕ್ಷೆ ಮತ್ತೆ ಮೂತ್ರ ಪರೀಕ್ಷೆ ಮಾಡುವ ಅವಶ್ಯಕತೆ ಇರುತ್ತೆ ಸರ್. ಸೊ ಅವಾಗ ನೀವು ಲೈಕ್ ದಯವಿಟ್ಟು ಹಾಸ್ಪಿಟಲ್ ಗೆ ಮೀಟ್ ಆಗಿ.
0: ಆಮೇಲೆ ಕೆಲವೊಂದೊಂದ್ಸಲ ಈ ಮನೆಯಲ್ಲಿ ಕೂಡ ನಾವು ರೇಗಾಡ್ತಿರ್ತೇವೆ, ಈಗ ನಾವು ಊಟ ಮಾಡುವಾಗ ಏನಾದ್ರು ಕಲ್ ಸಿಕ್ಕರೆ ನಾವು ಅವ್ರಿಗೆ ಬೈತಾ ಇರ್ತೇವೆ, ನೋಡಿ ಈಗ ಕಿಡ್ನಿಯಲ್ಲಿ ಕಲ್ ಸೇರಿದೆ ಅಂತ ಡಾಕ್ಟರ್ ಹೇಳ್ತಾರೆ, ನೀವ್ ಈ ತರ ಅಡಿಗೆಯಲ್ಲಿ ಕಲ್ ಸರಿಯಾಗಿ ಅಕ್ಕಿ ಎಲ್ಲ ಅಥವಾ ಕಲ್ ಸರಿಯಾಗಿ ಆತಲ್ಲ ಅಂತ ರೇಗ್ತಾ ಇರ್ತೇವೆ. ಇದು ಎಷ್ಟು ಸರಿ ಸರ್? ಇದು
2: ಇದೇ ರೀತಿಯ ಪ್ರಶ್ನೆ ನಾನು ಕೇಳಿದ್ದು. ಹಾಗಾಗಿ
1: ಸರ್, ನೀವು ಊಟದಲ್ಲಿ ಏನ್ ಸಿಗುತ್ತಲ್ಲ ಕಲ್ಲು ಅಕ್ಕಿ ಆರಿಸ್ತಲ್ಲೇ, ಅದು ನಮ್ ಕಿಡ್ನಿಗೆ ಎಂಟ್ರ ಆಗಕ್ಕೆ ಆಗೋದಿಲ್ಲ ಸರ್. ಓಕೆನಾ? ಸೊ ಲೈಕ್ ಅದು ಏನಿದೆ ಅಲ್ಲ, ಜೀರ್ಣಾಂಗ ಅಂಗಕ್ಕೆ ಹೋಗುತ್ತೆ. ಸೊ ಅದರಿಂದ ಸಮಸ್ಯೆ ಇಲ್ಲ, ಜೀರ್ಣಾಂಗ ಸಮಸ್ಯೆಗಳು ಉಲ್ಬಣ ಆಗಕ್ಕೆ ಶುರು ಆಗುತ್ತೆ ನಿಮಗೆ. ಸೊ ಲೈಕ್ ಹೇಳಿ ದಯವಿಟ್ಟು ನಿಮ್ಮ ಮನೇಲಿ ಎಲ್ಲ ಲೈಕ್ ಅಡಿಗೆ ತಯಾರಿಸುವ ಮುನ್ನೆ ಲೈಕ್ ಎಲ್ಲ ಪ್ರಾಪರ್ ಆಗಿ ಕ್ಲೀನ್ ಮಾಡಿ ಆಮೇಲೆ ನಂತರ ಬೇಯಿಸೋಕೆ. ಇಲ್ಲ ಇಲ್ಲ ಸರ್, ಅದು ತಪ್ಪು ಕಲ್ಪನೆ ಸರ್. ಬಟ್ ಲೈಕ್ ಅದು ಲೈಕ್ ಕಲ್ ಆದ್ರೂ ಕಲ್ ಊಟದಲ್ಲಿ ಇರೋದು ಅದು ತಪ್ಪು, ಲೈಕ್ ಹೇಳಿದ್ನಲ್ಲ ಜೀರ್ಣಾಂಗ ಸಮಸ್ಯೆ ತೊಂದರೆಗಳು ಉಲ್ಬಣ ಆಗುತ್ತೆ ಅಂತ.
2: ಓಕೆ, ಥ್ಯಾಂಕ್ ಯು.
0: ಒಳ್ಳೆ ಮಾಹಿತಿ ಸಿಕ್ತು ಸರ್. ಕುತುಂಬರುದೇರ ಧನ್ಯವಾದಗಳು ಸರ್.
1: ನಮಸ್ಕಾರ.
2: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಓಕೆ ಮೇಡಮ್,
2: ಥ್ಯಾಂಕ್ ಯು. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ನಾವು ಇವತ್ತು ಮೂತ್ರಪಿಂಡದ ಕಲ್ಲು, ಇದಕ್ಕೆ ಕಾರಣಗಳು, ಚಿಕಿತ್ಸೆ ಹಾಗೂ ಲಕ್ಷಣಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಡಾಕ್ಟರ್ ದರ್ಶನ್ ಹೆಚ್ಆರ್ ಅವರು ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್ಜಿ ವೇದಾಂತ ಆಸ್ಪತ್ರೆ ಮೂತ್ರಶಾಸ್ತ್ರ ತಜ್ಞರಾಗಿ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ.
3: ಆರೋಗ್ಯ ಸೇವೆಯಲ್ಲಿ ವಿಶ್ವಾಸದ ಹೆಸರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯು ಓಪಿಡಿ ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಐಸಿಯು, ಎನ್ಐಸಿಯು, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸಂಪರ್ಕಿಸಿ 8152848445, 8152848445.
2: ಸ್ನೇಹಿತರೆ, ಮತ್ತೊಮ್ಮೆ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಸರ್ಜಿ ವೇದಾಂತ ಆಸ್ಪತ್ರೆಯಲ್ಲಿ ಮೂತ್ರಶಾಸ್ತ್ರ ತಜ್ಞರಾದಂತಹ ಡಾಕ್ಟರ್ ದರ್ಶನ್ ಹೆಚ್ಆರ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟ್ರೆ, ಸಾಕಷ್ಟು ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದೀರಿ ಕೂಡ. ಮತ್ತೊಂದು ಕರೆ ಇದೆ, ತಗೊಳ್ಳೋಣ. ಹಲೋ, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9448640273, ಹಾಗೆ 9141970272 ಕರೆ ಮಾಡುವ ಮೂಲಕ ಮೂತ್ರಪಿಂಡದ ಕಲ್ಲು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಬಹುದು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ ಹೆಸ್ರಿ ಹೇಳಿ.
4: ಹಲೋ,
2: ನಿಮ್ಮ ಹೆಸ್ರಿ ಹೇಳಿ. ಕೇಳಿಸ್ತಾ
4: ಇದ್ದೀರಿಂದ?
2: ಕೇಳಿ, ಪ್ರಶ್ನೆ ಕೇಳಿ. ಪಂಚಾಕ್ಷರಿ ಅವರು.
4: ಡಾಕ್ಟರ್ ದರ್ಶನ್,
1: ಹಲೋ ಸರ್, ನಮಸ್ತೆ ಹೇಳಿ.
4: ಹಲೋ
1: ಸರ್, ನಮಸ್ತೆ.
4: ಡಾಕ್ಟರ್ ದರ್ಶನ್, ಗೊತ್ತಾಯ್ತಪ್ಪ?
1: ನಮ್ ಅಂಕಲ್ ಮಾಡಿದ್ದಾರೆ.
2: ಗೊತ್ತಾಗಿದೆ ಸರ್, ಡಾಕ್ಟ್ರಿಗೆ ಗೊತ್ತಾಗಿದೆ ನೀವ್ ಯಾರು ಅಂತ.

0: ಮೆಡಿಸಿನ್ ಆರಾಮದಿರಪ್ಪ?
1: ಆರಾಮಿದ್ದೀವಿ.
0: ಈಗ ನನ್ ಸಮಸ್ಯೆ ಒಂದು ಏನಂತ ಹೇಳಿದ್ರೆ, ನನ್ ಫ್ರೆಂಡ್ ಈಗ 75 ವರ್ಷ, ಅವನು ತುಮಕೂರಲ್ಲಿ ಸೆಟ್ಲ್ ಆಗಿದ್ದಾನೆ.
1: ಓಕೆ ಸರ್.
0: ಅವನಿಗೆ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಸುಮಾರು ಹೊತ್ತು ಡಾಕ್ಟರ್ ಎಲ್ಲ ತೋರಿಸಿದಾರಂತೆ. ಮೊನ್ನೆ ನಾನು ಹೊಸರು ಕರೆಸಿದ್ದೆ, ಬಟ್ ನಿಮ್ದು ಡೇಟ್ ಮಿಸ್ ಆಗ್ಬಿಟ್ಟು ಅವ್ರು ಬಲ್ಲಾಡ್ಸಂದ್ರೆ ವಾಪಸ್ ಹೋದ್ರು.
1: ಓಕೆ ಸರ್.
0: ಅವರು ಸುಮಾರು ಒಂದು 2-3 ನಿಮಿಷ ಬೇಕಾಗುತ್ತೆ ರಿಸರ್ಚ್ ಮಾಡ್ಲಿಕ್ಕೆ. ಅದಕ್ಕೆ 24 ವರ್ಷ ಇದೆ, ಶುಗರ್ ಬಿಪಿ ಏನೂ ಇಲ್ಲ. ನನಗೆ ಆತ್ಮೀಯ ಸ್ನೇಹಿತರೆ ಅವರು. ಹಂಗಾಗಿ ಅವರು ನಿಮ್ಮನ್ನು ಭೇಟಿ ಮಾಡಕ್ಕೆ ಬಂದು ವಾಪಸ್ ಹೋದ್ರು. ನಾನು ಈಗ ನಿಮ್ ಟೈಮ್ ಹೇಳಿದ್ದೀನಿ, ನಾನು ಸರಿ ಬನ್ನಿ ಹೋಗೋಣ ತೋರ್ಸೋಣ ಅಂತ ಹೇಳಿ.
1: ಕ್ಷಮಿಸಿ ಸರ್,
0: ಅದ್ ಕಾರಣ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಇದುವರೆಗೂ ಗೊತ್ತಾಯ್ಲ, ತುಮಕೂರು ತೋರಿಸಿದ್ದಾರೆ.
1: ಕಾರಣ ಅದೇ ಸರ್, ಲೈಕ್ ಮೋಸ್ಟ್ ಕಾಮನ್ 50 ವರ್ಷದ ನಂತರ ಏನ್ ಹೇಳ್ತೀವಲ್ಲ, ಮೂತ್ರ ರಸ್ತೆಯಲ್ಲಿ ಇರೋ ಪ್ರೋಸ್ಟೇಟ್ ಅನ್ನೋ ಗ್ರಂಥಿ. ಈ ಪ್ರೋಸ್ಟೇಟ್ ಅನ್ನೋ ಗ್ರಂಥಿ ಏನಂತ ಹೇಳಿದ್ರೆ, ನಮ್ಮ ಪುರುಷರಿಗೆ ಏನು ಹಾರ್ಮೋನ್ ಉತ್ಪತ್ತಿ ಬೇಕಲ್ಲ, ಅದು ಕೆಲಸ ಸರ್. ಸೊ 50 ವರ್ಷದ ನಂತರ ಏನಂತಾರೆ, ಲೈಕ್ ಸ್ವಲ್ಪ ದೊಡ್ಡದಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಿಂಗೆ ಅಂತ ಹೇಳಿ, ಈ 50 ವರ್ಷದ ನಂತರ 20% ಜನಕ್ಕೆ, 60 ವರ್ಷದ ನಂತರ 30-40, 70 ವರ್ಷದ ನಂತರ ಅಟ್ಲೀಸ್ಟ್ 50% ಏನು ಪುರುಷರಲ್ಲಿ ಇದು ಪ್ರೋಸ್ಟೇಟ್ ಸಮಸ್ಯೆ ಉಲ್ಬಣ ಆಗುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಮೂತ್ರ ರಸ್ತೆಯನ್ನ ಸಣ್ಣದ್ ಮಾಡುತ್ತೆ ಸರ್, ಇದು ಪ್ರೋಸ್ಟೇಟ್ ಗ್ರಂಥಿ ದೊಡ್ಡದಾಗಿ. ಸೊ ಹಾಗಾಗಿ ಲೈಕ್ ಇವು ಮೂತ್ರ ಮಾಡಲು ಅವ್ರು ಪ್ರೆಷರ್ ಹಾಕಿ ಪಾಸ್ ಮಾಡೋದು, ಅಗ್ಲಗ್ಲ ಯೂರಿನ್ ಹೋಗೋದು. ಸೊ ಇದನ್ನ ರಾತ್ರಿ ವೇಳೆ ಜಾಸ್ತಿ ಮೂತ್ರ ವಿಸರ್ಜನೆ ಮಾಡಲು ಹೋಗಲು ಈ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ.
2: ಸೊ ಉತ್ತರ ಆಯ್ತಲ್ಲ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸಾಮಾನ್ಯವಾಗಿ ಗಂಡು ಮಕ್ಕಳಲ್ಲಿ ವಯಸ್ಸಾದ ನಂತರ ಇದೊಂದು ಸಮಸ್ಯೆ ಹೆಚ್ಚಾಗಿ ಕಾಣುತ್ತೆ ಅಂತ ಅನ್ನುವಂಥದ್ದು ಸಾಮಾನ್ಯ ಅಂತ ಹೇಳ್ತಾರೆ, ಹೌದಾ ಡಾಕ್ಟ್ರೆ?
1: ಸಾಮಾನ್ಯ ಅಂದ್ರೆ ಅದೇ ಮೇಡಮ್, ಈಗ ಏನ್ ಹೇಳಿದ್ನಲ್ಲ, ಲೈಕ್ ಅದ್ರ ಯಾವುದೇ ಪುರುಷರು ಇದರಿಂದ ಎಸ್ಕೇಪ್ ಆಗೋಕ್ಕಾಗಲ್ಲ ಹಂಗೆ ಅಂತ ಹೇಳ್ತೀವಿ. ಸೊ ಲೈಕ್ ಹಿಂಗೆ ಅಂತ ಹೇಳಿದ್ರೆ, ಆಸ್ ಅ ರೂಲ್ 50 ವರ್ಷದ ನಂತರ ಅಟ್ಲೀಸ್ಟ್ 20%, 60 ವರ್ಷದ ನಂತರ ಅಟ್ಲೀಸ್ಟ್ 30%, ಸೊ 70 ನಂತರ ಅಟ್ಲೀಸ್ಟ್ ಇಬ್ಬರಲ್ಲೊಬ್ರಿಗೆ ಈ ಸಮಸ್ಯೆ ಕಂಡು ಬರ್ತಾ ಇದೆ ಮೇಡಮ್.
2: ಕರೆ ಇದೆ ತಗೊಳ್ಳೋಣ.
1: ಶೋರ್ ಮೇಡಮ್.
2: ಹಲೋ ನಮಸ್ತೆ, ನಮಸ್ತೆ, ಮಾತಾಡಿ.
3: ಹಲೋ
2: ನಮಸ್ತೆ, ಹೆಸರು ಹೇಳಿ.
3: ಹಲೋ
2: ಹೆಸರು ಹೇಳಿ.
3: ಡಾಕ್ಟರ್ ಮಾತಾಡೋದು.
2: ಹ್ಮ್ ಹೇಳಿ, ಕೇಳಿಸ್ಕೊಳ್ತಿದ್ದಾರೆ, ಡಾಕ್ಟರ್ ಕೇಳಿಸ್ತಾ ಇದೆ, ಹೇಳಿ
1: ಸರ್. ಹೇಳಿ. ನಮಸ್ತೆ
3: ಸರ್. ನಮಸ್ತೆ. ನಾನು ಕಿಡ್ನಿ ಸ್ಟೋನ್ ಆಗಿತ್ತು ಸರ್, ಈಗ ಒಂದು 2 ಇಯರ್ಸ್ ಬ್ಯಾಕು.
1: ಓಕೆ ಸರ್.
3: ಅಲ್ಲಿ ಏನಾಗಿತ್ತು ಅಂದ್ರೆ, ಕಿಡ್ನಿ ಸ್ಟೋನ್ ಆದಾಗ 9 mm ಏನೋ ಕಲ್ಲಿದೆ ಅಂತ ಇದ್ ಮಾಡ್ತಿದ್ದೆ, ಸ್ಕ್ಯಾನಿಂಗ್ ಮಾಡ್ತಿದ್ದೆ.
1: ಓಕೆ ಸರ್.
3: ಸ್ಕ್ಯಾನಿಂಗ್ ಮಾಡಿಸಿದ ನಂತರ ತಿರುಗಾ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದೆ.
1: ಓಕೆ ಸರ್.
3: ಸರ್, ನೀರು ಜಾಸ್ತಿ ಕುಡ್ರಿ, ಯಥೇಚ್ಛವಾಗಿ ಕುಡ್ರಿ ಅಂತ ಹೇಳಿದ್ರು.
1: ಓಕೆ ಸರ್.
3: ಆಮೇಲೆ ಒಂದು ತಿಂಗಳಿಗೆ ಆಗಷ್ಟು ಮಾತ್ರೆ ಕೂಡ ಕೊಟ್ರು.
1: ಓಕೆ ಸರ್.
3: ತದನಂತರ ಎಲ್ಲ ಮಾತ್ರೆ ಎಲ್ಲ ತಂದ್ಮೇಲೆ ಸ್ವಲ್ಪ ಫ್ರೀ ಅನಿಸ್ತು ಸರ್, ತಿರುಗಾ ಯಥೇಚ್ಛವಾಗಿ ನೀರು ಕುಡ್ಕೊಂತ ಬಂದು, ಏನು ಪ್ರಾಬ್ಲಮ್ ಇಲ್ಲ.
1: ಓಕೆ ಸರ್.
3: ಬಟ್ ಏನಾಗಿದೆ ಅಂದ್ರೆ, ನೈಟ್ ನೀರ್ ಕುಡ್ದು ಊಟ ಮಾಡಿ ಮಲಗಿದ ನಂತರ ಒಂಥರ ಫೀಲ್ ಇರುತ್ತೆ ಸರ್. ಏನ್ ಫೀಲ್? ಏನೋ ಒಂಥರ ನೋವು ಬಂದಂಗ ಆಗುತ್ತೆ.
1: ಲೈಕ್ ಕೆಳಗಡೆ ಭಾಗದ ಹೊಟ್ಟೆಯಲ್ಲಿ ನೋವು ಇದೆ ಅಂತ ಅನ್ಸುತ್ತೆ ಸರ್. ನಿಮ್ಮ ವಯಸ್ಸು ಸರ್?
3: ಸರ್,
1: ನಿಮ್ಮ ವಯಸ್ಸು ಸರ್?
3: 37
1: ಸರ್. 37. ಈಗ ಎಷ್ಟು ವರ್ಷದ ಮುಂಚೆ ಸರ್ ಇದ್ರ ನಿಮ್ಗೆ ಸ್ಕ್ಯಾನ್ ಮಾಡಿಸಿದ್ದು, ಇದು ಲೈಕ್ ಟ್ರೀಟ್ಮೆಂಟ್ ತಗೊಂಡಿದ್ದು?
3: 2 ಇಯರ್ಸ್.
1: ಓಕೆ ಸರ್. ಸೊ ಅದ ನಂತರ ಸ್ಟೋನ್ ಪಾಸ್ ಆಗಿದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡ್ರ, ಲೈಕ್ ರಿಪೀಟ್ ಸ್ಕ್ಯಾನ್ ಏನಾದ್ರೂ ಮಾಡಿ ಸರ್?
3: ಇಲ್ಲ, ಅದ್ ಮಾಡಿಸಲಿಲ್ಲ ಸರ್. ನಾನು ಡೈಲಿ ವಾಕು, ನೀರು ಯಥೇಚ್ಛವಾಗಿ ಕುಡ್ಕೊಂಡ್ಬಂದು, ಎಳ್ನೀರು ಮತ್ತೆ ಫ್ರೂಟ್ಸ್ ಎಲ್ಲ ಕುಡ್ಕೊಂಡು ತಿನ್ಕೊಂತ ಬಂದೆ ಸರ್.
1: ಓಕೆ.
3: ಹಂಗಾಗಿ ಏನೋ ಪೈನ್ ಅನ್ಸಲ್ಲ ಸರ್, ಬಟ್ ಮಲಗ್ದಾಗ ಭಾಗದಲ್ಲಿ ಮಾತ್ರ ಒಂದ್ ಸ್ವಲ್ಪ ಏನೋ ಪೈನ್ ಬಂದಾಗ ಆಗುತ್ತೆ.
1: ಓಕೆ. ಪ್ರತಿನಿತ್ಯ ಮಲಗುವಾಗ ಇದೇ ತೊಂದ್ರೆ ಅನ್ಸುತ್ತಾ ಸರ್ ನಿಮ್ಗೆ ಈಗ? ಲೈಕ್ ಅದೇ ಸರ್, ಈಗ ನೋಡಿ ಹೆಂಗ್ ಇರುತ್ತೆ ಅಂತ ಹೇಳಿದ್ರೆ, ನೀವು ಲೈಕ್ ಎಲ್ಲ ನಿಮ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡಿರ್ಬೋದು ಸರ್. ಓಕೆ. ಒಂದ್ ಕನ್ಫರ್ಮ್ ಮಾಡ್ಕೊಳ್ಳೋಣ, ನಿಮ್ ಸ್ಟೋನ್ ಪಾಸ್ ಆಗಿದೆ ಅಂತ. ಸೊ ಒಂದ್ ಸರಿ ಭೇಟಿಯಾಗಿ ಒಂದ್ ರಿಪೀಟ್ ಸ್ಕ್ಯಾನ್ ಮಾಡೋಣ ಸರ್.
2: ನೀವ್ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಿಮ್ಮ ಹೆಸರು?
3: ಶಿವಕುಮಾರ್.
2: ಶಿವಕುಮಾರ್, ಈಗ ಡಾಕ್ಟರ್ ನ ಭೇಟಿ ಆಗ್ಬೋದು. ನಿಮ್ಗೆ ಸಂಖ್ಯೆನ ನಾನು ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 8-1-5-2-8-4-8-4-4-5 ಕರೆ ಮಾಡಿ ಡಾಕ್ಟರ್ನ ಭೇಟಿ ಆಗಬಹುದು, ಒಂದ್ಸರಿ ತೋರಿಸ್ಕೊಳ್ಳಿ ಅಂತ ಅಲ್ವಾ ಡಾಕ್ಟ್ರೆ? ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
3: ಥ್ಯಾಂಕ್
2: ಯು, ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಡಾಕ್ಟರ್, ಹಾಗೆ ನಮ್ಗೆ ವಾಟ್ಸಪ್ ಅಲ್ಲಿ ಕೂಡ ಸಂದೇಶಗಳು ಬರ್ತಾ ಇದೆ. ಓಕೆ, ಏನು ಹೇಳ್ತಾ ಇದ್ದಾರೆ ಅಂತ.

0: ನೋಡೋಣ. ಹರೀಶ್ ಅನ್ನೋರು ಚಿತ್ರದುರ್ಗದಿಂದ, ಕ್ರಿಯಾಟಿನ್ ಪೌಡರ್ ಸೇವೆ ಇದನ್ನ ಮಾಡ್ತಾ ಇರುವಂತದ್ದು, ಅದರ ಅನುಕೂಲ ಅನಾನುಕೂಲ ತಿಳಿಸಿ ಕಿಡ್ನಿಗೆ ಸಂಬಂಧಪಟ್ಟ ಹಾಗೆ ಅಂತ. ಈಗೆಲ್ಲ ಒಂದು ಪ್ರೋಟೀನ್ ಡಯಟ್ ಅನ್ನೋಂತ ಕಾನ್ಸೆಪ್ಟ್ ಇರೋದ್ರಿಂದ
1: ಎಲ್ಲ ಜಿಮ್ ಫ್ರಿಕ್ಸ್ ಹಾಕಿ ಕ್ರಿಯಾಟಿನ್ ಕ್ರಿಯಾಟಿನ್ ಅನ್ನೋದು ಏನ್ ಅಂಶ ಇದೆ ಅಲ್ಲ, ಲೈಕ್ ಕಿಡ್ನಿಯಿಂದ ಫಿಲ್ಟರ್ ಆಗಿ ನಮ್ ಕ್ರಿಯಾಟಿನ್ ಲೈಕ್ ಎಕ್ಸ್ಟರ್ನಲ್ ಸಪ್ಲಿಮೆಂಟ್ ಏನ್ ಮಾಡುತ್ತೆ ನಮ್ಮ ಲೈಕ್ ಪ್ರತಿನಿತ್ಯ ಆಹಾರದಲ್ಲೂ ಕೂಡ ಕ್ರಿಯಾಟಿನ್ ಅಂಶ ಇರುತ್ತೆ, ಬಟ್ ಸಪ್ಲಿಮೆಂಟ್ ಏನ್ ಹೇಳ್ತೀವಲ್ಲ ಲೈಕ್ ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತೆ ಡೋಸ್ ಎಷ್ಟು ತಗೋಬೇಕು ಅಂತ. ಡೆಫಿನೆಟ್ಲಿ ಕ್ರಿಯಾಟಿನ್ ಹೆಲ್ಪ್ ಆಗುತ್ತೆ ಮಸಲ್ ರಿಕವರಿಗೆ ಆಗ್ಲಿ, ನಮ್ಮ ಬಾಡಿ ಲೈಕ್ ಡೈಲಿ ಟು ಡೈಲಿ ಹೆಲ್ತ್ ಬೇಸಿಸ್ಗಾಗಿ ಅಥವಾ ಈಗ ಜಿಮ್ ಮಾಡಿದ ನಂತರ ಏನ್ ಮಸಲ್ ರಿಕವರಿ ಅಂತ ಹೇಳ್ತೀವಲ್ಲ, ಮಸಲ್ ಮೆಮೊರಿ ಅದನ್ನೆಲ್ಲ ಇಂಪ್ರೂವ್ ಮಾಡುತ್ತೆ. ಸೊ ಬಟ್ ಲೈಕ್ ಬಿಫೋರ್ ಅಂದ್ರೆ ವೈದ್ಯರ ಸಲಹೆ ಇಲ್ಲದಲೇ ನಿಮ್ ಡೋಸ್ ನ ನೀವೇ ಅಡ್ಜಸ್ಟ್
0: ಮಾಡ್ಕೋಬೇಕು.
1: ಹೌದು. ಸೊ ಲೈಕ್ ಹೆಚ್ಚು ನೀರ್ ಕುಡೀರಿ,
0: ನೀರ್
1: ಕುಡಿಬೇಕು. ಪ್ಲಸ್ ಲೈಕ್ ಕ್ರಿಯಾಟಿನ್ ಏನ್ ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೈದ್ಯರನ್ನ ಭೇಟಿಯಾಗಿ ಕೆಲವು ಬೇಸಿಕ್ ಚೆಕಪ್ ಮಾಡಿಸಿ ನಂತರ ಅದನ್ನ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ. ಸೊ ಕಾಲಕ್ರಮೇಣದಲ್ಲಿ ಲೈಕ್ ರೆಗ್ಯುಲರ್ ಆಗಿ ಚೆಕಪ್ ಮಾಡ್ತಾ ಇದ್ರೆ ಲೈಕ್ ಏನು ತೊಂದರೆ ಆಗೋದಿಲ್ಲ. ಸೊ ಲೈಕ್ ಅದೊಂಥರ ನಮಗೆ ವರದಾನ ಇದ್ದಂಗೆ, ಬಟ್ ಅದನ್ನ ನಾವು ಮಿಸ್ ಯೂಸ್ ಮಾಡ್ಕೋಬಾರ್ದು ಅಷ್ಟೇ.
0: ಅತಿ ಆದ್ರೆ ಅದೇ ರೀತಿಯಾಗಿ ಇದಕ್ಕೂ ಕೂಡ ಅನ್ವಯಿಸುತ್ತೆ. ಓಕೆ ಡಾಕ್ಟ್ರೆ, ಮತ್ತೊಂದು ಸಂದೇಶ ಇದೆ. ಲೋಕೇಶ್ ಕೆ ಹೆಚ್ ಅನ್ನೋರು ದೊಡ್ಡ ಬೀರನಹಳ್ಳಿಯಿಂದ ಕಳಿಸಿದ್ದಾರೆ. ನನಗೆ ಪಿತ್ತಕೋಶ ತೊಂದರೆ ಆಗಿ ಪಿತ್ತಕೋಶನ ತೆಗೆದಿದ್ದಾರೆ, ಏನಾದರೂ ಮುಂದೆ ತೊಂದರೆ ಆಗುತ್ತಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ.
1: ಓಕೆ. ಪಿತ್ತಕೋಶದ ಸರ್ಜನ್ ಏನ್ ಹೇಳ್ತೀವಲ್ಲ ಗ್ಯಾಸ್ಟ್ರೋ ಎಂಟ್ರಾಲಜಿ ವಿಭಾಗ ಅಂತ ಕರಿತೀವಿ ಮೇಡಮ್. ಸೊ ಲೈಕ್ ನೀವು ನಾನು ಲೈಕ್ ಈ ಇದ್ರ ಮುಖಾಂತರ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಲೈಕ್ ಆ ಪರ್ಟಿಕ್ಯುಲರ್ ಕನ್ಸರ್ನ್ ಸ್ಪೆಷಾಲಿಟಿನ ಮೀಟ್ ಆಗಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಸರ್.
0: ಓಕೆ. ಮತ್ತೊಂದು ಕರೆ ಇದೆ, ತಗೊಳ್ಳೋಣ. ಧನ್ಯವಾದಗಳು ಲೋಕೇಶ್ ಅವರಿಗೆ. ಓಕೆ, ಕರೆ ಕಟ್ ಆಗಿದೆ. ಹಲೋ, ನಮಸ್ತೆ. ಓಕೆ, ಇನ್ನೊಂದು ಪ್ರಶ್ನೆ ಇದೆ. ಓಕೆ, ರೇಡಿಯೋ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸುರೇಶ್ ಬೆಣ್ಣಿಯವರು ಹರಿಹರದಿಂದ ಬಂದಿರುವಂಥ ಸಮಸ್ಯೆ ಇದು. ಈ ಮೂತ್ರಕೋಶದ ಸಮಸ್ಯೆ ಬರದೇ ಇರೋ ಹಾಗೆ ಆಹಾರ ಪದ್ಧತಿ ಹೇಗಿರಬೇಕು, ಮತ್ತು ಮೂತ್ರದ ಸಮಸ್ಯೆಗೆ ಬರುವಂಥ ಯಾವ ಮುಖ್ಯ ಆಹಾರವನ್ನು ಹೆಚ್ಚಾಗಿ ಸೇವಿಸಬಾರ್ದು ತಿಳಿಸಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಡಾಕ್ಟರ್, ಇವ್ರಿಗೆ ಉತ್ತರ ಹೇಳೋಣ. ಒಂದು ಕರೆ ಇದೆ, ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ
2: ಮೇಡಮ್, ನಾನು ಶ್ರೀಶೈಲ ತೇಲಿ ಮಾತಾಡ್ತಾ ಇದ್ದೇನೆ, ಬೆಳಗಾವಿ ಜಿಲ್ಲೆ 10ನೇ ತಾಲೂಕು ಚಿಕ್ಕೋಡ ಗ್ರಾಮದಿಂದ.
0: ಹೇಳಿ ತೇಲಿ ಅವರೇ, ಪ್ರಶ್ನೆ ಕೇಳಿ. ಡಾಕ್ಟರ್
1: ಸರ್ ನಮಸ್ಕಾರ.
2: ಡಾಕ್ಟರ್ ಸರ್ ನಮಸ್ಕಾರ.
1: ನಮಸ್ಕಾರ ಸರ್, ಹೇಳಿ
2: ಸರ್. ಈಗ ಮೂತ್ರಪಿಂಡದ ಸಮಸ್ಯೆ ಇರುವುದರಿಂದ ಸರ್, ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೇಳ್ಬೇಕಂದ್ರೆ, ಈಗ ಉಪ್ಪು ಮತ್ತು ಸಕ್ಕರೆ ಅಂಶಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಸೇವಿಸ್ತಾ ಇರ್ತಾರೆ ಸರ್, ಅದು ಯಾವ ರೀತಿ ಅದರ ಮೇಲೆ ಸರ್ ಪ್ರಮಾಣ ಪರಿಣಾಮ ಬೀರುತ್ತೆ ಸರ್ ಅಂತ ನನ್ನ ಪ್ರಶ್ನೆ.
1: ಸರ್, ಏನಿದೆ ಅತಿ ಹೆಚ್ಚು ಉಪ್ಪು ಸೇವನೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಕಿಡ್ನಿಯ ಕಾರ್ಯಕ್ಷಮತೆ ಅಂದ್ರೆ ಕಿಡ್ನಿಗೆ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ, ಅಂದ್ರೆ ಅದು ಫಿಲ್ಟರ್ ಮಾಡ್ಲಿಕ್ಕೆ ಎಕ್ಸ್ಟ್ರಾ ಪ್ರೆಷರ್ ಹಾಕ್ಬೇಕಾಗುತ್ತೆ. ಸೊ ಆಲ್ರೆಡಿ ನಿಮ್ ಬಿ ಪಿ ಶುಗರ್ ಇದ್ದು, ಆಲ್ರೆಡಿ ನಿಮ್ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದಾಗ ಮತ್ತೆ ನೀವು ಅದ್ರ ಮೇಲೆ ನೀವು ಹೆಚ್ಚಿನ ಉಪ್ಪು ಸೇವನೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕಿಡ್ನಿಯ ಒತ್ತಡ ಜಾಸ್ತಿ ಆಗಿ ನಿಮ್ಮ ಬಿ ಪಿ ಔಟ್ ಆಫ್ ಕಂಟ್ರೋಲ್ ಆಗೋ ಚಾನ್ಸಸ್ ಇರುತ್ತೆ ಸರ್. ಸೊ ಅದ ನಂತರ ಲೈಕ್ ಏನಿದೆಲ್ಲ ಮೆಡಿಕಲ್ ಕಂಡೀಷನ್ಸ್. ಸೊ ಲೈಕ್ ನಮ್ ಕಿಡ್ನಿ ಸ್ಟೋನ್ ಆಗಕ್ ಇನ್ನೊಂದು ಮುಖ್ಯವಾದ ಕಾರಣ ಅತಿ ಹೆಚ್ಚು ಉಪ್ಪು ಸೇವನೆ ಆಲ್ಸೋ ಸರ್. ಸೊ ಲೈಕ್ ಅದಕ್ಕೆ ನಾವು ಶುಗರ್ ಮತ್ತೆ ಸಾಲ್ಟ್ನ ಏನಿದೆ ಅಲ್ಲ ಸ್ವಲ್ಪ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಶುಗರ್ನ ಅವಾಯ್ಡ್ ಮಾಡಿ ಮತ್ತು ಸಾಲ್ಟ್ನ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ ಅಂತ ಅಡ್ವೈಸ್ ಮಾಡ್ತೀವಿ ಸರ್.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹಲೋ, ನಮಸ್ತೆ. ನಮಸ್ತೆ. ಹೆಸರು ಹೇಳಿ
3: ಮೇಡಮ್. ನಾನು ಬೆಳಗಾವಿ ಜಿಲ್ಲೆ ರಾಯಗಡ ತಾಲೂಕು ಮುಗುಳ್ಕೊಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತೀನಿ.
0: ಪ್ರಶ್ನೆ ಕೇಳಿ.
3: ಡಾಕ್ಟರ್ ಅವರಿಗೆ ನಮಸ್ಕಾರ.
1: ನಮಸ್ಕಾರ ಸರ್, ಹೇಳಿ ಸರ್.
3: ಸರ್, ಒಂದಿನ ಲೇಟ್ ಆದ್ರೆ ರಾತ್ರಿ ವೈದ್ಯರ ದಿನದ ಹಾರ್ದಿಕ ಶುಭಾಶಯಗಳು ರೀ.
1: ಧನ್ಯವಾದ ಸರ್, ತುಂಬಾ ಧನ್ಯವಾದಗಳು.
3: ಥ್ಯಾಂಕ್ಸ್ ರೀ. ನನ್ನ ಪ್ರಶ್ನೆ ಏನಂದ್ರೆ, ಈ ಮೂತ್ರಪಿಂಡ ಕಲ್ಲು ಅಥವಾ ಮೂತ್ರಪಿಂಡ ಸಮಸ್ಯೆ ನಮಗ ನಮ್ಮ ಭವಿಷ್ಯದಲ್ಲಿ ಆಗಬಾರ್ದು ಅಂದ್ರೆ ಏನಾದ್ರೂ ಮುಂಜಾಗ್ರತೆ ಕ್ರಮ ಇದ್ರೆ ಅಥವಾ ಟಿಪ್ಸ್ ಇದ್ರೆ ಹೇಳ್ರಿ ಸರ್.
1: ಟಿಪ್ಸ್ ಅದೇ ಸರ್, ಅತಿ ಮುಖ್ಯವಾಗಿ ಸರ್ ಉತ್ತಮ ಪ್ರಮಾಣದಲ್ಲಿ ಲೈಕ್ ನೀರ್ ಸೇವನೆ ಮಾಡೋದು ಸರ್. ಓಕೆ. ಸೊ ಲೈಕ್ ನೀರ್ ಸೇವನೆ ಲೈಕ್ ನಿಮ್ದು ಕರೆಕ್ಟ್ ಇದೆಯಾ ಇಲ್ಲ ಅಂತ ಹೆಂಗೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮೂತ್ರದ ಬಣ್ಣ ಸರ್. ದಿನದಲ್ಲಿ ಅಟ್ಲೀಸ್ಟ್ ನೀವು 2-2.5 ಮೂತ್ರವನ್ನು ಪಾಸ್ ಮಾಡಬೇಕು, ಹಾಗೂ ನಿಮ್ಮ ಮೂತ್ರದ ಬಣ್ಣ ಸರ್ ತಿಳಿ ಹಳದಿ ಅಥವಾ ಸ್ವಲ್ಪ ಬಿಳಿ ಇರಬೇಕು. ಸೊ ಅತಿ ಸ್ವಲ್ಪ ಹಳದಿ ಆಗ್ತಾ ಇದೆ ಅಂತ ಹೇಳಿದ್ರೆ ಲೈಕ್ ನಿಮ್ ಬಾಡಿಗೆ ಅದು ಸಿಗ್ನಲ್ ಕೊಡ್ತಾ ಇದೆ, ನೀವು ನೀರು ಇನ್ನೊಂದು ಸ್ವಲ್ಪ ಕುಡಿಬೇಕು, ಯಥೇಚ್ಛವಾಗಿ ಕುಡಿಬೇಕು ಅಂತ. ಸೊ ಇದು ಒಂದು ಸರ್, 90% ಸ್ಟೋನ್ ಆಗ್ಲಿಕ್ಕೆ ಕಾರಣ ಕಡಿಮೆ ದ್ರವ ಅಥವಾ ನೀರು ಸೇವನೆ ಸರ್. ಸೊ ಅದ ನಂತರ ತಾಜಾ ತರಕಾರಿ ಮತ್ತು ಹಣ್ಣುಗಳು ಏನ್ ವೈಟಮಿನ್ ಸಿ ರಿಚ್ ಫುಡ್ ಅಂತ ಏನ್ ಹೇಳ್ತೀವಲ್ಲ ಸರ್, ಈಗ ಕಿತ್ಲೆ ಹಣ್ಣು ಆಗಿರ್ಬೋದು.

0: ಅದನ್ನೆಲ್ಲ ತಗೋಬೇಕು ಸರ್ ಜಾಸ್ತಿಯಾಗಿ. ಸೊ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೋಬೇಕು ಅಂತ ಹೇಳಿದ್ರೆ, ಲೈಕ್ ಆಕ್ಸಲೇಟ್ ಅಂಶ ಏನ್ ಜಾಸ್ತಿ ಇರುತ್ತಲ್ಲ ಆ ತರಕಾರಿ ಮತ್ತೆ ಕೆಲವು ಫುಡ್ ಐಟಮ್ಸ್ ನ ಅವಾಯ್ಡ್ ಮಾಡ್ಬೇಕು. ಈ ಕೆಲವು ತರಕಾರಿಗಳಾದ ಬೆಂಡೆಕಾಯಿ ಸರ್, ಸೊ ಎಸ್ಪೆಷಲಿ ನಿಮ್ ನಾರ್ತ್ ಕರ್ನಾಟಕದಲ್ಲಿ ಬದನೆಕಾಯಿ, ಬ್ರಿಂಜಾಲ್, ಓಕೆ, ಪಾಲಕ್ ಸೊಪ್ಪು, ಡ್ರೈ ಫ್ರೂಟ್ಗಳು, ಗೆಣಸು, ಮತ್ತೆ ಲೈಕ್ ಮಾಂಸಾಹಾರ, ಇವನ್ನೆಲ್ಲ ಸ್ವಲ್ಪ ಆದಷ್ಟು ಸ್ವಲ್ಪ ಕಡೆ ಪೂರ ಅವಾಯ್ಡ್ ಮಾಡೋ, ಅಂದ್ರೆ ಬಿಡೋ ಅವಶ್ಯಕತೆ ಏನಿಲ್ಲ ಸರ್. ಲೈಕ್ ಮುಂಚೆಯಿಂದ ಏನ್ ತಗೊಂತಿದ್ಯೋ ಅದು ತಗೋಬೇಕು, ಬಟ್ ಮಿತ ಪ್ರಮಾಣದಲ್ಲಿ ತಗೊಂಡ್ರೆ ಒಳ್ಳೇದು ಸರ್. ನಿಮ್ಮ ತೂಕ 70 ಕೆಜಿ ಸರ್? ಅಡ್ವೈಸ್ ಮಾಡಿದಾರಲ್ಲ ಸರ್ ಅದನ್ನ ತಗೊಳ್ಳಿ. ಸೊ ಲೈಕ್ ನಿಮ್ಮ ವೆಯ್ಟ್, ನಿಮ್ಮ ಹೈಟಿಗೆ ಪ್ರಕಾರ ನಿಮ್ಮ ವೆಯ್ಟ್ ಇದೆ ಅಂತ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಮ ವೆಯ್ಟ್ ಅಂದ್ರೆ ನೀವು 70 ಕೆಜಿ ಎಲ್ಲಾರ್ಗೂ ಒಬೀಸ್ ಆಗೋದಿಲ್ಲ. ಓಕೆ ಸರ್, ಸ್ವಲ್ಪ ನಿಮ್ದು ಬಾರ್ಡರ್ ಲೈನ್ ಏನ್ ಸ್ವಲ್ಪ ತೂಕ ಜಾಸ್ತಿ ಇದೆ ಸರ್. ಸೊ ಲೈಕ್ ಅದೇ ಮಿತ ಪ್ರಮಾಣದ ಆಹಾರ, ದೈನಂದಿನ ಲೈಕ್ ಫಿಸಿಕಲ್ ಎಕ್ಸಸೈಸ್ ಏನ್ ಲೈಕ್ ವ್ಯಾಯಾಮ, ವಾಕಿಂಗ್ ಏನ್ ಹೇಳ್ತೀವಲ್ಲ ಅದನ್ನೆಲ್ಲ ಸ್ವಲ್ಪ ಫಾಲೋ ಮಾಡಿ ನಿಮ್ಮ ವೆಯ್ಟ್ ನ ಕಂಟ್ರೋಲ್ ಅಲ್ಲಿ ಇಡಿ. ಸೊ ಲೈಕ್ ಏನ್ ಶುಗರ್ಗೆ ಟ್ಯಾಬ್ಲೆಟ್ಸ್ ಏನಿದೆ ಅದನ್ನ ತಗೊಂಡು ಕಂಟ್ರೋಲ್ ಮಾಡಿ ಸರ್.
1: ಓಕೆ, ಥ್ಯಾಂಕ್ ಯು. ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಮೂತ್ರಪಿಂಡದ ಕಲ್ಲು, ಇದಕ್ಕೆ ಕಾರಣಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಕುರಿತು ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ದರ್ಶನ್ ಅವರು. ಸರ್ಜಿ ವೇದಾಂತ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ.
2: ಆರೋಗ್ಯ ಸೇವೆಯಲ್ಲಿ ವಿಶ್ವಾಸದ ಹೆಸರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯೂ ಓಪಿಡಿ ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಐಸಿಯು, ಎನ್ಐಸಿಯು, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸಂಪರ್ಕಿಸಿ 8152848445 8154845.
1: ಸ್ನೇಹಿತರೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಡ್ನಿ ಸ್ಟೋನ್ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ಪಡ್ಕೊಳ್ತಾ ಇದೀವಿ. ಡಾಕ್ಟರ್ ದರ್ಶನ್ ಅವರು ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕರೆ ಇದೆ. ಡಾಕ್ಟರ್ ನಮಸ್ತೆ. ಹಲೋ, ಯಾರು ಮಾತಾಡ್ತಾ ಇರೋದು? ನಿಮ್ಮ ಹೆಸರು?
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಹೆಸರು ಹೇಳಿ. ಕೇಳಿ, ಪ್ರಶ್ನೆ ಕೇಳಿ. ಚಂದ್ರಶೇಖರ್ ಡಾಕ್ಟರ್ ಕೇಳಿಸ್ಕೊಳ್ತಿದ್ದಾರೆ.
0: ನಮಸ್ತೆ ಸರ್, ಹೇಳಿ.
3: ಈಗ ಮೂತ್ರಪಿಂಡ ಸಮರ್ಪಕ ಕಾರ್ಯನಿರ್ವಹಿಸಬೇಕಾದ್ರೆ ಏನ್ ಮುಂಜಾಗ್ರತಾ ಕ್ರಮ ತಗೋಬೇಕು ಸರ್? ಮುನ್ನೆಚ್ಚರಿಕೆ ಕ್ರಮಗಳು.
0: ಮುನ್ನೆಚ್ಚರಿಕೆ ಕ್ರಮಗಳು ಸರ್, ಅದೇ ಹೇಳ್ತಾ ಇದ್ದೀನಲ್ಲ, ಲೈಕ್ ನಮ್ಮ ಏನಿದೆ ಆಹಾರ ಪದ್ಧತಿ ಸರ್, ಉತ್ತಮವಾದ ಲೈಕ್ ಆಹಾರ ಸೇವಿಸೋದು, ಲೈಕ್ ತಾಜಾ ತರಕಾರಿಗಳು, ಹಣ್ಣುಗಳು ಹಾಗೂ ವೈಟಮಿನ್ ಸಿ ರಿಚ್ ಫುಡ್ ಏನ್ ಕರಿತೀವಲ್ಲ ಅದು, ನೀರು ಉತ್ತಮ ಪ್ರಮಾಣದಲ್ಲಿ ತಗೊಳೋದು, ಅದು ಬಿಟ್ಟು ಲೈಕ್ ನಾನ್ ವೆಜ್ ಐಟಮ್ಸ್ ಏನಿದೆ ಅಲ್ಲ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಪ್ಲಸ್ ಫಿಸಿಕಲ್ ಆಕ್ಟಿವಿಟಿ ಏನು, ಎಕ್ಸಸೈಸ್, ವಾಕಿಂಗ್, ಯೋಗ ಹೇಳ್ತೀವಲ್ಲ, ಸೊ ಇದನ್ನೆಲ್ಲ ಇಟ್ಟು ಸಮತೋಲನ ವೆಯ್ಟ್ ಮೇಂಟೈನ್ ಮಾಡಬೇಕು ಸರ್.
1: ಕಡಿಮೆ ಅಂತಲ್ಲ, ಹಿತಮಿತವಾಗಿರ್ಬೇಕು ಅಂತ.
3: ಆಮೇಲೆ ಇನ್ನೊಂದು ಕ್ವಶನ್ ಸರ್, ಮೂತ್ರ
0: ಹೇಳಿ ಸರ್.
3: ಒಂದೊಂದ್ಸಾರಿ ವೈಟ್ ನೀರಿನ ತರ ಹೋಗುತ್ತೆ, ಒಂದೊಂದ್ಸಲ ಹಳದಿ ಕಲರ್ ಹೋಗುತ್ತೆ, ಒಂದೊಂದ್ಸಲ ಏನಾದ್ರು ಏನ್ ಸೂಚನೆ ಕೊಡುತ್ತೆ ಸರ್? ಅದು
0: ಸೂಚನೆ ಅದೇ ಸರ್ ಹೇಳಿದ್ನಲ್ಲ, ನಮ್ ಬಾಡಿ ಸಿಗ್ನಲ್ ಕೊಡ್ತಾ ಇರತ್ತೆ. ನೀವ್ ಹೆಂಗೆ ನೀರ್ ಪ್ರಮಾಣ ತಗೊಂತೀರಿ, ನಿಮ್ದು ಲೈಕ್ ಹೆಂಗೆ ಬೆವಿತಾ ಇದ್ರಿ, ಅದ್ರ ಮೇಲೆ ನಮ್ದು ಲೈಕ್ ಯೂರಿನ್ ಬರುತ್ತೆ ಸರ್. ನೀವ್ ಈಗ ನೀರ್
3: ಕಲರ್ ಬಂದ್ರೆ ಕಡಿಮೆ ಆಗಿದೆ ಅಂತಲ್ಲ.
0: ಸಾರಿ ಸರ್,
3: ಹಳದಿ
0: ಕಲರ್ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ನೀರ್ ಕಡಿಮೆ ತಗೊಂತಾ ಇದೀರಾ ಅಂತ, ನಿಮ್ ಯೂರಿನ್ ಕಾನ್ಸೆಂಟ್ರೇಟ್ ಆಗ್ತಾ ಇದೆ. ಹೌದು, ತಿಳಿ ಹಳದಿ ಬಣ್ಣ ಇರಬೇಕು ಸರ್, ಇಲ್ಲ ಸ್ವಲ್ಪ ಬಿಳುಗಿ ಇರಬೇಕು ಸರ್.
1: ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಚಂದ್ರಶೇಖರ್,
0: ಧನ್ಯವಾದ.
1: ಸುರೇಶ್ ಬೆಣ್ಣಿಯವರ ಪ್ರಶ್ನೆ ಕೂಡ ಇದೇ ಆಗಿತ್ತು, ಹೇಗಿರ್ಬೇಕು ಆಹಾರ ಪದ್ಧತಿ, ಹೇಗಿರ್ಬೇಕು ಅನ್ನುವಂಥದ್ದೇ ಕೇಳಿದ್ರು. ಬಹುಶಃ ಈಗ ಬಂದಂತ ಎರಡು ಮೂರು ಪ್ರಶ್ನೆಗಳು ಇದನ್ನೇ ಆಧರಿಸಿ ಇರುವಂತದ್ದು. ಉತ್ತರ ಸಿಕ್ಕಿದೆ ಸುರೇಶ್ ಬೆಣ್ಣಿಯವರಿಗೆ ಅಂತ ಕೂಡ ಅಂದ್ಕೊಳ್ಳೋಣ ಡಾಕ್ಟ್ರೆ. ಓಕೆ ಡಾಕ್ಟ್ರೆ, ಈಗ ಓಕೆ ಕರೆ ಬರ್ತಾ ಇದೆ. ಹಲೋ, ನಮಸ್ತೆ. ನಮಸ್ತೆ,
3: ನಮಸ್ಕಾರ, ನಾನು ಸೋಮನಾಥ್ ಅಂತ ಮಾತಾಡ್ತಿದ್ದೀನಿ.

0: ನಮಸ್ತೆ ಪ್ರಶ್ನೆ ಸೋಮನಾಥ್.
1: ನನ್ನ ಒಂದು ಸಂದೇಹ ಇದ್ದಿದ್ದು ಏನಂದ್ರೆ, ಈಗ ಸಾಮಾನ್ಯವಾಗಿ ಸೊಂಟಕ್ಕೆ ಕಟ್ಟುಕೊಳ್ಳೋ ಒಂದು ಪರ್ಸ್ ಬರುತ್ತೆ, ಬೆಲ್ಟ್ ಬೆಲ್ಟ್ ತರ ಇರುತ್ತೆ.
0: ಅಂದ್ರೆ ಮೊಬೈಲ್ ಹೋಲ್ಡರ್, ಮೊಬೈಲ್ ಹೋಲ್ಡರ್ ಹೇಳ್ತೀರಲ್ವಾ
1: ಮೇಡಮ್,
0: ಮೊಬೈಲ್ ಇಟ್ಕೊಳ್ಳೋದಕ್ಕೆ ಬಳಸುವಂತದ್ದು ಹೇಳ್ತಿದ್ದೀರಾ?
1: ಮೊಬೈಲ್ ಇಟ್ಕೊಳ್ಳಿಕ್ಕೆ ಒಂದು ಪರ್ಸ್ ಬರುತ್ತೆ, ಅದನ್ನ ನಾವು ಇಟ್ಕೊಳ್ತೀವಲ್ಲ. ಅದರಿಂದ ನಾವು ಕಿಡ್ನಿ ಇರುವಂತ ಒಂದು ಜಾಗದಲ್ಲಿನೇ ಬರುತ್ತೆ ಅಂತ ನನಗೆ ಅನ್ಸುತ್ತೆ. ಹಲೋ ಸರ್,
2: ಗಾಯ ಆಗಿದೆಯಾ ಸರ್? ಹಲೋ, ಗಾಯ ಆಗಿದೆಯಾ ಸರ್ ಆ ಜಾಗದಲ್ಲಿ ಏನಾದ್ರು?
1: ಇಲ್ಲ ಇಲ್ಲ ಸರ್, ಗಾಯ ಏನಾಗಿಲ್ಲ. ನಾನು ಕೇಳಿ ಹೊರಟಿರೋದು, ಈಗ ರೇಸ್ ಎಲ್ಲ ಇರ್ತದಲ್ಲ, ನಾವು ಮೊಬೈಲ್ ಕೆಲಸ ಮಾಡ್ಬೇಕಂದ್ರೆ ಅದರಿಂದ ರೇಸ್ ಇಂದ ಅವ್ರು ಕೆಲಸ ಮಾಡ್ತಲ್ಲ, ಆ ರೇಸ್ ಗಳು ನಮ್ಮ ಕಿಡ್ನಿಗೆ ಏನಾದ್ರೂ
0: ತೊಂದರೆ ಮಾಡುತ್ತೆ,
1: ಅದರಿಂದ ತೊಂದರೆ ಇದೆಯಾ ಹೇಗೆ ಅಂತ
2: ಸರ್. ಏನ್ ಲೈಕ್ ಸುಮಾರು ವರ್ಷದಿಂದ ಅಧ್ಯಯನಗಳು ನಡೆದಿದೆ ಸರ್. ಓಕೆ, ಸೊ ಲೈಕ್ ಏನು ವಿಕಿರಣಗಳು ಹೊರಹೊಮ್ಮುತ್ತಲ್ಲ ಮೊಬೈಲ್ ಇಂದ, ಡೆಫಿನೆಟ್ಲಿ ನಮ್ಮ ಲೈಕ್ ಓವರ್ ಆಲ್ ಹೆಲ್ತ್ ಗೆ ಎಫೆಕ್ಟ್ ಮಾಡುತ್ತೆ ಸರ್. ಬಟ್ ಪರ್ಟಿಕ್ಯುಲರ್ ಆಗಿ ಕಿಡ್ನಿಗೆ ಇದಕ್ಕೆ ಏನ್ ತೊಂದರೆ ಆಗುತ್ತೆ, ಅದರ ಎಫೆಕ್ಟ್ ಏನು ಅಂತ ಲೈಕ್ ಇನ್ನ ಕನ್ಕ್ಲೂಡ್ ಮಾಡಕ್ ಆಗಿಲ್ಲ ಸರ್. ಲೈಕ್ ಅದು ಎಕ್ಸಾಕ್ಟ್ ರೀಸನ್ ಏನು ಲೈಕ್ ಇದು ಅಂತ ಲೈಕ್ ಪೂರ ಕನ್ಕ್ಲೂಡ್ ಮಾಡಕ್ ಆಗಿಲ್ಲ ನಾವು, ಅಂದ್ರೆ ಲೈಕ್ ಕನ್ಕ್ಲೂಷನ್ ಗೆ ಬರಕ್ ಆಗಿಲ್ಲ. ಸೊ ಲೈಕ್ ಆದಷ್ಟು ಮೊಬೈಲ್ ನ ಅವಾಯ್ಡ್ ಮಾಡೋದು ಒಳ್ಳೇದು. ಲೈಕ್ ಮಲಗುವಾಗ ಎಸ್ಪೆಷಲಿ ಲೈಕ್ ಏನ್ ತಲೆ ದಿಮ್ ಕೆಳಗಡೆ ಏನ್ ಕೆಲವರು ಇಟ್ಕೊಂತಾರೆ ಫೋನ್ ನ
0: ದೂರ,
2: ಅದನ್ನೆಲ್ಲ ಅವಾಯ್ಡ್
1: ಮಾಡಿ. ನಾವು ಈಗ ಜಮೀನಲ್ಲಿ ಕೆಲಸ ಮಾಡುವಾಗ ಮತ್ತೆ ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ನಾವು ಓಡಾಡ್ತಿರುವಾಗ ಅದು ಸುಲಭ ಆಗ್ಲಿ ಅಂತೇಳಿ ಪರ್ಸ್ ಅನ್ನ ಸಂಡಕ್ಕೆ ಕಟ್ಕೊಂಡು ಆ ಪರ್ಸ್ ಒಳಗಡೆ ನಾವು ಮೊಬೈಲ್ ಇಟ್ಕೊಂಡಿರ್ತೀವಿ, ಜೊತೆಗೆ ಒಂದು ಬ್ಲೂಟೂತ್ ಕೂಡ ಇಟ್ಕೊಂಡಿರ್ತೀವಿ, ಯಾಕಂದ್ರೆ ಸ್ವಲ್ಪ ಧ್ವನಿ ಜೋರಾಗಿ ಕೇಳಲಿ ಅಂತೇಳಿ. ಈ ರೀತಿ ಎಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡಿರೋದು, ಅದರಿಂದ ಏನಾದ್ರೂ ಅದು ವಿಕಿರಣಗಳ ಹಾನಿಕರ
2: ಆದಷ್ಟು ಅವಾಯ್ಡ್ ಮಾಡಿ ಸರ್. ಈಗ ಕಂಟಿನ್ಯೂಸ್ ಬ್ಲೂಟೂತ್ ಸೆಟ್,
1: ವಯಸ್ಕ ವ್ಯಕ್ತಿಯ ಕಿಡ್ನಿ ಅದು ಎಷ್ಟು ತೂಗುತ್ತೆ ಅನ್ನೋ ಒಂದು ತಿಳ್ಕೊಬೇಕು, ಕುತೂಹಲ.
0: ವೆಯ್ಟ್ ವೆಯ್ಟ್ ಎಷ್ಟಿದೆ ಅನ್ನುವಂಥದ್ದು, ಕಿಡ್ನಿ ವೆಯ್ಟ್ ಎಷ್ಟಿರುತ್ತೆ ಅಂತ ಪ್ರಶ್ನೆ ಅಲ್ವಾ ಸೋಮನಾಥ್? ಓಕೆ ಓಕೆ, ಉತ್ತರ ಹೇಳ್ತಾರೆ ಡಾಕ್ಟರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ಥ್ಯಾಂಕ್ ಯು. ಸಾಮಾನ್ಯವಾಗಿ ಕಿಡ್ನಿ ವೆಯ್ಟ್ ಎಷ್ಟಿರುತ್ತೆ ಅನ್ನುವಂಥದ್ದು ಕುತೂಹಲ ಜನಗಳಲ್ಲಿರುವಂಥದ್ದು. ಓಕೆ,
2: ಸೊ ಕಿಡ್ನಿ ವೆಯ್ಟ್ ಅಂತ ಹೇಳಿದ್ರೆ ಮೇಡಮ್ ಲೈಕ್ ಈ ಮಗುವಿನಿಂದ ಲೈಕ್ ಅಡಲ್ಟ್ ವರ್ಗೂ ಅದು ಡಿಫರ್ ಆಗುತ್ತೆ ಮೇಡಮ್. ನಾರ್ಮಲಿ
0: ವಯಸ್ಸಿಗೆ ತಕ್ಕಂತೆ
2: ದೊಡ್ಡದಾಗುತ್ತೆ. ಸೊ ಯೂಶಲಿ ಏನ್ ಲೈಕ್ ನಮ್ದು ಅಡಲ್ಟ್ ಏನಿದೆ ಅಲ್ಲ, ಯೂಶಲಿ ಲೈಕ್ 180-220 ಗ್ರಾಮ್ಸ್ ವರ್ಗೂ ಇರುತ್ತೆ ಒಂದ್ ಕಿಡ್ನಿ.
0: ಓಕೆ, ಒಂದ್ ಕಿಡ್ನಿ ಅಷ್ಟಿರುತ್ತೆ ಅಂತ ಹೇಳಿ ಡಾಕ್ಟರ್. ಈಗ ಸಾಮಾನ್ಯವಾಗಿ ನೀರಿನ ಬಗ್ಗೆ ಹೇಳ್ತಾ ಇದ್ದೀರಿ ನೀವು, ಹೆಚ್ಚಾಗಿ ನೀರನ್ನ ಸೇವಿಸಬೇಕು ಅಂತ. ನಮ್ಮ ಚಿತ್ರದುರ್ಗದ ಭಾಗದಲ್ಲಿ ದೊರೆಯುವಂತ ನೀರ್ ಹೇಗಿದೆ ಅನ್ನುವಂಥದ್ದು ಕೂಡ ನಮ್ಗೆ ಪ್ರಶ್ನೆ.
2: ಹೌದು ಮ್ಯಾಮ್, ಲೈಕ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮೇಡಮ್, ನೀವೇ ಕೇಳಿದ್ರಿ. ಸೊ ಲೈಕ್ ಏನು ಲೈಕ್ ಇನ್ನೊಂದು ಕಾರಣ, ಕೆಲವರು ಹೇಳ್ತಿರ್ತಾರೆ ಸರ್ ನೀನ್ ನೀರ್ ಕುಡಿತಾ ಇರ್ತೀನಿ ಬಟ್ ಮತ್ತೆ ಸ್ಟೋನ್ ಆಗ್ತಾನೆ ಇದೆ. ಸೊ ಏನ್ ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಹಾರ್ಡ್ ವಾಟರ್
0: ಮೇಡಮ್.
2: ಹೌದು ಮೇಡಮ್, ಈಗ ಏನ್ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ನಾವು ಅಸೆಸ್ ಮಾಡ್ತೀವಿ ಮೇಡಮ್ ಹಾರ್ಡ್ನೆಸ್ ಆಫ್ ದ ವಾಟರ್ ನ. ಸೊ ಅದಕ್ಕೆ ಲೈಕ್ ಈಗ ಏನ್ ನಾವು ಹೇಳ್ತಿಲ್ಲಿ ರಿವರ್ಸ್ ಆಸ್ಮೋಸಿಸ್ ಏನಿದೆ, ಅಲ್ಟ್ರಾ ಫಿಲ್ಟ್ರೇಷನ್ ಫಿಲ್ಟರ್ ಏನಿದೆ ಅಲ್ಲ, ಇದೆಲ್ಲ ಲೈಕ್ ನಮ್ಗೆ ಏನು ಲೈಕ್ ಕುಡಿಯಲು ಅನುಗುಣವಾಗಿ ಒಂದ್ ನೀರು ಮೇಡಮ್. ಲೈಕ್ ಈಗಿನ ದಿನದಿನ ಚಟುವಟಿಕೆಗಳಿಗೆ ಲೈಕ್ ಕ್ಲೀನ್ ಮಾಡ್ಲಿಕ್ಕೆ ಏನು ಉಪಯೋಗಿಸ್ತೀವಲ್ಲ ಅದ್ರದ್ದು ಬೇರೆ ಇರುತ್ತೆ ಮೇಡಮ್. ಸೊ ಬೆಟರ್ ಲೈಕ್ ಎಲ್ಲಾ ಮನೆ, ಈಗ ನಿಮ್ಮ ಅಪಾರ್ಟ್ಮೆಂಟ್ ಅಥವಾ ಮನೆಗಳಲ್ಲಿ ಲೈಕ್ ಮುನ್ಸಿಪಾಲ್ಟಿಯಿಂದ ಬರೋದಕ್ಕೆ ಏನ್ ನೀವು ಫಿಲ್ಟರ್ ಹಾಕ್ಸ್ಕೊಂಡಿರ್ತೀರಾ ಅದು ಹಾರ್ಡ್ನೆಸ್ ನ ಕಡಿಮೆ ಮಾಡುತ್ತೆ ಬಟ್ ಕುಡಿಯಲು ಅದು ಯೋಗ್ಯ ಇರೋದಿಲ್ಲ. ಸೊ ಲೈಕ್ ಏನ್ ಮಾಡ್ಬೇಕು, ಲೈಕ್ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ ಲೈಕ್ ಮನೆಯಲ್ಲಿ ಲೈಕ್ ವಾಟರ್ ಪ್ಯೂರಿಫೈಯರ್ ಫಿಲ್ಟರ್ ಹಾಕ್ಸ್ಕೊಳ್ಳಿ. ಸೊ ಅದು ಅದರಲ್ಲಿ ರಿವರ್ಸ್ ಆಸ್ಮೋಸಿಸ್ ಮತ್ತೆ ಅಲ್ಟ್ರಾ ಫಿಲ್ಟ್ರೇಷನ್ ಫೆಸಿಲಿಟಿ ಇತ್ತು ಅಂತ ಹೇಳಿದ್ರೆ ಲೈಕ್ ವಾಟರ್ ಹಾರ್ಡ್ನೆಸ್ ಕಡಿಮೆ ಆಗುತ್ತೆ. ಮತ್ತೆ 3-6 ತಿಂಗಳಿಗೆ ಒಂದ್ಸರಿ ಸರ್ವಿಸ್ ಮಾಡಿಸಿ ಅದರ ಹಾರ್ಡ್ನೆಸ್ ಲೆವೆಲ್ ನ ಚೆಕ್ ಮಾಡಿಸಿ. ಸೊ ಅದನ್ನ ಚೆಕ್ ಮಾಡಿ ಅದ್ರ ಪ್ರಕಾರ ಅವರು ಫಿಲ್ಟರ್ ನ ಅಡ್ಜಸ್ಟ್ ಮಾಡ್ತಾರೆ. ಸೊ ಅದ್ರ ಪ್ರಕಾರ ನೀವು ನೀರ್ ತಗೊಂಡ್ರೆ ಲೈಕ್ ಮತ್ತೆ ನಿಮ್ ಸ್ಟೋನ್ ಆಗೋ ಚಾನ್ಸಸ್ ಮತ್ತೆ ಲೈಕ್ ಓವರ್ ಆಲ್ ನಿಮ್ಮ ಆರೋಗ್ಯಕ್ಕೆ ಅದು ಹೆಲ್ಪ್ ಆಗುತ್ತೆ.
0: ಓಕೆ ಡಾಕ್ಟರ್, ಇದು ನೀರಿನ ಬಗ್ಗೆ ಆಯ್ತು. ಇನ್ನು ತುಂಬಾ ಸರಿ ಮೂತ್ರವನ್ನ ಹಿಡಿದಿಡುವಂತದ್ದು, ಇದೇನಾದ್ರೂ ಕಿಡ್ನಿ ಸ್ಟೋನ್ ಗೆ ಕಾರಣ ಆಗುತ್ತಾ? ಅದೊಂದು ಕೆಲವೊಂದು ಅದು ಹೆಣ್ಮಕ್ಳಿಗೆ ಸುಮಾರು ಸರಿ ಪ್ರಾಬ್ಲಮ್ ಬರುತ್ತೆ, ಎಲ್ಲೋ ಹೊರಗಡೆ ಹೋಗ್ತಾ ಇರ್ತೀವಿ ತುಂಬಾ ಹೊತ್ತು ಮೂತ್ರವನ್ನ ಹಿಡಿದಿಡುವಂಥದ್ದು.
2: ಡೆಫಿನೆಟ್ಲಿ ಮೇಡಮ್, ಒಳ್ಳೆ ಕ್ವಶನ್. ಡೆಫಿನೆಟ್ಲಿ ಮೂತ್ರ ಹಿಡಿದಿರೋದ್ರಿಂದ ಲೈಕ್ ಈಗೇನ್ ನೀವು ಒಂದ್ಸರಿ ನೀವು ಮೂತ್ರ ಹಿಡ್ಕೊಂಡಿರಿ ಅಂದ್ರೆ ಸ್ಟೋನ್ ಆಗ್ಬಿಡಲ್ಲ. ಸುಮಾರು ವರ್ಷದಿಂದ ಸುಮಾರು ತಿಂಗಳಿಂದ ಅದೇ ಅಭ್ಯಾಸ ಮುಂದುವರ್ಸ್ಕೊಂಡು ಬಂದಲ್ಲಿ ಏನು ಕ್ಯಾಲ್ಸಿಯಂ ಆಕ್ಸಲೇಟ್ ಯೂರಿಕ್ ಆಸಿಡ್ ಸ್ಟೋನ್ ಅಂತ ಹೇಳಿದ್ನಲ್ಲ, ಈಗ ಶುಗರ್ ಇರೋ ಪೇಷಂಟ್ ಅಲ್ಲಿ ಈ ತರ ಎಲ್ಲ ಸಮಸ್ಯೆ ಇದ್ದಾಗ

0: ಇನ್ಫೆಕ್ಷನ್ ಸ್ಟೋನ್ಸ್ ಅಂತಾನೂ ಕರಿತೀವಿ. ಓಕೆ, ಸೊ ಅದ್ರ ಲೈಕ್ ಈಗ ನೋಡಿ ಮೂತ್ರ ಇಡ್ಕೊಂಡು ಅಂದ್ರೆ ಬರೀ ಕಿಡ್ನಿ ಒಳಗಡೆನೆ ಸ್ಟೋನ್ ಆಗೋದಿಲ್ಲ, ನಮ್ದೇನ್ ಕಾಲ್ಮಡಿ ಚೀಲ ಬ್ಲಾಡರ್ ಅಂತ ಕರಿತೀವಲ್ಲ ಅಲ್ಲೂ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ ಮೇಡಮ್. ಸೊ ಅದೇ ಪರ್ಟಿಕ್ಯುಲರ್ ಆಗಿ ನಾನು ಹೇಳಿದ್ನಲ್ಲ, ಈಗ ಪುರುಷರಲ್ಲಿ ಈಗ ಏನು ಪ್ರೋಸ್ಟೇಟ್ ಸಮಸ್ಯೆ ಇದ್ದಲ್ಲಿ ಪ್ರೋಸ್ಟೇಟ್ ದೊಡ್ಡದಾಗಿ ಆಗಿ ಆಗಿ ಏನು ಮೂತ್ರ ರಸ್ತೆ ಬ್ಲಾಕ್ ಮಾಡುತ್ತಲ್ಲ ಬ್ಲಾಡರ್ ಅಲ್ಲಿ ಅದ್ರ ಪ್ರೋಸ್ಟೇಟ್ ಸಮಸ್ಯೆಯಿಂದನೇ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಅದಾದ್ಮೇಲೆ ಈಗ ಏನು ಲೈಕ್ ಮುಟ್ಟಿನ ನಂತರ ಫಿಮೇಲ್ ಪೋಸ್ಟ್ ಮೆನೋಪಾಸಲ್ ಅಥವಾ ಪೆರಿ ಮೆನೋಪಾಸಲ್ ವುಮೆನ್ ಅಂತ ಹೇಳ್ತೀವಲ್ಲ, ಸೊ ಸಮ್ಮ ಹಾರ್ಮೋನ್ ಚೇಂಜಸ್ ಇಂದ ಏನಾಗಿರುತ್ತೆ ಅಂದ್ರೆ ಮೂತ್ರದ ರಸ್ತೆ ಅವ್ರದ್ದು ಕೂಡ ಸ್ವಲ್ಪ ಸಣ್ಣದಾಗಿರುತ್ತೆ. ಸೊ ಅವರು ಕೂಡ ಸ್ಟ್ರೈನ್ ಮಾಡಿ ಮೂತ್ರ ಮಾಡೋ ಅವಶ್ಯಕತೆ, ಪದೇ ಪದೇ ಮೂತ್ರ ಹೋಗುವ ಅವಶ್ಯಕತೆ ಇದ್ದಾಗ ಬ್ಲಾಡರ್ ಸ್ಟೋನ್ ಅಂತ ಕರಿತೀವಿ, ಅದು ಕೂಡ ಆಗೋ ಚಾನ್ಸಸ್ ಇರುತ್ತೆ.
1: ಈ ರೀತಿಯಾಗಿ ಸಾಧ್ಯತೆ ಇರುತ್ತೆ ಅಂತ ಹೇಳಿ. ಇನ್ನು ಈ ಹೃದಯದ ಸಂಬಂಧಿ ಸಮಸ್ಯೆ ಇರೋರಲ್ಲಿ ಕಡಿಮೆ ನೀರು ಕುಡೀರಿ ಅಂತ ಕೂಡ ಒಂದು ಸಲಹೆ ಇರುತ್ತೆ ಡಾಕ್ಟರ್, ಅವರ ಒಂದು ಮೆಡಿಕಲ್ ಹಿಸ್ಟ್ರಿ ಬಗ್ಗೆ.
0: ಹೌದು ಮೇಡಮ್,
1: ಅಂತ ಸಂದರ್ಭಗಳಲ್ಲಿ.
0: ಹೌದು ಮೇಡಮ್, ಒಂದ್ ಎರಡು ಕಂಡೀಷನ್ ನಾವು ಲೈಕ್ ಸ್ಟ್ರೆಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಏನ್ ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತೆ ಕಿಡ್ನಿ, ಏನ್ ಈಗ ಡಯಾಲಿಸಿಸ್ ಪೇಷಂಟ್, ಏನ್ ಸಿಕೆಡಿ ಪೇಷಂಟ್ಸ್ ಅಂತ ಹೇಳ್ತೀವಲ್ಲ. ಸೊ ಆಲ್ರೆಡಿ ನೋಡಿ, ಈಗ ಕಿಡ್ನಿ ಇಸ್ ಕಾಲ್ಡ್ ಆಸ್ ಸೆಕೆಂಡ್ ಹಾರ್ಟ್. ಓಕೆ, ಸೊ ಏನಿದೆ ಕಿಡ್ನಿ, ಹೃದಯದ ಕಾರ್ಯಕ್ಷಮತೆ ಕಡಿಮೆ ಆದಾಗ ಲೈಕ್ ಇನ್ವೇರಿಯಬಲಿ ಕಿಡ್ನಿಯ ಕಾರ್ಯಕ್ಷಮತೆ ಕೂಡ ಕಡಿಮೆ ಆಗಿರುತ್ತೆ. ಓಕೆ, ಸೊ ಲೈಕ್ ಏನು ಎಜೆಕ್ಷನ್ ಫ್ರಾಕ್ಷನ್ ಅಂತ ಕರಿತೀವಿ, ಅಂದ್ರೆ ಲೈಕ್ ಇದು ಮೆಷರ್ಮೆಂಟ್ ಮಾಡೋದು, ಅಂದ್ರೆ ಹೃದಯದ ಕಾರ್ಯಕ್ಷಮತೆ ಮೆಷರ್ ಮಾಡೋದು, ಅದು ಕಡಿಮೆ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ನಿಮ್ಗೆ ಸಾಮಾನ್ಯ ಜನರಿಗೆ ಏನ್ ಪಂಪ್ ಮಾಡುತ್ತೋ ಅಷ್ಟು ಪಂಪ್ ಮಾಡೋ ಕೆಪಾಸಿಟಿ ಹೃದಯಕ್ಕೆ ಕಡಿಮೆ ಆಗಿರುತ್ತೆ. ಸೊ ಲೈಕ್ ಕಿಡ್ನಿಯ ಮೇಲೆ ಮತ್ತೆ ಹಾರ್ಟ್ನ ಮೇಲೆ ಲೋಡ್ ಜಾಸ್ತಿ ಆಗುತ್ತೆ. ಸೊ ಅದ್ರ ಲೈಕ್ ಏನ್ ಸಾಮಾನ್ಯ ಪ್ರಜೆ ಏನ್ ಕುಡಿತಾರಲ್ಲ ಅದನ್ನ ಅಷ್ಟು ಕುಡಿದ್ರೆ ಅದು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಹ್ಯಾಂಡಲ್ ಮಾಡ್ಲಿಲ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಫಿಲ್ಟರ್ ಮಾಡಕ್ ಆಗಲ್ಲ ಕಿಡ್ನಿಯಲ್ಲಿ. ಸೊ ಲೈಕ್ ದೇಹದ ಇತರ ಭಾಗಗಳಲ್ಲಿ ಅವಾಗ ನೀರ್ ಸೇರ್ಕೊಳುತ್ತೆ. ಸೊ ಅವಾಗ ಬಾವು ಬರೋದು ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಲೈಕ್ ನಿಮ್ಮ ಕ್ರಿಯಾಟಿನಿನ್ ಅಂಶ ಚೆಕ್ ಮಾಡಿ, ನಿಮ್ಮ ಡಾಕ್ಟರ್ನ ವೈದ್ಯರ ಸಲಹೆ ಪಡೆದು, ನಿಮ್ಮ ಮೂತ್ರದ ಔಟ್ಪುಟ್ ಅಂದ್ರೆ 24 ತಾಸು ನಿಮ್ದು ಔಟ್ಪುಟ್ ಎಷ್ಟಿದೆ ಅದನ್ನೆಲ್ಲ ನೋಡ್ಕೊಂಡು ಇಂಡಿವಿಜುವಲ್ ಪೇಷಂಟ್ಗೆ ನಾವು ಇಷ್ಟು ನೀರು ತಗೊಳ್ಳಿ, ಇಷ್ಟು ತಗೊಳ್ಳಿ, ಇಷ್ಟರಿಂದ ಇಷ್ಟು ತಗೊಳ್ಳಿ ಅಂತ ಅವಾಯ್ಡ್ ಅಡ್ವೈಸ್ ಮಾಡ್ತೀವಿ.
1: ಒಂದು ಡಾಕ್ಟರ್ ಸಲಹೆ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಓಕೆ, ಸ್ನೇಹಿತರೆ ನೀವು ಕೇಳ್ತಾ ಇದ್ರಿ ಹಲೋ ಡಾಕ್ಟರ್ ಆರೋಗ್ಯದ ನೇರ ಫೋನಿನ ಕಾರ್ಯಕ್ರಮ. ಮೂತ್ರಪಿಂಡದ ಕಲ್ಲುಗಳ ಬಗ್ಗೆ ನಮಗೆ ಡಾಕ್ಟರ್ ದರ್ಶನ್ ಅವರು ಮಾಹಿತಿ ಕೊಡ್ತಾ ಇದ್ದಾರೆ. ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ಚಿತ್ರದುರ್ಗ.
2: ಆರೋಗ್ಯ ಸೇವೆಯಲ್ಲಿ ವಿಶ್ವಾಸದ ಹೆಸರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯೂ ಓಪಿಡಿ ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಐಸಿಯು, ಎನ್ಐಸಿಯು, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸಂಪರ್ಕಿಸಿ 8152848445.
1: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಕರೆ ತಗೊಳ್ಳೋಣ, ಒಂದ್ ಸ್ವಲ್ಪ ಮಾತು. ಹಲೋ, ನಮಸ್ತೆ.
3: ನಮಸ್ತೆ,
1: ಮನೋರಲ್ಲಿ ಅವರ ಪ್ರಶ್ನೆ ಕೇಳಿ.
0: ನಮಸ್ತೆ ಸರ್, ಹೇಳಿ.
3: ಸರ್ ನಮಸ್ತೆ ಸರ್,
0: ಹೇಳಿ ಸರ್.
3: ನನ್ ಪ್ರಶ್ನೆ ಏನಂದ್ರೆ, ಈಗ ಉರಿ ಮೂತ್ರ ಆಗುತ್ತೆ ಸರ್.
0: ಹೌದು,
3: ಈ ಉರಿ ಮೂತ್ರ ಆದ್ರೆ ಜಲ್ದಿ ಈಗ ಕಾಲಿಗೆ ಕೈಗೆ ಹಿರಿಯರು ಏನ್ ಮಾಡ್ತಾರೆ, ಸುಮ್ಮನೆ ಹಚ್ತಾರೆ, ತೊಂದರೆ ಆಗ್ಲಿ ಅಂತ.
0: ಡಯಾಬಿಟಿಸ್
3: ಮೂತ್ರ ಯಾವ್ದ್ರಿಂದ ಯಾವ ಕಾರಣಕ್ಕೆ ಆಗುತ್ತೆ
0: ಸರ್? ಉರಿ ಮೂತ್ರ ಆಗ್ಲಿಕ್ಕೆ ಲೈಕ್ ಬಹಳಷ್ಟು ಕಾರಣಗಳಿರ್ತಾರೆ ಸರ್. ಏನ್ ಮೂತ್ರದ ಸೋಂಕು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಲ್ಲ, ಸೊ ಅದು ರೀಸನ್ ಇರ್ಬೋದು. ಇಲ್ಲ ನಿಮ್ದು ಲೈಕ್ ನೀರಿನ ಅಂಶ ಕಡಿಮೆ ಆದಾಗ ಹೇಳಿದ್ನಲ್ಲ, ಕಿಡ್ನಿಯ ಲೈಕ್ ಕಾನ್ಸಂಟ್ರೇಟೆಡ್ ಯೂರಿನ್, ಏನ್ ಲೈಕ್ ಹಳದಿ ಕಲರ್ ಮೂತ್ರ ಬರುತ್ತಲ್ಲ, ಅವಾಗ ನಮ್ದು ಇರಿಟೇಟ್ ಮಾಡುತ್ತೆ ಸರ್. ಏನ್ ನಮ್ಮ ಮೂತ್ರದ ರಸ್ತೆ ಇರುತ್ತಲ್ಲ ಅದನ್ನ, ಅದು ಬಿಟ್ರೆ ಏನ್ ಕಿಡ್ನಿ ಸ್ಟೋನ್ ನಿಂದನೂ ಆಗ್ಬೋದು, ಅಥವಾ ಪ್ರೋಸ್ಟೇಟ್ ಸಮಸ್ಯೆ ಉಲ್ಬಣಿಸ್ದಾಗ ಕೂಡ ಈ ತರ ಉರಿ ಮೂತ್ರ ಸಮಸ್ಯೆ ಆಗುತ್ತೆ ಸರ್. ಹೌದು ಸರ್, ಏನ್ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಕುಡಿತಾರಲ್ಲ ಸರ್, ಅದ್ರಲ್ಲಿ ಅತಿ ಹೆಚ್ಚು ಲೈಕ್ ಶುಗರ್ ಪ್ರಮಾಣ ಇರುತ್ತೆ ಸರ್. ಸೊ ಲೈಕ್ ಶುಗರ್ ಮತ್ತೆ ಸಾಲ್ಟ್, ಉಪ್ಪು ಮತ್ತೆ ಸಕ್ಕರು, ಎರಡೂ ನಮ್ಮ ಕಿಡ್ನಿಗೆ ಶತ್ರುಗಳಿದ್ದಂಗೆ ಸರ್. ಸೊ ಲೈಕ್ ಅದ್ ಏನಾಗುತ್ತೆ, ಕಿಡ್ನಿ ಮೇಲೆ ಪ್ರೆಷರ್ ಜಾಸ್ತಿ ಮಾಡುತ್ತೆ, ಏನಾಗುತ್ತೆ ಮೂತ್ರದ ಪ್ರಮಾಣ ಜಾಸ್ತಿ ಮಾಡುತ್ತೆ, ಅಂದ್ರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಮಾಡಿ ಡಿಹೈಡ್ರೇಷನ್ ಮಾಡುತ್ತೆ ಸರ್. ಸೊ ಅವಾಗ ಏನಾಗುತ್ತೆ, ಲೈಕ್ ಸ್ಟೋನ್ ಆಗೋ ಸಮಸ್ಯೆಗಳು ಮತ್ತಷ್ಟು ಉಲ್ಬಣ ಆಗುತ್ತೆ ಸರ್.
1: ಓಕೆ, ಥ್ಯಾಂಕ್ ಯು.

0: ಬನ್ನೂರಲ್ಲಿ ಅವರೇ. ಡಾಕ್ಟರ್, ಈಗ ಒಂದಷ್ಟು ನಾವು ಸಮಸ್ಯೆ ಬಗ್ಗೆ ಮಾತಾಡಿದ್ವಿ, ಹೇಗೆ ಕಂಡುಹಿಡಿಯುವಂಥದ್ದು ಈ ಸಮಸ್ಯೆ ಇದೆ ಅಂತ? ನೀವೇನೆಲ್ಲ ಪರೀಕ್ಷೆಗಳ ಮೂಲಕ ಈ ಕಿಡ್ನಿ ಸ್ಟೋನ್ ಅನ್ನ ಕಂಡುಹಿಡಿಯುವಂಥದ್ದು ಡಾಕ್ಟರ್?
1: ಹೌದು ಮೇಡಮ್, ಈಗೇನ್ ನಾನು ಮೇಲ್ಕಂಡ ಲಕ್ಷಣಗಳು ನಾನು ನಿಮ್ಗೆ ಏನ್ ಮೆನ್ಷನ್ ಮಾಡಿದ್ನಲ್ಲ ಅದೆಲ್ಲ ಇದ್ರೆ ನಮ್ಮ ಹತ್ರ ಮೀಟ್ ಆಗಿ. ಸೊ ಲೈಕ್ ಬೇಸಿಕ್ ಚೆಕಪ್ ಅಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದು ಯೂರಿನ್ ಚೆಕಪ್ ಅಥವಾ ಈ ಶುಗರ್ ಅಥವಾ ಬಿ ಪಿ ಇತ್ತು ಅಥವಾ ಲೈಕ್ ಜ್ವರ ಏನಾದ್ರು ಇತ್ತು ಅಂದ್ರೆ ಒಂದೆರಡು ರಕ್ತ ಪರೀಕ್ಷೆ ಮತ್ತೆ ಅಲ್ಟ್ರಾಸೌಂಡ್ ಸೋನೋಗ್ರಫಿ ಅಂತ ಏನ್ ಹೇಳ್ತೀವಲ್ಲ ಅದನ್ನ ನಾವು ಮಾಡೋ ಅವಶ್ಯಕತೆ ಇರುತ್ತೆ. ಸೊ ಏನು ಆದಷ್ಟು ಬೇಗ ಅಂದ್ರೆ ಲೈಕ್ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ನೀವು ನಮ್ಮನ್ನು ಬಂದು ಮೀಟ್ ಆದ್ರೆ ಲೈಕ್ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂದ್ರೆ ಲೈಕ್ ಮೆಡಿಸಿನ್ ಮುಖಾಂತರನೇ ಲೈಕ್ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡು ಹಿಡ್ಕೋಬಹುದು. ಸೊ ಯೂಶಲಿ ನಾವು ಹೆಂಗೆ ಇದು ಮಾಡ್ತೀವಿ ಅಂತ ಹೇಳಿದ್ರೆ, ಏನ್ ನಾನು ಮೂತ್ರದ ಪೈಪ್ ಹೇಳಿದ್ನಲ್ಲ ಮೇಡಮ್, ಆ ಪೈಪ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಲೈಕ್ ಕೆಳಗಡೆವರೆಗೂ ಬಂದಿತ್ತು ಅಂತ ಹೇಳಿದ್ರೆ ಅಪ್ ಟು ಲೈಕ್ 5 to 10 mm ವರೆಗೂ ಸ್ಟೋನ್ ಇತ್ತು ಅಂದ್ರೂ ಲೈಕ್ ನಾವು ಮಾತ್ರೆ ಮೂಲಕನೇ ಪಾಸ್ ಮಾಡಿಸಿ ಅದನ್ನ ಟ್ರೀಟ್ ಮಾಡಬಹುದು ಮೇಡಮ್. ಬಟ್ ಒಂದ್ ಪೇಷಂಟ್ ರೆಸ್ಪಾಂಡ್ ಮಾಡ್ದಂಗೆ ಇನ್ನೊಂದು ಪೇಷಂಟ್ ರೆಸ್ಪಾಂಡ್ ಮಾಡಲ್ಲ. ಓಕೆ, ನೀವು 10 mm ಸ್ಟೋನ್ ನೀವು ಪಾಸ್ ಮಾಡ್ಬೋದು, ಬಟ್ ನನಗೆ 5 mm ಪಾಸ್ ಮಾಡ್ಲಿಕ್ಕೂ ಕಷ್ಟ ಆಗುತ್ತೆ ಒಂದೊಂದ್ಸರಿ. ಯಾಕಂದ್ರೆ ನಮ್ದು ಏನ್ ಪೈಪ್ ಇದೆ ಅಲ್ಲ, ಈ ಮೂತ್ರದ ಪೈಪ್, ಅದರ ಡಯಾಮೀಟರ್ ಇರೋದು 4-5 mm. ಓಕೆ, ಸೊ ಈಗ 4-5 mm ಪೈಪ್ ಇರುತ್ತೆ, ಅದ್ರೊಳಗಡೆ 5 mm ಸ್ಟೋನ್ ಕೂತಿದೆ ಅಂದ್ರೆ ಅದು ಮೂವ್ ಆಗೋದಕ್ಕೆ
0: ಕಷ್ಟ.
1: ಓಕೆ, ಸೊ ಆ ಮಾತ್ರೆ ಮುಖಾಂತರ ನಾವು ಒಂದೊಂದ್ಸರಿ ಪಾಸ್ ಮಾಡ್ಲಿಕ್ಕೆ ಸಹಾಯ ಮಾಡಬಹುದು. ಬಟ್ ಅದೇ ಒಂದ್ ಪೇಷಂಟ್ ಬಿಹೇವ್ ಮಾಡ್ದಂಗೆ ಇನ್ನೊಂದ್ ಪೇಷಂಟ್ ಬಿಹೇವ್ ಮಾಡಲ್ಲ. ಸೊ ಏನೀಗ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂದ್ರೆ ಟ್ಯಾಬ್ಲೆಟ್ಸ್ ಮುಖಾಂತರ ಟ್ರಯಲ್ ಮಾಡ್ತೀವಲ್ಲ. ಸೊ ಲೈಕ್ ಯೂಶಲಿ ನಾವು ಹೆಂಗೆ ಅಂದ್ರೆ ಸ್ಟೋನ್ ನ ಸೈಜ್ ನೋಡಿಕೊಂಡು ಪೇಷಂಟ್ ನೋಡಿಕೊಂಡು ಯೂಶಲಿ ಹೆಂಗೆ 2-3 to 4 weeks ಮಾತ್ರೆಗಳನ್ನ ಪ್ರಿಸ್ಕ್ರೈಬ್ ಮಾಡ್ತೀವಿ. ಸೊ ಬಟ್ ನೀವು ಮಾತ್ರೆಗಳಿಂದ ಲೈಕ್ ಪೇನ್ ಕಡಿಮೆ ಆಗುತ್ತೆ, ಸೊ ಅದನ್ನ ಉದಾಸೀನ ಮಾಡ್ಬಿಡಿ, ಮತ್ತೆ ಬಂದು ಚೆಕಪ್ ಮಾಡಿಸ್ಕೊಂಡು ಸ್ಟೋನ್ ಪಾಸ್ ಆಗಿದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಮತ್ತೆ ಮುಂದುವರಿಯ ಅವಶ್ಯಕತೆ ಇರುತ್ತೆ. ಸೊ ಅದಾದ ನಂತರ ಅಂದ್ರೆ ಏನ್ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಫೇಲ್ ಆಯ್ತು ಅಂದ್ರೆ ಪಾಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಮುಂಚೆ ತರ ಲೈಕ್ ಓಪನ್ ಮಾಡಿ ಆಪರೇಷನ್ ಮಾಡಿ ಕಿಡ್ನಿನ ಪೂರ ಓಪನ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಸೊ ಏನು ಲೈಕ್ ಎಂಡೋಸ್ಕೋಪಿಕ್ ಸರ್ಜರಿ ಅಂತ ಏನ್ ಹೇಳ್ತೀವಲ್ಲ ನಾವು, ಸೊ ನಿಮ್ ಚಿಕ್ಕ ಕ್ಯಾಮ್ರಾ ಇರುತ್ತೆ ಅಂದ್ರೆ ಲೈಕ್ ಕ್ಯಾಮ್ರಾ ವಿತ್ ಆ ಇನ್ಸ್ಟ್ರೂಮೆಂಟ್ ಏನಿದೆ ಅಲ್ಲ, ನಿಮ್ ಮೂತ್ರ ರಸ್ತೆನೆ ಒಳಗಡೆನೆ ಹೋಗುತ್ತೆ. ಸೊ ಒಳಗೆ ಹೋಗಿ ಮತ್ತೆ ಬ್ಲಾಡರ್ ಇಂದ ಏನ್ ನಮ್ ಕಿಡ್ನಿಯವರೆಗೂ ಕೂಡ ನಾವು ಲೈಕ್ ಏನು ಕಟ್ ಮಾಡದೇ ಕಿಡ್ನಿ ಒಳಗಡೆವರೆಗೂ ಹೋಗಿ ಲೇಸರ್ ಮುಖಾಂತರ ಸ್ಟೋನ್ ನ ಕ್ಲಿಯರ್ ಮಾಡಬಹುದು ಮೇಡಮ್. ಓಕೆ, ಸೊ ಅದಾದ ನಂತರ ಏನು ಲೈಕ್ ಬಹಳ ದೊಡ್ಡ ಸ್ಟೋನ್ ಇತ್ತು, ಈ ಮೂತ್ರ ಲೈಕ್ ಎಂಡೋಸ್ಕೋಪಿ ಮುಖಾಂತರ ಆಗೋದಿಲ್ಲ ಅಂತ ಹೇಳಿದ್ರೆ, ಕಿಡ್ನಿಯ ಒಳಗಡೆ ಒಂದು ಸ್ಮಾಲ್ ಹೋಲ್, ಪಿ ಸಿ ಎನ್ ಎಲ್ ಪ್ರೊಸೀಜರ್ ಅಂತ ಏನ್ ಕರಿತೀವಲ್ಲ, ಸೊ ಡೈರೆಕ್ಟ್ ಕಿಡ್ನಿ ಒಳಗಡೆ ಹೋಗಿ ಒಂದು ಸ್ಮಾಲ್ ಹೋಲ್ ಮುಖಾಂತರ ಕ್ಲಿಯರೆನ್ಸ್ ಮಾಡಬಹುದು. ಓಕೆ, ಸೊ ಇದೆಲ್ಲ ಈಗ ಏನ್ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ, ಯೂಶಲಿ ಲೈಕ್ 1-2 days ಹಾಸ್ಪಿಟಲ್ ಅಡ್ಮಿಷನ್ ಅಥವಾ ಸ್ಟೇ ಅವಶ್ಯಕತೆ ಇರುತ್ತೆ ಅಷ್ಟೇ. ಅದಾದ ನಂತರ ಲೈಕ್ ವಿತಿನ್ 24-48 hours ಅವ್ರ ಏನ್ ದಿನನಿತ್ಯದ ಕೆಲಸಗಳು ಏನಿದೆ ಅಲ್ಲ, ದೇ ಕ್ಯಾನ್ ಕ್ವಿಕ್ಲಿ ರಿಸ್ಯೂಮ್ ದೋಸ್ ಥಿಂಗ್ಸ್.
0: ಡಾಕ್ಟರ್, ಈ ಸರ್ಜಿ ವೇದಾಂತ ಆಸ್ಪತ್ರೆಯಲ್ಲಿ ಈ ಎಲ್ಲ ಸೌಲಭ್ಯಗಳು ಲಭ್ಯ ಇದೆಯಾ?
1: ಹೌದು ಮೇಡಮ್, ಏನ್ ಅತ್ಯಧಿಕ ಏನ್ ಸೇವೆಗಳು, ಏನ್ ಫೆಸಿಲಿಟೀಸ್ ಇನ್ಕ್ಲೂಡಿಂಗ್ ಲೇಸರ್ ಇದೇನ್ ಹೇಳಿದ್ನಲ್ಲ, ಇದೆಲ್ಲ ಸೇವೆಗಳು ನಮ್ಮ ಆಸ್ಪತ್ರೆಯಲ್ಲಿ ಅವೈಲಬಲ್ ಇದೆ. ಸೊ ಆಲ್ ನಾವು ಇನ್ಕ್ಲೂಡಿಂಗ್ ಈಗ ರೀಸೆಂಟ್ ಆಗಿ ಯಶಸ್ವಿನಿ ಮತ್ತೆ ESI ಸ್ಕೀಮ್ ಕೂಡ ತಗೊಂಡಿದೀವಿ,
0: ಯೋಜನೆಗಳಿದೆ.
1: ಹೌದು ಮೇಡಮ್, ಸೊ ಲೈಕ್ ಏನ್ ಲೈಕ್ ನಿಮ್ಗೆ ಫೈನಾನ್ಷಿಯಲಿ ಸ್ವಲ್ಪ ಕಷ್ಟ ಇತ್ತು ಅಂತ ಹೇಳಿದ್ರು, ಈ ಫೆಸಿಲಿಟಿ ಅಂದ್ರೆ ಈ ಕಾರ್ಡ್ ಏನಾದ್ರು ನೀವು ಪಡ್ಕೊಂಡಿದ್ದೀರಾ, ಹೋಲ್ಡ್ ಮಾಡಿದೀರಾ ಅಂತ ಹೇಳಿದ್ರೆ, ಸೊ ಇದೇ ಸ್ಕೀಮ್ ಅಂಡರ್ ಅಲ್ಲಿ ನಾವು ಈ ಸರ್ಜರಿ ಸೇವೆಗಳನ್ನ ಒದಗಿಸ್ತಾ ಇದೀವಿ.
0: ಓಕೆ, ಹಾಗಾಗಿ ಆರ್ಥಿಕವಾಗಿ ಏನು ಹೊರೆ ಆಗಲ್ಲ
1: ಅಂದ್ರೆ
0: ಈ ಒಂದು ಯೋಜನೆಗೊಳಗಾದಂತವರು ಕೂಡ ಆಸ್ಪತ್ರೆಗೆ ಬಂದ್ರೆ ಸೇವೆ ಸಿಕ್ಕುತ್ತೆ
1: ಅನ್ನೋದು.
0: ನಾವು ಮತ್ತೊಂದ್ಸರಿ ನಂಬರ್ ಹೇಳ್ತೇನೆ, ನಮ್ಮ ಕೇಳುಗರೆ ನೋಟ್ ಮಾಡ್ಕೊಳ್ಳಿ, 8-1-5-2-8-4-4-4-5 ಈ ಸಂಖ್ಯೆಗೆ ಕರೆ ಮಾಡಿ ನೀವು ಸರ್ಜಿ ವೇದಾಂತ ಆಸ್ಪತ್ರೆಯ ಸೇವೆಗಳೇನಿದೆ ಅಲ್ಲಿ ಪಡ್ಕೊಳ್ಬಹುದು ಅಂತ ಹೇಳ್ತಾ. ಓಕೆ ಡಾಕ್ಟ್ರಿ, ಒಂದು ಸಾರಿ ಕಿಡ್ನಿ ಸ್ಟೋನ್ ಆಗಿದೆ ಮತ್ತೆ ಬರಬಹುದಾ ಟ್ರೀಟ್ಮೆಂಟ್ ಆದ ನಂತರ?
1: ಸೊ ಒಳ್ಳೆ ಕ್ವಶನ್ ಮೇಡಮ್. ಸೊ ಏನ್ ಈಗ ಇತ್ತೀಚಿನ ಅಧ್ಯಯನಗಳು, ಈಗ ಏನ್ ನಾವು ರೀಸೆಂಟ್ ಅಡ್ವಾನ್ಸಸ್ ಪಬ್ಲಿಕೇಶನ್ ಎಲ್ಲ ಇಂದ ಸ್ಟಾರ್ಟ್ ಆದಾಗ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯಂಗ್ ಸ್ಟೋನ್ ಆಯ್ತು ಅಂತ ಹೇಳಿದ್ರೆ ಇನ್ನು ನೆಕ್ಸ್ಟ್ 10 years ಟೆನ್% ಚಾನ್ಸಸ್ ಇರುತ್ತೆ ಮೇಡಮ್ ಸ್ಟೋನ್ ಆಗೋದು. ಓಕೆ, ಸೊ ಹೆಂಗೆ ಪ್ರೀ ಡಿಸ್ಪೋಸಿಷನ್ ಅಂತ ಹೇಳ್ತೀವಿ ಮೇಡಮ್ ಅದನ್ನ ಸ್ಟೋನ್ ಆಗ್ಲಿಕ್ಕೆ. ಸೊ ಅದಕ್ಕೆ ಲೈಕ್ ಈಗ ಏನ್ ಲೈಕ್ ಒಂದ್ ಸರಿ ಸ್ಟೋನ್ ಆಯ್ತು, ಮಾತ್ರೆ ಇಲ್ಲ ಸರ್ಜರಿಯಿಂದ ಕ್ಲಿಯರ್ ಆಯ್ತು, ದಯವಿಟ್ಟು ಫಾಲೋ ಅಪ್ ಮಾಡಿ ವೈದ್ಯರ ಹೇಳಿದ. ಯೂಶಲಿ ಹೆಂಗೆ ಅಂದ್ರೆ ಫಸ್ಟ್ 2-3 years ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಆಗ ಏನ್ ಮಾಡ್ತೀವಿ ಅಂದ್ರೆ ಲೈಕ್ ಪೇಯ್ನ್ ಇರ್ಲಿ ಬಿಡ್ಲಿ, ನಾವು ಅಟ್ಲೀಸ್ಟ್ 6 to 1 year ಸ್ಕ್ಯಾನ್ ಮಾಡಿಸ್ತೀವಿ. ಸೊ ಅದಾದ ನಂತರ ಲೈಕ್ ಆನ್ಯುವಲ್ ಚೆಕಪ್ ಮಾಡಿಸಿದ್ರೆ ಸಾಕು. ಅದು ಬಿಟ್ಟು ಏನ್ ಆಹಾರ ಕ್ರಮ, ಫಿಸಿಕಲ್ ಆಕ್ಟಿವಿಟಿ ಏನ್ ಹೇಳ್ತೀವಲ್ಲ ಅದನ್ನ ಪಾಲನೆ ಮಾಡಿದ್ರೆ ಲೈಕ್ ವಿ ಕ್ಯಾನ್ ಅವಾಯ್ಡ್ ರಿಕರೆಂಟ್ ಸ್ಟೋನ್ ಫಾರ್ಮೇಷನ್ ಮೇಡಮ್.
0: ಈ ಮಧ್ಯದಲ್ಲಿ ಆಹಾರ ಕ್ರಮದ ಬಗ್ಗೆ ಒಂದ್ 2-3 times ಪ್ರಸ್ತಾಪ ಆಯ್ತು ಡಾಕ್ಟರ್, ಕೊನೆಯಲ್ಲೂ ಕೂಡ ಒಂದ್ಸರಿ ಏನ್ ತಿನ್ಬೇಕು ತಿನ್ಬಾರ್ದು ಅನ್ನುವಂಥದ್ದನ್ನ ಒಂದಿಷ್ಟು ಹೇಳ್ಬಹುದು ಇನ್ನೊಂದ್ಸರಿ?

ಶಾರ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ನೀರ್ ಚೆನ್ನಾಗಿ ತಗೊಳ್ಳಿ. ಸೊ ಅದೇ ರಾಮಬಾಣ, ಕಿಡ್ನಿ ಸ್ಟೋನ್ ನ ಅವಾಯ್ಡ್ ಮಾಡ್ಲಿಕ್ಕೆ. ಸೊ 90% ಸ್ಟೋನ್ ಆಗದ ಕಾರಣ ಕಡಿಮೆ ನೀರ್ ತಗೊಳೋದು. ಅದು ಬಿಟ್ಟು ಏನು ಅನಿಮಲ್ ಪ್ರೋಟೀನ್ ನ ಅವಾಯ್ಡ್ ಮಾಡಿ, ಮೀಟ್, ಎನಿ ಮೀಟ್, ಮಟನ್ ಆಗ್ಲಿ, ಚಿಕನ್ ಆಗ್ಲಿ, ಫಿಶ್ ಆಗ್ಲಿ ಅವಾಯ್ಡ್ ಮಾಡಿ. ಕೆಲವು ತರಕಾರಿಗಳಾದ ಬೆಂಡೆಕಾಯಿ, ಪಾಲಕ್ ಸೊಪ್ಪು, ಬೀಟ್ರೂಟ್, ಡ್ರೈ ಫ್ರೂಟ್ಗಳು, ಸೊ ಇವನ್ ಸ್ವಲ್ಪ ಅವಾಯ್ಡ್ ಮಾಡಿ. ಅದು ಬಿಟ್ಟು ವೈಟಮಿನ್ ಸಿ ಹೆಚ್ಚಿರುವ ಹಣ್ಣುಗಳು, ಕಿತ್ತಳೆ ಹಣ್ಣು, ಅದನ್ನೆಲ್ಲ ಸ್ವಲ್ಪ, ನಿಂಬೆ ಹಣ್ಣಿನ ರಸ, ಎಳ್ನೀರು, ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ತಗೋರಿ. ಸೊ ರಿಸ್ಕ್ ಪೇಷಂಟ್ ಇರೋರು ಏನಿದ್ದಾರೆ ಇದನ್ನೆಲ್ಲ ಫಾಲೋ ಮಾಡಿ. ಸೊ

0: ಅವಾಯ್ಡ್ ಮಾಡಿ. ಅದು ಬಿಟ್ಟು ವೈಟಮಿನ್ ಸಿ ಹೆಚ್ಚಿರುವ ಹಣ್ಣುಗಳು, ಕಿತ್ತಳೆ ಹಣ್ಣು, ಅದನ್ನೆಲ್ಲ ಸ್ವಲ್ಪ, ನಿಂಬೆ ಹಣ್ಣಿನ ರಸ, ಎಳ್ನೀರು, ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ತಗೋರಿ. ಸೊ ರಿಸ್ಕ್ ಪೇಷಂಟ್ ಇರೋರು ಏನಿದ್ದಾರೆ ಇದನ್ನೆಲ್ಲ ಫಾಲೋ ಮಾಡಿ. ಸೊ ನಾರ್ಮಲ್ ಪೀಪಲ್ ಆಲ್ಸೋ ಲೈಕ್ ಕ್ಯಾನ್ ಫಾಲೋ ದಿಸ್. ಬಟ್ ಅವಾಯ್ಡ್ ಮಾಡಬೇಕಾಗಿರೋದು ಅದೇ ಪ್ರಾಣಿ ಅನಿಮಲ್ ಸೋರ್ಸ್ ಪ್ರೋಟೀನ್ ಮತ್ತೆ ಈ ಕೆಲವು ತರಕಾರಿಗಳು.
1: ಆಕ್ಚುಲಿ ನಾನು ಆಗ್ಲೇನೆ ಕೊನೆ ಕರೆ ಅಂದ್ರೆ ಮತ್ತೊಬ್ರು ಕರೆ ಮಾಡ್ತಿದ್ರೆ, ಬಟ್ ಡಾಕ್ಟರ್ ಸಿಗೋದು ಕಷ್ಟ ಅನ್ನೋ ಕಾರಣಕ್ಕೆ ಕೊನೆ ಎಕರೆ. ಹಲೋ ನಮಸ್ತೆ. ಪ್ರಶ್ನೆ ಕೇಳಿ ಸೂರಯ್ಯ ಅವರೇ, ಬೇಗ ಬೇಗ ಪ್ರಶ್ನೆ ಕೇಳ್ಬಿಡಿ. ಹಾ ಹೇಳಿ
2: ಸರ್. ನಮ್ಮ ಏನು ಮೂತ್ರಕೋಶದಲ್ಲಿ, ಮೂತ್ರಪಿಂಡದಲ್ಲಿ, ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ ಹೇಳ್ತಾರಲ್ಲ, ಕಲ್ಲು ಏನು 6 mm, 8 mm, 10 mm ಈ ರೀತಿ ಇದೆ ಅಂತ ಹೇಳ್ತಾರಲ್ಲ, ಈಗ ನಾವು ಬಾಯಿಂದ ಅಂತೂ ಅಷ್ಟು ದೊಡ್ಡ ಕಲ್ಲನ್ನ ನಾವು ತಗೊಳ್ಳಿಕ್ ಸಾಧ್ಯ ಇಲ್ಲ.
0: ಹೌದು ಸರ್.
2: ಅದು ಹೊಟ್ಟೆ ಒಳಗೆ ಬೆಳೆಯುತ್ತಾ ಅನ್ನೋದು ನನ್ನ ಪ್ರಶ್ನೆ.
0: ಹೊಟ್ಟೆ ಒಳಗೆ ಬೆಳೆಯೋದಿಲ್ಲ ಸರ್. ಈಗ ಅದೇ ಹೇಳಿನಲ್ಲ, ನಮ್ದು ಏನು ಆಹಾರ ಪದ್ಧತಿ ಏನಿದೆ, ನೀರು ಕಡಿಮೆ ಪ್ರಮಾಣದಲ್ಲಿ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ಯಾಲ್ಸಿಯಂ ಅನ್ನೋದು ಏನು ಅಂಶ ಇದೆಯಲ್ಲ, ಆಕ್ಸಲೇಟ್ ಜೊತೆ ಸೇರ್ಕೊಂಡು ಡೆಪಾಸಿಟ್ ಆಗುತ್ತೆ ಸರ್. ಈಗ ನಿಮ್ಮ ಬೋರ್ವೆಲ್ ಎಲ್ಲ ನೋಡಿರ್ತೀರಾ, ಜಾಸ್ತಿ ದಿವಸ ಆನ್ ಮಾಡಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಕುತ್ಕೊಂಡು ಕುತ್ಕೊಂಡು ಕುತ್ಕೊಂಡು ಬೆಳ್ಳಗಾಗಿರುತ್ತೆ ತಾನೆ.
1: ನಾವು ಉಪ್ಪು ಕಟ್ಟಿದೆ ಅಂತೀವಲ್ವಾ ಸೂರಯ್ಯ ಅವರೇ, ಸಾಮಾನ್ಯವಾಗಿ ಉಪ್ಪು ಕಟ್ಟಿದೆ ಅಂತೀವಲ್ವಾ,
0: ಅದೇ ಸಣ್ಣ ಸಣ್ಣ ಸಣ್ಣ ಸಣ್ಣ ಕಣಗಳು ಸೇರ್ಕೊಂಡು ಸರ್ ಅದೇ ದೊಡ್ಡ ಸ್ಟೋನ್ ಆಗಿರುತ್ತೆ. ಹೊರಗಡೆಯಿಂದ ಕಲ್ಲನ್ನ ಒಳಗಡೆ ಇಡ್ಲಿಕ್ಕೆ ಆಗೋದಿಲ್ಲ. ಅದೇ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅದೇ ಮಿತ್ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಕೊಟ್ಟೆ.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೂರಯ್ಯ ಅವರೇ,
2: ಧನ್ಯವಾದ.
0: ಧನ್ಯವಾದ.
1: ತುಂಬಾ ಒಂದು ಒಳ್ಳೆ ಉದಾಹರಣೆ ಹೇಳಿದ್ರು ಹಿಂದೆ ಒಬ್ರು, ಒಂದು ಸಕ್ಕರೆ ಪಾಕವನ್ನ ಮಾಡುವಂತದ್ದು ತುಂಬಾ ಮಾಡ್ತಾ ಮಾಡ್ತಾ ಹೋಗ್ಬಿಟ್ರೆ ಅದು ಹೇಗೆ ಹರಳು ಕಟ್ಕೊಳ್ಳುತ್ತಲ್ವಾ, ಅದೇನೆ ಅಂತ, ಅದೇ ತರ ಅಂತ ಹೇಳ್ಬಿಟ್ಟು ನಮ್ಮ ದೇಹದಲ್ಲಿ ಕೂಡ ಆಗುವಂತಂದ್ರೆ ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮೇಶನ್ ಆಗೋದು ಇದೇ ರೀತಿ ಅಂತ ಹೇಳಿ. ಓಕೆ ಡಾಕ್ಟ್ರೆ, ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿದೀವಿ ನಿಮ್ಮಿಂದ. ಧನ್ಯವಾದಗಳು ನಮ್ಮೆಲ್ಲ ಕೇಳುಗರ ಪರವಾಗಿ, ಹಾಗೆ ಆಕಾಶವಾಣಿ ಪರವಾಗಿ ತಮ್ಗೆ ತುಂಬಾ ಹೃದಯದ ಧನ್ಯವಾದಗಳು.
0: ಧನ್ಯವಾದಗಳು. ದಯವಿಟ್ಟು ನೀರು ಚೆನ್ನಾಗಿ ಕುಡೀರಿ, ಹೆಲ್ತಿ ಆಗಿರಿ, ಕಿಡ್ನಿ ಸ್ಟೋನ್ ಅವಾಯ್ಡ್ ಮಾಡಿ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಡಾಕ್ಟ್ರೆ. ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಮೂತ್ರಪಿಂಡದ ಕಲ್ಲು ಅಂದ್ರೆ ಕಿಡ್ನಿ ಸ್ಟೋನ್, ಇದಕ್ಕೆ ಕಾರಣ ಲಕ್ಷಣಗಳು ಹಾಗೆ ಚಿಕಿತ್ಸೆ ಕುರಿತು ನಮಗೆ ಮಾಹಿತಿಯನ್ನು ಕೊಟ್ಟದ್ದು ಸರ್ಜಿ ವೇದಾಂತ ಆಸ್ಪತ್ರೆಯ ಮೂತ್ರಶಾಸ್ತ್ರ ತಜ್ಞರಾದ ಡಾಕ್ಟರ್ ದರ್ಶನ್ ಹೆಚ್ಆರ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ.
3: ಆರೋಗ್ಯ ಸೇವೆಯಲ್ಲಿ ವಿಶ್ವಾಸದ ಹೆಸರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯೂ ಓಪಿಡಿ ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಐಸಿಯು, ಎನ್ಐಸಿಯು, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸಂಪರ್ಕಿಸಿ 8152844845.
1: ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ತಾಂತ್ರಿಕ ಸಹಕಾರ ಪ್ರಶಾಂತ್, ಕಾರ್ಯಕ್ರಮ ನಡೆಸಿಕೊಟ್ಟದ್ದು ನಾನು ದ್ಯಾಮಲಾಂಬಿಕಾ ಎಂಎಸ್. ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರ ಆಯಿತು. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 9:30. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಭಿ ಖುಷಿ ಕಭಿ ಘಮ್ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ.

ಸ್ನೇಹಿತರೆ, ಚಿತ್ರಗೀತೆಗಳನ್ನು ಕೇಳ್ತಾ ಕೇಳ್ತಾ ಜೊತೆಗೆ ಸಂದೇಶಗಳನ್ನು ಕೂಡ ತಗೊಳ್ಳುವಂಥ ಸಮಯ ಇದು. ಹೌದು, ಹಾಗಾಗಿ ನಿಮ್ಮ ಸಂದೇಶಗಳನ್ನು ಕೂಡ ನಾನೀಗ ತಗೊಳ್ತಾ ಇದ್ದೀನಿ. ಏನು ಕಾರ್ಯಕ್ರಮದಲ್ಲಿ ಬಂದಂಥ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು ಬಂದಿರುವಂಥ ಸಂದೇಶಗಳು ಅಥವಾ ಸಲಹೆ ಸೂಚನೆಗಳಿರ್ಬೋದು, ಎಲ್ಲವೂ ಕೂಡ ಈಗ ಯಾರಿಗೂ ಬೇಡವಾದ ವಸ್ತು, ಇನ್ಯಾರಿಗೂ ಅತ್ಯವಶ್ಯಕ, ನಾವು ಕೂಡ ಅಷ್ಟೇ ಅಲ್ವೇ ಅಂತ ಇದ್ದಾರೆ. ಓಕೆ, ಹೌದು, ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅಂತೀವಲ್ವಾ, ಹಾಗೆ ಕೆಲವರಿಗೆ ಇಷ್ಟ ಆಗಿದ್ದು ಬೇರೆಯವ್ರಿಗೆ ಇಷ್ಟ ಆಗದೆ ಇರ್ಬೋದು, ಕೆಲವರಿಗೆ ಬೇಕಿರೋದು ಕೆಲವರಿಗೆ ಬೇಕಿಲ್ಲದೆ ಇರಬಹುದು. ಖಂಡಿತ ಲೋಕೋ ಭಿನ್ನ ರುಚಿ ಅನ್ನುವಂಥದ್ದು, ಐದು ಬೆರಳು ಸಮವಾಗಿಲ್ಲ ಅನ್ನುವಂಥದ್ದು, ಎಲ್ಲವೂ ಕೂಡ ಇದನ್ನೇ ಅರ್ಥವನ್ನು ಒಳಗೊಂಡಂಥ ಮಾತುಗಳು. ಯಾರು ಕಳುಹಿಸಿದ್ದಾರೆ ಅಂತಂದರೆ ಹೊನ್ನೂರಲಿಯವರು, ಶುಭ ಮುಂಜಾನೆ ಶುಭವ ತರಲಿ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭವಾಗಲಿ.

0: ಪ್ರೀತಿ ಆಕಾಶವಾಣಿಗೆ ಮುಂಜಾನೆ ಶುಭೋದಯ ನಮಸ್ಕಾರಗಳು ಎಲ್ಲರಿಗೂ. ಆಕಾಶವಾಣಿ ರೇಡಿಯೋ ಕೇಳುಗ ಅಭಿಮಾನಿ ಅಂತ ಹೇಳಿ ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ ಅವರು ಹಾಗೆ ವಿಜಯಶ್ರೀ ಕೂಡ ಇದ್ದಾರೆ. ಇವರು ಕಳುಹಿಸಿರುವಂಥ ಸಂದೇಶ ಇದು, ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿ ಎಲ್ಲರೂ ಸೇರಿ ವಿಮರ್ಶಾ ರಾಜಾಜಿನಗರ ಬೆಂಗಳೂರಿಂದ ಇವರು ಶುಭೋದಯ ಅಂತ ಹೇಳಿ ಬೆಳಿಗ್ಗೆನೆ ಕಳುಹಿಸಿದ್ರು. ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೀಲತೆಯಲ್ಲಿ ಮನೆಯವರು ಕಳುಹಿಸಿರುವಂಥದ್ದು. ಆತ್ಮೀಯ ನಿರೂಪಕರಾದ ಅಂಬಿಕಾ ಮೇಡಮ್ ಅವರಿಗೆ ಶುಭ ಮುಂಜಾನೆ ನಮಸ್ಕಾರ ಅಂತ ಹೇಳ್ತಾ, ಹುಚ್ಚಿಮಲ್ಲಿಗುಡಿ ಬಾಗಲಕೋಟೆ ಜಿಲ್ಲೆ ಹೈವಳೆಯಲ್ಲಿದೆ. 7ನೇ ಶತಮಾನದಲ್ಲಿ ನಿರ್ಮಿತವಾದ ಈ ದೇವಾಲಯವು ಅಂದರೆ ವಾಸ್ತುಶಿಲ್ಪದ ಆರಂಭಿಕ ಮಾದರಿಯಾಗಿದೆ. ಶಿವ, ವಿಷ್ಣು ಮತ್ತು ಬ್ರಹ್ಮದೇವರಿಗೆ ಮುಡಿಪಾಗಿರುವ ಈ ದೇವಾಲಯವು ಸುಂದರವಾದ ಕೆತ್ತನೆಗಳು ಮತ್ತು ಪಕ್ಕದಲ್ಲಿರುವ ಮೆಟ್ಟಿಲು ಬಾವಿಗೆ ಪ್ರಸಿದ್ಧವಾಗಿದೆ. ಹಾಗೆ ನೀವು ಹೇಳಿದ ಈ ಮಾಹಿತಿ ಕೇಳಿ ಮತ್ತೆ ನಮಗೆ ದೇವಾಲಯ ದರ್ಶನ ಮಾಡಿದ ಅನುಭವ ಆಯಿತು. ನಾನು ಸಾಕಷ್ಟು ಬಾರಿ ಈ ದೇವಾಲಯ ನೋಡಿದ್ದೇನೆ ಮೇಡಮ್. ಮತ್ತೆ ನಮ್ಮ ನೆನಪಿಗೆ ತಂದಿದ್ದಕ್ಕೆ ಅನಂತ ಧನ್ಯವಾದಗಳು ಅಂತ ಹೇಳಿ ಶ್ರೀಶೈಲತೆಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ಸಾಕಷ್ಟು ದೇವಾಲಯಗಳ ದರ್ಶನ ನಿಮ್ಗೆ ಆಗಿದೆ ಅನ್ನುವಂಥದ್ದು ಖುಷಿಯಾದ ಸಂಗತಿ ಅಲ್ವಾ? ಓಕೆ, ಹೀಗೆ ನೆನಪುಗಳು ಬರ್ತಾ ಇರಲಿ, ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ ಹೇಳ್ತಾ, ಸ್ನೇಹಿತರೆ ಮತ್ತೊಂದು ಹಾಡನ್ನು ಕೇಳೋಣ, ನಂತರ ಇನ್ನೊಂದು ಸಂದೇಶದ ಜೊತೆ ಸಾಗೋಣ. ಗಜನಿ ಚಿತ್ರದ ಗೀತೆ
1: here.

ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳು ಇದೆ, ಯಾರು ಕಳುಹಿಸಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ನಮಸ್ತೆ ಮೇಡಮ್ ಅಂತ ಹೇಳಿ ಶೋಭಾ ಅವರು ಯೋಗ ಶಿಕ್ಷಕಿ ಅಂತ ಹೇಳ್ತಾ ಇದ್ದಾರೆ. ಜೆ ಸಿ ಆರ್ ಬಡಾವಣೆ ಚಿತ್ರದುರ್ಗದಿಂದ ಕಳುಹಿಸಿರುವಂಥದ್ದು. ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬಂದವು, ಹಿಂದಿ ಚಿತ್ರಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬೆಳಗಿನ ಶುಭೋದಯ, ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ನಿಮಗೂ ಕೂಡ ನಮಸ್ತೆ. ಹಾಗೆ ಮತ್ತೊಂದು ಸಂದೇಶ, ಐತಿಹಾಸಿಕ ಕೋಟೆನಾಡು ಗಂಡುಗಲ್ಲಿ ಮದಕರ ನಾಯಕರ ಆಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ ಅವರು, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ, ಡಾಕ್ಟರ್ ಅಕುಲ್, ಮಹೇಶ್ ಚಂದ್ರ, ಬಿ ವಿ ಕೆ ಎಸ್ ಲೇಔಟ್ ಇಲ್ಲಿಂದ ಕಳುಹಿಸಿದ್ದಾರೆ. ಶುಭೋದಯದ ಮಲಂಬಿಕಾ ಎಂ ಎಸ್ ಮೇಡಮ್, ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಐಹೊಳೆಯ ಮಲಪ್ರಭಾ ನದಿ ದಂಡೆಯ ಮೇಲಿರುವ ಶಿವನಿಗೆ ಅರ್ಪಿತವಾದ ಹುಚ್ಚಿಮಲ್ಲಿ ದೇವಸ್ಥಾನದ ಬಗ್ಗೆ ನೀವು ನೀಡಿದ ವಿವರಗಳು, ಪೌರಾಣಿಕ ಮಹತ್ವ ಮಾಹಿತಿ ಹಿನ್ನೆಲೆ ತುಂಬಾ ವಿವರವಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿ ಬಂತು. ಇನ್ನು ಭಕ್ತಿಗೀತೆಗಳು ಚೆನ್ನಾಗಿದ್ವು ಅಂತ ಹೇಳ್ತಾರೆ, ಹಾಗೆ ಚಿತ್ರಗೀತೆಗಳು ಮಧುರವಾಗಿ ಮೂಡಿ ಬಂದು 8:30ರಲ್ಲಿ ಮೂತ್ರಕೋಶ ತಜ್ಞ ವೈದ್ಯ ಡಾಕ್ಟರ್ ದರ್ಶನ್ ಅವರೊಂದಿಗೆ ನೀವು ನಡೆಸಿದ ಸಂದರ್ಶನ ಹಾಗೂ ವೈದ್ಯರು ನೀಡಿದ ಸಲಹೆಗಳು ತುಂಬಾ ಉಪಯುಕ್ತವಾಗಿದ್ವು, ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಡಾಕ್ಟರ್ಗೂ ಕೂಡ ನಾವು ಥ್ಯಾಂಕ್ಸ್ ಹೇಳೋಣ, ಹಾಗೆ ನಿಮಗೂ ಕೂಡ ಸಂದೇಶ ಕಳುಹಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ, ನಮಸ್ತೆ ಮೇಡಮ್. ಇವತ್ತಿನ ಓಕೆ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮನದಲ್ಲಿ ಬಂದಂಥ ಐಹೊಳೆಯಲ್ಲಿಯ ಹುಚ್ಚಿಮಲ್ಲಿ ದೇವಾಲಯದ ಬಗ್ಗೆ ಮಾಹಿತಿ ಕೇಳ್ತಾ ಹಾಗೂ ಚಿಂತನದಲ್ಲಿ ದಿವಾಕರ ಡೋಂಗ್ರೆ ಅವರಿಂದ ಮಾನವನ ಇಷ್ಟ ಕಾರ್ಪಣ್ಯಗಳ ಮೂಲಕ ತಿಳಿದು ರೈತರ ಸಲಹೆಯಲ್ಲಿ ಮುಂಗಾರು ಮಳೆಯಲ್ಲಿನ ಬೆಳೆ ವಿಮೆಗಳ ಬಗ್ಗೆ ಹಾಗೂ ಆರೋಗ್ಯ ಬಿಂದುವಿನಲ್ಲಿ ಬೆಳ್ಳುಳ್ಳಿಯಿಂದ ಅನುಕೂಲಗಳು ತಿಳಿತಾ ಸುಮಧುರ ಭಾವಗೀತೆಗಳನ್ನು ಕೇಳಿಸ್ತಾ ಚಿತ್ರಗೀತೆಗಳ ಮೂಲಕ ಇವತ್ತಿನ ವಿಷಯ ತಿಳಿದು ಹಾಗೂ 8:30ರಲ್ಲಿ ಸರ್ಜಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ದರ್ಶನ್ ಅವರಿಂದ ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾಗುವುದು ಹಾಗೂ ದುಷ್ಪರಿಣಾಮಗಳ ಸಮಸ್ಯೆ ಬಗ್ಗೆ ನಿಮ್ಮ ಸಂದೇಶಗಳ ಮೂಲಕ ತಿಳಿದು ಇವತ್ತಿನ ದಿನ ಆಕಾಶವಾಣಿಯಲ್ಲಿ ಬಂದಿರುವ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೆಸಿಕೊಟ್ಟಿರುವ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್, ಶುಭ ದಿನ ಅಂತ ಹೇಳ್ತಾ ಇದ್ರೆ. ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿದಿರಿ, ನಿಮಗೂ ಕೂಡ ಧನ್ಯವಾದಗಳು, ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು. ಇನ್ನು ಮೀರಾ ನಾಡಿಗವರು ಉಪನ್ಯಾಸಕ್ಕೆ ಚಿತ್ರದುರ್ಗ ಇಲ್ಲಿಂದ ಕಳುಹಿಸಿರುವಂಥದ್ದು, ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಈ ದಿನದ ದುರ್ಗೋದಯದ ಎಲ್ಲ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರ್ತಾ ಇದೆ. ನಮನದಲ್ಲಿ ದೇವಾಲಯದ ಮಾಹಿತಿ ಹಾಗೂ ಚಿಂತನೆ ಅರ್ಥಪೂರ್ಣವಾಗಿತ್ತು. ಆರೋಗ್ಯ ಬಿಂದುವಿನಲ್ಲಿ ಬೆಳ್ಳುಳ್ಳಿ ಮಹತ್ವ ಕುರಿತು ಮಾಹಿತಿ ಉತ್ತಮವಾಗಿತ್ತು. ಕಿಡ್ನಿಯಲ್ಲಿ ಕಲ್ಲು ಮತ್ತು ಮೂತ್ರದ ಸಮಸ್ಯೆ ಕುರಿತು ವೈದ್ಯರ ಜೊತೆ ಮಾತುಕತೆ ಸಂದರ್ಶನ ಕೇಳ್ತಾ ಇದ್ದೀವಿ, ಧನ್ಯವಾದಗಳು ಮೇಡಮ್ ಅಂತ ಹೇಳಿ ಅವರು 9:13ಕ್ಕೆ ಕಳಿಸಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದಾಗ ಕಳಿಸಿರುವಂಥದ್ದು, ಓಕೆ ತಲುಪಿದೆ ನಿಮ್ಮ ಸಂದೇಶ, ಥ್ಯಾಂಕ್ ಯು, ಧನ್ಯವಾದಗಳು ನಿಮ್ಮ ಒಂದು ಸಂದೇಶಕ್ಕೆ ಅಂತ ಹೇಳ್ತಾ. ಸ್ನೇಹಿತರೆ ಮತ್ತೊಂದು ಹಾಡನ್ನು ಕೇಳೋಣ, ಇನ್ನೂ ಒಂದು ಸಂದೇಶ ಇದೆ, ಅದನ್ನು ನಂತರ ತಗೊಳ್ಳೋಣ. ಕೇದಾರ್ನಾಥ್ ಚಿತ್ರದ ಗೀತೆ

ಹಿಂದಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. 102.6 FM ಕಂಪನಾಂಕಗಳಲ್ಲಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರದಿಂದ. ಹಾಗೆ ಮುಂದಿನ ಸಂದೇಶನ ತಗೊಳ್ತಾ ಇದ್ದೀನಿ. ನಮಸ್ತೆ ಆಕಾಶವಾಣಿಗೆ ಶುಭೋದಯ ನಿರೂಪಕರಿಗೆ ಹಾಗೆ ಕೇಳುಗರಿಗೆ ಅಂತ ಹೇಳಿ ಬೆಳಗ್ಗೆ ಪ್ರಸಾರವಾಗುವ ಶುಭ ನುಡಿ, ನಮ್ಮನ ಭಕ್ತಿಗೀತೆ ಭಾವಗೀತೆ, ಡಾಕ್ಟರ್ ತಿಳಿಸಿಕೊಟ್ಟ ಮಾಹಿತಿ, ಹಾಗೆ ದೇಗುಲದ ಇದು ಪರಿಚಯ ಕೂಡ ತಿಳಿಸಿಕೊಟ್ರಿ. ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಮಳಪ್ಪನಹಟ್ಟಿನ ಅಂಗಡಿ ಮಹೇಶ್, ಸರೋಜ, ಸಂಜಯ್, ಧನ್ಯ, ಮುದಿ, ಮಲ್ಲಪ್ಪ, ಕಸ್ತೂರಮ್ಮ ಎಲ್ಲರೂ ಸೇರಿ ಕಳುಹಿಸಿದ್ದೀರಿ. ನಿಮಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮ ಹೀಗೆ ಕೇಳ್ತಾ ಇರಿ ಅಂತ ಹೇಳ್ತಾ, ಇನ್ನು ರೂಪ ಪರಮೇಶ್, ರಶ್ಮಿತಾ, ಧನ್ಯ, ಪಿ ಎಸ್ ಎಂ ಲೇಔಟ್ ಚಿತ್ರದುರ್ಗದಿಂದ ಕಳುಹಿಸಿರುವಂಥದ್ದು. ನಮಸ್ತೆ ಶುಭೋದಯ ಅಂಬಿಕಾ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭೋದಯ. ಕೇಳ್ತಾ ಇದ್ದೀವಿ ವೇದಾಂತ ಹಾಸ್ಪಿಟಲ್ ಡಾಕ್ಟರ್ ದರ್ಶನ್ ಸರ್ ಜೊತೆ ಅವರ ಸಂದರ್ಶನ ತುಂಬ ಚೆನ್ನಾಗಿತ್ತು, ಉಪಯುಕ್ತ, ತುಂಬ ಒಳ್ಳೆಯ ಮಾಹಿತಿಗಳನ್ನು ತಿಳಿಸಿಕೊಟ್ರು ಮೇಡಮ್. ಇವತ್ತಿನ ಎಲ್ಲ ಕಾರ್ಯಕ್ರಮ ಸೂಪರ್ ಅಂತ ಹೇಳಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಖಂಡಿತ, ಓಕೆ, ನಿಮಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ, ನಿಮ್ಮ ಒಂದು ಅಭಿಪ್ರಾಯವನ್ನು ಕೂಡ ತಿಳಿಸ್ತಾ ಇದ್ದೀರಿ ಅಂತ ಹೇಳಿ. ಇನ್ನು ನಮಸ್ತೆ ಬೆಳಗ್ಗೆಯಿಂದ, ಓಕೆ, ಬೆಳಗ್ಗೆಯಿಂದ

ಎಲ್ಲ ಪ್ರೋಗ್ರಾಮ್ ಚೆನ್ನಾಗಿದೆ. ಡಾಕ್ಟರ್ ದರ್ಶನ್ ಸರ್ ಒಳ್ಳೆ ಮಾಹಿತಿ ಕೊಟ್ಟರು, ಅಮೃತ ರಮೇಶ್ ಚಿತ್ರದುರ್ಗ ಈ ಒಂದು ಸಂದೇಶವನ್ನು ಕಳುಹಿಸಿರುವಂಥದ್ದು, ಹಾಗೆ ಹಿಂದಿ ಹಾಡುಗಳು ಚೆನ್ನಾಗಿ ಬರ್ತಿವೆ ಅಂತ ಕೂಡ ತಿಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ಅಮೃತ. ಓಕೆ, ಕಾರ್ಯಕ್ರಮ ಹೀಗೆ ಕೇಳ್ತಾ ಇರಿ ಅಂತ ಹೇಳ್ತಾ ಇನ್ನೊಂದು ಸಂದೇಶ ಇದೆ. ಏನು ಹೇಳ್ತಾ ಇದ್ದಾರಂತೆ, ಅನಿತಾ ಅನಂತರಾಜು ಗೊರ್ರಡ್ಕು ಹಿರಿಯೂರು ತಾಲೂಕಿನಿಂದ ಕಳುಹಿಸಿರುವಂಥದ್ದು. ಅವರು ಒಂದು ಸಂದೇಶ ಕಳುಹಿಸಿದ್ರಂತೆ, ಅದು ನನಗೆ ಗೊತ್ತಾಗಲಿಲ್ಲ. ದರ್ಶನ್ ಸರ್, ಡಾಕ್ಟರ್ ಅವರಿಗೆ ತಡವಾಗಿ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸಿಬಿಡಿ ಮೇಡಮ್, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ನನಗೆ ಅಲ್ಲೆಲ್ಲ ಪ್ರಶ್ನೆಗಳು ಕಾಣಿಸ್ಲಿಲ್ಲ, ಹಾಗಾಗಿ ಅವರು ಸುಮ್ಮನೆ ಧನ್ಯವಾದ ಹೇಳಿದ್ದಾರೆ ಅಂದ್ಕೊಂಡ್ಬಿಟ್ಟೆ ಅಷ್ಟೇ. ಖಂಡಿತ ನಿಮ್ಮ ಸಂದೇಶ ತಗೊಳ್ಬಾರ್ದು ಅನ್ನೋ ಯಾವ ಉದ್ದೇಶನೂ ಇರಲಿಲ್ಲ, ಜೊತೆಗೆ ಅವ್ರು ನನ್ನ ಸಂದೇಶ ತಗೊಳ್ಳಿಲ್ಲ ಅಂತ ಕೂಡ ಹೇಳಿದ್ದೀರಾ. ಹಾಗಾಗಿ ಓಕೆ, ಸಾರಿ, ಸಂದೇಶನ ಆ ಟೈಮ್ ಸಮಯದಲ್ಲಿ ತಗೊಳ್ಳಿಲ್ಲ, ಈಗ ತಗೊಂಡಿದ್ದೀನಿ, ಥ್ಯಾಂಕ್ ಯು ಅಂತ ಹೇಳ್ತಾ ಸ್ನೇಹಿತರೆ ಈಗ ಮತ್ತೊಂದು ಗೀತೆಯನ್ನು ಕೇಳೋಣ. ಹೈವೇ ಚಿತ್ರದಿಂದ

ಪೂರ್ಣವಾಗಿವೆ. ನಾವು ಹಾಡುಗಳನ್ನು ಸಹ ಆನಂದಿಸುತ್ತಿದ್ದೇವೆ. ನಯನ ಪ್ರಮೋದ್ ಜೆಸಿಆರ್ ಚಿತ್ರದುರ್ಗದಿಂದ ಈ ಒಂದು ಸಂದೇಶವನ್ನು ಕಳುಹಿಸಿದ್ದಾರೆ. ಓಕೆ, ಕೇಳ್ತಾ ಇರಿ ಹೀಗೆ ಕಾರ್ಯಕ್ರಮಗಳನ್ನು ಅಂತ ಹೇಳ್ತಾ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಹೀರೋ ಚಿತ್ರದ ಗೀತೆ.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 10 ಗಂಟೆ. ಇದೀಗ ಕೆಲವು ಪ್ರಕಟಣೆಗಳು.
1: ವಾಹನ ಚಾಲಕರು ದಯವಿಟ್ಟು ಗಮನಿಸಿ, ವಾಹನ ಚಲಾಯಿಸುವ ಭರದಲ್ಲಿ ರಸ್ತೆ ದಾಟುತ್ತಿರುವ ಪುಟ್ಟ ಮಕ್ಕಳನ್ನು ನಿರ್ಲಕ್ಷಿಸದಿರಿ. ನಿಮಗೆ ಟ್ರಾಫಿಕ್ ನಿಯಮಗಳ ಅರಿವಿದೆ, ಎಳೆಯ ಮಕ್ಕಳಲ್ಲಿ ಆ ತಿಳುವಳಿಕೆ ಇನ್ನೂ ಬೆಳೆದಿಲ್ಲ. ನಿಧಾನಗತಿಯ ವಾಹನ ಚಾಲನೆ ಸುರಕ್ಷಿತ ಹಾಗೂ ನಾಗರಿಕತೆಯ ಲಕ್ಷಣ.
0: ಸ್ನೇಹಿತರೆ ಗಮನಿಸಿ, ಇದೇ ಜುಲೈ 4ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿಯಲ್ಲಿ ಅರಳಿದ ಹೂಗಳು ಮಾಲಿಕೆ, ಇದರಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ ಕೇಳಲಿದ್ದೀರಿ. ನೀವು ಸಹ ವಾಟ್ಸಪ್ ಅಲ್ಲಿ ಸಂದೇಶ ಕಳುಹಿಸುವ ಮೂಲಕ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ, ಪ್ರಶ್ನೆಗಳನ್ನ ಕೇಳಬಹುದು. ನಿಮಗೆ ಗೊತ್ತೇ ಇದೆ, ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ನೀವು ವಾಟ್ಸಪ್ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕಳುಹಿಸಬಹುದು. ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 MHz ಪ್ರಸಾರ ಆಗುತ್ತೆ. ಕೇಳಿ, ಬರುವ ಶನಿವಾರ ಸಾಧಕರ ಪರಿಚಯಾತ್ಮಕ ಸರಣಿಯಲ್ಲಿ ಅರಳಿದ ಹೂಗಳು ಮಾಲಿಕೆ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ

0: இத்து கதை.
1: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
2: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
1: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.
2: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
1: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
2: ನ್ಯೂಸ್ ಆನ್ ಏರ್.

ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ ನಮನ.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

ಇದುವರೆಗೂ ಕೆಲವು ಪ್ರಕಟಣೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ಖಿಲಾಡಿ ಜೋಡಿ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಹಾಡುಗಳು ಪ್ರಸಾರ ಆಗುತ್ತೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು ಅಂದ್ರೆ ಮಧ್ಯಾಹ್ನ ಪ್ರಸಾರವಾಗುವಂತ ಉಲ್ಲಾಸ, ಹಾಗೆ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ 1:20 ಉಲ್ಲಾಸ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರೆ ನಿಮ್ಗೆ ಸಂಜೆ ಪ್ರಸಾರ ಆಗುವಂತ ಹಾಡುಗಳು ಯಾವುದು ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ಹಾಡುಗಳಲ್ಲಿ ನಿಮ್ಗೆ ಇಷ್ಟವಾದ ಹಾಡು ಏನು, ಯಾವುದು, ಯಾತಕ್ಕಾಗಿ ಆ ಹಾಡು ಇಷ್ಟ ಅನ್ನುವಂಥದ್ದನ್ನು ನೀವು ನಮಗೆ ಸಂದೇಶದ ಮೂಲಕ ವಾಟ್ಸಪ್ ಮೂಲಕ ಕಳುಹಿಸಬಹುದು 4:15 ಒಳಗೆ. ಓಕೆ, ಈಗ ಕೇಳೋಣ ಸಿಂಗಾಪುರ್ನಲ್ಲಿ ರಾಜಾ ಕುಳ್ಳ ಚಿತ್ರದ ಗೀತೆಯನ್ನು.

ರೈತ ಬಾಂಧವರೇ ಗಮನಿಸಿ, ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ರಶ್ಮಿ ಬಿಎನ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಅಂತಿಮ ಭಾಗ ಕೇಳಲಿದ್ದೀರಿ. ಕೇಳಿ ಕಿಸಾನ್ ವಾಣಿ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮ ಇಂದು ಸಂಜೆ 6:51 ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಕೇಳೋಣ ಆಫ್ರಿಕಾದಲ್ಲಿ ಶೀಲಾ ಚಿತ್ರದ ಗೀತೆಯನ್ನು.

ಇದು ನಿಮ್ಮ ಮೆಚ್ಚಿನ 102.6 ಮೆಗಾಹೆಡ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ನಿಲಯದ ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ನಿಮ್ಮ ಜೊತೆ ಇದ್ದೀನಿ ನಾನು ಸುಮಾ. ಕಾರ್ಯಕ್ರಮದ ಮುಂದಿನ ಗೀತೆ ಎಸ್ ರಂಗ ಎಸ್ಎಸ್ಎಲ್ಸಿ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ರಾಜು ಅನಂತಸ್ವಾಮಿ ಹಾಗೂ ಸೋನಾ ಕಕ್ಕರ್. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು.

ಕೇಳುಗರೆ, ಈ ಸಂಜೆ 5:30 ನಮ್ಮ ನಿಲಯದಿಂದ ಕ್ವೆಶನ್ ಬಾಕ್ಸ್ ನೇರ ಫೋನಿನ್ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬಹುದಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640773 ಮತ್ತೊಂದು 9141970272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇನ್ನು ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಲೂಸಿಯಾ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಸಂಗೀತ ರಾಜೀವ್, ನಿತಿನ್ ಹಾಗೂ ಸ್ಪರ್ಶ. ಸಾಹಿತ್ಯ ಹಾಗೂ ಸಂಗೀತ ಪೂರ್ಣಚಂದ್ರ ತೇಜಸ್ವಿ.

0: ಸೂಪರ್.
1: ಕೇಳುಗರೆ, ಈ ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ನೆಲಗೇತನಹಟ್ಟಿ ಗ್ರಾಮದ ಚನ್ನಮ್ಮ ಮತ್ತು ಸಂಗಡಿಗರಿಂದ ಆಂಜನೇಯ ಸ್ವಾಮಿ ದೇವರ ಪದವನ್ನು ಕೇಳುವಿರಿ. ಕಾರ್ಯಕ್ರಮದಲ್ಲಿ ಇದೀಗ ಟಿಪ್ಪು ಹಾಡಿರುವ ಜಾಕಿ ಚಿತ್ರದ ಗೀತೆ, ಯೋಗರಾಜ್ ಭಟ್ ಬರೆದಿರುವ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಕೇಳುಗರೆ, ಈ ಸಂಜೆ 6:50ಕ್ಕೆ ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ರಶ್ಮಿ ಬಿಯನ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನು ಕೇಳುವಿರಿ.

ಉತ್ತರ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಯನ್ನ ಕೇಳುವಿರಿ. ಇದೀಗ ಕೇಳಿ ಕಿಚ್ಚ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಹರಿಹರನ್ ಹಾಗೂ ಚಿತ್ರ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖಾ.

ಇದೀಗ ಕೇಳಿ ರೆಡಿಮೇಡ್ ಗಂಡಾ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತ ಕಟ್ಟಿ. ಆರ್ ಎನ್ ಜಯಗೋಪಾಲ್ ಬರೆದಿರುವ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಸಮಯದ ಗೊಂಬೆ ಚಿತ್ರದಿಂದ
1: ಸಂಕೋಚ ಬಬಿಡು ಗೆಳತಿಯೇ ನಿನ್ನಾಸೆಗಳೆಲ್ಲವನೋ,
0: ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಚಿತ್ರದಿಂದ ಹಾಗೂ ಕಿಲಾಡಿ ಜೋಡಿ ಚಿತ್ರದಿಂದ ಈ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640743 ಈ ಸಂಖ್ಯೆಗೆ ತಿಳಿಸಬಹುದು.

0: ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಸಮಯದ ಗೊಂಬೆ ಚಿತ್ರದಿಂದ
1: ಸಂಕೋಚ ಬಿಡು ಗೆಳತಿಗೆ ನಿನ್ನ ಆಸೆಗಳೆಲ್ಲವನು ಹೇಳು ನನಗೆ.
0: ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಚಿತ್ರದಿಂದ ಹಾಗೆ ಕಿಲಾಡಿ ಜೋಡಿ ಚಿತ್ರದಿಂದ ಈ ಗೀತೆಗಳು ಪ್ರಸಾರವಾಗುತ್ತವೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640743 ಈ ಸಂಖ್ಯೆಗೆ ತಿಳಿಸಬಹುದು. ಇನ್ನು ಇದೀಗ ಮತ್ತೊಂದು ಜನಪದ ಗೀತೆಯನ್ನ ಕೇಳೋಣ.

ಕೇಳುಗರೇ, ದಿನಾಂಕ 4-7-2026 ಶನಿವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆಯನ್ನು ಕೇಳುವಿರಿ. ಕೇಳುಗರು ವಾಟ್ಸ್ಆಪ್ ಮೂಲಕ ಕೂಡ ಸಂದೇಶವನ್ನು ಕಳಿಸಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9444-8640-273. ಕಾರ್ಯಕ್ರಮ ಪ್ರಸಾರವಾಗುತ್ತೆ ಇದೇ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ. ಆಕಾಶವಾಣಿ ಚಿತ್ರದುರ್ಗ, ಸಮಯ 11:30:15. ಇದೀಗ ಮಾಹಿತಿ ಕಣಜ ಕಾರ್ಯಕ್ರಮ. ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಪುಸ್ತಕಗಳ ಪರಿಚಯದಲ್ಲಿ ಜಾನಪದ ಕಥನ ಕಾವ್ಯವಾಗಿರುವಂತಹ ಉತ್ತರಾದೇವಿಯ ಕಥೆಯನ್ನು ನಾನು ಇಂದಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ತೇನೆ ಕೇಳುಗರೆ. ಜಾನಪದ ಗೀತೆಗಳಲ್ಲಿ ಪ್ರಸಿದ್ಧ ಕಥನ ಕವನವಾದ ಉತ್ತರಾದೇವಿಯಲ್ಲಿ ಹೆಣ್ಣಿನ ಶೋಷಣೆ ಮನೋಜ್ಞವಾಗಿ ಚಿತ್ರಿತವಾಗಿದೆ. ಎಲ್ಲ ಮಳೆಗಿಂತ ಉತ್ತರೆಯ ಮಳೆಯು ವಿಶಿಷ್ಟ ಸ್ಥಾನವಿದೆ. ಏಕೆಂದರೆ ಉತ್ತರೆ ಮಳೆ ಚೆನ್ನಾಗಿ ಹುಯ್ದರೆ ಮಾತ್ರ ತೆನೆಗಳು ಕಾಳುಗಟ್ಟಿ ಉತ್ತಮ ಫಸಲು ದೊರೆಯುತ್ತದೆ. ಕೃಷಿಕರ ಜೀವನದಲ್ಲಿ ಪ್ರಧಾನ ಪಾತ್ರ ವಹಿಸುವ ಉತ್ತರೆ ಮಳೆಯು ಒಂದು ಹೆಣ್ಣುಮಗಳ ಪ್ರತಿರೂಪವಾಗಿದೆ ಎಂಬ ನಂಬಿಕೆ ನಮ್ಮ ಜನಪದರಲ್ಲಿದೆ. ಹೆಣ್ಣಿನ ಶೋಷಣೆಗೆ ಗಂಡಿಗಿಂತ ಹೆಣ್ಣೇ ಕಾರಣಳು ಎಂಬ ವಿಚಿತ್ರ ಸತ್ಯ ಈ ಕವನದಲ್ಲಿ ವ್ಯಕ್ತವಾಗುವುದನ್ನು ನಾವು ಕಾಣಬಹುದು. ಹಾಗೆ ಈ ಉತ್ತರಾದೇವಿಯ ಗೀತೆಯನ್ನು ಇದೀಗ ಕೇಳಿಸ್ತೇನೆ.

ಕೇಳುಗರೆ, ಇದು ಉತ್ತರ ದೇವಿಯ ಪ್ರಸಿದ್ಧವಾದಂತಹ ಕಥನ ಕವನ. ಹಾಗೆ ಪ್ರತಿಯೊಬ್ಬ ಹೆಣ್ಣು ಕೂಡ ಹುಟ್ಟಿದ ಮನೆಯನ್ನ ಬಿಟ್ಟು, ತವರನ್ನ ಬಿಟ್ಟು ಅರಿಯದ ಗಂಡ ಅರಿಯದ ಅತ್ತೆ ಮಾವನೊಡನೆ ಗಂಡನ ಮನೆಯಲ್ಲಿ ಬಾಳುವುದು, ಅಲ್ಲಿ ಆಕೆ ಅನುಭವಿಸುವ ಕಷ್ಟಗಳನ್ನು ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲೂ ಕೂಡ ಬರುವಂಥದ್ದೇ. ಗಂಡನ ಮನೆಯಲ್ಲಿ ಅತ್ತೆಯು ಸೊಸೆಗೆ ಕೊಡುವಂಥ ಹಿಂಸೆ, ಸೊಸೆಯರು ಅನುಭವಿಸುವಂಥ ಮೂಕ ವೇದನೆ ಉತ್ತರ ದೇವಿಯ ಕಥನದಲ್ಲಿ ಹೃದಯ ವಿದ್ರಾವಕವಾಗಿ ಚಿತ್ರಿತವಾಗಿದೆ. ಉತ್ತರ ದೇವಿಯು ತನ್ನ ಮಾತನ್ನ ಕೇಳಲಿಲ್ಲ, ತನಗೆ ತಗ್ಗಿ ಬಗ್ಗಿ ನಡೆಯಲಿಲ್ಲ, ತನಗೆ ಎದುರುತ್ತರವನ್ನ ಕೊಡ್ತಾಳೆ ಎನ್ನೋ ಕಾರಣಕ್ಕೆ ಅತ್ತೆಯು ಅವಳನ್ನ ಮಗನಿಂದ ದೂರ ಮಾಡಲು ಬಯಸ್ತಾಳೆ. ಅಂದು ಅತ್ತೆಗೂ ಸೊಸೆಗೂ ಹಿತ್ತಲಲ್ಲಿ ಜಗಳವಾಗಿ ಕೋಪಿಷ್ಟ ಅತ್ತೆಯು ಹೊಲವನ್ನ ಉತ್ತು ಬಂದ ಮಗನಿಗೆ ಉತ್ತರ ದೇವಿಯನ್ನು ಬಿಟ್ಟು ಬಿಡುವಂತೆ ಹೇಳ್ತಾಳೆ. ಆದರೆ ಉತ್ತರ ದೇವಿಯನ್ನು ಬಿಡಲು ಇಷ್ಟವಿಲ್ಲದ ತಾಯಿಗೆ ಹೆದರುವ ಮಗ ಬಿಡುವುದಕ್ಕೆ ಉತ್ತರ ದೇವಿಯು ಎತ್ತು ಎಮ್ಮೆಯಲ್ಲ, ಅದೂ ಅಲ್ಲದೆ ಒಂದು ವರಹ ತೆರವನ್ನ ಕೊಟ್ಟು ತಂದಿರುವವಳನ್ನ ಹೇಗೆ ತಾನೇ ಬಿಡಲಿ ಎಂದು ತನ್ನ ಅಸಹಾಯಕತೆಯನ್ನ ತೋಡ್ಕೊಳ್ತಾನೆ. ಅವನ ಮಾತುಗಳಿಂದ ಹೆಣ್ಣನ್ನ ಆಡು ಕುರಿ ಎಮ್ಮೆಯಂತೆ ಕಾಣುವಷ್ಟು ನಿಕೃಷ್ಟವಾಗಿ ಕಾಣ್ತಾ ಇದ್ರು ಅನ್ನುವಂಥದ್ದು ಅರ್ಥವಾಗುತ್ತೆ. ಗಂಡನ ಅಸ್ತಿತ್ವಕ್ಕೆ ಇಲ್ಲಿ ಬೆಲೆ ಇಲ್ಲ, ತಾಯಿಯ ಕೈಗೊಂಬೆಯಾಗಿರುವಂತಹ ಮಗ ಅನ್ನೋದು ಅರಿವಿಗೆ ಬರುತ್ತೆ. ಅದಕ್ಕೆ ತಾಯಿಯು ಅವಳಿಗೆ ಕೊಟ್ಟಿರುವ ಒಂದು ವರಹ ತೆರವನ್ನ ತನ್ನ ತೋಳ ಬಂದಿಯನ್ನ ಮಾರ್ಬಿಡ್ತೇನೆ, ಅಲ್ಲದೆ ಇವಳು ಹೋದ್ರೆ ಬೇರೊಬ್ಬ ಹೆಣ್ಣನ್ನು ತಂದು ನಿನಗೆ ಮದುವೆ ಮಾಡಿಸ್ತೇನೆ, ಇವಳನ್ನ ಬಿಟ್ಟು ಬಿಡು ಎಂದು ಬುದ್ಧಿ ಹೇಳ್ತಾಳೆ. ಮತ್ತೆ ಮಗ ಉತ್ತರ ದೇವಿಯನ್ನು ಈಗಿಂದೀಗಲೇ ಬಿಡುವುದಕ್ಕೆ ಆಡು ಕುರಿಯಲ್ಲ, ಅವಳಿಗೆ ಮೂರು ವರಹ ತೆರವನ್ನು ಕೊಟ್ಟಿದೆ ಎಂದಾಗ ಅವಳಿಗೆ ಕೊಟ್ಟಿರುವ ಮೂರು ವರಹ ನನ್ನ ಮೂಗುತಿ ಮಾರಿದ್ರೆ ಸಿಗುತ್ತೆ, ಅವಳನ್ನ ಬಿಟ್ಟು ಬಿಡು ಎಂದು ಮಗನನ್ನ ಒಪ್ಪಿಸಿ ಮಗನ ಮನೆಯನ್ನ ಬಿಟ್ಟು ಹೊರಡುವಂತೆ ಉತ್ತರ ದೇವಿಗೆ ಸೂಚಿಸ್ತಾಳೆ. ಅತ್ತೆಯ ಕೈಗೊಂಬೆಯಾಗಿರುವ ಗಂಡನ ಪರಿಸ್ಥಿತಿಯನ್ನು ನೋಡಿ ಮನಸ್ಸಿಲ್ಲದ ಮನಸ್ಸಿನಿಂದ ಉತ್ತರ ದೇವಿ ಗಂಡನ ಮನೆಯನ್ನ ಬಿಟ್ಟು ಹೊರಡ್ತಾಳೆ. ಸೊಸೆಯು ಮನೆಯನ್ನ ಬಿಟ್ಟು ಹೊರಡುವುದು ಖಾತ್ರಿಯಾದ ಅತ್ತೆ ಕಣ್ಣೊರೆಸುವ ನಾಟಕವಾಡುತ್ತಾ ನೆಲುವಿನ ಮೇಲಿರುವ ಅನ್ನವನ್ನ ಹುಂಡು ಹೋಗು, ಒಲೆಯ ಮೇಲಿರುವ ಹಸುವಿನ ಹಾಲನ್ನ ಕುಡಿದು ಹೋಗು ಎಂದು ಬಾಯುಪಚಾರಕ್ಕೆ ಹೇಳ್ತಾಳೆ. ಆದರೆ ತನ್ನನ್ನು ಈ ಮನೆಯಿಂದ ಓಡಿಸುತ್ತಿರುವ, ತನ್ನ ಗಂಡನಿಗೆ ಬೇರೊಂದು ಹೆಣ್ಣು ತಂದು ಮದುವೆ ಮಾಡಲು ನಿಶ್ಚಯಿಸಿರುವಂಥ ಅತ್ತೆಯ ಮನೆಯಲ್ಲಿ ಅನ್ನವನ್ನು ಉಣ್ಣುವುದೇ, ನೆಮ್ಮದಿಯಿಂದ ಹಾಲು ಕುಡಿಯುವುದೇ, ಉತ್ತರ ದೇವಿಯು ಸಿಟ್ಟಿನಿಂದ ಅನ್ನವನ್ನು ನೀನಾದರೂ ಉಣ್ಣು, ನಿನ್ನ ಮಗನಿಗಾದರೂ ಇಕ್ಕು, ಹಾಲನ್ನು ನೀನಾದರೂ ಕುಡಿ, ನಿನ್ನ ಮಗನಿಗಾದರೂ ಕುಡಿಸು ಎಂದು

ಸಿಟ್ಟಿನಿಂದ ಹೇಳಿ ಸಂಕಟದಿಂದ ಹೊರಡುತ್ತಾಳೆ. ಉತ್ತರಾದೇವಿಗೆ ಮೆಟ್ಟಿದ ಮನೆಯೇ ನನ್ನ ಸರ್ವಸ್ವ ಎಂದು ಬಗೆದು ಬೆಳೆಸಿದ್ದ ಮರಗಿಡಗಳನ್ನು ಕೂಡ ಬಿಟ್ಟು ಹೋಗುವುದು ಸಂಕಟ ತರುವಂತಹ ಸನ್ನಿವೇಶವಾಗಿದೆ ಅನ್ನೋದು ಇಲ್ಲಿ ಅರ್ಥವಾಗುತ್ತೆ. ಇನ್ನು ಕಥೆಯನ್ನ ಮುಂದುವರಿಸ್ತೇನೆ. ಇದೀಗ ಕೇಳಿ ಬನಾರಸ್ ಚಿತ್ರದ ಈ ಗೀತೆಯನ್ನು.

ಕೇಳುವರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಸಮಯದ ಗೊಂಬೆ ಚಿತ್ರದಿಂದ ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಚಿತ್ರದಿಂದ ಹಾಗೆ ಕಿಲಾಡಿ ಜೋಡಿ ಚಿತ್ರದಿಂದ ಈ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444820723 ಈ ಸಂಖ್ಯೆಗೆ ತಿಳಿಸಬಹುದು. ಇನ್ನು ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಉತ್ತರ ದೇವಿಯ ಕಥನ ಕಾವ್ಯವನ್ನು

ಕುರಿತು ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಉತ್ತರಾದೇವಿಗೆ ಮೆಟ್ಟಿದ ಮನೆಯೇ ಸರ್ವಸ್ವ ಎಂದು ಬಗೆದು ಬೆಳೆಸಿದಂತಹ ಗಿಡಮರಗಳನ್ನು ಕೂಡ ಬಿಟ್ಟು ಹೋಗುವುದು ಅತ್ಯಂತ ಸಂಕಟ ತರುವಂತಹ ಸನ್ನಿವೇಶವಾಗುತ್ತೆ. ತನ್ನ ದುಃಖವನ್ನ ಆ ಗಿಡಮರಗಳು ಅರ್ಥ ಮಾಡಿಕೊಳ್ಳಬಲ್ಲವು. ಅದಕ್ಕೆ ಆಕೆ ಹೊರಡುವಾಗ ಬಾಗಿಲಾಗಿರೋ ಬಾಳೆಯ ವನಗಳಿರ ಹೋಗುತ್ತೀನಿ ನನ್ನ ತವರಿಗೆ ಎಂದು ವಿದಾಯ ಹೇಳಿ ಹೊರಡ್ತಾಳೆ. ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಹಿಂದೆ ಬಂಜೆ ಎಂಬ ಕಾರಣದಿಂದ ಹೆಣ್ಣನ್ನ ತವರಿಗೆ ಇಡ್ತಾ ಇದ್ರು. ಆದರೆ ಇಲ್ಲಿ ಉತ್ತರ ದೇವಿ ಬಂಜೆಯಲ್ಲ ಎಂಬುದು ಕಾವ್ಯದ ಪ್ರಕಾರ ಗೊತ್ತಾಗುತ್ತೆ. ಒಂದ ನೆತ್ತಿಕೊಂಡು ಕಂದನ ಕೈಲಿಡ್ಕೊಂಡು ಗೆಜ್ಜೆ ವಜ್ರನ ನಡೆಸುತ್ತಾ ಉತ್ತರ ದೇವಿ ಹೋಗ್ತಾಳೆ ತನ್ನ ತವರಿಗೆ ಎಂಬಲ್ಲಿ ಎರಡು ಮಕ್ಕಳಿದ್ದವು ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಇಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ, ಅಂದರೆ ತನ್ನ ಮಾತನ್ನ ಸೊಸೆ ಕೇಳಲಿಲ್ಲ ಎಂಬುದಕ್ಕಾಗಿ ಅತ್ತೆ ಸೊಸೆಯನ್ನು ಓಡಿಸುವಂತಹ ಅಮಾನವೀಯ ಘಟನೆ ಇದೆ. ತವರಿನಲ್ಲಿ ಅಪ್ಪ ಬೇರೊಂದು ಹಾಗೆ ತವರಿಗೆ ಹೊರಡ್ತಾಳೆ. ತನ್ನ ತವರಿನಲ್ಲಿ ತಂದೆ ಬೇರೊಂದು ಮದುವೆಯಾಗಿ ತಾಯಿಯನ್ನು ದೂರ ಮಾಡಿರ್ತಾನೆ. ದುಃಖದಿಂದ ಅಪ್ಪನ ಮನೆ ಬಾಗಿಲಿಗೆ ರಾತ್ರಿ ಬಂದು ಕದ ತೆಗೆಯುವಂತೆ ಕೂಗ್ತಾಳೆ. ಹಿರಿಯ ಹೆಂಡತಿಯ ಮಗಳನ್ನು ಸೇರಿಸಿಕೊಂಡ್ರೆ ಕಿರಿಯ ಹೆಂಡತಿ ಬೈಯುವಳೋ ಎಂಬ ಭಯದಿಂದ ಮಗಳು ಅನ್ನುವಂತಹ ಮಮಕಾರವೂ ಇಲ್ಲದೆ ಚಾಪೆನ ಹಾಸಿಕೊಂಡು ದೀಪನ ತುಂಬಿ ಕಂದನನ್ನ ತೋಳ ಮೇಲೆ ಮಲಗಿಸಿಕೊಂಡು ಮಲಗಿದ್ದೇನೆ, ಈಗ ಹೇಳಲಾರೆ, ನಿನ್ನ ಅಣ್ಣನ ಮನೆಗೆ ಹೋಗು ಎನ್ನುತ್ತಾನೆ. ತಂದೆ ಮನೆಗೆ ಬಂದ ಪ್ರಕರಣ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನುವಂತಹ ಮಾತು ಅಪ್ಪ ಅಣ್ಣನ ಮನೆಗೆ ಹೋಗು ಎನ್ನುವಂತಹ ಪ್ರಕರಣದ ಪ್ರಸ್ತಾಪ ಅಪ್ಪ ಅಪ್ಪನೇ ಹೊರತು ತಾಯಿಯಲ್ಲ ಅನ್ನೋದನ್ನ ಮನದಟ್ಟು ಮಾಡಿಕೊಡುತ್ತೆ. ಆದ್ದರಿಂದಲೇ ಜನಪದರು ಸಾವಿರ ಕೊಳ್ಳಿ ಒಲೆಯಾಗ ಉರಿದ್ರು ಜ್ಯೋತಿ ನೀನ್ಯಾರು ಹೋಲ್ಯಾರು ಎನ್ನುವಂತಹ ಆ ತಾಯಿಯ ಮಹತ್ವವನ್ನ ಎತ್ತಿಡಿತಾರೆ. ಎದೆಯೊಡೆಯುವ ಅಪ್ಪನ ಮಾತಿನಿಂದ ನೊಂದು ಉತ್ತರ ದೇವಿ ಅಣ್ಣನ ಮನೆ ಬಾಗಿಲಿಗೆ ಬಂದು ಬಾಗಿಲನ್ನ ತೆಗೆಯುವಂತೆ ಬೇಡ್ತಾಳೆ. ಅಣ್ಣನಿಂದಲೂ ಅದೇ ಉತ್ತರ. ನಂತರ ಅಕ್ಕನ ಮನೆಯ ಬಾಗಿಲಿಗೆ ಬಂದು ಬಾಗಿಲನ್ನು ತೆಗೆಯುವಂತೆ ಕೇಳುತ್ತಾಳೆ. ಅಕ್ಕನೂ ಸಹ ದೀಪವನ್ನು ಆರಿಸಿ ಚಾಪೆಯನ್ನು ಹಾಸಿಕೊಂಡು ಮಲಗಿಬಿಟ್ಟಿದ್ದೇವೆ, ಅಲ್ಲದೆ ಮಗಳು ನೀಲವ್ವ ತೋಳ ಮೇಲೆ ಮಲಗಿದ್ದಾಳೆ, ನಾನು ಎದ್ದು ಬಾಗಿಲನ್ನು ತೆರೆಯಲಾರೆ ನಿಮ್ಮವ್ವನ ಮನೆಗೆ ಹೋಗು ಎಂದು ನುಡಿಯುತ್ತಾಳೆ. ಕಣ್ಣೀರ ಧಾರೆಯನ್ನು ಹರಿಸುತ್ತಾ ಉತ್ತರ ದೇವಿ ತಾಯಿಯ ಮನೆಯನ್ನು ತಲುಪ್ತಾಳೆ. ಒಂದು ಬಾಗಿಲನ್ನು ತೆರೆಯುವಂತೆ ಕೂಗುತ್ತಾಳೆ. ಮಗಳ ಮಾತನ್ನ ಕೇಳಿದ ತಕ್ಷಣವೇ ಅವ್ವ ದಡಬಡನೆ ಎದ್ದು ಬಾಗಿಲನ್ನ ತೆರೆದು ಮಗಳನ್ನ ಕಂಡು ಗಾಬರಿಯಾಗ್ತಾಳೆ. ಅಲ್ಲದೆ ಪ್ರೀತಿಯಿಂದ ಮಗಳ ತಲೆಯನ್ನ ನೀವರಿಸಿ ಅವಳ ಕಣ್ಣೀರಿನ ಕಥೆಯನ್ನ ಕೇಳಿ ತಾಯಿಯೂ ಕಣ್ಣೀರ ಕೋಡಿಯನ್ನ ಹರಿಸ್ತಾಳೆ. ಅಲ್ಲದೆ ಉತ್ತರ ದೇವಿಯನ್ನ ಮನೆಯಲ್ಲಿಟ್ಟುಕೊಂಡು ಸಾಕಲಾರದ ಅಸಹಾಯಕ ಸ್ಥಿತಿಯನ್ನ ತೋಡಿಕೊಳ್ತಾಳೆ. ನಾನು ನಿನ್ನ ಅಪ್ಪ ನನ್ನನ್ನು ಬಿಟ್ಟು ಬೇರೊಬ್ಬ ಹೆಣ್ಣಿನ ಜೊತೆಯಲ್ಲಿ ಬೇರೆಯಾಗಿರುವುದನ್ನು ತಿಳಿಸ್ತಾಳೆ. ನನ್ನೊಬ್ಬಳ ಜೀವನಕ್ಕೆ ಕಷ್ಟವಿರುವಾಗ ನಿನ್ನನ್ನು ನಿನ್ನ ಮಕ್ಕಳನ್ನು ಸಾಕುವ ಸ್ಥಿತಿಯಲ್ಲಿ ತಾನಿಲ್ಲ ಎಂದು ಅಳಲನ್ನು ವ್ಯಕ್ತಪಡಿಸ್ತಾಳೆ. ಹೆಣ್ಣಿಗೆ ಯಾವುದೇ ರೀತಿಯ ಆರ್ಥಿಕ ಮೂಲವಾಗಲಿ ಸ್ವಾತಂತ್ರ್ಯವಾಗಲಿ ಆ ಸಂದರ್ಭದಲ್ಲಿ ಇರಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಆದ್ದರಿಂದ ಮಗಳ ಸಮಸ್ಯೆಗಳಿಗೆಲ್ಲ ಅಂತಿಮ ಪರಿಹಾರ ಸಾವು ಎಂದು ಸೂಚಿಸುವಂತೆ ನೀನು ಉತ್ತರ ಮಳೆಯಾಗಿ ಹೋಗವ್ವ ಎನ್ನುತ್ತಾಳೆ. ಹುಟ್ಟಿದ ಮನೆಯಲ್ಲೂ ಆಶ್ರಯವಿಲ್ಲದೆ ಮೆಟ್ಟಿದ ಮನೆಯಲ್ಲಿಯೂ ಗತಿಯಿಲ್ಲದೆ ಉತ್ತರ ದೇವಿ ಎರಡು ಮಕ್ಕಳನ್ನು ಕರೆದುಕೊಂಡು ಉತ್ತರೆ ಮಳೆಯಾಗಿ ಹೊರಟಳಂತೆ. ಉತ್ತರೆಯು ಬತ್ತಿದರೆ ಹೆತ್ತಮ್ಮ ತೊರೆದರೆ ಎಂಬ ಸರ್ವಜ್ಞ ಕವಿಯ ಮಾತಿನಂತೆ ಉತ್ತರೆ ಮಳೆಯು ಬಾರದೆ ಹೋದರೆ ತೆನೆಯು ಕಾಳುಗಟ್ಟದೆ ಉತ್ತರೆ ಮಳೆಯು ಬಾರದೆ ಹೋದರೆ ತೆನೆಯು ಕಾಳುಗಟ್ಟದೆ ಜನರಿಗೆ ಅನ್ನ ಸಿಗುವುದಿಲ್ಲ. ಅದೇ ರೀತಿ ಹೆತ್ತ ತಾಯಿಯ ಆಶ್ರಯವೂ ಹೆಣ್ಣಿಗೆ ಸಿಗದಿದ್ದರೆ ಅವಳಿಗೆ ಸಾವೇ ಗತಿಯಾಗುತ್ತದೆ ಎನ್ನುವಂಥದ್ದು ಈ ಕಥನ ಕಾವ್ಯದಲ್ಲಿ ನಾವು ನೋಡಬಹುದು. ಇದಾಗಿತ್ತು ಉತ್ತರ ದೇವಿಯ ಕುರಿತಾದ ಕಥನ ಕಾವ್ಯದ ವಿವರಣೆ. ಕಾರ್ಯಕ್ರಮದಲ್ಲಿ ಇದೀಗ ಕೇಳ್ರಿ ಗೌಡ್ರು ಚಿತ್ರದ ಈ ಗೀತೆಯನ್ನು.

ಕೇಳುಗರೆ, ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಕೆಲವು ಸಂದೇಶಗಳು ಕೂಡ ಬಂದಿದೆ. ನಮಸ್ತೆ, ಜನಪದ ಗೀತೆಗಳು, ಮಾಹಿತಿ ಕಣಜ, ಒಳ್ಳೆ ಮಾಹಿತಿ ಹಾಡುಗಳು ಇದೆ, ಸೂಪರ್ ಅಂತ ಕಳಿಸ್ತಾ ಇದ್ದಾರೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ಮುಂದಿನ ಸಂದೇಶ ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು, ಹೆಡ್ ಪೋಸ್ಟ್ ಆಫೀಸ್ ಹತ್ರ, ಹೊಳಲ್ಕೆರೆ ರೋಡ್. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ರೈತರ ಜೀವನಾಡಿ ಉತ್ತರ ದೇವಿಯ ಮಳೆ ಮತ್ತು ಗ್ರಾಮೀಣ ಭಾಗದಲ್ಲಿ ಆ ಮಳೆಯ ದೇವರುಗಳಿಗೆ ಹರಕೆ ಹೊತ್ತು ಊರುಗಳ ತುಂಬಾ ಪೂಜೆ ಮಾಡಿ

ಈ ಮೆರವಣಿಗೆ ಮೂಲಕ ಜಾನಪದ ಶೈಲಿಯಲ್ಲಿರುವ ಪದಗಳನ್ನು ಹಾಡುವ ಮೂಲಕ ಮಳೆಯ ದೇವರ ಭಕ್ತರಿಗೆ ಸಂತೋಷವನ್ನು ಉಂಟು ಮಾಡಿ ವಿಸ್ತಾರವಾಗಿ ತಿಳಿಸಿದ ಭಕ್ತರ ನಂಬಿಕೆಗಳಿಗೆ ಇರುವ ಉತ್ತರ ಮಳೆಯ ಹಾಡುಗಳನ್ನು ಪ್ರಸಾರ ಮಾಡುವ ಮೂಲಕ ಕೇಳುಗರಿಗೆ ತಿಳಿಸುತ್ತಾ ಇರುವ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್, ಶುಭ ದಿನ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ, ಪ್ರಭಾಕರಯ್ಯ ಚೈತ್ರ ಎನ್ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಮಾ ಮೇಡಮ್, ಗುರುವಾರ ನಮಸ್ಕಾರಗಳು. ಇಂದಿನ ಜಾನಪದ ಗೀತೆಗಳು ಅರ್ಥಪೂರ್ಣ ಆಯ್ಕೆಗೆ ಮತ್ತು ಮಾಹಿತಿ ಕಣಜದಲ್ಲಿ ಇಂದಿನ ಪುಸ್ತಕ ಪರಿಚಯದಲ್ಲಿ ಜಾನಪದ ಕಥನ ಕಾವ್ಯ ಉತ್ತರ ದೇವಿಯ ಬಗ್ಗೆ ಚೆನ್ನಾಗಿ ತಿಳಿಸಿಕೊಟ್ರಿ, ಧನ್ಯವಾದಗಳು, ಶುಭ ದಿನ ಅಂತೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಇದುವರೆಗೂ ಮಾಹಿತಿ ಕಣಜ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನೊಂದು ಸಂದೇಶವಿದೆ. ಚಿಕ್ಕಟೇರಿ ಆದಿಶೆಟ್ರು ಬಸವರಾಜ, ಕಾರ್ಯಕ್ರಮಗಳು ಸೂಪರ್ ಆಗಿ ಮೂಡಿ ಬರ್ತಾ ಇದೆ, ತಮಗೆ ನಿಲಯದ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಅಂತ ಹೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಆಕಾಶವಾಣಿ ಚಿತ್ರದುರ್ಗ, ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ದಕ್ಷಿಣ ತಾಲೂಕು ಮಾದಪಟ್ಟಣದ ಕ್ರಷರ್ ಒಂದರಲ್ಲಿ ಇಂದು ಬೆಳಗ್ಗೆ 7:30ಕ್ಕೆ ಬಂಡೆ ಕುಸಿದ ಪರಿಣಾಮ ಅಸ್ಸಾಂ ಹಾಗೂ ಬಿಹಾರ ಮೂಲದ 7 ಜನ ಕಾರ್ಮಿಕರು ಸಾವನ್ನಪ್ಪಿದ್ದು 5ರಿಗೆ ಗಂಭೀರ ಗಾಯಗಳಾಗಿವೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ತಾವರೆಕೆರೆ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದು ಪರಿಹಾರ ಕಾರ್ಯಾಚರಣೆಯೊಂದಿಗೆ ತನಿಖೆ ಆರಂಭಿಸಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚುವ ಸಾಧ್ಯತೆ ಇದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಆರ್ಆರ್ ಮೆಡಿಕಲ್ ಕಾಲೇಜ್ಗೆ ಶವಗಳನ್ನು ರವಾನಿಸಿದ್ದಾರೆ. ಮಂಗಳೂರಿನ ನಾಗೂರಿಯಲ್ಲಿ ಆವರಣಗೋಡೆ ಮನೆ ಮೇಲೆ ಕುಸಿದ ಪರಿಣಾಮ ಇಬ್ಬರು ಮಕ್ಕಳು ಸೇರಿದಂತೆ ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ. ಉಡುಪಿ ಜಿಲ್ಲೆ ಪಣಿಯೂರಿನ ಶಾಂತ, ಬಿಹಾರ್ ರಾಜ್ಯದ ಗೋಪಾಲ್ಗಂಜ್ ಜಿಲ್ಲೆಯ ಕಟಿಯಾ ತಾಲೂಕಿನ ರುದ್ರಪುರ ಗ್ರಾಮದ ಬಾಲಕಿಯರಾದ ಅನಾಮಿಕಾ ಹಾಗೂ ತನು ಚೌರಾಸಿಯಾ ಮೃತಪಟ್ಟಿದ್ದು ಕೆಲವರಿಗೆ ಗಾಯಗಳಾಗಿವೆ ಎಂದು ವರದಿ ತಿಳಿಸಿದೆ. ಕಾಡು ಔಡಲ ಬೀಜ ಸೇವಿಸಿ 25 ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಗದಗ ತಾಲೂಕಿನ ಬೆಳದಡಿ ತಾಂಡಾದಲ್ಲಿ ಸಂಭವಿಸಿದೆ. 2, 3 ಹಾಗೂ 4ನೇ ತರಗತಿಯ 18 ಬಾಲಕಿಯರು 9 ಬಾಲಕರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಮಕ್ಕಳನ್ನು ಗದಗ ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿಡಿಪಿಐ ಪರಿಶೀಲಿಸಿದ್ದಾರೆ. ವಚನ ಪಿತಾಮಹ ಡಾ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರ ಜನ್ಮದಿನವೆಂದು ಹುಬ್ಬಳ್ಳಿ ಶಾಸಕ ಮಹೇಶ್ ತೆಂಗಿನಕಾಯಿ ಫಗು ಹಳಕಟ್ಟಿ ಅವರ ಜಯಂತಿಯಂದು ಗೌರವ ನಮನ ಸಲ್ಲಿಸಿದ್ದಾರೆ. ವಚನಗಳು ಕೇವಲ ಸಾಹಿತ್ಯವಲ್ಲ, ಅವು ಬದುಕಿನ ದಾರಿದೀಪಗಳು. ಅಂತಹ ದಾರಿದೀಪಗಳನ್ನು ನಮಗೆ ದಕ್ಕಿಸಿಕೊಟ್ಟ ಫಗು ಹಳಕಟ್ಟಿ ಅವರ ಬದುಕು ನಮಗೆಲ್ಲರಿಗೂ ಆದರ್ಶಪ್ರಾಯ ಎಂದಿದ್ದಾರೆ. ಆಕಾಶವಾಣಿ ತನ್ನ ಬ್ರಾಡ್ಕಾಸ್ಟಿಂಗ್ ಹೌಸ್ ಫೋಟೋ ಗ್ಯಾಲರಿ ಸ್ವರ ಪ್ರೇರಣಾ ವಿಥಿಕಾವನ್ನು ಹೊಸದಿಲ್ಲಿಯ ಆಕಾಶವಾಣಿ ಭವನದ ರಂಗಭವನ ಸಭಾಂಗಣದಲ್ಲಿ ಅನಾವರಣಗೊಳಿಸಿದೆ. ಛಾಯಾಚಿತ್ರ ಗ್ಯಾಲರಿಯನ್ನು ಬಾನ್ಸುರಿ ಕಲಾವಿದ ಪದ್ಮವಿಭೂಷಣ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಉದ್ಘಾಟಿಸಿದರು. ಫೋಟೋ ಗ್ಯಾಲರಿಯಲ್ಲಿ ಭಾರತರತ್ನ ಪುರಸ್ಕೃತ ವಿದುಷಿ ಎಂಎಸ್ ಸುಬ್ಬುಲಕ್ಷ್ಮಿ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಪಂಡಿತ್ ಭೀಮ್ಸೇನ್ ಜೋಶಿ, ಪಂಡಿತ್ ರವಿಶಂಕರ್, ಲತಾ ಮಂಗೇಶ್ಕರ್ ಹಾಗೂ ಪಂಡಿತ್ ಭೂಪೇನ್ ಹಜಾರಿಕಾ ಅವರ ಅಪರೂಪದ ಚಿತ್ರಗಳಿವೆ. ಜುಲೈ ಮೊದಲ ವಾರದಲ್ಲಿ ಆಚರಿಸಲಾಗುವ ವನ ಮಹೋತ್ಸವ ಮರಗಳ ಮಹತ್ವ ಮತ್ತು ಹಸಿರು ಭೂಗ್ರಹಕ್ಕಾಗಿ ಸಾಂಘಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸುತ್ತದೆ. ಸಸಿಗಳನ್ನು ನೆಟ್ಟು ಸಂರಕ್ಷಿಸುವ ಮೂಲಕ ಆರೋಗ್ಯಕರ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಭೂಮಿಯಲ್ಲಿ ಭವಿಷ್ಯಕ್ಕಾಗಿ ಹೂಡಿಕೆ ಬಗ್ಗೆ ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಿದೆ. ಕೇಂದ್ರ ಪುರಸ್ಕೃತ ನೂತನ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಕಾಯ್ದೆ 2025 ನಿನ್ನೆಯಿಂದ ದೇಶಾದ್ಯಂತ ಜಾರಿಗೆ ಬಂದಿದೆ. ಅರ್ಹ ಗ್ರಾಮೀಣ

0: ಕುಟುಂಬಗಳಿಗೆ 100 ದಿನಗಳ ಬದಲಾಗಿ 125 ದಿನಗಳ ಕೂಲಿ ನೂತನ ಕಾಯ್ದೆ ಅಡಿ ದೊರೆಯಲಿದೆ. ಹೊಸ ಯೋಜನೆ ಅಡಿ ರಾಷ್ಟ್ರೀಯ ಸರಾಸರಿ ಕೂಲಿ 327 ರೂಪಾಯಿ 40 ಪೈಸೆಗೆ ಏರಿಕೆಯಾಗಿದೆ. ನಿನ್ನೆ ಜುಲೈ 1ರಿಂದ ಈ ದರ ಅನ್ವಯವಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ರಾಜ್ಯ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ದಾವಣಗೆರೆಯಲ್ಲಿ ಮಾತನಾಡಿ, ವಿಬಿ ಜಿರಾಮ್ಜಿ ಯೋಜನೆ ಜಾರಿಗೆ ಕೆಲ ಬದಲಾವಣೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರ ಸಮ್ಮತಿಸಿದೆ ಎಂದರು.
1: ವಿಜಯರಾಮ್ಜಿ ಬಗ್ಗೆ ನಾನು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ರಾಜ್ಯ ಸರ್ಕಾರಗಳು ತಮ್ಮ ಪಾಲಿನ 40% ಹಣ ಬಿಡುಗಡೆ ಮಾಡಿದರೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಅನ್ನುವಂತ ಒಂದು ನಿಯಮ ರೂಪಿಸಿದ್ದಿದೆ. ಮತ್ತು ಹಿಂದೆ 90-10 ಅನುಪಾತದ ಹಣಕಾಸು ನಾವು ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ 90% ಕೊಡ್ತಾ ಇತ್ತು, ರಾಜ್ಯ ಸರ್ಕಾರ 10% ಕೊಡ್ತಾ ಇತ್ತು. ಈಗ ಅದು ಬದಲಾವಣೆ ಮಾಡಿ 60-40 ಮಾಡಿದ್ದಾರೆ. ಇಷ್ಟೆಲ್ಲಾ ತೊಂದರೆಗಳಿದ್ರು ರಾಜ್ಯ ಸರ್ಕಾರಗಳ ಮೇಲೆ ಹೆಚ್ಚಿನ ಹೊರೆ ಬಿದ್ದರೂ ಸಹಿತ ಇವತ್ತೇನು ಬಡವರಿದ್ದಾರೆ, ಹಿಂದುಳಿದವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕೃಷಿಕರಿದ್ದಾರೆ, ಪರಿಶಾತಿ ಪರಿಶಿಷ್ಟ ಪಂಗಡದವರಿದ್ದಾರೆ, ಅವರೆಲ್ಲರ ಹಿತವನ್ನು ಕಾಪಾಡಲಿಕ್ಕೆ ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಬದ್ಧತೆಯನ್ನು ತೋರಿಸಿ ವಿರೋಧದ ನಡುವೆಯೂ ಕೇಂದ್ರಕ್ಕೆ ನಮ್ಮ ಎಲ್ಲೆಲ್ಲಿ ಅಸಮ್ಮತಿ ಇದೆ ಅನ್ನುವಂಥದ್ದು ತಿಳಿಸಿದ್ದೇವೆ. ಜಾರಿಗೆ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಅನ್ನುವಂಥ ಮಾತು ಈ ರಾಜ್ಯದ ಜನರಿಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
0: ರಾಜ್ಯದ ಕರಾವಳಿ ಭಾಗಕ್ಕೆ ಇಂದು ರೆಡ್ ಅಲರ್ಟ್ ಘೋಷಿಸಿರುವ ಹವಾಮಾನ ಇಲಾಖೆ ಭಾರೀ ಗಾಳಿಯೊಂದಿಗೆ ರಭಸದ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಬೆಳಗಾವಿ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.

0: ಇಂದಿನ ವನಿತಾ ವ್ಯವಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಗ್ರಾಹಕರ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಹಾಗೂ ಸಾಹಿತಿ ಸಮಾಜ ಸೇವಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾಸ್.
1: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ವಿಜಯಪುರ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರು. ಇವರು ವಿಜಯಪುರದ ನಿವೃತ್ತ ಗ್ರಾಹಕರ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸಿದವು. ಇವರ ವಿಶೇಷತೆ ಏನಪ್ಪಾ ಅಂತಂದ್ರೆ ಕನ್ನಡದಿಂದ ಮರಾಠಿಗೆ ಸುಮಾರು 23 ಪುಸ್ತಕಗಳನ್ನ ಭಾಷಾಂತರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಮಾಧವ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಕೂಡ ಪ್ರಕಟಗೊಳಿಸಿದ್ದಾರೆ. ಅದರ ಜೊತೆಗೆ ತಮ್ಮನ್ನ ತಾವು ಸಾಮಾಜಿಕ ಕಾರ್ಯಗಳಲ್ಲಿ, ಉದಾಹರಣೆಗೆ ಶಾಲೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜ ಸೇವೆಯನ್ನ ಎಲೆಮರೆಕಾಯಿಯಾಗಿ ಮಾಡ್ತಾ ಇದ್ದಾರೆ. ಅವರ ಒಂದು ಸಮಾಜ ಸೇವೆ ಯಾವ ರೀತಿ ಇದೆ, ಅವರ ಅನುಭವ ಅವರಿಂದಲೇ ನಾವು ಕೇಳಿ ತಿಳಿದೋಣಂತೆ. ನಮಸ್ಕಾರ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೇ.
2: ನಮಸ್ಕಾರ.
1: ತಾವು ಮೂಲತಃ ಎಲ್ಲಿಯವರು?
2: ಮೂಲತಃ ನಾವು ಕರ್ನಾಟಕದವ್ರೆ, ಆದರೆ ನಮ್ ತಂದೆಯವರು ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಡಿಫೆನ್ಸ್ ನಾಗ ಇದ್ದಿದ್ರಿಂದ ಟ್ರಾನ್ಸ್ಫರೇಬಲ್ ಜಾಬ್ ಇತ್ತು ಅವ್ರದ್ದು. ನಾವು ಪ್ರೈಮರಿ ಎಜುಕೇಶನ್ ನಮ್ದು ಮಧ್ಯಪ್ರದೇಶನಾಗ ಜಬಲ್ಪುರ್ನಾಗ ಆಗಿದೆ, ಎಲ್ಲ ಮಹಾರಾಷ್ಟ್ರನಾಗ ನಮ್ಮ ಎಜುಕೇಶನ್.
1: ಮತ್ತೆ ಇಲ್ಲಿ ನೀವು ವಿಜಯಪುರಕ್ಕೆ ಹೇಗೆ ಬಂದ್ರಿ? ಇಲ್ಲಿ
2: ನನ್ನ ಮದುವೆ ಇಲ್ಲೇ ವಿಜಯಪುರ್ನಾಗ ಡಾಕ್ಟರ್ ಸಾವಳಗಿ ಅಂತ ಅನೆಸ್ಥೀಶಿಯಾಲಜಿಸ್ಟ್ ಇದ್ದಾರೆ, ಮಾವನವರು ಡಾಕ್ಟರ್ ಇದ್ರು. ಅವ್ರ ರಾಘವೇಂದ್ರ ಸಾವಳಿಗೆ ಅವ್ರ ಜೋಡಿ ನಂದು 1982 ಮದುವೆ ಆದಾಗ ನಾ ಇಲ್ಲಿ ಬಂದ್ರಿ.
1: ಮತ್ತೆ ತಮ್ಮ ವೃತ್ತಿ ಎಲ್ಲಿ, ಮಹಾರಾಷ್ಟ್ರ ಪುಣೆದಿಂದನೇ ಪ್ರಾರಂಭವಾಯ್ತಾ ಅಥವಾ ಇಲ್ಲಿ ಬಂದ್ಮೇಲೆ ತಾವು ವೃತ್ತಿಯನ್ನ ಪ್ರಾರಂಭ ಮಾಡಿದ್ರು?
2: ನಂದು ನಾ ಪೇಪರ್ ಕೊಟ್ಟರೆ ಆಮೇಲೆ ಮದುವೆನೇ ಆಗಿ ಹೋಗ್ಬಿಟ್ಟು ಅಂತ ನನ್ನ ಕರಿಯರ್ ಶುರು ಆಗಿದ್ದು ವಿಜಯಪುರ್ನಾಗೆ ಶುರು ಆಗಿ. ನಾ ಬಾರ್ ಕೌನ್ಸಿಲ್ ಮೆಂಬರು, ರಿಜಿಸ್ಟ್ರೇಷನ್ ನನ್ನ ಸನದ್ ಅದು ನಾ ಕರ್ನಾಟಕನಾಗೆ ತಗೊಂಡಿನಿ.
1: ಓಹೋಹೋ. ಮತ್ತೆ ಇಲ್ಲಿ ಯಾವ ವರ್ಷ ನೀವು ವೃತ್ತಿಯನ್ನ ಪ್ರಾರಂಭಿಸಿದ್ರಿ ತಮ್ದು?
2: ವೃತ್ತಿ 1982

0: ಮದುವೆ ಆದ್ಮೇಲೆ 92 ನಾನು ಸನತ್ ತಗೊಂಡೇನಿ. 2001 ದಿಂದ 2011 ಗೂ ನಾವು ವಿಜಾಪುರ್ ಡಿಸ್ಟಿಕ್ ಕನ್ಸ್ಯೂಮರ್ ಫೋರಂ ನಾಗ ಆಸ್ ಅ ಲೇಡಿ ಮೆಂಬರ್ ಅಂತ ಕೆಲಸ ಮಾಡಿದ್ದೇನೆ.
1: ಎಷ್ಟು ವರ್ಷಗಳವರೆಗೆ ತಾವು ಸೇವೆಯನ್ನ ಮಾಡಿದ್ರಿ ಇಲ್ಲಿ?
0: 2001 ದಿಂದ 2011 ಏಪ್ರಿಲ್ ವರೆಗೂ.
1: ಮತ್ತೆ ವೃತ್ತಿಯನ್ನ ತಾವು VRS ತಗೊಂಡ್ರಿ ಅಂತ ಕೇಳ್ಪಟ್ಟೆ ನಾನು, ಇದು ಯಾಕೆ ತಗೊಂಡ್ರಿ ಅಂತ ಕೇಳ್ಬೋದಲ್ಲ.
0: VRS ಅಂತ ಇದು ಜಾಬ್ ಎವ್ರಿ ಕಾಂಟ್ರಾಕ್ಟ್ ಜಾಬ್ ಇರ್ತದೆ. ಎವ್ರಿ 5 ಇಯರ್ಸ್ ಇದ್ರು ನೀವು ಹ್ಯಾವ್ ಟು ಅಗೇನ್ ಗಿವ್ ಎನ್ ಎಕ್ಸಾಮ್ ಇಂಟರ್ವ್ಯೂ, ಅಗೇನ್ ಸೆಲೆಕ್ಷನ್ ಬೋರ್ಡ್ ನಾಗ ಹೋಗ್ಬೇಕು. ಹಿಂಗ ಇಟ್ ಈಸ್ ಅ ಪ್ರೊಸೀಜರ್. ಥರ್ಡ್ ಟೈಮ್ ಐ ಡಿಂಟ್ ವೆಂಚರ್ ಇನ್ ಟು ಇಟ್ ಬಿಕಾಸ್ ಮೈ ಫ್ಯಾಮಿಲಿ ನೀಡೆಡ್.
1: ಮತ್ತೆ ತಾವು ವಕೀಲ ವೃತ್ತಿಯನ್ನ ಪ್ರಾರಂಭಿಸಲಿಲ್ವಾ?
0: ಇಲ್ಲ, ಆಮೇಲೆ ನಾನು ಟೋಟಲಿ ಅಧ್ಯಾತ್ಮ ಫೀಲ್ಡ್ ಮತ್ತು ಸಾಮಾಜಿಕ ಸೇವಾ ಮಾಡ್ಲಿಕ್ಕಂತ.
1: ಯಾವ ವರ್ಷದಿಂದ ತಾವು ಈ ಅಧ್ಯಾತ್ಮ ಮತ್ತು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರಿ?
0: 2008 ನಾಗ ನಂದು ಫಸ್ಟ್ ಪುಸ್ತಕ ಅಂತ ಹರಿಕಥಾ ಅಮೃತ ಸಾರ್ ಅಂತ ಜಗನ್ನಾಥ ದಾಸರದ್ದು, ದಟ್ ವಾಸ್ ಮೈ ಫಸ್ಟ್ ಬುಕ್. ಈಗ ಲಾಸ್ಟ್ ಇಯರ್ 23rd ಬುಕ್ ವಾಸ್ ಭಾಗ್ಯನಗರ್ನಾಗ ಸ್ವಾಮಿಗಳದ್ದು ಚಾತುರ್ಮಾಸ ಆತು, ಅವಾಗ ನಂದೆಲ್ಲ 23rd ಬುಕ್ ಪಬ್ಲಿಷ್ ಆಗಿದೆ.
1: ಅಂದ್ರೆ ಒಟ್ಟಾರೆ ತಾವು ಹೇಳೋ ಪ್ರಕಾರ 23ನೇ ಪುಸ್ತಕ ಬಿಡುಗಡೆ ಆಯ್ತು. ಇನ್ನು ಏನಾದ್ರೂ ಬರಿಬೇಕು ಅನ್ನೋ ಹಂಬಲ ಇದೇನ ತಮ್ಗೆ?
0: ಇಚ್ಛಾ ಇದೆ, ಭಗವಂತ ಅದ್ ನೆರವೇರಿಸ್ಬೇಕಿಷ್ಟೇ.
1: ಮತ್ತೆ ಇನ್ನೊಂದು ಆಗ್ಲೇ ತಾವು ಹೇಳ್ತಾ ಇದ್ರಿ ಮೇಡಮ್, ಈಗ ಅಖಿಲ ಭಾರತ ಬ್ರಾಹ್ಮಣ ಸಮಾಜದ ಮಹಿಳಾ ಸಂಘದ ವಿಜಯಪುರ ಜಿಲ್ಲೆಗೆ ತಾವು ಅಧ್ಯಕ್ಷರಾಗಿನೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅಂತ ಹೇಳಿ, ಇಲ್ಲಿ ತಮ್ಮ ಕಾರ್ಯವ್ಯಾಪ್ತಿ ತಾವು ಮಾಡುವಂತ ಕಾರ್ಯಗಳು ಏನು ಅನ್ನೋದು ಸ್ವಲ್ಪ ತಿಳಿಸಿಕೊಡ್ತೀರಾ?
0: ಮಹಿಳೆಯರಿಗೆ ಇಂಡಿಪೆಂಡೆಂಟ್ ಸೋರ್ಸ್ ಆಫ್ ಇನ್ಕಮ್ ಬೇಕಾಗ್ತದೆ. ಈಗ ಬಹಳ ತುಟ್ಟಿ ಇನ್ಫ್ಲೇಷನ್ ಭಯಂಕರ ಇದ್ರಿಂದ ಬರೇ ಗಂಡ್ಸ್ ಒಬ್ಬನ ಗಳಿಕೆ ಮೇಲೆ ಮನಿ ನಡೆಯೋದಿಲ್ಲ,
1: ಕುಟುಂಬ ನಡೆಯೋದಿಲ್ಲ.
0: ಕುಟುಂಬ ವ್ಯವಸ್ಥಾಕ ಮಹಿಳೆಯರು ಮನ್ಯಾಗ ಕೂತು ಹೆಂಗ್ ಅರ್ನ್ ಮಾಡ್ಬೇಕು, ಅದ್ರ ಸಲುವಾಗ ಅವ್ರಿಗೆ ಹೊಲ್ ಮಷಿನ್ ಪ್ಯೂರ್ಲಿ ಲೋ ಅಂದ್ರೆ ಎಕಾನಮಿಕಲಿ ಬ್ಯಾಕ್ವರ್ಡ್ ಹೆಂಗಸರಿಗೆ ಸ್ವಿಂಗ್ ಮಷಿನ್ಸ್ ಕೊಡೋದು, ಅವ್ರಿಗೆ ಎಂಬ್ರಾಯ್ಡರಿ ಕಲ್ಸೋದು, ಈಗ ಅಲ್ಲಿ ಕಡೆ ಬ್ಲೌಸ್ ಮೇಲೆ ಎಲ್ಲಾ ಕಡೆ
1: ವರ್ಕ್
0: ಅದನ್ನ ಕಲ್ಸೋದು, ಆಮೇಲೆ ಅವ್ರಿಗೆ ಏನಾರೇ ಅವ್ರ ಗರ್ಭವತಿ ಮಸಾಲೆ ಮಾಡೋದು, ಚಟ್ನಿ ಪುಡಿ ಅದು, ಅವ್ರಿಗೆ ಆರ್ಥಿಕ ದಹನ ಸಹ, ಅವ್ರದ್ದು ಎಕನಾಮಿಕಲ್ ಬ್ಯಾಕ್ವರ್ಡ್ ಅಂತ ಇದು ಕಾರ್ಡನು ಮಾಡ್ಕೊಡ್ಸೋದು, ಆಮೇಲೆ ಪ್ರಧಾನ ಮಂತ್ರಿ ಆಯುಷ್ಮಾನ್ ಯೋಜನಾದ ಕಾರ್ಡ್ ಮಾಡ್ಕೊಡೋದು, ಆಮೇಲೆ ಪ್ಯಾನ್ ಕಾರ್ಡ್ ಇದು ಕಂಪಲ್ಸರಿ ಮಾಡ, ಇಂಥವೆಲ್ಲ ಹಲವಾರು ಕೆಲಸ ನಾವು ಮಾಡ್ತೀವಿ.
1: ಈಗ ಆಗ್ಲೇ ತಾವು ಹೇಳಿದ್ರಿ ಮೇಡಮ್, ಪ್ರಧಾನ ಮಂತ್ರಿ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡ್ಕೊಡ್ತೇನೆ ಅಂತ ಹೇಳಿ, ಮಹಿಳೆಯರಿಗೆ ಏನೇನು ಸವಲತ್ತುಗಳು ತಿಳಿಸಿಕೊಡ್ತೀರಾ? ಒಂದಿಷ್ಟು
0: 5 ಲಕ್ಷ ತನ ಅವ್ರಿಗೆ ಬೇಕಾದ ನಿಮಗ ಒಂದ್ ವರ್ಷಕ್ಕೆ, ಲೈಫ್ ಲಾಂಗ್ ಅಲ್ಲ, ಈ ಒಂದ್ ವರ್ಷನಾಗ ನಿಮಗೆ ಏನೇ 5 ಲಕ್ಷ ತನ ನಿಮಗೆ ಏನೇ ನಿಮಗ ಜಡ್ ಆದ್ರೂ ಸಹಿತ ಅದು ಗೌರ್ಮೆಂಟ್ ಅದಕ್ಕೆ ಪೇ ಬ್ಯಾಕ್ ಮಾಡ್ತದ. ಎಲ್ಲೇ ಯಾವ ಹಾಸ್ಪಿಟಲ್ ನಾಗ ಆಯುಷ್ಮಾನ್ ಕಾರ್ಡ್ ನಡೀತದ ಅಲ್ಲಿ ಹೋದ್ರಂತೂ ಕ್ಯಾಶ್ಲೆಸ್ ಅನ್ನ,
1: ಅಲ್ಲಿ ಹೋಗಿ ನಾವು ಟ್ರೀಟ್ಮೆಂಟ್ ಅನ್ನು ತಗೋಬಹುದು.
0: ನಿಮ್ದು ನೀವು ಕಾರ್ಡ್ ತೋರಿಸಿದ್ರೆ ನಿಮ್ಮ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್
1: ಟ್ರೀಟ್ಮೆಂಟ್ ಸಿಗತ್ತೆ ಅಂತೀರಿ?
0: ಪ್ರೈವೇಟ್ ಹಾಸ್ಪಿಟಲ್ ನಾಗ ಕೆಲವೊಬ್ರು ಅದನ್ನು ಅದರ ಜೋಡಿ ಟೈಪ್ ಮಾಡ್ಕೊಂಡಾರ, ಅಲ್ಲೂ ನೀವು ಹೋದ್ರೆ ನಿಮ್ಮ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗ್ತದೆ.
1: ಈಗ ತಾವು ಸುಮಾರು ಜನರಿಗೆ ಮಾಡಿಸ್ಕೊಟ್ಟಿದ್ರಿ ಕಾರ್ಡ್ ಅನ್ನೋದನ್ನ?
0: ಸಾಕಷ್ಟು ಜನ ಮಾಡ್ತೀವಿ. ಫ್ರೀ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತೀವಿ.
1: ಎಲ್ಲಿ ಮಾಡ್ತೀರಿ ಫ್ರೀ ಮೆಡಿಕಲ್?
0: ಸಾಲಿ ಆ ವೇಳೆ ಸೂಟಿ ಇರ್ತದಲ್ಲ, ಸ್ಯಾಟರ್ಡೆ ಸಂಡೆ ಸಾಲಿ ಸೂಟಿ ಇದ್ದಾಗ ಇವನ್ ಫ್ರೀ ಮೆಡಿಕಲ್ ಕ್ಯಾಂಪ್ಸ್. ವಿಜಾಪುರದಲ್ಲಿ ದೊಡ್ಡ ಗೊತ್ತಿದ್ದ ನಾಮವಂತ ಎಲ್ಲಾ ಡಾಕ್ಟರ್ಸ್ ಕರೆಸಿ ಅವ್ರ ಕಡೆ ಫ್ರೀ ಟ್ರೀಟ್ಮೆಂಟ್, ಅವ್ರದ್ ಬೇಸಿಕ್ ಫ್ರೀ ಟ್ರೀಟ್ಮೆಂಟ್ ಸಹಿತ ಕೊಡ್ಸಿದೆ.
1: ಅಂದ್ರೆ ಅದ್ರ ಜೊತೆಗೆ ನೀವು
0: ಫಾಲೋ ಅಪ್ ಕಾರ್ಡ್ ಕೊಡ್ತೀವಿ. ಅವ್ರು ನಮ್ ಕಡೆ ಮೊದ್ಲೇ ತೋರಿಸ್ಕೊಂಡು ಹೋಗ್ಯಾರ ಅಂತ ಆ ಕಾರ್ಡ್ ಅವ್ರ ಆ ಡಾಕ್ಟರ್ ಮುಂದದು ತೋರಿಸಿದ್ರ ಮುಂದ ಅವ್ರ ಅವ್ರಿಗೆ ಫ್ರೀ ನೋಡ್ತಾರೆ,
1: ಅವರಿಗೆಲ್ಲ ಉಚಿತವಾಗಿ
0: ಉಚಿತವಾಗಿ ನೋಡ್ತಾರೆ.
1: ಮತ್ತೆ ಈಗ ಹೇಳಿದ್ರಿ ತಾವು ಆಗ್ಲೇ ನಾನು ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ ಅಂತ ಹೇಳಿ, ಮೆಡಿಕಲ್ ಕ್ಯಾಂಪ್ ಅಲ್ಲಿ ಔಷಧಿಗಳನ್ನು ಏನಾದರೂ ಉಚಿತವಾಗಿ ಕೊಡುವ ವ್ಯವಸ್ಥೆ ಮಾಡ್ತಾರೆ?
0: 1-2 ಡೋಸ್ ಎಲ್ಲ ಉಚಿತವಾಗಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ತಂದಿಟ್ಕೊಂಡಿರ್ತೀವಿ. ಅವು ಅಲ್ಲಿ ಏನೇನ್ ಮೆಡಿಕಲ್ ನಮ್ ಕಡೆ ಬಂದಿರ್ತಾವ ಅವು ಉಚಿತವಾಗಿನೇ ಕೊಟ್ಟಿವಿ ಈಗಿನ ತನಕ.
1: ಅಂದ್ರೆ ಇಷ್ಟೊಂದು ಎಲ್ಲ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜದಲ್ಲಿ ಎಲೆಮರೆಕಾಯಿಯಾಗಿ ತಮ್ಮ ಜೀವನವನ್ನು ತಾವು ಸಾಗಿಸ್ತಾ ಇದ್ದೀರಿ. ಆಗ್ಲೇ ತಾವು ಇನ್ನೊಂದು ಹೇಳಿದ್ರಿ ಮೇಡಮ್, ಏನಪ್ಪಾ ಅಂತಂದ್ರೆ ಕಾನೂನಲ್ಲಿ ಗ್ರಾಹಕರ ರಕ್ಷಣೆ ಅಂತ ಒಂದು ಕಾನೂನನ್ನು ಮಾಡಿದ್ದಾರೆ. ಅದು ಸುಮಾರು 2006 ಮತ್ತು 2007 ಜಾರಿಗೆ ಬಂದಿದೆ.
0: ಜಾರಿಗೆ 1986 ಬಂದದ ಖರೆ, ಅದನ್ನ ಪಠ್ಯ ಪುಸ್ತಕನಾಗ 2006-07
1: ಪಠ್ಯ ಪುಸ್ತಕದಲ್ಲಿನೂ ಕೂಡ ಅದನ್ನ ಆಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ತಾವು ಶಾಲೆಗಳಿಗೆ ಹೋಗಿ ಏನೇನ್ ಮಾಡ್ತೀರಿ ಅಥವಾ ಎಷ್ಟು

0: ಶಾಲೆಗಳಿಗೆ ಹೋಗಿರಿ?
1: ಸುಮಾರು ಎಲ್ಲ ಶಾಲೆಗಿನ ಒಮ್ಮೆಲ್ ಒಮ್ಮೆರೆ ಹೋಗೇ ಹೋಗಿನಿ. ಅವ್ರಿಗೆ ಕಾನೂನು ಅರಿವು ನೀವು ಎಲ್ಲ ಹೇಳ್ಕೊಡುದು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂದ್ರೆ ಏನು, ಅದ್ ಯಾವಾಗ ಜಾರಿಗೆ ಬಂತು, ನೀವೇನ್ ಕ್ಲೇಮ್ ಮಾಡಬಹುದು, ಅದನ್ನ ಅದರದ್ದು ಜ್ಯೂರಿಸ್ಡಿಕ್ಷನ್ ಎಷ್ಟ, ಡಿಸ್ಟ್ರಿಕ್ಟ್ ಲೆವೆಲ್ಗೆ ಎಷ್ಟು, ಸ್ಟೇಟ್ ಲೆವೆಲ್ಗೆ ಎಷ್ಟು, ನ್ಯಾಷನಲ್ ಲೆವೆಲ್ಗೆ ಎಷ್ಟು ಜ್ಯೂರಿಸ್ಡಿಕ್ಷನ್ ಅದ, ಹುಡುಗರಿಗೆಲ್ಲ ಕಲಿಸಿ ಕೊಟ್ಟಿನಿ. ಅದಲ್ದೆ ಇವು 26 ಜನವರಿ ಅಂದ್ರೆ ಪ್ರಜಾಸತ್ತಾಕ ದಿನ, ಮತ್ತ 15th August ಸ್ವಾತಂತ್ರ್ಯ ದಿನ, ಇವ್ ಹೇಳಕ್ ಹೋಗಿ ಸಹಿತ 26th ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬೇಸಿಕ್ ಫುಲ್ ಎಲ್ಲ ನಿಮಗೆ ಆರ್ಟಿಕ್ಸ್ ಹೇಳ್ಕೊತ್ ಕೂತು ಇಲ್ಲ.
0: ಆ
1: ಯಾವ ಸ್ಟ್ಯಾಂಡರ್ಡ್ ಹುಡುಗರ್ಗ ನನಗ ಕರೆದಿರ್ತಿದ್ರು, ಹೈಯರ್ ಸೆಕೆಂಡರಿ ಇದ್ರೆ ಹೈಯರ್ ಸೆಕೆಂಡರಿ, ಪ್ರೈಮರಿ ಇದ್ರೆ ಪ್ರೈಮರಿ, ಆ ಹುಡುಗರಿಗೆ ಅದರ ಬೇಸಿಕ್ ನಾಲೆಜ್ ಕೊಟ್ಕೋತ್ ಬಂದೆ.
0: ಅಂದ್ರೆ ತಾವು ಹೇಳೋ ಪ್ರಕಾರ ಮಕ್ಕಳ ಬುದ್ಧಿಮಟ್ಟವನ್ನ ನೋಡ್ಕೊಂಡೇ ನಾವು ಅವರಿಗೆ ಅರಿವಿನ ಬಗ್ಗೆ
1: ಹೇಳ್ಬೇಕು, ಕಾನೂನಿನ ಬಗ್ಗೆ.
0: ಹೌದು. ಮತ್ತೆ ತಾವು ಹೇಳಿದ್ರಿ ಇವೆಲ್ಲ ಕೆಲವೊಂದು ಪ್ಯಾನ್ ಕಾರ್ಡ್ ಕೂಡ ನಾನು ಮಾಡಿಸ್ಕೊಡ್ತೇನೆ ಅಂತ ಹೇಳಿ, ಮತ್ತೆ ಯಾರ್ಯಾರಿಗೆ ಅಂತ?
1: ಹಾ, ಅವ್ರಿಗೇನ್ ಬೇಸಿಕ್ ಡಾಕ್ಯುಮೆಂಟ್ಸ್ ಇರ್ತಾವ ಅವ್ರು ಅಂದ್ರೆ ಅವ್ರ ಬರ್ತ್ ಡೇಟು ಮತ್ತ ಆಧಾರ್ ಕಾರ್ಡ್ ಅವ್ರು ಪ್ರೊವೈಡ್ ಮಾಡಿದಂದ್ರೆ ಪ್ಯಾನ್ ಕಾರ್ಡ್ ಅವ್ರ ಮನೆಗೆ ಅವ್ರ ಅಡ್ರೆಸ್ ಪ್ರೂಫ್ ಕೊಟ್ರ ಅಂದ್ರೆ ಅವ್ರ ಮನೆಗೆ ಹೋಗ್ತದೆ ಪ್ಯಾನ್ ಕಾರ್ಡ್. ಈಗ ಕಂಪಲ್ಸರಿ ಮಾಡಿದ್ದಾರೆ ಪ್ಯಾನ್ ಕಾರ್ಡ್, ನೀವು ಇನ್ಕಮ್ ಟ್ಯಾಕ್ಸ್ ತುಂಬಲಿ ಬಿಡ್ರಿ, ಪ್ಯಾನ್ ಕಾರ್ಡ್ ಇರೋದ್ ಕಂಪಲ್ಸರಿ ಅದ.
0: ಅಂದ್ರೆ ಕಡ್ಡಾಯವಾಗಿ ಎಲ್ಲರದ್ದು
1: ಇರ್ಲೇಬೇಕು.
0: ಈಗ ಪ್ಯಾನ್ ಕಾರ್ಡ್ ಬಗ್ಗೆ ಹೇಳಿದ್ರಲ್ಲ, ಪ್ಯಾನ್ ಕಾರ್ಡ್ ಈಗ ಸುಮಾರು 10 ವರ್ಷದ ಮಗು ಇದೆ ಅಂದ್ರೆ ಅದಕ್ಕೂ ಮಾಡಿಸಬಹುದು ಅಥವಾ ಕಡ್ಡಾಯವಾಗಿ 18 ವರ್ಷ ಆಗಿರ್ಲೇಬೇಕು?
1: ಆಗೇ ಬೇಕಲ್ಲ. ಪ್ಯಾನ್ ಕಾರ್ಡ್ ಅಂದ್ರೆ ನಿಮಗ ಅರ್ನಿಂಗ್ ಮಾಡ್ಲಿಕ್ಕೆ ಮೇಜರ್ ಆಗ್ಬೇಕಲ್ಲ ನೀವು, ಅದಕ್ಕ ನೀವು ಸೆಲ್ಫ್ ಇದಕ್ಕಿತ್ತಂದ್ರೆ.
0: ಆಗ್ಲೇ ತಾವು ಒಂದ್ ಮಾತನ್ನ ಹೇಳಿದ್ರಿ, ನಾನು ವಿಜಯಪುರ ನಗರದಲ್ಲಿ ಅಖಿಲ ಭಾರತ ಬ್ರಾಹ್ಮಣ ಸಮಾಜ ವಿಜಯಪುರ ಜಿಲ್ಲೆಯ ಮಹಿಳಾ ಸಂಘದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇನೆ ಅಂತೇಳಿ. ಇಲ್ಲಿ ಈಗ ತಾವೇನು ತರಬೇತಿಯನ್ನು ಕೊಟ್ಟಿರಿ ಮಹಿಳೆಯರಿಗೆ? ಎಷ್ಟು ಜನ ಯಶಸ್ವಿಯಾಗಿದ್ದಾರೆ?
1: ನಾವು ಈಗಿಂತನ 5 ಕ್ಯಾಂಪ್ಸ್ ನಡೆಸಿವಿ. ಪ್ರತಿ ಸರಿ ಅಂದಾಜು ಒಂದು 20-25 ಯಂಗ್ಸರ್ ರಿಜಿಸ್ಟ್ರೇಷನ್ ಮಾಡಿಸ್ತಿದ್ರು. ಇಲ್ಲಿವರೆಗೂ 50 ಸ್ವಿಂಗ್ ಮಷಿನ್ಸ್ ಕೊಟ್ಟಿವ್ ನಾವು ಫ್ರೀಯಾಗಿ. ಅಂದ್ರೆ ನಾವು ಸಹಿತ ಅವ್ರದ್ದೇನ್ ಅಮೌಂಟ್ ಫ್ರೀ ಸ್ವಿಂಗ್ ಮಷಿನ್ಸ್ ನಮ್ ರೊಕ್ಕ ಹಾಕಿಲ್ಲ, ಸ್ಪಾನ್ಸರ್ ಹುಡುಕಿ ಅವು ಸ್ವಿಂಗ್ ಮಷಿನ್ಸ್. ಕೆಲವ್ರು ಬರೀ ಹೊಲ್ಗಿ ಮಾಡ್ತಾರ, ಕೆಲವ್ ಫಾಲ್ ಪಿಕೋ ಮಾಡ್ತಾರ, ಕೆಲವ್ರ ಎಂಬ್ರಾಯ್ಡರಿ ಮಾಡ್ತಾರ. ಅವ್ರ ಏನ್ ಎದ್ರಾಗ ಅವ್ರ ತರಬೇತಿ ತಗೊಂಡಾರ, ಆ ತರ ಅವ್ರಿಗೆ ಸ್ವಿಂಗ್ ಮಷಿನ್ಸ್ ನಾವು 50 ಸ್ವಿಂಗ್ ಮಷಿನ್ಸ್ ಕೊಟ್ಟಿವಿ. ಈಗಿನವರು
0: ಈಗ 50 ಮಷಿನ್ಗಳನ್ನ ನಾವು ಕೊಟ್ಟಿದ್ದೇನೆ.
1: 50 ಹೆಂಗ್ಸರ್ ಇಂಡಿಪೆಂಡೆಂಟ್ ಆದ್ರಲ್ಲ.
0: ಇಲ್ಲ, ಕರೆಕ್ಟ್ ಆಯ್ತು ಮೇಡಮ್. ಈಗ ತಾವು ಹೇಳಿದ್ರೆ 50 ಸೇವಿಂಗ್ ಮಷಿನ್ಸ್ ಅನ್ನ ನಾವು ಕೊಟ್ಟಿದೀವಿ ಅಂತ ಹೇಳಿ, ಈ 50 ಜನರನ್ನ ತಾವು ಯಾವ ರೀತಿ ಹುಡುಕ್ತೀರಿ, ಇವರಿಗೆ ಅವಶ್ಯಕತೆ ಇದೆ ಅಂತ ನಿಮಗೆ ಹೇಗ್ ಗೊತ್ತಾಗ್ಬೇಕು?
1: ಮನಿ ಮನಿಗೆ ಹೋಗಿ ಅವ್ರದೇನ್ ಓಪನ್ ಕಾಲ್ ಫಾರ್ ಮಾಡಿರ್ತದ, ಅವ್ರು ತಮ್ದೆಲ್ಲ ಅಡ್ರೆಸ್ ಇದು ಎಲ್ಲ ಕೊಟ್ಟಿರ್ತಾರ. ನಾವು ಪ್ರತ್ಯಕ್ಷ ಅವ್ರ ಮನಿಗ್ ಹೋಗಿ ಇವ್ರ ನೀಡಿ ಇದ್ದಾರೋ ಇಲ್ಲೋ, ಫೇಕ್ ಇಲ್ಲಲ್ಲ.
0: ಹೌದೌದು,
1: ಎಲ್ಲಾ ಸುಸ್ಥಿತಿ ಒಳಗೆ ಇದ್ದವರು ಸಹಿತ ಕೆಲವೊಂದ್ ಅಪ್ಲೈ ಮಾಡಬಹುದಲ್ಲ. ಇವ್ರು ಖರೇನ ನೀಡಿ ಪರ್ಸನ್ ಇದ್ದಾರೋ ಇಲ್ಲೋ ನೋಡಿ ಅದಕ್ಕ ಆಮೇಲೆ ಅವ್ರಿಗೆ ಕೊಟ್ಟಿವಿ.
0: ಅಂದ್ರೆ ಸಮಾಜ ದುರುಪಯೋಗ ಮಾಡ್ಕೋಬಾರ್ದು ಅಂತ ಸ್ವತಃ ಅವ್ರ ಮನೆಗೆ ಹೋಗ್ತಾರೆ,
1: ಆಮೇಲೆ ಫಾಲೋ ಅಪ್ ಮಾಡಿವಿ. ತಗೊಂಡ್ ಅವ್ರ ಹಂಗೆ ಕೂತಾರೋ, ಏನ್ ಕೆಲ್ಸ ಮಾಡ್ಲಿಕ್ ಹತ್ತಾರೋ ಇಲ್ಲೋ, ಅದರಿಂದ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಆಗೇದೋ ಇಲ್ಲೋ.
0: ಈಗ ಹಾಗಿತ್ತಂದ್ರೆ ತಮ್ಮ ದೃಷ್ಟಿಯಲ್ಲಿ ಎಷ್ಟು ಜನ ಯಶಸ್ವಿ ಆಗಿದ್ದಾರೆ? 50-50 ಜನ ಯಶಸ್ವಿ ಆಗಿದ್ದಾರೆ.
1: ಕೆಲವೊಬ್ರು ಆಗಿಲ್ಲ ಅಂದ್ರೆ 50 45 ಜನ ತಮ್ಮ ತಮ್ಮ ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೊಂಡ.
0: ಈಗ ಎರಡು ಪ್ರಶ್ನೆಗಳು ನನ್ನನ್ನ ಕಾಡ್ತಾವೆ ಮೇಡಮ್. ಏನಪ್ಪಾ ಅಂತಂದ್ರೆ, ಒಂದು, ತಾವು ಮಾಡ್ತಾ ಇರುವಂತ ಕೆಲಸ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಆದ್ರೆ ಈಗ ತಾವು ಎಷ್ಟೋ ತರಬೇತಿಯನ್ನ ಕೊಡ್ತೀರಿ ಅಂದ್ರೂ ಕೂಡ ಕೆಲವು ಅವಶ್ಯಕತೆ ಇದ್ದು ಕೆಲವೊಂದು ಮಹಿಳೆಯರು ಬರೋದಿಲ್ಲ, ಅವರಿಗೆ ಏನು ಹೇಳ್ತೀರಿ, ತಮ್ಮ ಒಂದು ಅಭಿಪ್ರಾಯ?
1: ಇದಕ್ಕೆ ಒಂದೇ ಒಂದಂದ್ರೆ ತಾವು ಸೆಲ್ಫ್ ಮೋಟಿವೇಶನ್ ಬೇಕು. ನಾವು ಎಷ್ಟೇ ಕುದುರೆಗೆ ನೀರಿನ ತನ ಒಯ್ದ್ರು ಸಹಿತ ನೀರು ಕುದುರೆನ ಕುಡಿಬೇಕಲ್ಲ.
0: ಹೌದು ಹೌದು.
1: ನಾವು ನೀವು ಇಷ್ಟು ಮಹಿಳಾ ಸಂಘಟನೆ ಅವ, ಜಾಗೃತಿ ಕೇಂದ್ರ ಅವ, ಎಷ್ಟು ಎಲ್ಲಾರು ಹೇಳ್ತಾರೆ, ಈಗ ಎಲ್ಲಾರು ಸುಧಾಮೂರ್ತಿ ಆಗ್ಲಿಕ್ ಬರುದಿಲ್ಲ. ನಾವು ಸಣ್ಣ ಪುಟ್ಟಾರೆ ಕೆಲ್ಸ ಮಾಡ್ಲಿಕ್ ಪ್ರಯತ್ನ ಮಾಡೋಣ, ಎಷ್ಟು ಎಲ್ಲಾರ್ಗು ಅವ್ರು ಹೇಳ್ತಾರೆ, ಮುಂದ್ ಬರ್ರಿ, ಮಹಿಳೆಯರು ಇಂಡಿಪೆಂಡೆಂಟ್ ಆಗ್ರಿ. ನಾವು ಕೇಳಿ ನಮ್ ನಾವೇ ಅಳವಡಿಸ್ಕೋಬೇಕದು. ಏನಾದ್ರೂ ಸಹಿತ ನಿಮಗ ಅದು ಕಲಿಕೆ ಬುದ್ಧಿ ಬಹಳ ದಿವಸ ಬರುದಿಲ್ಲ, ಸ್ವಂತ ಬೇಕದು ಅಂದ್ರೆ ನೀವು ಮುಂದ್ ಬರ್ತೀರಿ.
0: ನಾನು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು.
1: ಓದಿದೆ ನಾ, ಅಭ್ಯಾಸ ಮಾಡಿದೆ ಅಂದ್ರೆ ನಾ ಪರೀಕ್ಷೆ ಕೊಡ್ಲಿಕ್ ಬರ್ತದಲ್ಲ ಸರ್.
0: ಹೌದೌದು. ಮತ್ತೆ ಈಗ ಎಷ್ಟೋ ಜನ ಮಹಿಳೆಯರಿಗೆ ಒಂದೇನು

0: ಆದರೂ ತಮ್ಮ ಅನುಭವದ ಪ್ರಕಾರ ಒಂದು ಕಿವಿಮಾತನ್ನು ಏನಾದರೂ ಹೇಳ್ತೀರಾ?
1: ಎಲ್ಲ ಕಡೆ ಜಾಗರೂಕ ಆಗಿ ನೋಡ್ಕೋತಿರ್ ಹೆಂಗ್ ಈಗ ಮೊದ್ಲಿನ ಕಾಲಗತೆ ಉಳ್ದಿಲ್ಲ. ಎಲ್ಲ ಮೀಡಿಯಾ ಇಷ್ಟ ಅವ, ಮೊಬೈಲ್ ಅದ, ಫೋನ್ ಅದ, ಟಿವಿ ಅದ, ಎಲ್ಲದ್ರ ಮೇಲೆ ಜಗತ್ತು ಹೆಂಗ್ ಹೊಂಟದ ಹಂಗ ತಾವು ಮಾಡ್ಕೊಲಿ. ಕಾನೂನು ಏನದ ಮಹಿಳೆಯರ್ಗೆ ಸಪೋರ್ಟಿವ್ ಕಾನೂನು ಎಷ್ಟವ. ಈಗ ನೀವು ಎಲೆಕ್ಟ್ರಿಕ್ ಬಿಲ್ ತುಂಬಲಿಕ್ಕೆ ಹೋಗ್ತೀರಿ, ಅಲ್ಲಿ ನಿಮಗೆ ಸ್ಪೆಷಲ್ ಒನ್ ಹೆಂಗಸರ್ ಬೇರೆ ಲೈನ್ ಮಾಡ್ಕೋರಿ ಅಂತ ಅಲ್ಲಿ ಬರ್ದಿರ್ತಾವ. ನೀವು ಕಣ್ ತೆಗೆದು ಓದ್ಬೇಕಲ್ಲ. ಅಲ್ಲಿ ಕಾಮನ್ ಲೈನ್ ನಾಗ ಗಂಡಸರ್ ಹಿಂದೆ ನಿಂತು ತಾಸಾನ್ ಗಟ್ಲೆ ನಿಂತು ನೀವು ಎಲೆಕ್ಟ್ರಿಕ್ ಬಿಲ್ ಯಾಕೆ ತುಂಬಲಿಕ್ಕೆ ಹೋಗ್ತೀರಿ? ಇಲ್ಲ ಬೇಡ, ಫೋನ್ ಮೇಲೆ ಆ್ಯಪ್ ಹಾಕೋರಿ, ಅಲ್ಲೇ ತುಂಬ್ರಿ. ಹಾಂ, ಇವ ಮಹಿಳೆಯರ್ಗೆ ರಿಸರ್ವ್ ಸೀಟ್ ಇರ್ತಾವ ಬಸ್ಸಸ್ನಾಗ, ಆ ಜಾಗದ್ಮೇಲೆ ಗಂಡಸರು ಕೂತಿರ್ತಾರೆ. ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಬಸ್ ನೀವು ಹೋಗ್ಬಹುದಲ್ಲ. ಮಹಿಳೆಯರ ಸಲುವಾಗೂ ಸಾಕಷ್ಟು ಕಾನೂನು ಅವ. ಅದ್ರದ್ದು ನೀವು ಒಂದು ಸ್ವಲ್ಪ ನಮಗೆ ಏನೇನು ಎಲ್ಲೆಲ್ಲ ಈಗ ಹೆಣ್ಣು ಹುಡುಗಿ ಹುಟ್ಟಿದ ಕೂಡಲೇ ಸರ್ಕಾರಿ ದವಾಖಾನೆನಾಗ ಅವ್ರಿಗೆ ಮಾನಧನ ಅದ, ಅವ್ರಿಗೆ ಕನ್ಯಾ ಇದು ಕೊಡ್ತಾರ ದಂಡ ಎಲ್ಲ. ನೀವು ಏನೇನು ಗೌರ್ಮೆಂಟ್ ಪಾಲಿಸೀಸ್ ಅವ ಅವು ಹೆಂಗಸರು ತಿಳ್ಕೋಬೇಕು ಮೊದ್ಲು. ಅವ್ರಿಗೆ ಗರ್ಭಾವಸ್ಥಾನಾಗೆಲ್ಲ ಫ್ರೀ ಮೆಡಿಸಿನ್ ಕೊಡ್ತಾರ, ಆಶಾ ವರ್ಕರ್ಸ್ ಇದ್ದಾರ, ಅವ್ರು ಫ್ರೀ ಡೆಲಿವರಿ ಎಲ್ಲ ನೋಡ್ಕೋಬೇಕು. ಬರೀ ನನಗೆ ಬಂದು ಯಾರು ನನಗೆ ಮಾಡಿಲ್ಲ ಅಂದ್ರೆ ಆಗುದಿಲ್ಲ. ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು. ನಮ್ಮಿಂದಾನೇ ಫ್ಯಾಮಿಲಿ ನಿಂತದ ಇದು. ಹೆಂಗಸರ್ ಯಾವಾಗ್ಲೂ ಅದ್ ನಾವು ಮರಬಾರ್ದು. ಹೆಂಗಸರ್ ಸಪೋರ್ಟ್ ಇರ್ಲಾರ್ದೆ ಫ್ಯಾಮಿಲಿ ಮುಂದ್ ಬರುದಿಲ್ಲ.
0: ಬರುದಿಲ್ಲ. ಯಾಕಂದ್ರೆ ಪುರುಷರಾದವರು ಹೊರಗಡೆ ದುಡಿಲಿಕ್ಕೆ ಹೋಗ್ತಾ ಇರ್ತಾರೆ, ಅಥವಾ ಸರ್ಕಾರಿ ನೌಕರಿ ಇದ್ರೆ ನೌಕರಿ ಹೋಗ್ತಾ ಇರ್ತಾರೆ. ಅವಾಗ
1: ಕುಟುಂಬಲ್ ಇರ್ತದ, ಅವ್ರು ಬೇರೆ ಕಡೆ ಕೆಲಸ ಮಾಡ್ತಿರ್ತಾರ. ಇಲ್ಲಿ ಮನೆಯೊಳಗ ಹುಡುಗರನ್ನ ಸಂಭಾಳಿಸಿಕೊಂಡು ಹೆಂಗಸನೇ ಇರ್ಬೇಕಲ್ಲ ಸರ್.
0: ತಾವು ಹೇಳಿದಾಗೆ ಕುಟುಂಬದ ಹೆಚ್ಚಿನ ಒಂದು ಜವಾಬ್ದಾರಿ ಮಹಿಳೆಯರ ಮೇಲೆ ಇರುತ್ತೆ, ಹೀಗಾಗಿ ಒಂದಿಷ್ಟು ನಿಭಾಯಿಸಬೇಕು ಅಂತಂದ್ರೆ. ಮತ್ತೆ ನನ್ನ ಒಂದು ಅನುಭವದ ಪ್ರಕಾರ ಪುರುಷರಿಗಿಂತ ಮಹಿಳೆಯರಿಗೆ ತಾಳ್ಮೆ ಐತಿ, ತಾಳ್ಮೆ ಸಂಯಮ ಅಂತಾರಲ್ಲ ಇವು ಜಾಸ್ತಿ ಇರೋದು ಅವರಿಗೆ. ಹಾ, ಧೈರ್ಯನೂ ಜಾಸ್ತಿ, ಆದ್ರೆ ಧೈರ್ಯ ಮಾಡಿ ಮುಂದೆ ಬರೋದಿಲ್ಲ. ಇವತ್ತಿನ ಒಂದು ಜಗತ್ತಿನಲ್ಲಿ ನಾವು ನೋಡ್ತಾ ಇದೀವಲ್ಲ, ಧೈರ್ಯ ಮಾಡಿ ಮುಂದೆ ಬರೋದಿಲ್ಲ. ಮುಂದೆ ಬಂದ್ರೆ ಸಾಕಷ್ಟು ಮುಂದೆ ಒರಿತಾರೆ ಸಮಾಜದಲ್ಲಿ, ತಮ್ಮನ್ನ ತಾವು ಗುರುತಿಸ್ಕೋತಾರೆ.
1: ಸಂಸ್ಕೃತಿ ಅಲ್ಲ ಸರ್, ಸಪೋರ್ಟಿವ್ನು ಇದ್ದಾರೆ. ನೀವು ಹಿಂಗೆ ಹೆಂಗ ಜಾಸ್ತಿ ಲಕ್ಷ್ಮೀಬಾಯಿ ಅದು ಇದ್ದೇ ಇದ್ದಾರೆ, ಪ್ರತಿಭಾ ಪಾಟೀಲ್, ಈಗ ನಾವು ಎಂತೆಂತ ಮಂದಿ ಮಹಿಳೆಯರು ಅಗ್ದಿ ಏರೋನಾಟಿಕ್ಸ್ ಇದ್ರಾಗ ಸ್ಪೇಸ್ ವರ್ಲ್ಡ್ ನಾಗೂ ಹೋದವ್ರು ಇದ್ದಾರೆ, ಎಲ್ಲ ಫೀಲ್ಡ್ ಕ್ರಿಕೆಟ್ ನಾಗ ಇದ್ದಾರೆ, ಫುಟ್ಬಾಲ್ ನಾಗ ಇದ್ದಾರೆ,
0: ಎಲ್ಲದರಲ್ಲೂ ಇದ್ದಾರೆ ಮೇಡಮ್. ಆದ್ರೆ ಇನ್ನೂ ನಮ್ಮ ಒಂದು ಸಮಾಜದಲ್ಲಿ ತಾವು ಹೇಳಿದಾಗೆ ಪುರುಷ ಪ್ರಧಾನ ಕುಟುಂಬ ಅನ್ನೋ ಒಂದು ಪ್ರಶ್ನೆ ಎಲ್ಲ ಮಹಿಳೆಯರಿಗೆ ಕಾಡ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಇನ್ನೂ ಹೆಚ್ಚು ಹೆಚ್ಚಾಗಿ ಸ್ವಲ್ಪ ಮುಂದೆ ಬಂದ್ರೆ ಸ್ವಾವಲಂಬಿಯಾಗಿ ಬದುಕ್ತಾರೆ, ಮತ್ತೆ ತಮ್ಮನ್ನ ತಾವು ತೊಡಗಿಸಿಕೊಳ್ಳೋದ್ರಿಂದ ಅಥವಾ ಒಂದು ಯಾವುದೇ ಸೇವೆಯನ್ನ ತಮ್ಮ ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ರು ಕೂಡ ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ತಾರೆ. ಅವರು ಗುರುತಿಸಿಕೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಅದರಿಂದ ನಾವು ಮಾಡುವಂತ ಒಂದು ವೃತ್ತಿಗೆ ಆದಾಯನೂ ಕೂಡ ಬರುತ್ತೆ, ಸಮಾಜದಲ್ಲಿ ನಾವು ಹೆಚ್ಚಿನ ಜನರಿಗೆ ಪರಿಚಯ ಆಗ್ತೀವಿ. ಇದರಿಂದ ನಮ್ಮ ಒಂದು 50% ಜವಾಬ್ದಾರಿಯನ್ನ ನಾವೇ ಮನೆಯಲ್ಲಿ ಕುಳಿತೇ ನಿಭಾಯಿಸಬಹುದು ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ತಾವೇನ್ ಹೇಳ್ತೀರಿ ಮೇಡಮ್?
1: 100% ಸರಿ,
0: ಇದೇ ಹಿರಿಯರು ಹೇಳೋ ಮಾತಿದೆ ಮೇಡಮ್. ಏನಪ್ಪಾ ಅಂತಂದ್ರೆ, ನಾವು ಒಂದು ಹೆಜ್ಜೆ ದೇವರ ಕಡೆ ಇಟ್ಟರೆ ದೇವರು ನಮ್ಮ ಕಡೆ 10 ಹೆಜ್ಜೆ ಇಡ್ತಾನೆ ಅಂತ ಹೇಳಿ. ಅದೇ ರೀತಿ ಈಗ ತಾವು ಒಬ್ಬ ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸಿ ನಮ್ಮ ಈಗ ಸ್ಟುಡಿಯೋದಲ್ಲಿ ಕೂತಿದ್ದೀರಿ. ನಿಮ್ಮ ಸಂದರ್ಶನವನ್ನ ಸಾಕಷ್ಟು ಜನ ಮಹಿಳೆಯರು ಕೇಳ್ತಾ ಇರ್ತಾರೆ. ಮಹಿಳೆಯರಿಗೆ ಒಂದಿಷ್ಟು ಕಾನೂನಿನ ಬಗ್ಗೆ ಅರಿವು ಯಾವ ರೀತಿ ಕೊಡ್ಬೇಕಂತ ನೀವು ಅಭಿಪ್ರಾಯ ಪಡ್ತೀರಿ?
1: ಕಾನೂನು ಅರಿವು ತಾವೇನೆ ಮಾಡ್ಕೊಲಿಕ್ ಬೇಕು ಸರ್. ಅದು ಅಂದ್ರೆ ಈಗ ಪ್ರತಿಯೊಂದು ಹಂತ ಹಂತಗೂ ಫಾರ್ ವುಮನ್ ಸ್ಪೆಷಲ್ ಅಂತ ಹಿಂಗ್ ಬಂದೇ ಇರ್ತದಲ್ಲ, ಅದ ಏನದ ಅದ ಅವ್ರನ್ನೇ ನೋಡ್ಕೊಲಿಕ್ ಕಲೀಲಿಕ್ ಬೇಕದ. ಹೆಂಗ ಅಥವಾ ಎಲ್ಲರೇ ಒಂದು ಸಣ್ಣ ಸಂಸ್ಥಾ ಮಾಡಿ ಒಂದ್ ಶಿಬಿರ್ ಮಾಡಿ, ಹಿಂಗ್ ಸಣ್ಣ ಹುಡುಗರಿಗೆ ಶಿಬಿರ್ ಮಾಡಿ ಕಲಿಸ್ತಾರಲ್ರಿ ವೆಕೇಶನ್ಯಾಗ, ಹಂಗ ಒಂದ್ ಗೌರ್ಮೆಂಟ್ ಏನಾರ ಸ್ಪಾನ್ಸರ್ ಮಾಡಿ ಮಹಿಳೆಯರ್ಗ ಕಾನೂನದ್ದು ಸಣ್ಣ ಪರಿಚಯ ಕೊಡೋದು ಹಂಗೂ ಮಾಡ್ಲಿಕ್ ಬರ್ತ. ಅಥವಾ ಈಗ ನೀವು ಹೇಳಿದ್ದಕ್ಕ ನಾನು ಈ ತರ ಒಂದು ಕ್ಯಾಂಪೇನ್ ಮಾಡ್ತೀನಿ ನಮ್ಮ ಅಖಿಲ ಭಾರತೀಯ ಮಹಿಳಾ ಘಟಕ ಹೆಂಗಸರಿಗೆ, ಹೆಂಗಸರು ಪರವಾಗಿದ್ದು ಇದು ನನಗೆ ನೀವು ಸೂಚನೆ ಕೊಟ್ಟಾಯ್ತು, ನನಗೆ ಥ್ಯಾಂಕ್ಸ್ ಅಂದ್ರೂ ಅಡ್ಡಿ ಇಲ್ಲ. ಹೆಂಗಸರಿಗೆ ಅವ್ರ ಸ್ಪೆಷಲ್ ಆಕ್ಟ್ಸ್ ಏನವ ಇದು ಗೊತ್ತಾಗುವಂಗ, ಅಥವಾ ಕಾನೂನು ನಮಗೆ ಎಷ್ಟೇ ಸಪೋರ್ಟ್ ಮಾಡಿದ್ರು ಸಹಿತ ಹೆಂಗಸ್ ಒಂದು ಫ್ಯಾಮಿಲಿ ಒಂದ್ ಬ್ಯಾಕ್ ಬೋನ್ ಇದ್ದಂಗ, ಅದನ್ನು ಮರೆತಾನೆ ಕಾನೂನದ ಸಹಾಯ ತಗೋಬೇಕಂತ ನಾ ಹೇಳ್ತೇನೆ.
0: ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೇ, ಮಹಿಳೆಯರಿಗೆ ಒಂದಿಷ್ಟು ಕಾನೂನಿನ ಬಗ್ಗೆ ಅರಿವು, ಕಾನೂನಿನಲ್ಲಿ ಮಹಿಳೆಯರಿಗೆ ಸಿಗುವಂತಹ ಸವಲತ್ತುಗಳು, ತಮ್ಮನ್ನ ತಾವು ತೊಡಗಿಸಿಕೊಂಡು ಸಮಾಜದಲ್ಲಿ ಮಾಡಿರುವಂತ ಸೇವೆಗಳ ಬಗ್ಗೆ, ತಾವು ಯಾವ್ಯಾವ ರೀತಿ ಸೇವೆಯನ್ನ ಮಾಡ್ತೀರಿ, ಇದೆಲ್ಲ ಒಂದು ನಮ್ಮ ವಿಜಯಪುರ ಆಕಾಶವಾಣಿಗೆ

0: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಗ್ರಾಹಕರ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಹಾಗೂ ಸಾಹಿತಿ ಸಮಾಜ ಸೇವಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕರ್ಣಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್, ನಿರ್ಮಾಣ ಬಿ ಸಿದ್ದಣ್ಣ. ಆಕಾಶವಾಣಿ ವಿಜಯಪುರ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 12:30. ಇದೀಗ ಪ್ರಕಟಣೆಗಳು. ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಸಮಯದ ಗೊಂಬೆ ಚಿತ್ರದಿಂದ. ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಚಿತ್ರದಿಂದ. ಕಿಲಾಡಿ ಜೋಡಿ ಚಿತ್ರದಿಂದ. ಈ ಗೀತೆಗಳು ಪ್ರಸಾರವಾಗುತ್ತವೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 944840024 ಈ ಸಂಖ್ಯೆಗೆ ತಿಳಿಸಬಹುದು.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
3: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
4: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
2: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸ್ಆಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
3: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
2: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.
1: ಕೇಳಿದ್ರೆ, ದಿನಾಂಕ 4/7/2026 ಶನಿವಾರ ಬೆಳಗ್ಗೆ 10:00 to 11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆಯನ್ನು ಕೇಳುವಿರಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 MHz ಪ್ರಸಾರವಾಗಲಿದೆ. ಕೇಳುಗರು ವಾಟ್ಸ್ಆಪ್ ಮೂಲಕ ಕೂಡ ನಮಗೆ ಸಂದೇಶವನ್ನು ಕಳಿಸಬಹುದು. ವಾಟ್ಸ್ಆಪ್ ಸಂಖ್ಯೆ 9448640273. ತಪ್ಪದೇ ಕೇಳಿ, ಇದೇ ಶನಿವಾರ ಬೆಳಗ್ಗೆ 10:00 to 11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯನ್ನು.

ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ತಪ್ಪದೆ ಕೇಳಿ ಈ ಸಂಜೆ 5:30 ಕ್ವೆಶ್ಚನ್ ಬಾಕ್ಸ್ ನೇರ ಫೋನ್ ರಸಪ್ರಶ್ನೆ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ, ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದ್ರಿ. ಇನ್ನು ಮುಂದೆ 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿ ಪಥ, ನಂತರ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯ. ಈ ಕುರಿತು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದ ಡಾಕ್ಟರ್ ಆಶಾ ರಾಯ್ನಾಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
2: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯದ ಪ್ರಾಮುಖ್ಯತೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ವಿಷಯವಾಗಿ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರು ಡಾಕ್ಟರ್ ಆಶಾ ರಾಯ್ನಾಡ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಕೋರ್ತೇನೆ. ಮೇಡಮ್, ನಿಮ್ಗೆ ಸ್ವಾಗತ.
3: ಧನ್ಯವಾದಗಳು.
2: ಮೇಡಮ್, ಆರಂಭದಲ್ಲಿ ಹೇಳಿ, ಸಾಮಾನ್ಯವಾಗಿ ಕಿಡ್ನಿ ಸಮಸ್ಯೆ ಅನ್ನೋದು ನಾವು ಸ್ವಲ್ಪ ವಯಸ್ಸಾದ್ಮೇಲೆ ಬರುತ್ತೆ ಅಂತ ಅನ್ಕೋತೀವಿ, ಆದ್ರೆ ಇತ್ತೀಚೆಗೆ ಮಕ್ಕಳಲ್ಲೂ ತುಂಬಾ ಸಮಸ್ಯೆ ಆಗ್ತಿದೆ. ಹೀಗಾಗಿ ಮಕ್ಕಳ ಬೆಳವಣಿಗೆಯಲ್ಲಿ ಈ ಕಿಡ್ನಿ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ತೀರಾ?
3: ಕಿಡ್ನಿ ಎಂಬುದು ಒಂದು ಅತ್ಯಗತ್ಯ ಆರ್ಗನ್ ಅಂತ ಹೇಳ್ತೀವಿ ನಾವು. ಕಿಡ್ನಿ ಬರೀ ಯೂರಿನ್ ಮಾತ್ರ ಪ್ರೊಡಕ್ಷನ್ ಅಲ್ಲದೆ ತುಂಬಾ ಸಾಕಷ್ಟು ಕೆಲಸಗಳನ್ನು ಮಾಡುತ್ತೆ ನಮ್ಮ ದೇಹದಲ್ಲಿ. ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಅಂದ್ರೆ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುವ ವೇಸ್ಟ್ ಅಥವಾ ನೈಟ್ರೋಜಿನಸ್ ವೇಸ್ಟ್ ಅಂತ ಏನ್ ಹೇಳ್ತೀವಿ ಅದನ್ನ ಯೂರಿನ್ ಮುಖಾಂತರ ಆಚೆ ಹಾಕುತ್ತೆ. ಆಮೇಲೆ ನಮ್ಮ ರಕ್ತದೊತ್ತಡ ಅಂದರೆ ಬಿಪಿ ಅನ್ನು ಮೇಂಟೈನ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ದೇಹದಲ್ಲಿರುವ ನೀರಿನಾಂಶ, ಉಪ್ಪಿನಾಂಶ ಮತ್ತು ಆಸಿಡ್ ಅಂಶ ಅಂತ ಹೇಳ್ತೀವಿ, ಇವೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಅಗತ್ಯ.
2: ಕಿಡ್ನಿ ಅನ್ನೋದು ಕೇವಲ ಒಂದೇ ಕೆಲಸ ಮಾಡಲ್ಲ, ಬಹಳ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ರು.
3: ಇದಿಷ್ಟೇ ಅಲ್ಲದೆ ಈವನ್ ರಕ್ತದ ಉತ್ಪಾದನೆಗೆ, ಮೂಳೆಗಳು ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಮತ್ತೆ ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಇದು ಎಲ್ಲದಕ್ಕೂ ಕಿಡ್ನಿ ತುಂಬಾ ಅಗತ್ಯ.
2: ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವ ರೀತಿ ಕಿಡ್ನಿ ಸಮಸ್ಯೆ ಉಂಟಾಗುತ್ತೆ ಮೇಡಮ್?
3: ಮಕ್ಕಳಲ್ಲಿ 50% ಶೇಕಡ 50% ಜನ್ಮಜಾತ ದೋಷಗಳು ಅಂತ ಹೇಳ್ತೀವಿ ನಾವು. ಅಂದ್ರೆ ಮಗು ಹೊಟ್ಟೆಯಲ್ಲಿ ಬೆಳಿಬೇಕಾದ್ರೇನೆ ಕಿಡ್ನಿ ಸರಿಯಾಗಿ ಬೆಳೆದಿರಲ್ಲ. ಸೊ 50% ದೋಷಗಳು ಇರೋದು ಅದೇ. ಅದಕ್ ಬಿಟ್ರೆ ಇನ್ನು ಬೇರೆ ತರದ ಪ್ರಾಬ್ಲಮ್ಸ್ ನಾವು ಸಾಮಾನ್ಯವಾಗಿ ನೋಡೋದು ಅಂದ್ರೆ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು 2-6 ವರ್ಷದವರೆಗೆ ಇರುವ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತದ್ದು. ಅಂದ್ರೆ 100 ಮಕ್ಕಳಿಗೆ ಆಗುವಂತದ್ದು ಬಿಮಾರಿ ಅಂತ ಹೇಳ್ತೀವಿ. ಇದರಲ್ಲಿ ಯೂರಿನ್ ಅಲ್ಲಿ ಪ್ರೋಟೀನ್ ಅಂಶ ಒಂದು ಹೋಗ್ತಾ ಇರುತ್ತೆ. ಅದರಿಂದ ಮಗುವಿಗೆ ಕಣ್ಸುತ್ತ ಬಾವು ಬರೋದು ಅಥವಾ ಕಾಲಲ್ಲಿ ಬಾವು ಬರೋದು, ಯೂರಿನ್ ಕಡಿಮೆ ಆಗೋದು, ಈ ತರದ ಸಮಸ್ಯೆ ಆಗುತ್ತೆ. ಬಟ್ ಆಲ್ಮೋಸ್ಟ್ 90% ಮಕ್ಕಳಿಗೆ ಇದು ಟ್ರೀಟಬಲ್, ಅಂದ್ರೆ ಒಂದು 10 ವರ್ಷದ ನಂತರ ಇದು ಮತ್ತೆ ಆಗಲ್ಲ, ಸಂಪೂರ್ಣವಾಗಿ ಆರೋಗ್ಯವರಾಗಿರುತ್ತಾರೆ.
2: ಆಗ್ಲಿ ಹೇಳಿದ್ರೆ ನೀವು ಹುಟ್ಟಿನಿಂದಲೇ ಕೆಲವೊಂದು ಸಮಸ್ಯೆಗಳು ಬರಬಹುದು ಅಂತ. ಈಗ ತಾಯಿ ಗರ್ಭ ಧರಿಸಿದ್ಮೇಲೆ ಅಲ್ಲೇ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಆಗಲ್ವಾ ಬಿಫೋರ್ ಡೆಲಿವರಿ?
3: ಆಗತ್ತೆ. ಇವಾಗ ನಮ್ಮ ಮೆಡಿಕಲ್ ಟೆಕ್ನಾಲಜಿ ಎಷ್ಟೊಂದು ಅಡ್ವಾನ್ಸ್ಡ್ ಇದೆ ಅಂದ್ರೆ ಹೊಟ್ಟೆಯಲ್ಲೇನೆ ಮಗುವಿಗೆ ಇರೋ ಸಮಸ್ಯೆಗಳೆಲ್ಲ ಪತ್ತೆ ಹಚ್ಚಬಹುದು. ಮುಖ್ಯವಾಗಿ ಅಂದ್ರೆ ನಾವು 20 ವೀಕ್ಸ್ ಅಲ್ಲಿ ಅನೋಮಾಲಿ ಸ್ಕ್ಯಾನ್ ಅಂತ ಮಾಡ್ತೀವಿ, ಅದರಲ್ಲಿ ಕಿಡ್ನಿಲಿ ಏನಾದ್ರೂ ದೋಷ ಇದ್ರೆ ಕಂಡು ಬರುತ್ತದೆ. ಬಟ್ ಅಂದ್ರೆ ಯಾವ್ದು 100% ಫುಲ್ ಪ್ರೂಫ್ ಇರಲ್ಲ, ಕೆಲವೊಂದ್ 10% ಅಷ್ಟು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಎಷ್ಟೊಂದು ಅಡ್ವಾನ್ಸ್ಡ್ ಇದೆ ಅಂದ್ರೆ ಕೆಲವೊಂದ್ ಸೆಂಟರ್ಸ್ ಅಲ್ಲಿ ಮಗು ಹೊಟ್ಟೆಲಿ ಇರ್ಬೇಕಾದ್ರೇನೆ ಸರ್ಜರಿಗಳು ಕೂಡ ಮಾಡ್ತಾರೆ ಅದು ಸರಿ ಹೋಗೋದಕ್ಕೆ.
2: ಅದು ತುಂಬಾ ದೊಡ್ಡ ದೊಡ್ಡ ನಗರಗಳಲ್ಲಿ ಆ ಸೌಲಭ್ಯ ಇರ್ಬೋದು ಅನ್ಸುತ್ತಲ್ಲ.
3: ಇಂಡಿಯಾದಲ್ಲಿ ಇವಾಗ ಒಂದೆರಡ್ ಕಡೆ ಅಷ್ಟೇನೆ ಸ್ಟಾರ್ಟ್ ಆಗಿರೋದು, ಬಟ್ ಆಗುತ್ತೆ ಮುಂದೆ ಬರುವ ಫ್ಯೂಚರ್ ಅಲ್ಲಿ ಆಗುತ್ತೆ.
2: ಈಗ ಮಗು ಜನಿಸಿದ ನಂತರ ಬೆಳವಣಿಗೆ ಹಂತದಲ್ಲಿ ಪೋಷಕರಿಗೆ ನಮ್ಮ ಮಗುವಿಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ಕಂಡುಹಿಡಿಬೇಕಾದ್ರೆ ಯಾವೆಲ್ಲ ಲಕ್ಷಣಗಳನ್ನ ಅವ್ರು ಗುರುತಿಸಬೇಕು ಮಕ್ಕಳಲ್ಲಿ?
3: ಸಾಮಾನ್ಯವಾಗಿ ಅಂದ್ರೆ ಪದೇ ಪದೇ ಯೂರಿನ್ ಮಾಡುವಂತದ್ದು, ಅಂದ್ರೆ ಗಂಟೆಗೊಂದ್ಸರ್ತಿ, ಗಂಟೆಗೆ 2 ಸರ್ತಿ, ನಾರ್ಮಲ್ ಆಗಿ ಒಂದ್ ದಿವಸದಲ್ಲಿ 4-7 ಸರ್ತಿ ಮಾಡೋದು ನಾರ್ಮಲ್. ಇದಕ್ಕಿಂತ ಕಡಿಮೆ ಅಥವಾ ಇದಕ್ಕಿಂತ ಜಾಸ್ತಿ ಇದ್ರೆ ಅದನ್ನು ನಾವು ಅಬ್ನಾರ್ಮಲ್ ಅಂತ ಹೇಳ್ತೀವಿ, ಅವಾಗ ಕನ್ಸಲ್ಟ್ ಮಾಡ್ಬೇಕು. ಅದಕ್ ಬಿಟ್ರೆ ಯೂರಿನ್ ಮಾಡ್ಬೇಕಾದ್ರೆ ಉರಿ ಅಂತದ್ದು, ನಿಂತು ನಿಂತು ಮಾಡುವಂತ,

0: ಅದಕ್ ಬಿಟ್ರೆ ಕಣ್ ಸುತ್ತ ಬಾವು ಬರೋದು, ಆಮೇಲೆ ಯೂರಿನ್ ಕಡಿಮೆ ಪಾಸ್ ಮಾಡೋದು, ಯೂರಿನ್ ರೆಡ್ ಆಗಿ ಪಾಸ್ ಮಾಡೋದು, ಹೊಟ್ಟೆ ನೋವು, ಇದೆಲ್ಲ ಕಿಡ್ನಿ ಸಮಸ್ಯೆಗಳು ಕಾಣಿಸುತ್ತೆ. ಕೆಲವೊಂದಂತೂ ಪೋಷಕರಿಗೆ ಗೊತ್ತೂ ಆಗಲ್ಲ ಕಿಡ್ನಿ ಸಮಸ್ಯೆ ಇದೆ ಅಂತ. ಮಗು ಚೆನ್ನಾಗಿ ಬೆಳಿತಿಲ್ಲ ಅಂತ ಕರ್ಕೊಂಡ್ ಬರ್ತಾರೆ, ಅವಾಗ ಟೆಸ್ಟ್ ಮಾಡಿದ್ಮೇಲೆ ಕಿಡ್ನಿ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಮುಂದೆ.
1: ಈಗ ಹೊಟ್ಟೆ ನೋವು ಅಂತ ಉಲ್ಲೇಖ ಮಾಡಿದ್ರಿ, ಹೊಟ್ಟೆ ನೋವು ಈ ಮೂತ್ರಪಿಂಡಕ್ಕೂ ಏನ್ ಸಂಬಂಧ ಮೇಡಮ್?
0: ಯೂರಿನ್ ಇನ್ಫೆಕ್ಷನ್ ಅಥವಾ ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಆದ್ರೆ ಹೊಟ್ಟೆ ನೋವು ಆಗುತ್ತೆ, ಕಿಡ್ನಿಯಲ್ಲಿ ಸ್ಟೋನ್ಸ್ ಆದ್ರೆ ಕೂಡ ಹೊಟ್ಟೆ ನೋವು ಆಗುತ್ತೆ. ಸೊ ಇದೆಲ್ಲ ಹೊಟ್ಟೆ ನೋವು ಅಂತ ಮಗು ಬಂದ್ರೆ ಅದಕ್ಕೆ ಸ್ಕ್ಯಾನ್ ಅಲ್ಲಿ ನಾವು ಇದೆಲ್ಲ ಅಂಶಗಳನ್ನ ನೋಡ್ತೀವಿ. ಹೊಟ್ಟೆ ನೋವು ತುಂಬಾ ಇಂಪಾರ್ಟೆಂಟ್ ಸಿಂಪ್ಟಮ್ ಕಿಡ್ನಿಗೆ.
1: ಏನೊಂದು ಸೋಂಕು ಅಂತ ಉಂಟಾಗುತ್ತಲ್ಲ, ಅದು ಯಾವ ಕಾರಣಕ್ಕೆ ಉಂಟಾಗುತ್ತೆ ಮಕ್ಕಳಲ್ಲಿ?
0: ಮೂತ್ರದ ಸೋಂಕು ಅಂದ್ರೆ ಕಾಮನ್ ಆಗಿ ಯೂರಿನ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು. ಫಸ್ಟ್ ಟೈಮ್ ಯೂರಿನ್ ಅಲ್ಲಿ ಇನ್ಫೆಕ್ಷನ್ ಆಗೋದು ಮಕ್ಕಳಲ್ಲಿ ಕಾಮನ್, ತುಂಬಾ ಮಕ್ಕಳಲ್ಲಿ ನೋಡಿರ್ತೀವಿ ಇದನ್ನ. ಸೊ ಯಾಕೆ ಆಗುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಹೈಜೀನ್ ಅಂತ ಹೇಳ್ತೀವಿ, ನಮ್ಮ ಯೂರಿನ್ ಪಾಸ್ ಮಾಡೋ ಜಾಗ ಮತ್ತೆ ನಮ್ಮ ಮಲ ಪಾಸ್ ಮಾಡೋ ಜಾಗ ಏನಿರುತ್ತೆ ಹತ್ರ ಇರುತ್ತೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ. ಸೊ ಅದರಿಂದ ಹೈಜೀನ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ಆಗುತ್ತೆ. ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಯೂರಿನ್ ಪಾಸ್ ಮಾಡೋದು ಇನ್ ಯೂರೆತ್ರ ಅಂತ ಹೇಳ್ತೀವಿ, ಅದು ಚಿಕ್ಕದಾಗಿರುತ್ತೆ, ಅದರಿಂದ ಕೂಡ ಇನ್ಫೆಕ್ಷನ್ ಅಥವಾ ಕೀಟಾಣುಗಳು ಬೇಗ ಮೇಲ್ಗಡೆ ರೀಚ್ ಆಗುತ್ತೆ ಕಿಡ್ನಿಗೆ, ಅದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳ್ತೀವಿ. ಆಮೇಲೆ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ, ಇದು ಕೂಡ ಯೂರಿನ್ ಇನ್ಫೆಕ್ಷನ್ ಆಗೋದಕ್ಕೆ ತುಂಬಾ ಕಾಂಟ್ರಿಬ್ಯೂಟರಿ ಇರುತ್ತೆ. ಯಾವುದೇ ಮಗುಗೆ ಕಾನ್ಸ್ಟಿಪೇಷನ್ ಇದೆ ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇದೆಲ್ಲವನ್ನು ಬಿಟ್ರೆ ಕಾಮನ್ ಆಗಿರೋದು ಅಂದ್ರೆ ಜನ್ಮಜಾತ ದೋಷಗಳು ಅಥವಾ ಅನೋಮಾಲೀಸ್ ಏನಿರುತ್ತೆ, ಅದಂತೂ ಮಕ್ಕಳು ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಬಂದಾಗ ನಾವು ಟೆಸ್ಟ್ ಮಾಡಿದಾಗ ಸಾಮಾನ್ಯವಾಗಿ ಕಂಡು ಬರುತ್ತದೆ.
1: ಹೈಜಿನ್ ಅಂದ್ರೆ ಸ್ವಚ್ಛತೆ ತುಂಬಾ ಮುಖ್ಯ ಅಂತ ತಾವು ಹೇಳಿದ್ರಿ, ಯಾವ ರೀತಿ ಹೈಜಿನ್ ಅನ್ನ ಕಾಪಾಡ್ಕೋಬೇಕಾಗುತ್ತೆ ಮೇಡಮ್? ಅವ್ರು ಏನ್ ಮಾಡ್ಬೇಕು ಅಂದ್ರೆ ಯೂರಿನ್ ಪಾಸ್ ಮಾಡಿದ್ಮೇಲೆ ವಾಶ್ ಮಾಡ್ಕೋಬೇಕಾ, ಈ ತರ ಸೋಂಕು ಆಗ್ಲಾರ್ದಾಗಿ ಅವ್ರು ಹೇಗೆ ಪ್ರಿವೆಂಟ್ ಮಾಡಬೇಕು?
0: ಹಾ, ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು. ಫಸ್ಟ್ ಆಫ್ ಆಲ್ ನೀರ್ ಜಾಸ್ತಿ ಕುಡಿಬೇಕು ಅಂತ ಹೇಳ್ತೀವಿ ನಾವು ಮಕ್ಕಳಿಗೆ, ನೀರ್ ಜಾಸ್ತಿ ಕುಡಿಬೇಕು. ಆಮೇಲೆ ಯೂರಿನ್ ಹಿಡ್ದಿಟ್ಕೋಬಾರ್ದು. ಕೆಲವೊಂದ್ ಮಕ್ಳು ಏನ್ ಮಾಡ್ತಿರ್ತಾರೆ, ಟಿವಿ ನೋಡ್ಬೇಕಾದ್ರೆ ಗೇಮ್ ಆಡ್ಬೇಕಾದ್ರೆ ಯೂರಿನ್ ಬಂದ್ರು ಹೋಗಲ್ಲ, ಫುಲ್ ಅರ್ಜೆಂಟ್ ಆಗಿ ಬರೋವರೆಗೂ ಹಿಡ್ಕೊಂಡು ಕೂಡ್ತಾರೆ. ಹಂಗ್ ಮಾಡ್ಬಾರ್ದು, ಅದು ಕರೆಕ್ಟ್ ಟೈಮಿಗೆ ಸರಿಯಾಗಿ ಅಥವಾ ಒಂದ್ 4 ಅವರ್ಗೆ ಸರಿಯಾಗಿ ಯೂರಿನ್ ಬರ್ಲಿ ಬರ್ದೇ ಇರ್ಲಿ ಹೋಗಿ ಯೂರಿನ್ ಪಾಸ್ ಮಾಡೋದು ಒಳ್ಳೇದು. ಆಮೇಲೆ ಹೈಜೀನ್, ಸ್ನಾನ ಮಾಡ್ಬೇಕಾದ್ರೆ ಯಾವಾಗ್ಲೂ ಮುಂದಿನಿಂದ ಹಿಂದ್ಗಡೆ ಕ್ಲೀನ್ ಮಾಡ್ಬೇಕು, ಯಾಕಂದ್ರೆ ಹಿಂದ್ಗಡೆ ನಮ್ಮ ಮಲ ಪಾಸ್ ಮಾಡೋ ಜಾಗ ಇರುತ್ತೆ, ನಾವು ಹಿಂದಿನಿಂದ ಮುಂದ್ಗಡೆ ಕ್ಲೀನ್ ಮಾಡಿದ್ರೆ ಯೂರಿನ್ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಆಗಿರುತ್ತೆ. ಇದಕ್ ಬಿಟ್ರೆ ಊಟ ಸರಿಯಾಗಿ ಮಾಡ್ಬೇಕು, ಹಣ್ಣು ತರಕಾರಿ ಎಲ್ಲ ಸರಿಯಾಗಿ ತಿಂದ್ರೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗಲ್ಲ. ಸೊ ಅದರಿಂದ ಕೂಡ ಯೂರಿನ್ ಇನ್ಫೆಕ್ಷನ್ ರಿಸ್ಕ್ ಕಡಿಮೆ ಇರುತ್ತೆ.
1: ನಾವು ಕೆಲವೊಂದ್ಸರ್ತಿ ನೋಡಿರ್ತೀವಿ ಮಕ್ಕಳಲ್ಲಿ ಈ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಉರಿಯೋದು ಕಂಡು ಬರುತ್ತೆ, ಅವ್ರ ಪೇರೆಂಟ್ಸ್ ಎಲ್ಲ ಹೇಳ್ತಿರ್ತಾರೆ, ಇದಕ್ಕೆ ಏನ್ ಕಾರಣ ಮತ್ತೆ ಇದಕ್ಕೇನ್ ಪರಿಹಾರ ಮೇಡಮ್?
0: ಅದೇ, ಸಾಮಾನ್ಯವಾಗಿ ಯೂರಿನ್ ನಲ್ಲಿ ಇನ್ಫೆಕ್ಷನ್ ಆದ್ರೆ ಯೂರಿನ್ ಉರಿಯೋದು, ಯೂರಿನ್ ನಿಂತು ನಿಂತು ಮಾಡೋದು, ಯೂರಿನ್ ಕಡಿಮೆ ಮಾಡೋದು, ಇದೆಲ್ಲ ಸಿಂಪ್ಟಮ್ಸ್ ಬರುತ್ತೆ. ಸೊ ಯಾವ್ದೇ ಮಗುವಿಗೆ ಈ ತರ ಸಿಂಪ್ಟಮ್ಸ್ ಇದ್ರೆ ಒಂದ್ಸತಿ ನಿಯರೆಸ್ಟ್ ಡಾಕ್ಟರ್ಗೆ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್.
1: ಈಗ ನೀರು ಸರಿಯಾಗಿ ಸೇವನೆ ಮಾಡಲಿಲ್ಲ ಅಂತಂದ್ರೆ ಕಿಡ್ನಿ ಸ್ಟೋನ್ ಆಗೋ ಸಾಧ್ಯತೆ ಏನಾದ್ರೂ ಇದೆಯಾ?
0: ಹೌದು, ಇದೆ. ನಮ್ದು ಕಿಡ್ನಿ ಸ್ಟೋನ್ಸ್ ದೊಡ್ಡವರಲ್ಲಾಗೋದು ಏನು ಕಾಸಸ್ ಇರುತ್ತೆ ಅದಕ್ಕೂ ಮತ್ತೆ ಮಕ್ಕಳಲ್ಲಾಗೋ ಕಾಸಸ್ ಎರಡು ಸ್ವಲ್ಪ ವ್ಯತ್ಯಾಸಗಳಿರುತ್ತೆ.
1: ಯಾವ ರೀತಿ ವ್ಯತ್ಯಾಸ ಇರುತ್ತೆ
0: ಅಂದ್ರೆ, ಮಕ್ಕಳಲ್ಲಿ ಜೆನೆಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅವುಗಳು ಜಾಸ್ತಿ ಕಾಮನ್ ಆಗಿ ಕಂಡು ಬರುತ್ತೆ. ಸೊ ಯಾವುದೇ ಮಗುವಿಗೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ಕೊಂಡು ಬೇರೆ ತರದ ಸಿಂಪ್ಟಮ್ಸ್ ಅಂದ್ರೆ ಮಗು ಸರಿಯಾಗಿ ಬೆಳೀತಿಲ್ಲ, ಎರಡು ಕಿಡ್ನಿಯಲ್ಲಿ ಸ್ಟೋನ್ ಇದೆ, ಹಂಗೇನಾದ್ರೂ ಇದ್ರೆ ನಾವು ಇದು ಬರೀ ನೀರ್ ಕುಡ್ದಿಲ್ಲ ಅಂತ ಅದನ್ನ ಅಟ್ರಿಬ್ಯೂಟ್ ಮಾಡಲ್ಲ, ನಾವು ಜಾಸ್ತಿ ಇವಾಲ್ಯುಯೇಟ್ ಮಾಡ್ತೀವಿ ಮೆಟಬಾಲಿಕ್ ಮತ್ತೆ ಬೇರೆ ಬೇರೆ ತರದ ಕಾಸಸ್ ಗಳಿಗೆ. ಬಟ್ ನೀವೇನ್ ಹೇಳಿದ್ರಲ್ಲ, ನೀರ್ ಕಡಿಮೆ ಕುಡಿಯೋದು, ಫ್ರೂಟ್ಸ್ ತಿನ್ನದೇ ಇರೋದು, ಇದೆಲ್ಲ ಕಾಂಟ್ರಿಬ್ಯೂಟರಿ ಕಾಸಸ್ ಆಗುತ್ತೆ.
1: ಈಗ ಸಾಮಾನ್ಯವಾಗಿ ಪ್ರತಿನಿತ್ಯ ಮಕ್ಕಳು ಎಷ್ಟು ನೀರನ್ನ ಸೇವನೆ ಮಾಡ್ಬೇಕು ಮೇಡಮ್?
0: ಅರೌಂಡ್ 1 ವರ್ಷದ ಮಗುವಿಗೆ ನೋಡಿದ್ರೆ ಒಂದ್ ಪೂರ್ತಿ 24 ಅವರ್ಸ್ ಅಲ್ಲಿ 1 ಲೀಟರ್ ಅಷ್ಟು ನೀರ್ ಬೇಕಾಗುತ್ತೆ. ಒಂದು 1 ರಿಂದ 10 ವರ್ಷದ ಮಕ್ಕಳಿಗೆ ಸುಮಾರು 1 ರಿಂದ 1.5 ಲೀಟರ್ ಅಷ್ಟು ನೀರ್ ಬೇಕಾಗುತ್ತೆ. ಆಮೇಲೆ 10 ವರ್ಷದ ಮೇಲೆ ಇರುವ ಮಕ್ಕಳಿಗೆ ಸುಮಾರು 2 ಲೀಟರ್ ಅಷ್ಟು ನೀರ್ ಬೇಕಾಗುತ್ತೆ. ಎಲ್ಲಾ ಮಗುದು ರಿಕ್ವೈರ್ಮೆಂಟ್ ಬಾಡಿ ವೇಟ್ ಪ್ರಕಾರ ಬೇರೆ ಬೇರೆ ಇರುತ್ತೆ, ಬಟ್ ಇದು ಒಂದ್ ಕಾಮನ್. ಇದಕ್ ಬಿಟ್ರೆ ಬೇಸಿಗೆ ಕಾಲದಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ನೀರ್ ಕುಡಿಬೇಕಾಗುತ್ತೆ.
1: ಈಗ ಆಗ್ಲೇ ಹೇಳಿದ್ರಿ ನೀವು BP ಕಂಟ್ರೋಲ್ ಮಾಡೋದ್ರಲ್ಲೂ ಕಿಡ್ನಿ ರೋಲ್ ಇದೆ ಅಂತ, ಅದು ಯಾವ ರೀತಿ ಸಂಬಂಧ ಇದೆ ಮೇಡಮ್? ಅಂದ್ರೆ BP ಆಗಿರ್ಬೋದು ಮತ್ತೆ ಕಿಡ್ನಿ ಆರೋಗ್ಯ, ಇವುಗಳ ರಿಲೇಷನ್ ಏನು ವಿಶೇಷವಾಗಿ ಮಕ್ಕಳಲ್ಲಿ?
0: ಓಕೆ, ನಾರ್ಮಲ್ ಕಿಡ್ನಿ, ಒಂದು ನಾರ್ಮಲ್ ಕಿಡ್ನಿ ಇದೆ ಅನ್ಕೊಳ್ಳಿ, ತನ್ನ ಕೆಲಸ ತಾನು ಚೆನ್ನಾಗಿ ಮಾಡ್ತಿದೆ. ಸೊ ಆವಾಗ ಯಾವ್ದೇ ಒಂದ್ ಮಗು ಸಪೋಸ್ ಏನೋ ಉಪ್ಪಿನ ಜಾಸ್ತಿ ಉಪ್ಪಿರೋ ಪದಾರ್ಥ ಅಥವಾ ಚಿಪ್ಸ್ ಆಗ್ಲಿ ಉಪ್ಪಿನಕಾಯಿ ಆಗ್ಲಿ ಏನೋ ಒಂದ್ ಜಾಸ್ತಿ ಕುಡ್ದಿದ್ರು, ಅದ್ ಕಿಡ್ನಿ ಸೆನ್ಸ್ ಮಾಡುತ್ತೆ, ಓಕೆ ಉಪ್ಪಿನ ಅಂಶ ಜಾಸ್ತಿ ಆಗ್ತಿದೆ ಬಾಡಿಲಿ ಅನ್ಬಿಟ್ಟು. ಸೊ ಅದೇನ್ ಮಾಡುತ್ತೆ, ಯೂರಿನ್ ಮುಖಾಂತರ

0: ತರ ಅದನ್ನೆಲ್ಲ ಆಚೆ ಹಾಕಕ್ ಟ್ರೈ ಮಾಡತ್ತೆ, ಬಿ ಪಿ ಕಡಿಮೆ ಮಾಡತ್ತೆ. ನೀವು ಕೇಳಿರ್ಬೋದು ದೊಡ್ಡವರಲ್ಲೆಲ್ಲ ಯಾರಿಗೆ ಬಿ ಪಿ ಜಾಸ್ತಿ ಇರುತ್ತೆ ಉಪ್ಪು ಕಡಿಮೆ ತಿನ್ನಕ್ ಹೇಳ್ತಾರೆ. ಹೌದಾ, ಉಪ್ಪಿನ ಅಂಶ ಜಾಸ್ತಿ ಇದ್ರೆ ಹೈಪರ್ ಟೆನ್ಷನ್ ಆಗುತ್ತೆ. ಸೊ ನಾರ್ಮಲ್ ಕಿಡ್ನಿ ಈ ರೀತಿ ಕೆಲಸ ಮಾಡುತ್ತೆ ಬಿ ಪಿನ ಕಡಿಮೆ ಮಾಡೋದಕ್ಕೆ. ಆಮೇಲೆ ಕೆಲವೊಂದ್ಸರ್ತಿ ಡಿಹೈಡ್ರೇಷನ್ ನೀರ್ ಕಡಿಮೆ ಕೊಡಿದ್ರೆ ಬಿ ಪಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಕಿಡ್ನಿ ಏನ್ ಮಾಡುತ್ತೆ, ಯೂರಿನ್ ಜಾಸ್ತಿ ಪಾಸ್ ಮಾಡಲ್ಲ, ಯೂರಿನ್ ಎಲ್ಲ ಹಿಡಿದಿಟ್ಕೊಳ್ಳುತ್ತೆ ಬಾಡಿಲಿ, ನೀರಿನ ಅಂಶ ಹಿಡಿದಿಟ್ಕೊಂಡು ಬಿ ಪಿ ರೈಸ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಎರಡು ರೀತಿಯಲ್ಲಿ ಕಿಡ್ನಿ ಹೆಲ್ಪ್ ಮಾಡುತ್ತೆ ಬಿ ಪಿ ಮೈಂಟೈನ್ ಮಾಡೋದಕ್ಕೆ.
1: ಈಗೆಲ್ಲ ನಾವು ನೋಡಿದೀವಿ ಮಕ್ಕಳು ತುಂಬಾ ಮನೆ ಆಹಾರಕ್ಕಿಂತ ಔಟ್ ಸೈಡ್ ಫುಡ್ ಅನ್ನೇ ಜಾಸ್ತಿ ಇಷ್ಟಪಡ್ತಾರೆ, ಜಂಕ್ ಫುಡ್ ಗಳನ್ನ, ಫಾಸ್ಟ್ ಫುಡ್ ಗಳನ್ನ. ಈ ಇದರ ಸೇವನೆ ಅವರ ಕಿಡ್ನಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ?
0: ನಾನು ಇವಾಗ್ಲೇ ಹೇಳದ್ನಲ್ಲ, ಈ ಜಂಕ್ ಫುಡ್, ಫಾಸ್ಟ್ ಫುಡ್ ಅಥವಾ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಒಂದು ಅದರಲ್ಲಿ ಪ್ರಿಸರ್ವೇಟಿವ್ಸ್ ಅಥವಾ ಆಡೆಡ್ ಕೆಮಿಕಲ್ಸ್ ಜಾಸ್ತಿ ಇರುತ್ತೆ, ಅವು ಡೈರೆಕ್ಟ್ ಆಗಿ ಅಫೆಕ್ಟ್ ಮಾಡುತ್ತೆ ಕಿಡ್ನಿಸ್ಗೆ ಒಂದು. ಇನ್ನೊಂದು ಅದರಲ್ಲಿ ಉಪ್ಪಿನ ಅಂಶ ತುಂಬಾ ಜಾಸ್ತಿ ಇರುತ್ತೆ ನಾರ್ಮಲ್ ಊಟಕ್ಕಿನ. ಉಪ್ಪಿನ ಅಂಶ ಜಾಸ್ತಿ ಇರಬೇಕಾದ್ರೆ ಕಿಡ್ನಿಗಳು ಜಾಸ್ತಿ ಕೆಲಸ ಮಾಡ್ಬೇಕಾಗುತ್ತೆ ಅದನ್ನೆಲ್ಲ ಆಚೆ ಹಾಕಕ್ಕೆ. ಆಮೇಲೆ ಯಾವುದೇ ಒಂದ್ ಕಿಡ್ನಿ ತನ್ನ ನಾರ್ಮಲ್ ಕೆಲಸಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಿದ್ರೆ ಮುಂದೊಂದ್ ದಿನ ಬೇಗ ಸುಸ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಡ್ಯಾಮೇಜ್ ಲೇಟ್ ಆಗೋದು ಬೇಗ ಆಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆಮೇಲೆ ಇದೇನು ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಶುಗರ್ಡ್ ಬೆವರೇಜಸ್, ಅದರಿಂದ ಡಯಾಬಿಟೀಸ್, ಅದರಿಂದ ಹೈಪರ್ ಟೆನ್ಷನ್, ಆಮೇಲೆ ಒಬೆಸಿಟಿ ಅಂತ ಹೇಳ್ತೀವಿ ದಪ್ಪ ಆಗಿರೋದು, ಇದೆಲ್ಲವೂ ಕೂಡ ಕಿಡ್ನಿ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಹಾಕುತ್ತೆ, ಲೋಡ್ ಜಾಸ್ತಿ ಆಗುತ್ತೆ. ಸೊ ಸಾಮಾನ್ಯವಾಗಿ ಜಾಸ್ತಿ ಕೆಲಸ ಮಾಡಿದ್ರೆ ಬೇಗ ಸುಸ್ತಾಗ್ಬಿಡ್ತೀವಿ ಕಿಡ್ನಿಗಳು ಹಾಗೇನೆ.
1: ಹಾಗಾದ್ರೆ ಕಿಡ್ನಿ ಆರೋಗ್ಯವನ್ನು ಮಕ್ಕಳಲ್ಲಿ ಮಕ್ಕಳಿಂದಾನೇ ಅವ್ರು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಯಾವ ರೀತಿ ಆಹಾರವನ್ನು ಅವ್ರು ಸೇವನೆ ಮಾಡ್ಬೇಕಂದ್ರೆ ಯಾವ ಆಹಾರ ಕಿಡ್ನಿ ಆರೋಗ್ಯಕ್ಕೆ ಪೂರಕವಾಗಿರುತ್ತೆ?
0: ನಾವು ನಾರ್ಮಲ್ ಮನೆ ಊಟ ಏನ್ ಹೇಳ್ತೀವಲ್ಲ ಅದು ಎಲ್ಲಕ್ಕಿಂತ ಬೆಸ್ಟ್ ಸರಿನಾ. ಇದು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್, ಜಂಕ್ ಫುಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು. ಆಮೇಲೆ
1: ಈ ತರದ ಪರ್ಟಿಕ್ಯುಲರ್ ತರಕಾರಿ ಅಥವಾ ಈ ತರ ಪರ್ಟಿಕ್ಯುಲರ್ ಹಣ್ಣು ಏನಾದ್ರೂ ತಿಂದ್ರೆ ಕಿಡ್ನಿ ಆರೋಗ್ಯ ಸುಧಾರಿಸುತ್ತೆ ಅಥವಾ ಇಂಪ್ರೂವ್ ಆಗುತ್ತೆ ಅಂತ ಏನಾದ್ರೂ ಇದೆಯಾ?
0: ಹಂಗ್ ಒಂದ್ ಪರ್ಟಿಕ್ಯುಲರ್ ಹಣ್ಣು ತರಕಾರಿ ಯಾವ್ದೂ ಇಲ್ಲ, ನಾವು ಎಲ್ಲಾನೇ ಸೇವನೆ ಮಾಡ್ಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಮಗು ನಾರ್ಮಲ್ ಆಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಎಲ್ಲಾ ರೀತಿಯ ನ್ಯೂಟ್ರಿಯೆಂಟ್ಸ್ ಬೇಕು. ಸೊ ನಾವು ತರಕಾರಿ ಹಣ್ಣುಗಳಲ್ಲಿ ಏನು ರೆಸ್ಟ್ರಿಕ್ಷನ್ ಹಾಕೋದಿಲ್ಲ ಯೂಶುವಲಿ. ಇದಕ್ ಬಿಟ್ರೆ ನಾವು ಹೆವಿ ಪ್ರೋಟೀನ್ಸ್ ಅಂತ ಹೇಳ್ತೀವಿ, ಇದೇನ್ ನಾನ್ ವೆಜಿಟೇರಿಯನ್ ಡಯಟ್ ಇರುತ್ತೆ, ಮೀಟ್ ಆಗ್ಲಿ, ಇದರಲ್ಲೆಲ್ಲ ತುಂಬಾ ಹೆವಿ ಪ್ರೋಟೀನ್ಸ್ ಇರುತ್ತೆ. ಅದು ಹೆವಿ ಪ್ರೋಟೀನ್ಸ್ ಇಂದ ಸ್ವಲ್ಪ ಕಿಡ್ನಿ ಮೇಲೆ ಲೋಡ್ ಜಾಸ್ತಿ ಬೀಳುತ್ತೆ. ಸೊ ಅದನ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಹೇಳ್ತೀವಿ ನಾವು.
1: ಅಂದ್ರೆ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಆದ್ರೆ ತೊಂದರೆ ಇಲ್ವಾ?
0: ಹಾ, ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ಬೆಟರ್ ಇರುತ್ತೆ, ಅದರಿಂದ ಜಾಸ್ತಿ ಅವು ಜಾಸ್ತಿ ಹೆವಿ ಇರಲ್ಲ.
1: ಈಗ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋ ಮಕ್ಕಳಲ್ಲಿ ಈ ಬೆಳವಣಿಗೆ ಕೊರತೆ ಉಂಟಾಗೋದು, ತೂಕ ಕಮ್ಮಿ ಆಗೋದು, ಅವ್ರ ಎತ್ತರ ಕಮ್ಮಿ ಆಗೋದು, ಈ ತರದ ಏನಾದ್ರೂ ಆಗುತ್ತಾ?
0: ಹೌದು, ಸಾಕಷ್ಟು ಸರ್ತಿ ನಾವು ನೋಡಿರ್ತೀವಿ ಮಕ್ಕಳು ಸರಿಯಾಗಿ ಬೆಳೀತಿಲ್ಲ ಅಂತ ತಂದೆ ತಾಯಿ ಕರ್ಕೊಂಡು ಬರ್ತಾರೆ ಹಾಸ್ಪಿಟಲ್ಗೆ. ಅವಾಗ ಯಾಕೆ ಬೆಳೀತಿಲ್ಲ ಅಂತ ಟೆಸ್ಟ್ ಗಳೆಲ್ಲ ಮಾಡಿದ್ರೆ ಅವಾಗ ಕಂಡು ಬರುತ್ತೆ, ಓಕೆ ಕಿಡ್ನಿಲ್ ಸಮಸ್ಯೆ ಇದೆ ಅಂತೇಳಿ. ನಾನು ಅವಾಗ್ಲೇ ಲಿಸ್ಟ್ ಮಾಡಿದ್ನಲ್ಲ ಕಿಡ್ನಿಸ್ ಏನೇನೇನೇನ್ ಕೆಲಸ ಮಾಡುತ್ತೆ ಅಂತ, ರಕ್ತದ್ಗೆ, ಬೋನ್ ಹೆಲ್ತ್ಗೆ, ಬಿ ಪಿಗೆ. ಸೊ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಇದೆಲ್ಲವೂ ಅಫೆಕ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಮಕ್ಕಳ ಬಾಡಿ ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ, ಸ್ವಲ್ಪ ಏರುಪೇರು ಆದ್ರೂ ಅಡ್ಜಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದ ಅಡ್ಜಸ್ಟ್ ಮಾಡೋದ್ರಲ್ಲಿ ಬೆಳವಣಿಗೆ ಕಡಿಮೆ ಆಗುತ್ತೆ. ಸೊ ಅದರಿಂದ ಸಾಕಷ್ಟು ಸತಿ ಬೆಳವಣಿಗೆ ಕಡಿಮೆ ಇದೆ ಅಂತಾನೆ ಬರ್ತಾರೆ ಒಬ್ಬರಿಗೆ.
1: ಈ ಸಾಮಾನ್ಯವಾಗಿ ಯಾವೆಲ್ಲ ಟೆಸ್ಟ್ ಗಳು ಮಾಡ್ತೀರಿ ಮೇಡಮ್ ನೀವು ಈ ತರ ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಇದೆ ಅಂತ ನಿಮ್ಗೆ ಕಂಡು ಬಂದ್ರೆ?
0: ಇದ್ರೊಳಗಡೆ ನಾವು ಲೆವೆಲ್ ಒನ್ ಟೆಸ್ಟ್, ಲೆವೆಲ್ ಟೂ ಟೆಸ್ಟ್, ಲೆವೆಲ್ ತ್ರೀ ಟೆಸ್ಟ್ ಅಂತ ಡಿವೈಡ್ ಮಾಡಿರ್ತೀವಿ. ಅದು ಯಾವ ರೀತಿಯ ನಾವು ಡಿಸೀಸ್ ಅಥವಾ ಏನ್ ಸೋಂಕು ನಾವು ಸಸ್ಪೆಕ್ಟ್ ಮಾಡ್ತಿದೀವಿ ಅದ್ರ ಪ್ರಕಾರ ಇರುತ್ತೆ. ಕಾಮನ್ ಟೆಸ್ಟ್ ಗಳು ಅಂದ್ರೆ ಒಂದು ಯೂರಿನ್ ಟೆಸ್ಟ್, ಸಾಕಷ್ಟು ಇನ್ಫಾರ್ಮೇಶನ್ ನಮ್ಗೆ ಯೂರಿನ್ ಟೆಸ್ಟ್ ಅಲ್ಲೇನೆ ಸಿಗುತ್ತೆ. ಅದಕ್ ಬಿಟ್ರೆ ಬ್ಲಡ್ ಅಲ್ಲಿ ರೀನಲ್ ಫಂಕ್ಷನ್ ಟೆಸ್ಟ್ ಅಂತ ಮಾಡಿರ್ತೀವಿ, ಕಿಡ್ನಿಗಳು ಎಷ್ಟ್ ಕೆಲಸ ಮಾಡ್ತಿದೆ ಅನ್ಬಿಟ್ಟು. ಅದಕ್ ಬಿಟ್ರೆ ನಾರ್ಮಲ್ ನಾವು ಬ್ಲಡ್ ಎಷ್ಟ್ ಇದೆ, ಯಾಕಂದ್ರೆ ಕಿಡ್ನಿಸ್ ಇಂದ ಬ್ಲಡ್ ಉತ್ಪಾದನೆನು ಕಡಿಮೆ ಆಗುತ್ತೆ. ಸೊ ಸಿಬಿಸಿ ನೋಡ್ತೀವಿ, ಹಿಮೋಗ್ಲೋಬಿನ್ ಎಷ್ಟಿದೆ, ಉಪ್ಪಿನ ಅಂಶ ಎಷ್ಟಿದೆ ಅಂತ ಎಲೆಕ್ಟ್ರೋಲೈಟ್ಸ್ ನೋಡ್ತೀವಿ. ಆಮೇಲೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ತೀವಿ, ಕಿಡ್ನಿ ಎಲ್ಲ ಬೆಳವಣಿಗೆ ಸರಿಯಾಗಿ ಆಗಿದ್ಯಾ ಇಲ್ಲ, ಸೈಜ್ ಕರೆಕ್ಟ್ ಆಗಿದ್ಯಾ ಇಲ್ಲ, ಈ ತರ ಇದೆಲ್ಲ ಲೆವೆಲ್ ಒನ್ ಟೆಸ್ಟ್ ಅಲ್ಲಿ ಬರುತ್ತೆ. ಆಮೇಲೆ ನಾವು ಏನ್ ಡಿಸೀಸ್ ಥಿಂಕ್ ಮಾಡ್ತಿದೀವಿ ಅದ್ರ ಪ್ರಕಾರ ಬೇರೆ ಬೇರೆ ದೊಡ್ಡ ದೊಡ್ಡ ಟೆಸ್ಟ್ ಗಳು ಕೂಡ ಇದಾವೆ. ಹೆಸರು ಹೇಳ್ಬೇಕು ಅಂದ್ರೆ DMSS ಸ್ಕ್ಯಾನು, DTPA ಸ್ಕ್ಯಾನು, MRI ಸ್ಕ್ಯಾನು, MCU, ಅದು ತುಂಬಾ ದೊಡ್ಡ ದೊಡ್ಡ ಟೆಸ್ಟ್ ಗಳು ಇದಾವೆ.
1: ಈಗ ಸಾಮಾನ್ಯವಾಗಿ ನಾವು ನೋಡ್ತೀವಿ ಚಿಕ್ಕ ಮಕ್ಕಳಲ್ಲೂ ಈ ಡಯಾಲಿಸಿಸ್ ಮಾಡಿಸ್ಕೋತಿರೋರನ್ನ ನಾವು ಕಲ್ಲಲ್ಲಿ ನೋಡ್ತೀವಿ. ಈಗ ಯಾವ ಸಂದರ್ಭದಲ್ಲಿ ಮಕ್ಕಳಿಗೆ ಇದರ ಅಗತ್ಯತೆ ಉಂಟಾಗುತ್ತೆ?
0: ಕಿಡ್ನಿ ಸ್ಟೇಜಸ್ ಅಂತ ಡಿವೈಡ್ ಮಾಡಿರ್ತೀವಿ, ಕ್ರಾನಿಕ್ ಕಿಡ್ನಿ ಡಿಸೀಸ್. ಯೂಶುವಲಿ ಸ್ಟೇಜ್ 5 ಡಿಸೀಸ್ ಅಂದ್ರೆ ಲಾಸ್ಟ್ ಸ್ಟೇಜ್ ಗೆ ಹೋದ ತಕ್ಷಣ ಮಕ್ಕಳಿಗೆ ಡಯಾಲಿಸಿಸ್ ಅಗತ್ಯ ಇರುತ್ತೆ. ಅದು ಯಾವುದೇ ಒಂದ್ ರೋಗ ಅಂತ ಇಲ್ಲ, ಯಾಕಂದ್ರೆ ಯಾವುದೇ ಒಂದ್ ರೋಗ ಕಿಡ್ನಿಗೆ ಡ್ಯಾಮೇಜ್ ಮಾಡ್ತಿದೆ ಅಂದ್ರೆ ನಿಧಾನಕ್ಕೆ ಜಾಸ್ತಿ ಡ್ಯಾಮೇಜ್ ಆದ್ಮೇಲೆ ಕಿಡ್ನಿ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನು ಕೆಲಸ ಮಾಡಕ್ಕಾಗ್ತಿಲ್ಲ. ಮಗುದು ನಾರ್ಮಲ್ ಬಿ

0: ಮೇಂಟೈನ್ ಮಾಡಕ್ ಆಗ್ತಿಲ್ಲ, ನೀರಿನ ಅಂಶ ಉಪ್ಪಿನ ಅಂಶ ಕರೆಕ್ಟ್ ಆಗಿ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಬೆಳವಣಿಗೆ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅಂತ ಒಂದ್ ಸ್ಟೇಜ್ ಬರುತ್ತೆ. ಸೊ ಆವಾಗ ಅನಿವಾರ್ಯವಾಗಿ ಡೈಲಿಸಿಸ್ ಮಾಡ್ಬೇಕಾಗುತ್ತೆ. ಬೇಸಿಕಲಿ ಕಿಡ್ನಿ ಮಾಡೋ ಫಂಕ್ಷನ್ ನಾವು ಮಷೀನ್ ಮೂಲಕ ಮಾಡಿಸ್ತಿರ್ತೀವಿ.
1: ಈ ಡೈಲಿಸಿಸ್ ಮಾಡೋದ್ರಿಂದ ಮತ್ತೆ ಕಿಡ್ನಿ ಹೆಲ್ತ್ ಇಂಪ್ರೂವ್ ಆಗುತ್ತಾ?
0: ಇಲ್ಲ, ಅದು ಒಂದ್ ಮಿಸ್ಕನ್ಸೆಪ್ಷನ್. ಡೈಲಿಸಿಸ್ ಮಾಡೋದ್ರಿಂದ ಕಿಡ್ನಿ ಮೇಲೆ ಆಗಿರೋ ಏಟು ಕಡಿಮೆ ಆಗಲ್ಲ. ಬರೀ ಕಿಡ್ನಿ ಫಂಕ್ಷನ್ ನಾವು ಡೈಲಿಸಿಸ್ ಮುಖಾಂತರ ಮಾಡ್ತೀವಿ ಹೊರತು ಅದು ಕಿಡ್ನಿ ಇಂಪ್ರೂವ್ಮೆಂಟ್ ಗೆ ಅದು ಹೆಲ್ಪ್ ಆಗಲ್ಲ.
1: ಒಂದ್ ವೇಳೆ ಚಿಕ್ಕ ಮಕ್ಕಳಲ್ಲಿ ಡಯಾಲಿಸಿಸ್ ಗೆ ಒಳಗಾಗುವ ಸಂದರ್ಭ ಬಂದ್ರೆ ನಂತರ ಅವರು ಜೀವನ ಪೂರ್ತಿ ಡಯಾಲಿಸಿಸ್ ಮೇಲೆ ಇರಬೇಕಾಗತ್ತ?
0: ಆಲ್ಮೋಸ್ಟ್ ಹಂಗೆ ಅನ್ಕೊಳ್ಳಿ, ಬಟ್ ಕೆಲವೊಂದ್ಸರ್ತಿ ಏನಾಗುತ್ತೆ ಅಕ್ಯೂಟ್ ಅಂತ ಹೇಳ್ತೀವಿ, ಅಂದ್ರೆ ಕೆಲವೊಂದ್ಸರ್ತಿ ಇನ್ಫೆಕ್ಷನ್ ಅಥವಾ ಯಾವ್ದೇ ಒಂದು ಡಿಸೀಸ್ ಕಿಡ್ನಿಲಿ ಲಾಸ್ಟ್ ಒಂದ್ ವಾರದಿಂದ ಆಗಿರುತ್ತೆ ಅಥವಾ ಒಂದ್ ಎರಡ್ ಮೂರ್ ದಿವಸದಲ್ಲೇನೆ ತುಂಬಾ ಜಾಸ್ತಿ ಆಗ್ಬಿಟ್ಟು ಕಿಡ್ನಿಸ್ಗಳು ಅಕ್ಯೂಟ್ ಆಗಿ ಕೆಲಸ ಮಾಡೋದ್ ಕಡಿಮೆ ಮಾಡಿರುತ್ತೆ. ಆ ಟೈಮಲ್ಲಿ ನಾವು ಡೈಲಿಸಿಸ್ ಒಂದ್ ಸಪೋರ್ಟಿವ್ ಅಂತ ಸ್ಟಾರ್ಟ್ ಮಾಡ್ಕೊಂಡು ಆ ಕಿಡ್ನಿ ಬೇಸಿಕ್ ಆಗಿ ಏನ್ ಡಿಸೀಸ್ ಆಗಿದೆ ಅದರ ಟ್ರೀಟ್ಮೆಂಟ್ ಮಾಡಿದ್ರೆ ಕೆಲವೊಂದ್ಸರ್ತಿ ಕಿಡ್ನಿಸ್ ರಿಕವರ್ ಆಗುತ್ತೆ. ಸೊ ಅದ್ ರಿಕವರ್ ಆಗುವವರೆಗೂ ಡೈಲಿಸಿಸ್ ಸಪೋರ್ಟಿವ್ ಮಾಡಿರ್ತೀವಿ. ಸೊ ಪ್ರತಿ ಸರ್ತಿ ಡೈಲಿಸಿಸ್ ಅಂದ್ರೆ ಲೈಫ್ ಲಾಂಗ್ ಅಂತ ಇರಲ್ಲ.
1: ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತಾನೂ ನಾವು ಕೇಳಿದೀವಿ, ಇದು ಮಕ್ಕಳಲ್ಲಿ ಮಾಡುವಂತ ಅಗತ್ಯತೆ ಇರುತ್ತಾ ಅಥವಾ ಹೇಗೆ?
0: ಹೌದು, ಬೇಕಾಗುತ್ತೆ. ಯಾಕಂದ್ರೆ ಲೈಫ್ ಲಾಂಗ್ ಡೈಲಿಸಿಸ್ ಅಲ್ಲಿ ಇರೋದು ಕಷ್ಟ. ಒಂದ್ ಮಗುಗೆ ನಾವು ಡೈಲಿಸಿಸ್ ಇನಿಷಿಯೇಟ್ ಮಾಡಿದೀವಿ ಅಂದ್ರೆ ಅದು ಒಂದು ಟೆಂಪರರಿ ಟೈಮ್ ಬೈಯಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ಅದಕ್ಕೆ ಲಾಸ್ಟ್ ಪರಿಹಾರ ಅಂದ್ರೆ ಟ್ರಾನ್ಸ್ಪ್ಲಾಂಟ್. ಏನೇ ಯಾವ್ದೇ ಒಂದ್ ಮಗು 10 kgಕ್ಕಿಂತ ಜಾಸ್ತಿ ಇದೆ ಅಂದ್ರೆ ನಾವು ಅದನ್ನ ಟ್ರಾನ್ಸ್ಪ್ಲಾಂಟ್ ಗೆ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ಅದು ವಯಸ್ಸಿಗಿನ್ನ ವೆಯ್ಟ್ ನೋಡ್ತಾರೆ, ಯಾಕಂದ್ರೆ ಅದು ಸೈಜ್ ಬೇಕಾಗುತ್ತೆ. ಯಾಕಂದ್ರೆ ನಾವು ದೊಡ್ಡವ್ರ ಕಿಡ್ನಿ ಮಗುವಲ್ಲಿ ಹಾಕಿರ್ತೀವಿ, ಸೊ ಮಗು ಹೊಟ್ಟೆಲ್ಲಿ ಅಷ್ಟ್ ಜಾಗ ಬೇಕಲ್ಲ ದೊಡ್ಡವ್ರ ಕಿಡ್ನಿ ಇಡ್ಸೋ ಹಂಗೆ. ಸೊ ಮಗು ವೆಯ್ಟ್ ಪ್ರಕಾರ ಇರುತ್ತೆ, ಯೂಶುವಲಿ 1 year ಅನ್ಕೊಳ್ಳಿ, 1 year ನಂತರ ಮಾಡಬಹುದು. ಸಕ್ಸೆಸ್ ರೇಟ್ ಆಕ್ಚುಲಿ ಚೆನ್ನಾಗಿದೆ. ಇವಾಗ ನಮ್ಮ ಹತ್ರ ಚೆನ್ನಾಗಿರೋ ಮೆಡಿಕೇಶನ್ಸ್ ಇಂಜೆಕ್ಷನ್ಸ್ ಎಲ್ಲ ಬಂದಿದೆ ಅದು ಕಿಡ್ನಿ ಫೇಲ್ ಆಗೋದಕ್ಕೆ ಬಿಡದೆ ಇರೋ ತರ. ಸೊ ಯೂಶುವಲಿ 90% ಮಕ್ಕಳು 5 ವರ್ಷವರೆಗೂ ಚೆನ್ನಾಗಿರ್ತಾರೆ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್. ನೋಡಿ, ಯಾವ್ದೇ ಒಂದ್ ಕಿಡ್ನಿ ಪರ್ಮನೆಂಟ್ ಇರಲ್ಲ. ಯಾರೋ ದೊಡ್ಡ ಯೂಶುವಲಿ ಕಿಡ್ನಿ ಯಾರು ಕೊಟ್ಟಿರ್ತಾರೆ ಹೇಳಿ, ಗ್ರ್ಯಾಂಡ್ ಮದರು, ಅಜ್ಜಿ ತಾತನೋ ಕೊಟ್ಟಿರ್ತಾರೆ ಮಗುವಿಗೆ. ಅಜ್ಜಿ ತಾತದ ಕಿಡ್ನಿ ಅಂದ್ರೆ ಆಲ್ರೆಡಿ ಅದು ವಯಸ್ಸಾಗಿರೋ ಕಿಡ್ನಿನೇ, ಸೊ ಅದರ ಆಯಸ್ಸು ಕೂಡ ಕಡಿಮೆ ಇರುತ್ತೆ. ಸೊ ಯೂಶುವಲಿ ಒಂದ್ 5 ವರ್ಷ, ಮ್ಯಾಕ್ಸಿಮಮ್ ಒಂದ್ 10 ವರ್ಷ ಬರುತ್ತೆ. 90% 5 ವರ್ಷ ನೋಡಿರ್ತೀವಿ ನಾವು, 10 ವರ್ಷ ಹೋಗೋದು ಬರೀ 50% ಮಕ್ಕಳು ಮಾತ್ರ. ಅದಾದ್ಮೇಲೆ ಮತ್ತೆ ರೀಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಕನ್ಸಿಡರ್ ಮಾಡ್ಬೇಕಾಗುತ್ತೆ.
1: ಹೌದು, ಮಲ್ಟಿಪಲ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ. ಈಗ ಕಿಡ್ನಿ ಸಮಸ್ಯೆ ಅಂತ ಮಕ್ಕಳಲ್ಲಿ ನಾವು ಮಾತಾಡ್ತಿದೀವಲ್ಲ, ಒಂದು ಕಿಡ್ನಿ ಆರೋಗ್ಯವಾಗಿದ್ದು ಇನ್ನೊಂದು ಕಿಡ್ನಿ ಸಮಸ್ಯೆ ಒಳಗಾಗೋ ಸಾಧ್ಯತೆ ಇರುತ್ತಾ ಅಥವಾ ಸಮಸ್ಯೆ ಬಂದ್ರೆ ಎರಡು ಕಿಡ್ನಿ ಸಮಸ್ಯೆ ಬರುತ್ತಾ?
0: ಇಲ್ಲ, ಸಿಂಗಲ್ ಕಿಡ್ನಿಗೆ ಅಫೆಕ್ಟ್ ಆಗುವಂತ ಡಿಸೀಸಸ್ ಗಳು ಇದಾವೆ. ಒಂದೇ ಕಿಡ್ನಿ ಅಫೆಕ್ಟ್ ಆಗಿದ್ದು ಇನ್ನೊಂದ್ ಕಿಡ್ನಿ ನಾರ್ಮಲ್ ಆಗಿ ಕೆಲಸ ಮಾಡ್ತಿದ್ರೆ ಆ ಮಗುದು ಬೆಳವಣಿಗೆ ಮತ್ತೆ ಎಲ್ಲ ಡೈಲಿ ಆಕ್ಟಿವಿಟೀಸ್ ನಾರ್ಮಲ್ ಮಗು ತರಾನೇ ಇರುತ್ತೆ.
1: ಹಾಗಾದ್ರೆ ಪೋಷಕರು ಯಾವ ರೀತಿ ಅದನ್ನ ಗಮನಿಸಬೇಕು?
0: ಅದು ಅಂದ್ರೆ ಅದು ಯೂಶುವಲಿ ಹೆಂಗಾಗುತ್ತೆ, ಸಿಂಗಲ್ ಕಿಡ್ನಿ ಇರೋದು ಮಗು ಹೊಟ್ಟೆಲಿ ಇರ್ಬೇಕಾದ್ರೆ ಗೊತ್ತಾಗಿರುತ್ತೆ. ಸ್ಕ್ಯಾನ್ ಗಳಲ್ಲಿ ಅಥವಾ ಯಾವ್ದೋ ಬೇರೆ ರುಟೀನ್ ಸ್ಕ್ಯಾನ್ ಗಳಲ್ಲಿ ಸಿಂಗಲ್ ಕಿಡ್ನಿ ಇರೋದು ಗೊತ್ತಾಗಿರುತ್ತೆ. ಸೊ ಹಂಗ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ನಾವು ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ, ಏನೋ ಒಂದು ಹೊಟ್ಟೆ ನೋವಾಯ್ತೋ ತಲೆನೋವಾಯ್ತೋ ಒಂದ್ ಟ್ಯಾಬ್ಲೆಟ್ ತಗೊಂಡ್ಬಿಡ್ತಾರೆ, ಅದೆಲ್ಲ ಕಿಡ್ನಿ ಮೇಲೆ ಅಸರ್ ಆಗುತ್ತೆ. ಸೊ ಈ ತರ ಮೆಡಿಕೇಶನ್ಸ್ ನ ಸ್ವಂತ ಏನು ತಗೊಳಕ್ ಹೋಗ್ಬಾರ್ದು, ಡಾಕ್ಟರ್ ಕನ್ಸಲ್ಟೇಷನ್ ಇಂದ ತಗೋಬೇಕು. ಪ್ರೊಸೆಸ್ಡ್ ಫುಡ್ಸ್ ಅದೆಲ್ಲ ಹೇಳದ್ನಲ್ಲ ನಾನು, ಅದೆಲ್ಲ ಅವಾಯ್ಡ್ ಮಾಡ್ಬೇಕು. ಹೆವಿ ಪ್ರೋಟೀನ್ಸ್ ಅವಾಯ್ಡ್ ಮಾಡ್ಬೇಕು. ಆಮೇಲೆ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಯಾವ್ದೇ ಒಂದು ಆಟ ಇದ್ರಿಂದ ಹೊಟ್ಟೆ ಮೇಲೆ ಏಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಒಂದೇ ಕಿಡ್ನಿ ಇರೋದು, ಹೊಟ್ಟೆಗೇನಾದ್ರೂ ಏಟ್ ಆಗಿ ಕಿಡ್ನಿ ಮೇಲೆ ಅಸರ್ ಆಯ್ತು ಅಂದ್ರೆ ಅದು ಪ್ರಾಬ್ಲಮ್ಯಾಟಿಕ್ ಇರ್ಬೋದು. ಸೊ ಅದನ್ನ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡ್ರೆ ಮಕ್ಕಳು ನಾರ್ಮಲ್ ಮಕ್ಳು ತರಾನೇ ಬೆಳೀತಾರೆ.
1: ಈ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದ್ದೀವಿ, ಒಂದು ಮಗು ಆರೋಗ್ಯವಾಗಿ ಬೆಳಿಬೇಕಂದ್ರೆ ಪೋಷಕರು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋಬೇಕು, ಮುಖ್ಯವಾಗಿ ಕಿಡ್ನಿ ಸಂಬಂಧಪಟ್ಟ ಹಾಗೆ?
0: ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವೆಲ್ಲರೂ ನೋಡಿರ್ತೀವಿ ಇವಾಗ ಎಲ್ಲರೂ ಹೈಪರ್ ಟೆನ್ಷನ್, ಡಯಾಬಿಟೀಸ್ ಅದ್ರ ಮೇಲೆಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ, ಬಟ್ ಕಿಡ್ನಿ ಹೆಲ್ತ್ ಮೇಲೆ ಯಾರು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಹೇಳ್ತೀವಿ. ನಾವು ಒಂದ್ ಮಗುಗೆ ಚಿಕ್ಕಂದಿನಿಂದಾಗ್ಲೇನೆ ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಅಥವಾ ಹೆಲ್ದಿ ಯೂರಿನ್ ಹ್ಯಾಬಿಟ್ಸ್ ನ ಹಾಕ್ತಾ ಬಂದ್ರೆ ದೊಡ್ಡವರಾದ್ಮೇಲೆ ಕೂಡ ಅದನ್ನ ಹೇಳೋದ್ ಅಗತ್ಯ ಬೀಳಲ್ಲ, ಅವ್ರ ಸ್ವಂತ ತಾನಾಗೇ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಮಗು ಒಮ್ಗೆ 20-25 ವರ್ಷ ಆದ್ಮೇಲೆ ಇಲ್ಲ ತಿನ್ಬೇಡ ಇತ್ತಿನ ಹಿಂಗ್ ಮಾಡು ಹಂಗ್ ಮಾಡು ಅಂತ ಹೇಳಿದ್ರೆ ಯಾರು ಫಾಲೋ ಮಾಡಲ್ಲ. ಸೊ ಮಕ್ಳು ಚಿಕ್ಕವ್ರು ಇರ್ಬೇಕಾದ್ರೇನೆ ತಂದೆ ತಾಯಿಗಳು ಒಳ್ಳೆ ಹ್ಯಾಬಿಟ್ಸ್ ಹಾಕ್ಬೇಕು, ಅವಾಗ್ಲೇನೆ ಮುಂದೆ ದೊಡ್ಡವರಾದ್ಮೇಲೆ ಹೆಲ್ದಿ ಅಡಲ್ಟ್ಸ್ ಆಗಿ ಬೆಳೀತಾರೆ.
1: ಕೇಳಗರೆ ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಈ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯವನ್ನು

0: ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದ್ರ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಂಡ್ವಿ. ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಿದಂಥವರು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದಂತಹ ಡಾಕ್ಟರ್ ಆಶಾ ರಾಯ್ನಾಡ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ನಿಮಗೂ ಕೂಡ. ಇದುವರೆಗೆ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಕಿಡ್ನಿ ಆರೋಗ್ಯ ಈ ಕುರಿತು ಕಲಬುರಗಿಯ ಮಕ್ಕಳ ಕಿಡ್ನಿ ತಜ್ಞರಾದ ಡಾಕ್ಟರ್ ಆಶಾ ರಾಯ್ನಾಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
2: ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
3: ನಮಸ್ತೆ
2: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
3: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರ್ಬೋದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರ್ಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. ಈ 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನು ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
2: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
3: ಈಗ ಬೆಳೆ ವಿಮೆಗೆ ಒಳಪಡ್ತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕ್ನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರ ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನ ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರ್ಬೋದು ಅಥವಾ ಗ್ರಾಮ ಒನ್ ಇರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರ್ಬೋದು ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
2: ಯಾವ್ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣ ಪಾವತಿಸಬೇಕಾಗುತ್ತೆ ರೈತರು, ಇದಕ್ಕೆ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
3: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ, ಹೆಸರು ಮತ್ತೆ ಈರುಳ್ಳಿಯನ್ನ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗ್ಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಜುಲೈ 15ರವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ಈಗ ನಾವು ಜೂನ್ ತಿಂಗಳಲ್ಲಿ ಇರೋದ್ರಿಂದ ಇನ್ನ ಒಂದು 15-20 ದಿವಸ ಅವಕಾಶ ಇರೋದ್ರಿಂದ ರೈತರು ಅದನ್ನ ಮಾಡ್ಕೋಬಹುದು. ಎರಡನೇದಾಗಿ ಹೇಳ್ಬೇಕಂತಂದ್ರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ,

0: ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. ನಾಲ್ಕು ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ ನಾಲ್ಕು ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14/8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ ಈ 4 ಬೆಳೆಗಳಿಗೆ ಮಾತ್ರ 14/8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೆ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕು ಅಂತ ಯಾವ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1,350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1,152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂತ ಮತ್ತೆ ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ, ಶೇಂಗಾ ಏನಂತೀವಿ, ಆ ಮಳೆಯಾಶ್ರಿತ ಇದಕ್ಕೆ 1,308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನ ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 2%ರಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿ ಆಗುತ್ತೆ, ರೈತನ ಪರವಾಗಿ ಪಾವತಿ ಆಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರಿಗೆ ಇನ್ನೂ ಒಂದು 30-35 ದಿವಸ ಕೆಲವು ಬೆಳೆಗಳಿಗೆ ಮತ್ತೆ ಕೆಲವು ಬೆಳೆಗಳಿಗೆ 45 ದಿವಸ ಸಮಯ ಇರೋದ್ರಿಂದ ಅಂತಿಮ ದಿನಾಂಕದವರೆಗೂ ಕಾಯೋದು ಬೇಡ. ಈ ವರ್ಷ ಮುಂಗಾರಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನ ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕ್ ಅಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡ್ಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸ್ತಕ್ಕಂಥ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರ್ತಕ್ಕಂಥ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ್ಮೇಲೆ ಕಟ್ಟಬೇಕಂತಕ್ಕಂತ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದು.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಇದು ಮಾಡಿಸ್ತದೆ, ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಬೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ ಆರಂಭ, ಹಲವು ಒಪ್ಪಂದ ವಿನಿಮಯ ನಿರೀಕ್ಷೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆ ಸಮರ್ಥನೆ ಸಲ್ಲ, ಪಿಡುಗು ನಿರ್ಮೂಲನೆಗೆ ಒಗ್ಗಟ್ಟಿನ ಜಾಗತಿಕ ಕ್ರಮ ಅಗತ್ಯ, ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿಪಾದನೆ. ಗುಜರಾತ್, ಮಧ್ಯಪ್ರದೇಶ ಸೇರಿ ಮಧ್ಯ ಭಾರತದ ಹಲವು ಪ್ರದೇಶಗಳಿಗೆ ಇಂದು ಮುಂಗಾರು ವಿಸ್ತರಣೆ. ಬೆಂಗಳೂರು ಮಾದಾಪಟ್ಟಣದ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿತ, 7 ವಲಸೆ ಕಾರ್ಮಿಕರ ಸಾವು. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪ್ರೀಕ್ವಾರ್ಟರ್ ಫೈನಲ್ಸ್ಗೆ ಅಮೆರಿಕ ಮುನ್ನಡೆ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ವಾರ್ಷಿಕ ಶೃಂಗಸಭೆ ಪ್ರಗತಿಯಲ್ಲಿದೆ. ಜಪಾನಿನ ಪ್ರಧಾನಿ ಸನಾಯೆ ತಕೈಚಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಶೃಂಗಸಭೆಯು ದ್ವಿಪಕ್ಷೀಯ ಸಹಕಾರದ ಸಂಪೂರ್ಣ ಆಯಾಮವನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎರಡೂ ಕಡೆಯವರಿಗೆ ಅವಕಾಶವನ್ನು ಒದಗಿಸುತ್ತದೆ. ಸಭೆಯ ಬಳಿಕ ಉಭಯ ರಾಷ್ಟ್ರಗಳು ಹಲವಾರು ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳುವ ನಿರೀಕ್ಷೆ ಇದೆ. ಜಪಾನ್ ಪ್ರಧಾನಿ 3 ದಿನಗಳ ಭಾರತ ಪ್ರವಾಸಕ್ಕಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದರು. ಇದು ಪ್ರಧಾನಮಂತ್ರಿ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮುಂದುವರಿಸುವಲ್ಲಿ ಈ ಭೇಟಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಆರ್ಥಿಕ ಭದ್ರತೆಯು ಸಂಬಂಧದ ಪ್ರಮುಖ ಆಧಾರಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆಯನ್ನು ಸಮರ್ಥಿಸಲು ಸಾಧ್ಯವಿಲ್ಲ ಎಂಬ ದೃಢವಾದ ನಿಲುವನ್ನು ಭಾರತ ಪುನರುಚ್ಚರಿಸಿದೆ. ಜತೆಗೆ ಈ ಪಿಡುಗನ್ನು ತೊಡೆದುಹಾಕಲು ಒಗ್ಗಟ್ಟಿನ ಜಾಗತಿಕ ಕ್ರಮಕ್ಕೆ ಕರೆ ನೀಡಿದೆ. ವಿಶ್ವಸಂಸ್ಥೆಯ ಜಾಗತಿಕ ಭಯೋತ್ಪಾದನಾ ನಿಗ್ರಹ ಕಾರ್ಯತಂತ್ರದ 9ನೇ ವಿಮರ್ಶೆಯ ಅಂಗೀಕಾರದ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನುದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಹರೀಶ್ ಪಾರ್ವತನೇನಿ ಭಯೋತ್ಪಾದಕನು ಭಯೋತ್ಪಾದಕ ಎಂದು ಹೇಳಿದರು. ಜೊತೆಗೆ ಭಯೋತ್ಪಾದನಾ ನಿಗ್ರಹ ಪ್ರಯತ್ನಗಳನ್ನು ಸುಳ್ಳು ಸಮಾನತೆಗಳು ಅಥವಾ ರಾಜಕೀಯಗೊಳಿಸಿದ ನಿರೂಪಣೆಗಳಿಂದ ದುರ್ಬಲಗೊಳಿಸಬಾರದು ಎಂದು ಒತ್ತಿ ಹೇಳಿದ್ದಾರೆ. ಭಾರತವು ದಶಕಗಳಿಂದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಅನುಭವಿಸುತ್ತಿದೆ. ಆದ್ದರಿಂದ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ನಿಸ್ಸಂದಿಗ್ಧವಾಗಿ ಖಂಡಿಸಬೇಕು ಎಂದು ನಂಬುತ್ತದೆ ಎಂದು ಅವರು ಹೇಳಿದರು. ಭಯೋತ್ಪಾದನೆ ನಿಗ್ರಹದಲ್ಲಿ ಯಾವುದೇ ದ್ವಂದ್ವ ನೀತಿ ಇರಬಾರದು ಎಂದು ಒತ್ತಿ ಹೇಳಿದ ಅವರು, ಅಪರಾಧಿಗಳು, ಸಂಘಟಕರು, ಹಣಕಾಸು ಒದಗಿಸುವವರು ಮತ್ತು ಭಯೋತ್ಪಾದನೆಯ ಪ್ರಾಯೋಜಕರನ್ನು ಹೊಣೆಗಾರನನ್ನಾಗಿ ಮಾಡುವಂತೆ ಸದಸ್ಯ ರಾಷ್ಟ್ರಗಳಿಗೆ ಕರೆ ನೀಡಿದರು. ಭಯೋತ್ಪಾದಕರಿಗೆ ಹಣಕಾಸು ಒದಗಿಸುವುದನ್ನು ಎದುರಿಸುವುದು ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದನ್ನು ತಡೆಯುವುದು ಜಾಗತಿಕ ಆದ್ಯತೆಗಳಾಗಿ ಉಳಿಯಬೇಕು ಎಂದು ರಾಯಭಾರಿ ಪಾರ್ವತನೇನಿ ಒತ್ತಿ ಹೇಳಿದ್ದಾರೆ. ಅಂತಾರಾಷ್ಟೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶವನ್ನು ಶೀಘ್ರ ಅಳವಡಿಸಿಕೊಳ್ಳಬೇಕೆಂಬ ಭಾರತದ ಕರೆಯನ್ನು ಪುನರುಚ್ಚರಿಸಿದ ಅವರು, ಪರಿಣಾಮಕಾರಿ ಜಾಗತಿಕ ಸಹಕಾರಕ್ಕೆ ಸಾರ್ವತ್ರಿಕ ಕಾನೂನು ಚೌಕಟ್ಟು ಅತ್ಯಗತ್ಯ ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಇಂದು ದೆಹಲಿ, ಗುಜರಾತ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ, ಪಂಜಾಬ್ ಮತ್ತು ರಾಜಸ್ಥಾನದ ಕೆಲವು ಭಾಗಗಳಿಗೆ ಮತ್ತಷ್ಟು ವಿಸ್ತರಿಸಿದೆ. ಇದರಿಂದಾಗಿ ರಾಷ್ಟ ರಾಜಧಾನಿಯಲ್ಲಿ ಉಲ್ಲಾಸದಾಯಕ ಮಳೆಯು ಬಿಸಿ ಮತ್ತು ಆರ್ದ್ರ ಹವಾಮಾನಕ್ಕೆ ಪರಿಹಾರ ಸಿಕ್ಕಂತಾಗಿದೆ. ಮುಂದಿನ 2-3 ದಿನಗಳಲ್ಲಿ ಮುಂಗಾರು ಉತ್ತರ ಭಾರತದ ಹಲವಾರು ಭಾಗಗಳಲ್ಲಿ ಮತ್ತಷ್ಟು ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಕೇರಳ ಬಹುತೇಕ ಭಾಗಗಳಲ್ಲಿ ಇಂದು ಮಳೆ ದುರ್ಬಲಗೊಳ್ಳುವ ನಿರೀಕ್ಷೆ ಇದೆ. ಕೋಜಿಕ್ಕೋಡ್, ಕಣ್ಣೂರು, ಕಾಸರಗೋಡು ಹೊರತುಪಡಿಸಿ ಕೇರಳದ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯ ತೀವ್ರತೆ ಕಡಿಮೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಸೂಚಿಸಿದೆ. ಕಳೆದ 2 ದಿನಗಳಿಂದ ಆರೆಂಜ್ ಅಲರ್ಟ್ ಆಗಿದ್ದ ಕಣ್ಣೂರು ಮತ್ತು ಕಾಸರಗೋಡು ಪ್ರದೇಶವನ್ನು

0: ಇಂದು ಯೆಲ್ಲೋ ಅಲರ್ಟ್ಗೆ ಇಳಿಸಲಾಗಿದೆ. ಇದು ಪ್ರತ್ಯೇಕ ಭಾರಿ ಮಳೆಯ ಸಾಧ್ಯತೆಯನ್ನು ಸೂಚಿಸುತ್ತದೆ. ಐಎಸ್ಐ ಪ್ರಾಯೋಜಿತ ಅಂತಾರಾಜ್ಯ ಭಯೋತ್ಪಾದನೆ ಮತ್ತು ಶಸ್ತ್ರಾಸ್ತ್ರ ಜಾಲದ ವಿರುದ್ದ ದಮನ ನಡೆಸಿದ ನಾಲ್ವರು ಆರೋಪಿಗಳನ್ನು ದೆಹಲಿ ಪೊಲೀಸ್ ವಿಶೇಷ ಘಟಕ ಬಂಧಿಸಿದೆ. ಐಎಸ್ಐ ನಿರ್ವಾಹಕ ಶಹಜಾದ್ ಭಟ್ಟಿ ಮತ್ತು ಅವರ ಸಹಚರರ ಸೂಚನೆಯ ಮೇರೆಗೆ ಆರೋಪಿಗಳು ರಾಷ್ಟ್ರ ರಾಜಧಾನಿಯಲ್ಲಿ ಭಯೋತ್ಪಾದಕ ಚಟುವಟಿಕೆಯನ್ನು ನಡೆಸಲು ಯೋಜಿಸುತ್ತಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಕಾರ್ಯಾಚರಣೆ ವೇಳೆ 2 ವಿದೇಶಿ ನಿರ್ಮಿತ ಪಿಸ್ತೋಲ್, 9 ಜೀವಂತ ಗುಂಡುಗಳು ಮತ್ತು 5 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ದೆಹಲಿ ಪೊಲೀಸರ ಪ್ರಕಾರ ಆರೋಪಿಗಳು ಪತ್ತೆಯಾಗುವುದನ್ನು ತಪ್ಪಿಸಲು ವಿದೇಶಿ ಸಂಖ್ಯೆಗಳನ್ನು ಬಳಸುತ್ತಿದ್ದರು ಮತ್ತು ಆ ಸಂಖ್ಯೆಗಳನ್ನು ಅವರ ಪಾಕಿಸ್ತಾನಿ ಹ್ಯಾಂಡ್ಲರ್ಗೆ ವ್ಯವಸ್ಥೆ ಮಾಡಿದ್ದಾರೆ. ಪಂಜಾಬ್ನ ಆರೋಪಿಗಳಲ್ಲಿ ಒಬ್ಬನಿಗೆ ದೆಹಲಿಯ ಧಾರ್ಮಿಕ ಸ್ಥಳಗಳು ಮತ್ತು ಪೊಲೀಸ್ ಸಂಸ್ಥೆಗಳ ಪರಿಶೀಲನೆ ನಡೆಸುವ ಕಾರ್ಯವನ್ನು ವಹಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಇಂದು ಕಲ್ಲು ಬಂಡೆಯೊಂದು ಜಾರಿ ಬಿದ್ದ ಪರಿಣಾಮ 7 ವಲಸೆ ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ದುರಂತವು ಮಾದಾಪಟ್ಟಣ ಗ್ರಾಮದ ಕಾವೇರಿ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಸಂಭವಿಸಿದೆ. ಕ್ವಾರಿಯ ಮೇಲ್ಭಾಗದಲ್ಲಿದ್ದ ಬೃಹತ್ ಬಂಡೆಯನ್ನು ಸರಿಸುವಾಗ ಅದು ಆಕಸ್ಮಿಕವಾಗಿ ಜಾರಿ ಕೆಳಗೆ ಕಾರ್ಮಿಕರು ಕೆಲಸ ಮಾಡುತ್ತಿದ್ದ ಕ್ವಾರಿಯ ಹೊಂಡಕ್ಕೆ ಬಿದ್ದಿದೆ. ಘಟನೆಯಲ್ಲಿ ಗಾಯಗೊಂಡವರನ್ನು ಅಪಘಾತದ ಸ್ಥಳದಿಂದ ರಕ್ಷಿಸಿ ಸದ್ಯ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತಲೆಮರೆಸಿಕೊಂಡಿರುವ ಕ್ವಾರಿ ಮಾಲೀಕರ ಪತ್ತೆಗೆ ಜಾಲ ಬೀಸಿದ್ದಾರೆ. ಮೃತರನ್ನು ಬಿಹಾರ, ಮಧ್ಯಪ್ರದೇಶ ಮತ್ತು ಉತ್ತರ ಕರ್ನಾಟಕ ಮೂಲದವರೆಂದು ಗುರುತಿಸಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಈ ಘಟನೆಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ತಮ್ಮ ಅಡಿಯಲ್ಲಿದ್ದ ಕಾರ್ಮಿಕರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವಲ್ಲಿ ವಿಫಲರಾದ ಕ್ವಾರಿ ಮಾಲೀಕರ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಅಡಿಯಲ್ಲಿ ದೆಹಲಿ ಸಚಿವಾಲಯದಲ್ಲಿ ಗ್ರೀನ್ ಡ್ರೈವ್ ಪೋರ್ಟಲ್ಗೆ ಚಾಲನೆ ನೀಡಿದ್ದಾರೆ. ರಾಷ್ಟ ರಾಜಧಾನಿಯಾದ್ಯಂತ 70 ಲಕ್ಷ ಸಸಿಗಳನ್ನು ನೆಡುವ ಮಿಷನ್ ಅನ್ನು ಮುಂದಕ್ಕೆ ಕೊಂಡೊಯ್ಯಲಾಗಿದೆ. ಹಸಿರು, ಸ್ವಚ್ಛ ಮತ್ತು ಆರೋಗ್ಯಕರ ರಾಜಧಾನಿಯಾಗಿ ಈ ಜನಾಂದೋಲನಕ್ಕೆ ಪ್ರತಿಯೊಬ್ಬ ದೆಹಲಿ ನಿವಾಸಿಯೂ ಕೈಜೋಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಬೆಳಿಗ್ಗೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ವಾರ್ಷಿಕ ಅಮರನಾಥ ಯಾತ್ರೆಯ ಮೊದಲ ಯಾತ್ರಾರ್ಥಿಗಳ ತಂಡಕ್ಕೆ ಹಸಿರು ನಿಶಾನೆ ತೋರಿದರು. 57 ದಿನಗಳ ವಾರ್ಷಿಕ ತೀರ್ಥಯಾತ್ರೆಯು ನಾಳೆ ಅಧಿಕೃತವಾಗಿ ಕಾಶ್ಮೀರದ ಅವಳಿ ಮಾರ್ಗಗಳಲ್ಲಿ ಪ್ರಾರಂಭವಾಗಲಿದ್ದು 28 ಮುಕ್ತಾಯಗೊಳ್ಳಲಿದೆ. ಯಾತ್ರಾರ್ಥಿಗಳ ಮೊದಲ ಬೆಂಗಾವಲು ಪಡೆಯನ್ನು ಬಿಗಿ ಭದ್ರತೆಯಲ್ಲಿ ಮುಂಜಾನೆ ಜಮ್ಮುವಿನಿಂದ ರವಾನಿಸಲಾಯಿತು. ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ 48 ಕಿಲೋಮೀಟರ್ ನನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂದೇರ್ಬಾಲ್ ಜಿಲ್ಲೆಯ 14 ಕಿಲೋಮೀಟರ್ ಬಾಲ್ತಾಲ್ ಮಾರ್ಗದ ಮೂಲಕ ಯಾತ್ರೆ ನಡೆಯುತ್ತದೆ. ಹೈ ರೆಸಲ್ಯೂಷನ್ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು RFID ಟ್ರ್ಯಾಕಿಂಗ್ನೊಂದಿಗೆ ಬಹು ಹಂತದ ಭದ್ರತಾ ಗ್ರಿಡ್ ಜಾರಿಯಲ್ಲಿದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರತ್ಯೇಕವಾಗಿ ಪ್ರಯಾಣಿಸಬೇಕು. ಯಾತ್ರಾ ಸಂಚಾರಕ್ಕೆ ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಆನ್ಲೈನ್ ಮತ್ತು ಆಫ್ಲೈನ್ ನೋಂದಣಿಗಳೆರಡೂ ಸಕ್ರಿಯವಾಗಿದ್ದು ಯಾತ್ರೆ ಪ್ರಾರಂಭವಾಗುವ ಮೊದಲು ಸದ್ಯ ಸುಮಾರು 4 ಲಕ್ಷ ಯಾತ್ರಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ಜಂಟಿ ಆತಿಥ್ಯದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 32 ಸುತ್ತಿನ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವು 3-2 ಗೋಲುಗಳ ಅಂತರದಿಂದ ಸೆನೆಗಲ್ ತಂಡವನ್ನು ಮಣಿಸಿ 16 ಸುತ್ತಿಗೆ ಅರ್ಹತೆ ಪಡೆದಿದೆ. ಯೂರಿ ಟೈಲಮನ್ಸ್ 125 ನಿಮಿಷದಲ್ಲಿ ಪೆನಾಲ್ಟಿ ಮೂಲಕ ಗೋಲ್ ಗಳಿಸಿ ಬೆಲ್ಜಿಯಂ ತಂಡಕ್ಕೆ 3-2 ಗೋಲುಗಳಿಂದ ನಾಟಕೀಯ ಗೆಲುವು ತಂದುಕೊಟ್ಟರು. ಇದರೊಂದಿಗೆ ಬೆಲ್ಜಿಯಂನ ಅಜೇಯ ಓಟ 17 ಪಂದ್ಯಗಳಿಗೆ ವಿಸ್ತರಿಸಿದೆ. ಬೆಲ್ಜಿಯಂ ತಂಡವು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಮೆರಿಕವನ್ನು ಎದುರಿಸಲಿದೆ. ಮತ್ತೊಂದು 32 ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ತಂಡ 2-0 ಗೋಲುಗಳ ಅಂತರದಿಂದ ಬೋಸ್ನಿಯಾ ತಂಡದ ವಿರುದ್ದ ಗೆದ್ದು ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಅಟ್ಲಾಂಟಾದಲ್ಲಿ ಕಳೆದ ರಾತ್ರಿ ನಡೆದ 32 ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದಿದೆ. ಹ್ಯಾರಿಕೇನ್ ಅಂತಿಮ 15 ನಿಮಿಷಗಳಲ್ಲಿ 2 ಗೋಲುಗಳಿಸಿ ಜಯದ ರುವಾರಿ ಎನಿಸಿದರು.

0: ಜುಲೈ 6ರಂದು ನಡೆಯಲಿರುವ 16ನೇ ಸುತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಸಹ ಆತಿಥೇಯ ಮೆಕ್ಸಿಕೋ ತಂಡವನ್ನು ಎದುರಿಸಲಿದೆ. 135ನೇ ಆವೃತ್ತಿಯ ಡುರಾಂಡ್ ಕಪ್ ಇದೇ 25ರಿಂದ ಕೋಲ್ಕತ್ತಾದಲ್ಲಿ ಆರಂಭವಾಗಲಿದ್ದು ಆಗಸ್ಟ್ 23ರವರೆಗೆ ರಾಂಚಿ, ಇಂಫಾಲ್, ಶಿಲ್ಲಾಂಗ್ ಮತ್ತು ಗುವಾಹಟಿಯಲ್ಲಿ ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆ ಆರಂಭ, ಹಲವು ಒಪ್ಪಂದ ವಿನಿಮಯ ನಿರೀಕ್ಷೆ. ಯಾವುದೇ ಸಂದರ್ಭದಲ್ಲೂ ಭಯೋತ್ಪಾದನೆ ಸಮರ್ಥನೆ ಸಲ್ಲ, ಪಿಡುಗು ನಿರ್ಮೂಲನೆಗೆ ಒಗ್ಗಟ್ಟಿನ ಜಾಗತಿಕ ಕ್ರಮ ಅಗತ್ಯ, ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿಪಾದನೆ. ಗುಜರಾತ್, ಮಧ್ಯಪ್ರದೇಶ ಸೇರಿ ಮಧ್ಯ ಭಾರತದ ಹಲವು ಪ್ರದೇಶಗಳಿಗೆ ಇಂದು ಮುಂಗಾರು ವಿಸ್ತರಣೆ. ಬೆಂಗಳೂರು ಮಾದಾಪಟ್ಟಣದ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಬಂಡೆ ಕುಸಿತ, 7 ವಲಸೆ ಕಾರ್ಮಿಕರ ಸಾವು. ಮತ್ತು ಫಿಫಾ ವಿಶ್ವಕಪ್ ಫುಟ್ಬಾಲ್ ಪ್ರೀ ಕ್ವಾರ್ಟರ್ ಫೈನಲ್ಸ್ಗೆ ಅಮೆರಿಕ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಇದು ನಿಮ್ಮ ಮೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಸರಿಯಾಗಿ 1:20:13 ಇದೀಗ ಉಲ್ಲಾಸ ಕಾರ್ಯಕ್ರಮ. ಎಂದಿನಂತೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು, ಕರುಣಾಳುವ ಬೆಳಕ್ಕೆ, ಅನಂತರ ಆರೋಗ್ಯ ಬಿಂದುವನ್ನ ಕೇಳುವಿರಿ. ಹಾಗೆ ಒಂದು ಪ್ರಶ್ನೆಯೂ ಕೂಡ ನಿಮಗಿದೆ. ವಿಜಯದುರ್ಗ ಎಂದು ಮರುನಾಮಕರಣ ಮಾಡಲಾದ ಕೋಲ್ಕತ್ತಾದ ಕೋಟೆ ಯಾವುದು? ಕೇಳುಗರೆ ಪ್ರಶ್ನೆ ಮತ್ತೊಮ್ಮೆ. ವಿಜಯದುರ್ಗ ಎಂದು ಮರುನಾಮಕರಣ ಮಾಡಲಾದ ಕೋಲ್ಕತ್ತಾದ ಕೋಟೆ ಯಾವುದು ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ನಿಮ್ಮ ಉತ್ತರಗಳ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು. ಹಾಗೆ 2 ಭಾವಗೀತೆಗಳ ಕಾಲಾವಕಾಶ ನಿಮಗಿರುತ್ತೆ. ಇನ್ನು ಈ ಸಂಜೆ 5ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಸಮಯದ ಗೊಂಬೆ ಚಿತ್ರದಿಂದ
2: ಸಂಕೋಚ ಬಿಡು ಗೆಳತಿಗೆ ನಿನ್ನ ಆಸೆಗಳೆಲ್ಲವನು
1: ಹಳ್ಳಿರಂಬೆ ಬೆಳ್ಳಿ ಬೊಂಬೆ ಚಿತ್ರದಿಂದ ಕಿಲಾಡಿ ಜೋಡಿ ಚಿತ್ರದಿಂದ ಈ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು. ಇದೀಗ ಕೇಳಿ ಕಾರ್ಯಕ್ರಮದ ಆರಂಭದಲ್ಲಿ ಭಾವಗೀತೆಯನ್ನು

ಕೇಳುಗರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ಪ್ರಶ್ನೆಯೊಂದನ್ನು ಕೇಳಲಾಗಿತ್ತು. ವಿಜಯದುರ್ಗ ಎಂದು ಮರುನಾಮಕರಣ ಮಾಡಲಾದ ಕೋಲ್ಕತ್ತಾದ ಕೋಟೆ ಯಾವುದು ಅನ್ನುವಂಥದ್ದು. ನಿಮ್ಮ ಉತ್ತರಗಳ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಕ್ಕೆ ಸಂದೇಶವನ್ನು ಕಳಿಸಬಹುದು. ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಾವಗೀತೆ, ಡಾಕ್ಟರ್ ಪೂತಿ ನರಸಿಂಹಾಚಾರ್ಯರ ರಚನೆಯನ್ನು ಹಾಡಿದ್ದಾರೆ ಸಿ ಅಶ್ವಥ್.

ಭಾವಗೀತೆಯನ್ನ ಕೇಳಿದಿರಿ. ಕೇಳುಗರೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನ ಕೇಳಿದ್ದೆ, ವಿಜಯದುರ್ಗ ಎಂದು ಮರು ನಾಮಕರಣ ಮಾಡಲಾದ ಕೋಲ್ಕತ್ತಾದ ಕೋಟೆ ಯಾವುದು ಅನ್ನುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಉತ್ತರಗಳನ್ನು ನಮ್ಮ ಕೇಳುಗರು ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತೇಳಿ ನೋಡೋಣ. ಯಶೋಧ ಎರಳನಾಯಕ ಚಿರತಗೊಂಡುವಿನಿಂದ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ, ನಾಗೇಂದ್ರ ಗುಂಡಮ್ಮ ದೊಡ್ಡುಳ್ಳಾರ್ತಿ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಮಮತಾ ಭದ್ರಾವತಿಯಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗೊಂಡುವಿನಿಂದ, ಹೊನ್ನೂರಾಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ ಡಾಕ್ಟರ್ ಎಸ್ಜಿ ಶಿವಪ್ರಸಾದ್, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರೋಡ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೆಬಿ ಪಾಲಯ್ಯ ಚಿರತಗೊಂಡುವಿನಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಅನಂತರ ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರನಹಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಅನಂತರ ಜನಪದ ಗೀತೆಗಳನ್ನು 11 ಗಂಟೆಯ ಕಾರ್ಯಕ್ರಮದ ಬಗ್ಗೆ ಕೂಡ ಇವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಜಾನಪದ ಕಥಾಕಾವ್ಯ ಉತ್ತರ ದೇವಿಯ ಪರಿಚಯ ಅದರ ನಿರೂಪಣೆ ಬಹಳ ಮನೋಜ್ಞವಾಗಿತ್ತು. ಹೆಣ್ಣು ಶೋಷಣೆಯಂತಹ ಸಾಮಾಜಿಕ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಿದಂತಹ ಜನಪದ ಕಾವ್ಯದ ಕುರಿತು ನೀಡಿದಂಥ ವಿವರಣೆ ಅರ್ಥಪೂರ್ಣವಾಗಿತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ.

0: ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಅಪ್ಪಾಜಿ ಎ ಮುಸ್ಟೂರು, ಸುಧಾರಾಣಿ, ಚಂದನ, ಸ್ಪಂದನ, ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ, ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಾಗೂ ಅಭಿಷೇಕಯ್ಯ ಹಿರೇಮಠ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ನಾಗವೇಣಿ ಸತೀಶ್ ಕನ್ನಿಕಾ ರೋಡ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸಿಎಲ್ ಉಮಾ ಮಹೇಶ್ವರಿ, ಶ್ರೀ ಏಕನಾಥೇಶ್ವರಿ ಜಾತ್ರಾ ಬಯಲು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಆನಂತರ ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸಚಿನ್ ಭಾಸ್ಕರ್ ಜಿಎಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಾದಪ್ಪ ಕೆಎಂ ಕೃಷ್ಣ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ, ಬೀನಾ ವಸಂತರಾವ್ ಬೆಂಗಳೂರಿನಿಂದ, ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿರ್ತಾರೆ. ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ, ರೂಪಾ ರಾಘವೇಂದ್ರ, ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಶಿವಕುಮಾರ ಹೊಸಮನೆ ಭದ್ರಾವತಿಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೆ ಪ್ರಸನ್ನ ಕುಮಾರ್ ಗೊರಲಡಕು ಹಿರಿಯೂರು ತಾಲೂಕಿನಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ, ಬೂಕನಕೆರೆ ವಿಜೇಂದ್ರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಶಿಲ್ಪಾ ವಿದ್ಯಾನಗರ ಚಿತ್ರದುರ್ಗದಿಂದ, ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಎನ್ ಬಸವರಾಜ ಸಾವಿತ್ರಮ್ಮ, ತಿಪ್ಪಮ್ಮ ಸಿದ್ದೇಶ ಯಶೋಧ ಕಾನವಸಹಳ್ಳಿ ಕೂಡ್ಲಿಗಿ ತಾಲೂಕು ವಿಜಯದುರ್ಗ ಓಕೆ ಉತ್ತರವನ್ನು ಕಳಿಸಿದ್ದಾರೆ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹರಪನಹಳ್ಳಿ ತಾಲೂಕು ಚಿಕಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು ಉತ್ತರವನ್ನು ಕಳಿಸಿದ್ದಾರೆ. ಪ್ರೇಮಾ ನಟರಾಜ್ ನಾಯಕನಹಟ್ಟಿಯಿಂದ, ಅನಿತಾ ಅನಂತರಾಜು ಗೊರಲಡುಕುವಿನಿಂದ, ಅನಂತರ ಸುನಿಲ್ ತುಮಕೂರಿನಿಂದ, ಶ್ರೀಕಂಠಮೂರ್ತಿ, ಸ್ಕಂದನ್ ಭಾಸ್ಕರ್, ಅನಂತಲಕ್ಷ್ಮಿ ಟ್ರೇಡರ್ಸ್ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಉತ್ತರಗಳ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ಈಗ ಉತ್ತರವನ್ನು ತಿಳಿಸುವಂಥ ಸಮಯ ಕೂಡ ಆಗಿದೆ. ವಿಜಯದುರ್ಗ ಎಂದು ಮರುನಾಮಕರಣ ಮಾಡಲಾದಂಥ ಕೋಲ್ಕತ್ತಾದ ಕೋಟೆ ಫೋರ್ಟ್ ವಿಲಿಯಂ, ಕೋಲ್ಕತ್ತಾದ ಹೂಗ್ಲಿ ನದಿಯ ದಡದಲ್ಲಿರುವ ಫೋರ್ಟ್ ವಿಲಿಯಂ ಬ್ರಿಟಿಷ್ ಆಳ್ವಿಕೆಯ ಐತಿಹಾಸಿಕ ಕೋಟೆಯಾಗಿದೆ. ಇದನ್ನು 1781 ನಿರ್ಮಾಣ ಮಾಡಲಾಗುತ್ತೆ. 70.9 ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿರುವಂತಹ ಈ ಕೋಟೆಯು ಭಾರತೀಯ ಸೇನೆಯ ಪೂರ್ವ ಕಮಾಂಡ್ನ ಪ್ರಧಾನ ಕಚೇರಿಯಾಗಿದೆ. ಇತ್ತೀಚೆಗೆ ಭಾರತ ಸರ್ಕಾರವು ಈ ಸ್ಥಳಕ್ಕೆ ವಿಜಯದುರ್ಗ ಎಂದು ಮರುನಾಮಕರಣವನ್ನು ಮಾಡಲಾಗಿದೆ. ಪ್ಲಾಸಿ ಕದನದ ನಂತರ 1758 ಮತ್ತು 1781 ನಡುವೆ ಬ್ರಿಟಿಷರು ಇದನ್ನು ನಿರ್ಮಾಣ ಮಾಡ್ತಾರೆ. ಇಂಗ್ಲೆಂಡಿನ ರಾಜ 3ನೇ ವಿಲಿಯಂ ಅವರ ಗೌರವಾರ್ಥವಾಗಿ ಈ ಕೋಟೆಗೆ ಫೋರ್ಟ್ ವಿಲಿಯಂ ಅಂತೇಳಿ ಹೆಸರಿಸಲಾಗುತ್ತೆ. ಪ್ರಸ್ತುತ ಭಾರತೀಯ ಸೇನೆಯ ನಿಯಂತ್ರಣದಲ್ಲಿರುವ ಕಾರಣ ಸಾರ್ವಜನಿಕರಿಗೆ ಒಳಪ್ರವೇಶಕ್ಕೆ ನಿರ್ಬಂಧ ಇದೆ. ಸೇನಾ ಅನುಮತಿಯೊಂದಿಗೆ ಮಾತ್ರ ಇದನ್ನು ಪ್ರವೇಶ ಮಾಡಬಹುದು ಅಂಥೇಳಿ. ಓಕೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಹಾಗೆ ಪ್ರಶ್ನೆಗೆ ಉತ್ತರ ಅದಕ್ಕೆ ಪೂರಕವಾದ ಮಾಹಿತಿಯನ್ನು ಕೇಳಿದಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಮಂಗಲ ಭವನ ಮಂಗಲ ಹಾರಿ.
2: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿಗೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೆ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
5: ಈ ನಂಬಿಕೆ ಅನ್ನುವಂಥದ್ದು ಎಂಥ ಕೆಲಸ ಮಾಡ್ತದೆ ಅಂತ ನನಗೆ ಆಶ್ಚರ್ಯ ಹುಟ್ಟಿಸುತ್ತೆ. ಇದು ಸುಮಾರು 25 ವರ್ಷಗಳ ಹಿಂದೆ ಆದಂಥ ಘಟನೆ. ನಾನು ನಮ್ಮ ಹಳ್ಳಿಗೆ ಹೋಗಿದ್ದೆ, ಊರಿಗೆ. ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಕರ್ಕೊಂಡು ಹೋಗಿದ್ವಿ ರಜೆಗೆ ಅಂತ. ದೊಡ್ಡ ಮನೆ ಅದು, ವಾಡೆ ಅಂತ ಕರೀತಾರೆ ಅಲ್ಲೆಲ್ಲ. ಎಷ್ಟು ದೊಡ್ಡ ಮನೆ ಅಂದರೆ ಮುಂದೆ ಕೂಗಿದ್ರೆ ಹಿಂದಿನ

0: ಅಡುಗೆ ಮನೆಗೂ ಕೇಳಿಸಲ್ಲ, ಅಷ್ಟು ದೊಡ್ಡ ಮನೆ ಅದು. ಆಯಿತು, ಇರೋ ವಾಸ ಮುಗೀತು, ಇನ್ನು ವಾಪಸ್ ಬೆಂಗಳೂರಿಗೆ ಬರಬೇಕು, ಸಾಮಾನು ಎಲ್ಲ ಹಾಕಬೇಕಲ್ಲ, ಲಗೇಜ್ ತೊಗೊಂಡು ನಾನು ಕಾರ್ ಹತ್ರ ಬರಬೇಕು ಅಂತ ಹೊರಡ್ತಾ ಇದ್ದೆ. ನನ್ನ ಹೆಂಡತಿ ಕೇಳಿದ್ದು, ಮಗ ಇಲ್ಲಿ ಅಂತ. ನನ್ನ ಎರಡನೇ ಮಗ ಪುಟ್ಟ ಹುಡುಗ, ಒಂದೂವರೆ ವರ್ಷ ಎರಡು ವರ್ಷ ಇರಬೇಕು ಅವನಿಗೆ. ಅವನು ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ ಅವನು? ಊರಿಗೆ ಹೋಗೋತ್ತಿಗೆ ಎಲ್ಲಿ ಹೋದನಪ್ಪ ಇವನು? ಮನೆಯಲ್ಲಿ ಹುಡುಕ್ಬೇಕಲ್ಲ, ಎಲ್ಲಿ ಹೋದ ಹುಡುಕ್ರಿ ಅಂತ ಹೇಳಿದೆ. ಎಲ್ಲ ಹುಡುಕ್ತಾ ಇದ್ರು ಸಿಗ್ತಾ ಇಲ್ಲ. ನಾನು ಆಯ್ತು ಬಿಡು, ಈ ಸೂಟ್ ಕೇಸ್ ಆದ್ರೆ ಇಟ್ಟು ಬರೋಣ ಅಂತ ಹೇಳಿ ಎರಡು ಸೂಟ್ ಕೇಸ್ ಎತ್ಕೊಂಡು ನಾನು ಮನೆಯಿಂದ ಹೊರಗಡೆ ಬಂದೆ. ನಿಮ್ಗೆ ಗೊತ್ತಿದೆ, ಹಳ್ಳಿಯಲ್ಲಿ ಈ ವಾಡೆ ಮನೆ ಅಂತಂದ್ರೆ ದೊಡ್ಡ ಬಾಗಿಲು, ಅದ್ರ ಎರಡು ಪಕ್ಕನೂ ದೊಡ್ಡ ಕಲ್ಲಿನ ಕಟ್ಟೆ ಇರ್ತದೆ ಎರಡು ಕಡೆನು. ಅಲ್ಲಿ ಸಾಯಂಕಾಲ ಹೆಣ್ಮಕ್ಳು ಕೂತ್ಕೊಂಡು ಮಾತಾಡೋದು ಆಗಲಿ, ರೈತರು ಬಂದ ಕೂತ್ಕೊಳ್ಳೋದಾಗಲಿ ಇರ್ತದೆ, ದೊಡ್ಡ ಕಟ್ಟೆ ಅದು, ಕಲ್ಲಿನ ಕಟ್ಟೆ. ನಾನು ಹೊರಗಡೆ ಬಂದು ನೋಡ್ತೇನೆ, ಎಡಗಡೆ ಕಟ್ಟೆ ಮೇಲೆ ನನ್ನ ಮಗ ನಿಂತ್ಕೊಂಡಿದ್ದಾನೆ. ನಾನು ಒಳಗಡೆ ಕೂಗಿ ಹೇಳಿದೆ, ಇಲ್ಲೇ ಇದ್ದಾನೆ ಬಿಡು ಇವನು ಅಂತ ಹೇಳಿದೆ. ಹೇಳಿ ಅವನ ಕಡೆ ತಿರುಗು ಹೊತ್ತಿಗೆ ಅವನು ಏನು ಮಾಡಿದ ಅಂದರೆ, ಅಪ್ಪ ಅಂದು ಹಾರ್ಕೊಂಬಿಟ್ಟ. ನನಗೆ ಭಯ, ಹಾರ್ಕೊಂಬಿಟ್ಟ ಹುಚ್ಚ. ನಾನು ಹಿಡ್ಕೊಳ್ಳದೆ ಹೋದರೆ ಅವನ ಮುಖ ಹೋಗಿ ಎದುರಿಗಿನ ಕಟ್ಟೆ ಹೊಡೆದ್ರೆ ಏನಾಗಿರ್ಬೇಕು ಮುಖಕ್ಕೆ? ತಕ್ಷಣ ಎರಡೂ ಕೈಯನ್ನು ಸೂಟ್ ಕೇಸ್ ನನಗೆ ಬೆಳೆಸ್ಬಿಟ್ಟು ಕಪ್ ಅಂತ ಹಿಡ್ಕೊಂಡು ಅಪ್ಕೊಂಬಿಟ್ಟೆ. ಏನೋ ದಡ್ಡ, ಹಿಂಗೆ ಹಾರ್ಕೊಂಬಿಟ್ಟೆ ಅಲ್ವ ನೀನು, ನಾನು ಹಿಡ್ಕೊಳ್ದಿದ್ರೆ ಏನಾಗ್ತಿತ್ತು ಹೇಳೋದು ನಿನಗೆ? ನಿನ್ನ ಮುಖ ಬಡಿತಿರ್ಲಿಲ್ಲ ಹೋಗಿ ಕಟ್ಟೆಗೆ ಅಂತ ಕೇಳಿದೆ. ಮುಗ್ಧವಾಗಿ ಮಗು ನಗು ಹಾಗೆ ಅವನು ನಕ್ಕಬಿಟ್ಟು ಹೇಳಿದ, ನೀನು ಹಿಡ್ಕೊಳ್ತೀಯ ಅಂತ ನನಗೆ ಖಾತ್ರಿ ಇತ್ತು ಅಂತ, ನೀನು ಹಿಡ್ಕೊಳ್ತೀಯ ಅಂತ ಖಾತ್ರಿ ಇತ್ತು ಅಂತ ಹಾರದೆ ಅಂದ. ನನಗೆ ಒಂದು ಕ್ಷಣ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಆ ಹುಡುಗನಿಗೆ ಅದೆಷ್ಟು ನಂಬಿಕೆ ಇದೆ ನೋಡಿ, ನಾ ಹಿಡ್ಕೋತೀನಿ ಅಂತ. ಅವನು ಚಿಂತೆನೇ ಮಾಡಲಿಲ್ಲ, ಹಾರ್ಕೊಳ್ಳೋದು ಅವನ ಕೆಲಸ, ಹಿಡ್ಕೊಳ್ಳೋದು ನನ್ನ ಕೆಲಸ. ಅಪ್ಪ ಹಿಡ್ಕೊಳ್ತಾರೆ ಅಂತ ನಂಬಿಕೆಯಲ್ಲಿ ಮಗು ಹಾರ್ಕೊಂಬಿಡ್ತಲ್ಲ, ನನಗೆ ಬೇರೆ ಹಾದಿ ಇಲ್ಲ, ಹಿಡ್ಕೊಳ್ಳೇಬೇಕು ಅವನ್ನ. ಆ ಥರ ಈ ಘಟನೆ ನನ್ನ ಮೇಲೆ ಎಷ್ಟು ಪರಿಣಾಮ ಬೀರ್ತು ಸ್ವಲ್ಪ ದಿವಸದ ಮೇಲೆ ಅಂದರೆ, ನಾವು ನಂಬಿಕೆಗಳನ್ನು ಗಟ್ಟಿಯಾಗಿಟ್ಕೊಂಡ ಕೆಲಸ ಆಗ್ತದೆ ಅಂತ, ದೇವರಿದ್ದಾನೆ ಅಂತ ನಂಬ್ಕೋಬೇಕು. ದೇವರಿದ್ದಾನೆ ಅಂತ ಆ ಮಗು ಯಾವ ನಂಬಿಕೆಯಲ್ಲಿ ಅಪ್ಪ ಹಿಡ್ಕೊಳ್ತಾರೆ ಅಂತ ನಂಬಿಕೆಯಲ್ಲಿ ಹಾರ್ಕೊಂತೋ, ಅದೇ ನಂಬಿಕೆಯಲ್ಲಿ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂತ ನಂಬಿಕೆಯಲ್ಲಿ ನಾವು ಹಾರ್ಕೊಂಡ್ರೆ ಅದು ಭಗವಂತನ ಜವಾಬ್ದಾರಿ, ಹಿಡ್ಕೊಳ್ತಾನೆ, ನನ್ನ ನಂಬಿಕೆ ಇದೆ ಅದು. ಆದ್ರೆ ನಾವು ನಂಬಿಕೆ ಇಲ್ಲದ ಜನ, ದೇವರಿದ್ದಾನೋ ಇಲ್ವೋ, ಹಿಡ್ಕೊಳ್ತಾನೋ ಇಲ್ವೋ, ಅವನೇನು ಬ್ಯುಸಿ ಆಗಿದ್ದಾನೋ, ಮರೆತು ಬಿಟ್ಟರೆ ಏನು ಗತಿ ಅಂತ ಹಾರ್ಕೊಂಡ್ರೆ ಯಾರು ಹಿಡ್ಕೊಳ್ಳಲ್ಲ ನಿಮ್ಮನ್ನು. ಅತ್ಯಂತ ಖಚಿತವಾದ ನಂಬಿಕೆಯಲ್ಲಿ ಯಾವ ಕೆಲಸ ಮಾಡಿದರೂ ಕೂಡ ಅದನ್ನಾಗ್ತದೆ ಅಂತ ಎರಡು ದೃಷ್ಟಿಯಲ್ಲಿ ನೋಡುವಂಥದ್ದು. ಒಂದು ವೈಜ್ಞಾನಿಕವಾಗಿ ನೋಡುವುದಾದರೆ, ಖಚಿತವಾದ ನಂಬಿಕೆ ನಿಮ್ಮ ಮನಸ್ಸಲ್ಲಿ ಬಂದಾಗ ಅಪೂರ್ವವಾದಂಥ ಆತ್ಮವಿಶ್ವಾಸವನ್ನು ಹುಟ್ಟಿಸುತ್ತೆ, ಆಗ ಯಾವ ಕೆಲಸವೂ ಅಸಾಧ್ಯ ಆಗೋದಿಲ್ಲ. ಎರಡನೇದು, ಭಗವಂತ ಇದ್ದಾನೆ ಅಂತ ನಂಬಿಕೆಯಲ್ಲಿ ಹಾರ್ಕೊಂಡಾಗ ಹಿಡ್ಕೊಳ್ಳೋದು ಭಗವಂತನ ಜವಾಬ್ದಾರಿ. ಆದ್ದರಿಂದ ದಯವಿಟ್ಟು ಆ ನಂಬಿಕೆ ನಮ್ಮಲ್ಲಿ, ನಾವು ಮಾಡುವ ಕೆಲಸದಲ್ಲಿ ಆ ಭಗವಂತನಲ್ಲಿ ಇದ್ರೆ ಯಾವ ಕಾರ್ಯ ಕೂಡ ತುಂಬಾ ಸಫಲವಾಗಿ ಆದೀತು ಅನ್ನೋ ನಂಬಿಕೆ ನಂದು.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಕೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಆತ್ಮೀಯ ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಸಮಯದ ಗೊಂಬೆ ಚಿತ್ರದಿಂದ.
3: ಸಂಕೋಚ ಬಬಿಡು ಗೆಳತಿಯೇ, ನಿನ್ನ ಆಸೆಗಳೆಲ್ಲವನು.
2: ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಚಿತ್ರದಿಂದ. ಹಾಗೆ ಕಿಲಾಡಿ ಜೋಡಿ ಚಿತ್ರದಿಂದ. ಈ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444864273 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಬಹುದು. ಇನ್ನು ಇದೀಗ ಕೇಳಿ ಆರೋಗ್ಯ ಬಿಂದು. ವಿಷಯ, ಬೆಳ್ಳುಳ್ಳಿಯ ಔಷಧೀಯ ಗುಣಗಳು. ಮಾಹಿತಿ ನೀಡುವ ವೈದ್ಯರು ಡಾಕ್ಟರ್ BR ಲಲಿತಾ.
4: ಬೆಳ್ಳುಳ್ಳಿನ ಏನು ಮಾಡ್ತಾರೆ, ಮಸಾಲೆ ಪದಾರ್ಥದಲ್ಲಿ ಉಪಯೋಗಿಸ್ತಾರೆ, ಇಲ್ಲ ನಾನ್ ವೆಜ್ಲ್ಲಿ ಉಪಯೋಗಿಸ್ತಾರೆ, ಇದೆಲ್ಲರಿಗೂ ಗೊತ್ತಿರೋದೆ. ಸರ್ವೇ ಸಾಮಾನ್ಯವಾಗಿ ಬೆಳ್ಳುಳ್ಳಿನ ಅಡುಗೆ ಮನೆಯಲ್ಲಿ ದಿನನಿತ್ಯ ಒಂದು ಮಸಾಲೆ ಅಡುಗೆಗೆ ಸಾಮಾನ್ಯವಾಗಿ ಬಳಸ್ತಾ ಇರ್ತಾರೆ. ಮಂಡಿ ನೋವು ಇದ್ದಾಗ ಬೆಳ್ಳುಳ್ಳಿನ ಹಾಲಿನಲ್ಲಿ ಹಾಕಿ ಬೆಲ್ಲದೊಟ್ಟಿಗೆ ಸೇವಿಸ್ಬೋದು. ಇದನ್ನು ಯಾವ ಥರ ಮಾಡ್ಬೋದು ಅಂತಂದರೆ, ಬೆಳ್ಳುಳ್ಳಿ 1 ಭಾಗ, 16 ಭಾಗ ನೀರು, 8 ಭಾಗ ಹಾಲು, ಇದನ್ನು ಚೆನ್ನಾಗಿ ಕುದಿಸಿ ಕಾಲು ಭಾಗಕ್ಕೆ ಇಳಿಸಿ ದಿನಾ ಬೆಲ್ಲದೊಟ್ಟಿಗೆ ಸೇವನೆ ಮಾಡ್ತಾ ಬಂದರೆ ಮಂಡಿ ನೋವು ಕಡಿಮೆ ಆಗ್ತಾ ಬರುತ್ತೆ. ಹೊಟ್ಟೆ ನೋವಿದ್ದಾಗ ಬೆಳ್ಳುಳ್ಳಿಯನ್ನು ಜಜ್ಜಿ 1-2 ಹಿಲ್ಕು ತಗೊಳ್ಳೋದು, ಒಂದು ಬೆಳ್ಳುಳ್ಳಿಯಲ್ಲಿ ಮಜ್ಜಿಗೆ ಒಂದಿಗೆ

0: ಬೆರೆಸಿಬಿಟ್ಟು ಸೇವನೆ ಮಾಡೋದ್ರಿಂದ ಹೊಟ್ಟೆ ಉಬ್ರ, ಅಜೀರ್ಣ, ಹೊಟ್ಟೆ ನೋವು ಕಡಿಮೆ ಆಗ್ತಾ ಬರುತ್ತೆ. ಇದು ಎಷ್ಟೋ ಸತಿ ಈ ಕಾಲೇಜ್ ಹೋಗೋ ಹುಡುಗಿರ್ನಲ್ಲಿ ಮುಖದ ಜಿಡ್ಡು ತುಂಬಾ ಇರುತ್ತೆ. ಏನ್ ಮಾಡ್ಬೋದು ಅಂತಂದ್ರೆ, ಬೆಳ್ಳುಳ್ಳಿ ಸಿಪ್ಪೆ ಒಂದ್ ಎರಡು ಹಿಡಿ ತಗೊಳ್ಳೋದು, ಬಾಂಡೆಯಲ್ಲಿ ಚೆನ್ನಾಗಿ ಹುರಿದ್ಕೋಬೇಕು, ಅದನ್ನ ಧೂಮವನ್ನ ಅದನ್ನ ಹಬೆ ತಗೊಳ್ಳೋದ್ರಿಂದ ಮುಖದ ಜಿಡ್ಡು ಚೆನ್ನಾಗಿ ತೆಗೆಯುತ್ತೆ ಮತ್ತು ಮುಖ ಕಾಂತಿಯುತವಾಗುತ್ತೆ. ಈ ತರ ಮನೆಯಲ್ಲೇ ಪ್ರಯೋಗ ಮಾಡೋದ್ರಿಂದ ಇದು ಚೆನ್ನಾಗಿ ಕೆಲಸ ಮಾಡ್ತಾ ಬರುತ್ತೆ. ಬೊಜ್ಜಿನಲ್ಲಿ ಬೆಳ್ಳುಳ್ಳಿ ಉಪಯೋಗ ಬಹಳ, ಇದೆಲ್ಲರಿಗೂ ಗೊತ್ತಿರೋದೆ. ಬಟ್ ಈ ತರ ನಾವು ಮಾಡ್ಬೋದು. ಮೊದಲನೇ ದಿನ ಒಂದು ಬೆಳ್ಳುಳ್ಳಿ ಹಿಲುಕು, ಎರಡನೇ ದಿನ ಎರಡು ಹಿಲುಕು, ಮೂರನೇ ದಿನ ಮೂರು ಹಿಲುಕು, ಇದೇ ತರ ಐದನೇ ದಿನ ಐದು ಹಿಲುಕು, ಇದೇ ತರ ಏಳು ದಿನ ಮಜ್ಜಿಗೆ ಜೊತೆ ಸೇರಿಸ್ತಾ ಬಂದ್ರೆ ಇದರಿಂದ ರಕ್ತದೊತ್ತಡನೂ ಕಡಿಮೆ ಆಗುತ್ತೆ, ಬೊಜ್ಜು ಕಡಿಮೆ ಆಗುತ್ತೆ. ಇದರಿಂದ ರಕ್ತದಲ್ಲಿ ಹೆಚ್ಚಿರುವ ಕೊಲೆಸ್ಟ್ರಾಲ್ ಅಂಶ ಏನಿರುತ್ತೆ ಅದು ಸಹ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಬೆಳ್ಳುಳ್ಳಿ ಇನ್ನೊಂದು ಉಪಯೋಗ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಶೀತದಿಂದ ತಲೆನೋವು ಬರ್ತಾ ಇರುತ್ತೆ, ಏನ್ ಮಾಡ್ಬೋದು ಅಂದ್ರೆ ಒಂದು ಸಿಂಪಲ್ ರೆಮಿಡಿ ಪ್ರಯೋಗ ಮಾಡ್ಬೋದು. ಬೆಳ್ಳುಳ್ಳಿನ ಏನ್ ಮಾಡ್ಬೇಕು ಅಂದ್ರೆ ಹತ್ತಿಯಲ್ಲಿ ಇಟ್ಟುಬಿಟ್ಟು ಕಿವಿಯಲ್ಲಿ ಇಟ್ಕೋಬಹುದು, ಅಥವಾ ಅಕ್ಕಿ ಹಿಟ್ಟಿನಲ್ಲಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಅರೆದುಬಿಟ್ಟು ತಲೆಗೆ ಲೇಪನ ಮಾಡೋದ್ರಿಂದ ಸಹ ತಲೆನೋವು ಕಡಿಮೆ ಆಗ್ತಾ ಬರುತ್ತೆ. ಎಷ್ಟೋ ಸತಿ ಶೀತ ಆಗಿರುತ್ತೆ, ನೆಗಡಿ ಆಗಿರುತ್ತೆ, ಈ ತರ ಒಂದು ಪಟ್ಟಿ ಹಾಕ್ಬೋದು, ಬೆಳ್ಳುಳ್ಳಿ ಲೇಪ ಮಾಡ್ಬೋದು, ಅದು ಬಹಳ ಒಳ್ಳೆಯದು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಬೆಳ್ಳುಳ್ಳಿ ಮಾಲೆ ಅಂತ ನಾವು ಹೇಳ್ತೀವಿ. ಈ ಹಳ್ಳಿ ಕಡೆ ಏನ್ ಮಾಡ್ತಾರೆ ಅಂತಂದ್ರೆ, ಈ ಬೆಳ್ಳುಳ್ಳಿನ ಸರನ ಮಾಡ್ತಾರೆ, ಒಂದಕ್ಕೊಂದು ಪೋಣಿಸ್ತಾರೆ, ಪೋಣಿಸ್ಬಿಟ್ಟು ಅದು ದಿನ ನೆಗಡಿ ಕಾಲದಲ್ಲಿ ಮಕ್ಕಳಿಗೆ ಒಂದು ಮಾಲೆ ಹಾಕೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಮಾಲೆ ಹಾಕ್ಬಿಡೋದು. ಆ ತರ ಹಾಕಿದಾಗ ಆದಷ್ಟು ಕೆಮ್ಮು ನೆಗಡಿ ಬರಲ್ಲ, ಮತ್ತೆ ಕಫ ಸಹ ಕಡಿಮೆ ಆಗ್ತಾ ಬರುತ್ತೆ. ಇನ್ನೇನಂತಂದ್ರೆ, ಎಷ್ಟೋ ಸತಿ ಮೂಳೆ ಮುರಿದಾಗ ಏನ್ ಮಾಡ್ತೀವಿ ಅಂತಂದ್ರೆ, ಸುಮಾರಷ್ಟು ಔಷಧಿಗಳನ್ನ ತಗೊಳ್ತೀವಿ. ಆ ಸಮಯದಲ್ಲಿ ನಾವ್ ಏನ್ ಮಾಡ್ಬೋದು ಅಂತಂದ್ರೆ, ಈ ಬೆಳ್ಳುಳ್ಳಿನ ಒಂದ್ ಎರಡ್ ಮೂರು ಹಿಲಕ್ ತಗೊಳ್ಳೋದು, ಚೆನ್ನಾಗಿ ಜಜ್ಜೋದು, ಜಜ್ಜಿಬಿಟ್ಟು ಅದನ್ನ ಹಾಲಿನಲ್ಲಿ ಕುದಿಸ್ಬಿಟ್ಟು ಬೆಲ್ದೊಟ್ಟಿಗೆ ಸೇವನೆ ಮಾಡ್ತಾ ಇದ್ರೆ ಏನಪ್ಪಾ ಅಂತಂದ್ರೆ, ಇದು ಚೆನ್ನಾಗಿ ಮೂಳೆ ಜೋಡಣೆಗೆ ಸಹಾಯ ಮಾಡ್ತಾ ಬರುತ್ತೆ. ಇದು ಸೂಚನೆ ಏನಪ್ಪಾ ಅಂತಂದ್ರೆ, ಬೆಳ್ಳುಳ್ಳಿ ಸೇವನೆ ಮಾಡ್ಬೇಕಾದ್ರೆ ಗರ್ಭಿಣಿಯರಲ್ಲಿ ಅಥವಾ ಪಿತ್ತ ಪ್ರಕೃತಿ ಇದ್ದವರಲ್ಲಿ ಹೆಚ್ಚಿನ ಬೆಳ್ಳುಳ್ಳಿಯನ್ನ ಸೇವನೆಯನ್ನ ಮಾಡಬಾರ್ದು, ಅದನ್ನ ತ್ಯಜಿಸಬೇಕು. ಹೆಚ್ಚಾಗಿ ಪ್ರಮಾಣ ಸೇವನೆ ಮಾಡಿದಲ್ಲಿ ಏನಪ್ಪಾ ಆಗತ್ತೆ ಅಂತಂದ್ರೆ, ವಾಂತಿ ಆಗ್ಬೋದು, ಇಲ್ಲ ಬೇದಿ ಆಗ್ಬೋದು, ತಲೆನೋವು ಸಹ ಉಂಟಾಗ್ಬೋದು ಹೆಚ್ಚು ಬೆಳ್ಳುಳ್ಳಿ ತಗೊಂಡಾಗ. ಅಲ್ಲದೆ ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ನೀರಿನೊಂದಿಗೆ ಅಥವಾ ಹಾಲಿನೊಂದಿಗೆ ಸೇವಿಸಬಾರ್ದು, ಅಂದ್ರೆ ಉರಿ ಆಗ್ಬೋದು. ಈ ಬೆಳ್ಳುಳ್ಳಿ ನಾವು ಇನ್ನೊಂದು ತರ ಪ್ರಯೋಗ ಮಾಡ್ಬೋದು ಅಂತಂದ್ರೆ, ಎಷ್ಟೋ ಸತಿ ನಾವು ಇದರಲ್ಲೊಂದು ಸಲ್ಫರ್ ಅಂತ ಒಂದು ಅಂಶ ಇದೆ, ಈ ಸಲ್ಫರ್ ಅಂಶ ಇರೋದ್ರಿಂದ ಆಂಟಿಬಯೋಟಿಕ್ ತರ ಇರುತ್ತೆ. ಈ ಕಾಲಿನಲ್ಲಿ ಗಾಯ ಆದಾಗ ಅಥವಾ ಒಂದು ವ್ರಣ ಅಂತ ನಾವೇನ್ ಹೇಳ್ತೀವಿ, ಒಂದು ಗಾಯ ಆಗಿರುತ್ತೆ, ಆ ಸಮಯದಲ್ಲಿ ಇದನ್ನ ಚೆನ್ನಾಗಿ ಹುರಿದು ಬಿಟ್ಟು ಸ್ವಲ್ಪ ಕಪ್ಪು ಬಣ್ಣ ಬರ್ತದೋ, ಆಗ ಬಂದಾಗ ತಕ್ಷಣನೇ ಅಥವಾ ಕೆಂಪು ಚಾಯೆ ಹುಟ್ಟಿದಾಗ ಊಟಕ್ಕಿಂತ ಮುಂಚೆ ಎರಡು ಬೆಳ್ಳುಳ್ಳಿ ಹಿಲ್ಕನ್ನ ಬಾಯಲ್ಲಿ ಹಾಕೊಂಡು ಅಥವಾ ಅಗದೇ ತಿನ್ಬೋದು, ಇಲ್ಲ ಸ್ವಲ್ಪ ಉಪ್ಪಿನೊಟ್ಟಿಗೆ ಸ್ವಲ್ಪ ಬೆರೆಸಿ ತಿನ್ನೋದ್ರಿಂದ ಏನಾಗುತ್ತೆ, ಇದು ಒಂದು ಆಂಟಿಬಯೋಟಿಕ್ ತರನೇ ಕೆಲಸ ಮಾಡುತ್ತೆ, ಮತ್ತೆ ವ್ರಣ ಚೆನ್ನಾಗಿ ಮಾಯತ್ತೆ, ಮತ್ತೆ ಗಾಯ ವಾಸಿ ಮಾಡುತ್ತೆ. ಈ ತರ ನಾವು ಹೇಳ್ಬೋದು.
1: ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಬೆಳ್ಳುಳ್ಳಿಯ ಔಷಧೀಯ ಗುಣಗಳು ಕುರಿತು ಮಾಹಿತಿ ನೀಡಿದ ವೈದ್ಯರು ಡಾಕ್ಟರ್ ಬಿಆರ್ ಲಲಿತಾ. ಇದೀಗ ಕೇಳಿ ಮತ್ತೊಂದು ಭಾವಗೀತೆಯನ್ನು ಹಾಡಿದ್ದಾರೆ ಸಿ ಅಶ್ವಥ್, ರಚನೆ ಪೂತಿ ನರಸಿಂಹಚಾರ್.

0: ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಸಮಯದ ಗೊಂಬೆ ಚಿತ್ರದಿಂದ
1: ಸಂಕೋಚ ಬಿಡು ಗೆಳತಿಯೇ ನಿನ್ನ ಆಸೆಗಳೆಲ್ಲವನು
0: ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಚಿತ್ರದಿಂದ

ಹಾಗೆ ಕಿಲಾಡಿ ಜೋಡಿ ಚಿತ್ರದಿಂದ ಈ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು. ಇನ್ನು ದಿನಾಂಕ 4/7/2026 ಶನಿವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಕುರಿತು ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆಯನ್ನು ಕೇಳುವಿರಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿಯಿಂದ 102.6 MHz ಪ್ರಸಾರವಾಗುತ್ತೆ. ಕೇಳುಗರು ವಾಟ್ಸ್ಆಪ್ ಮೂಲಕ ಕೂಡ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9448640273. ತಪ್ಪದೆ ಕೇಳಿ, ಇದೇ ಶನಿವಾರ ಬೆಳಗ್ಗೆ 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯನ್ನ. ಇನ್ನು ಉಲ್ಲಾಸ ಕಾರ್ಯಕ್ರಮದ ಕೊನೆಯಲ್ಲಿ

ಇದುವರೆಗೂ ಉಲ್ಲಾಸ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಚಿತ್ರದ

ಸಮಯ ಎರಡು ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 2:15 ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಬಳಿಕ 2:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಬೆಂಗಳೂರಿನ ಮಾದಾಪಟ್ಟಣದ ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಸಾವು. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ದ ಸೂಕ್ತ ಕ್ರಮ, ಸರ್ಕಾರ ಸ್ಪಷ್ಟನೆ. ಕ್ವಾರಿ ದುರಂತದಲ್ಲಿ ಮೃತಪಟ್ಟವರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡುವಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹ. ವಿಧಾನಪರಿಷತ್ ನೂತನ ಸದಸ್ಯರಾಗಿ 7 ಮಂದಿ ಪ್ರಮಾಣವಚನ. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದು ಫಾಗು ಹಳಕಟ್ಟಿ, ಸಚಿವ ಎಂಬಿ ಪಾಟೀಲ್. ಮತ್ತು ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದೆ.

0: ಏಳು ಕಾರ್ಮಿಕರು ಸಾವು. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ಧ ಸೂಕ್ತ ಕ್ರಮ, ಸರ್ಕಾರ ಸ್ಪಷ್ಟನೆ. ಕ್ವಾರಿ ದುರಂತದಲ್ಲಿ ಮೃತಪಟ್ಟವರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡುವಂತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹ. ವಿಧಾನಪರಿಷತ್ ನೂತನ ಸದಸ್ಯರಾಗಿ ಏಳು ಮಂದಿ ಪ್ರಮಾಣವಚನ. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದು ಫಾಗು ಹಳಕಟ್ಟಿ, ಸಚಿವ ಎಂಬಿ ಪಾಟೀಲ್. ಮತ್ತು ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದರೂ ಸರ್ಕಾರದ ನಿರ್ಲಕ್ಷ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಾಪಟ್ಟಣದ ಬಳಿ ಕ್ರಷರ್ ಬಂಡೆ ಕುಸಿದು ಏಳು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ದುರಂತದಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಕ್ವಾರಿಯ ಮಾಲೀಕರಿಗಾಗಿ ಶೋಧ ನಡೆಸುತ್ತಿದ್ದಾರೆ. ಮೃತಪಟ್ಟ ಕಾರ್ಮಿಕರು ಬಿಹಾರ, ಮಧ್ಯಪ್ರದೇಶ, ಉತ್ತರ ಕರ್ನಾಟಕಕ್ಕೆ ಸೇರಿದವರು ಎನ್ನಲಾಗಿದೆ. ಘಟನೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದಲ್ಲಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ದ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಎಕ್ಸ್ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ಕಲ್ಲು ಕ್ವಾರಿ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳ ವಿರುದ್ದ ಎಫ್ಐಆರ್ ದಾಖಲಿಸಬೇಕು ಎಂದು ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಆಗ್ರಹಿಸಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಅರಣ್ಯ ಇಲಾಖೆ, ಪೊಲೀಸ್ ಅಧಿಕಾರಿಗಳ ಶಾಮೀಲಿನಿಂದ ಈ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಕ್ವಾರಿ ಕುಸಿತದಲ್ಲಿ ಏಳು ಮಂದಿ ಮೃತಪಟ್ಟಿರುವ ಪ್ರಕರಣದ ಬಗ್ಗೆ ಅಧಿಕೃತ ಮಾಹಿತಿ ಪಡೆದ ಬಳಿಕ ಅಗತ್ಯ ಕ್ರಮಗಳ ಬಗ್ಗೆ ತೀರ್ಮಾನ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಅಧಿಕಾರಿಗಳು, ಗಣಿ ಹಾಗೂ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ದುರಂತ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸ್ಫೋಟದಿಂದಾಗಿ ಇದು ಸಂಭವಿಸಿಲ್ಲ ಎಂಬ ಮಾಹಿತಿ ಬಂದಿದ್ದು, ಈ ಕ್ವಾರಿ ಕಾನೂನುಬದ್ಧವಾಗಿ ನಡೆಸಲಾಗುತ್ತಿದೆಯೇ ಇಲ್ಲವೇ ಎಂಬ ವರದಿಯನ್ನು ಪಡೆದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ಪರಿಹಾರ ನೀಡಲಾಗುವುದು, ಜೊತೆಗೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸುವುದು ಅಗತ್ಯ ಎಂದು ಹೇಳಿದ್ದಾರೆ. ಕಲ್ಲು ಕ್ವಾರಿ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಪರಿಹಾರ ನೀಡಬೇಕು ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿರುವ ಅವರು, ಈ ಘಟನೆ ಅತೀವ ನೋವುಂಟು ಮಾಡಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೊಂದ ಕುಟುಂಬಗಳಿಗೆ ತಕ್ಷಣವೇ ಸೂಕ್ತ ಪರಿಹಾರ ನೀಡುವುದರ ಜೊತೆಗೆ ಇನ್ನಿತರ ತುರ್ತು ನೆರವು ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಂಭವಿಸಿದ ಕಲ್ಲು ಕ್ವಾರಿ ದುರಂತ ಪ್ರಕರಣದಲ್ಲಿ ಏಳು ಕಾರ್ಮಿಕರು ಸಾವನ್ನಪ್ಪಿರುವ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯ ಸರ್ಕಾರ ತಕ್ಷಣವೇ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ಘಟನೆ ಕುರಿತಂತೆ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಪರಿಹಾರ ಘೋಷಿಸಬೇಕು ಎಂದು ತಿಳಿಸಿದ್ದಾರೆ. ಈ ನಡುವೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಖಾಸಗಿ ಆಸ್ಪತ್ರೆಗಳಿಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ವಿಧಾನಪರಿಷತ್ ನೂತನ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದ ಬಿಕೆ ಹರಿಪ್ರಸಾದ್, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ತಿಪ್ಪಣ್ಣಪ್ಪ ಕಮಕನೂರು, ವಿನಯ್ ಕಾರ್ತಿಕ್, ಬಿಜೆಪಿಯ ಕೌಟಿಲ್ಯ ರಘು ಹಾಗೂ ಲಿಂಗರಾಜ್ ಪಾಟೀಲ್ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ವಿಧಾನಸಭೆ ಉಪಾಧ್ಯಕ್ಷರಾದ ರುದ್ರಪ್ಪ ಲಮಾಣಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದೇ ಫಗು ಹಳಕಟ್ಟಿ ಎಂದು ಸಚಿವ ಎಂಬಿ ಪಾಟೀಲ್ ಸ್ಮರಿಸಿದ್ದಾರೆ. ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘ ಮತ್ತು ವಿಜಯಪುರದ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರದ ಜೊತೆಗೂಡಿ ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಏರ್ಪಡಿಸಿದ್ದ ಹಳಕಟ್ಟಿ ಜನ್ಮದಿನ ಮತ್ತು ವಚನ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಫಾಗು ಹಳಕಟ್ಟಿ ಇಲ್ಲದೆ ಹೋಗಿದ್ದರೆ ಶರಣ ಸಂಸ್ಕೃತಿ, ಲಿಂಗಾಯತ ಧರ್ಮ, ಬಸವಾದಿ ಶರಣರು ಎಲ್ಲವೂ ಕಳೆದು ಹೋಗುತ್ತಿತ್ತು ಎಂದು ತಿಳಿಸಿದ್ದಾರೆ. ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಮಾತನಾಡಿ, ಹಳಕಟ್ಟಿ ಅವರಿಂದಾಗಿ ವಿಶ್ವಗುರು ಬಸವಣ್ಣ ಮುಂತಾದವರು ಬೆಳಕಿಗೆ ಬಂದರು. ವಚನ ಸಂಸ್ಕೃತಿ ಇಂದು ಹೆಮ್ಮರವಾಗಿ ಬೆಳೆಯಲು ಅವರೇ ಮೂಲ ಕಾರಣ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ

0: ತಾಪಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿಂದು ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಮನ್ರೇಗಾದ ಹೊಸ ರೂಪವಾದ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ರಾಜ್ಯದ ಮೇಲೆ ಬಿದ್ದಿರುವ ಆರ್ಥಿಕ ಹೊರೆಯನ್ನು ಭರಿಸುವ ಸಂಬಂಧ ಚರ್ಚೆ ನಡೆಯಲಿದೆ. ಕೇಂದ್ರದ ನೂತನ ನೀತಿಯಿಂದಾಗಿ ರಾಜ್ಯ ಸರ್ಕಾರ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕಾಗಿದ್ದು ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮತಿ ಕೋರಲಾಗುವುದು ಎಂದು ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದು ರೈತರು ಕೃಷಿ ಕಾರ್ಮಿಕರು ಬರಗಾಲದ ಆತಂಕದಲ್ಲಿದ್ದರೂ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ರಾಜ್ಯದ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರದ ಛಾಯೆ ಆವರಿಸಿದೆ. ಬೆಳಗಾವಿ ಬಾಗಲಕೋಟೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜಲಾಶಯಗಳು ಬರಿದಾಗುತ್ತಿದ್ದು ಕುಡಿಯುವ ನೀರಿನ ಬಿಕ್ಕಟ್ಟು ಆರಂಭವಾಗಿದೆ. ಬರ ಘೋಷಣೆಗೆ ಅಗತ್ಯವಿರುವ ಎಲ್ಲ ಸೂಚ್ಯಂಕಗಳು ಸ್ಪಷ್ಟವಾಗಿದ್ದರೂ ಸರ್ಕಾರ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಎಂದು ದೂರಿದ್ದಾರೆ. ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಮುಂಗಾರು ಮಳೆಯ ತೀವ್ರ ಕೊರತೆಯಿಂದಾಗಿ ಜಲಾಶಯದಲ್ಲಿ ನೀರಿನ ಸಂಗ್ರಹ ಗಣನೀಯವಾಗಿ ಕುಸಿದಿದೆ. ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಲು ಸರ್ಕಾರ ಆದೇಶ ಹೊರಡಿಸಿದೆ ಎಂದು ನೀರಾವರಿ ಇಲಾಖೆ ಅಧೀಕ್ಷಕ ಅಭಿಯಂತರ ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ. ಜಲಾಶಯದಲ್ಲಿ ಸದ್ಯಕ್ಕೆ ಕನಿಷ್ಠ ಪ್ರಮಾಣದ ನೀರು ಮಾತ್ರ ಲಭ್ಯವಿದ್ದು ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಹಾಗೂ ಎಡದಂಡೆ ನಾಲೆಗಳ ಮೂಲಕ ನೀರು ಹರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ತಗ್ಗು ಪ್ರದೇಶ, ಕೆರೆ, ನದಿ ತೀರ, ಸಮುದ್ರ ತೀರಕ್ಕೆ ಮಕ್ಕಳು ತೆರಳದಂತೆ ನೋಡಿಕೊಳ್ಳಬೇಕು ಹಾಗೂ ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಯದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ ಎಚ್ ವಿ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲಿರಬೇಕು, ವಿಪತ್ತು ನಿರ್ವಹಣೆಯನ್ನು ಚಾಚು ತಪ್ಪದೆ ಪಾಲಿಸಬೇಕು ಎಂದು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಇನ್ನೊಂದೆಡೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಕಾರವಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ರಜೆ ಘೋಷಿಸಿದ್ದಾರೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರು ನದಿ, ಹೊಳೆ, ಕೆರೆ ಮತ್ತು ಸಮುದ್ರ ತೀರಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ತಗ್ಗು ಪ್ರದೇಶಗಳು ಹಾಗೂ ಜಲಮೂಲಗಳ ಬಳಿ ಮಕ್ಕಳು ತೆರಳದಂತೆ ಪಾಲಕರು ಎಚ್ಚರಿಕೆ ವಹಿಸಬೇಕು ಎಂದು ಜಿಲ್ಲಾಡಳಿತ ಮನವಿ ಮಾಡಿದೆ. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು ಎಂದು ಸೂಚಿಸಲಾಗಿದೆ. ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಿಸಿದ ಯಾವುದೇ ತುರ್ತು ಪರಿಸ್ಥಿತಿ ಎದುರಾದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ನಿಯಂತ್ರಣ ಕೊಠಡಿಯನ್ನು ಸಂಪರ್ಕಿಸುವಂತೆ ಉತ್ತರ ಕನ್ನಡ ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೆಎಸ್ಸಿಎ ಆಯೋಜಿಸುತ್ತಿರುವ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು ಹುಬ್ಬಳ್ಳಿ ಟೈಗರ್ಸ್ ಮೈಸೂರು ವಾರಿಯರ್ಸ್ ತಂಡವನ್ನು ಎದುರಿಸಲಿದೆ. ಟಾಸ್ ಗೆದ್ದ ಮೈಸೂರು ವಾರಿಯರ್ಸ್ ಬೌಲಿಂಗ್ ಆಯ್ದುಕೊಂಡಿದೆ. ಸಂಜೆ 7 ಗಂಟೆಗೆ ನಡೆಯುವ ಇನ್ನೊಂದು ಪಂದ್ಯದಲ್ಲಿ ಮಂಗಳೂರು ಡ್ರ್ಯಾಗನ್ ಹಾಗೂ ಶಿವಮೊಗ್ಗ ಲಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಸಂಕ್ಷಿಪ್ತ ಸುದ್ದಿ. ಕಾಡು ಔಡಲ ಬೀಜ ಸೇವಿಸಿ 25ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಗದಗ ತಾಲೂಕಿನ ಬೆಳದಡಿ ತಾಂಡದಲ್ಲಿ ನಿನ್ನೆ ಸಂಜೆ ಸಂಭವಿಸಿದ್ದು ಮಕ್ಕಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ಥಳಕ್ಕೆ ಗದಗ ಡಿಡಿಪಿಐ ಆರ್ಎಸ್ ಬುರುಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಹರಡುವ ಸುಳ್ಳು ಸುದ್ದಿಗಳನ್ನು ತಡೆಯಲು ಪತ್ರಕರ್ತರು ಮುಂದಾಗಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ ಮಾದಾಪಟ್ಟಣದ ಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಸಾವು. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ಧ ಸೂಕ್ತ ಕ್ರಮ, ಸರ್ಕಾರ ಸ್ಪಷ್ಟನೆ. ಕ್ವಾರಿ ದುರಂತದಲ್ಲಿ ಮೃತಪಟ್ಟವರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗ್ರಹ. ವಿಧಾನಪರಿಷತ್ ನೂತನ ಸದಸ್ಯರಾಗಿ 7 ಮಂದಿ ಪ್ರಮಾಣ ವಚನ. ವಚನ ಸಾಹಿತ್ಯವನ್ನು ಬೆಳಕಿಗೆ ತಂದಿದ್ದು ಫಾಗು ಹಳಕಟ್ಟಿ, ಸಚಿವ ಎಂಬಿ ಪಾಟೀಲ್. ಮತ್ತು ರಾಜ್ಯದಲ್ಲಿ ಮುಂಗಾರು ವಿಳಂಬವಾಗಿದ್ದರೂ ಸರ್ಕಾರದ ನಿರ್ಲಕ್ಷ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವಂತಹ ಗೀತೆಗಳು

ಹಾಗೆ ಕಿಲಾಡಿ ಜೋಡಿ ಚಿತ್ರದಿಂದ ಈ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು. ಇನ್ನು ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, ಇದರಲ್ಲಿ ಇವತ್ತು ಕಾವಿ ಕಲೆಯ ಕುರಿತು ನಾನು ಮಾಹಿತಿಯನ್ನ ತಿಳಿಸ್ತೇನೆ. 12-13 ಶತಮಾನದಲ್ಲಿ ಚಾಲ್ತಿಗೆ ಬಂದ ಈ ಕಲೆ ಜನಪದ ಹಾಗೂ ಸಾಂಪ್ರದಾಯಿಕ ಕಲಾತಂತ್ರಗಾರಿಕೆಯನ್ನ ಒಳಗೊಂಡಿದೆ. ಕೊಂಕಣಿಯಲ್ಲಿ ಕಾವ್ ಎಂದರೆ ಕೆಂಪು ಬಣ್ಣ, ಕಾವಿ ಎಂದರೆ ಮಣ್ಣು ಎಂದರ್ಥ. ಇಂತಹ ಕೆಮ್ಮಣ್ಣು ಕಾವಿ ಕಲೆಯಂತಹ ಕಲಾಶೋಧನೆಗೆ ಇಂಬು ನೀಡುತ್ತಾ ದೇವಸ್ಥಾನದ ಗೋಡೆಯ ಮೇಲೆ ಹೂವಾಗಿ ಪೌರಾಣಿಕ ಪಾತ್ರಗಳಾಗಿ ದೇವ ದೇವತೆಗಳಾಗಿ ಮಂಡಲಗಳಾಗಿ ಸಾಂಸ್ಕೃತಿಕ ಕಲಾವಂತಿಕೆಯನ್ನು ಜೀವಂತವನ್ನಾಗಿಸುತ್ತಾ ಕರಾವಳಿ ಭಾಗದಲ್ಲಿ ಶತಮಾನಗಳಿಂದಲೂ ಕೂಡ ಇದು ಛಾಪನ್ನು ಮೂಡಿಸಿದೆ. ಸುಣ್ಣದ ಗಾರೆಯ ಮೇಲೆ ಕೆಮ್ಮಣ್ಣನ್ನು ಹಚ್ಚಿ ಅದು ತೇವ ಇರುವಾಗಲೇ ಗೀರಿ ಅನವಶ್ಯವಾದದನ್ನು ತೆಗೆಯುತ್ತಾ ತಮ್ಮಿಷ್ಟದ ರಚನೆಗೆ ರೂಪ ಕೊಡುವುದೇ ಕಾವಿಕಲೆ. ಪೇಂಟಿಂಗ್ ಮಾಡಿದರೆ ಅದು ಕಾವಿ ಭಿತ್ತಿ ಕಲೆಯಾಗುವುದಿಲ್ಲ. ಕಾವಿ ಕಲೆಯ ಮೂಲ ಲಕ್ಷಣವೇ ಗೀರಿ ಮಾಡುವುದು. ಕೇವಲ ಮಣ್ಣು ಬಳಸಿದರೆ ಅದು ಒಲ್ಲಿಯೂ ಆಗಬಹುದು, ಹಸೆ ಚಿತ್ತಾರವೂ ಆಗಬಹುದು. ಕಾವಿ ಎಂಬ ಪದವು ಭಾರತೀಯ ಅಂದರೆ ಕೆಂಪು ಉರಮಂಜು ಅಂತ ನಾವೇನು ಕರಿತೀವಿ ಸ್ಥಳೀಯ ಹೆಸರಾಗಿದ್ದು, ಇದು ಭಿತ್ತಿ ಚಿತ್ರಗಳಿಗೆ ಬಳಸಲಾಗುವಂತಹ ಏಕೈಕ ಬಣ್ಣವಾಗಿದೆ. ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಮಳೆಗಾಲದಲ್ಲಿ ಅತ್ಯಧಿಕ ಮಳೆ ಹಾಗೂ ಬೇಸಿಗೆಯಲ್ಲಿ ತದ್ವಿರುದ್ಧವಾಗಿ ತೇವ ಮತ್ತು ಆರ್ದ್ರ ಹವಾಮಾನ ಕಂಡುಬರುತ್ತೆ. ಈ ಕಾರಣದಿಂದಾಗಿ ಬಹುಬಣ್ಣದ ಭಿತ್ತಿ ಚಿತ್ರಗಳು ದೀರ್ಘಕಾಲದವರೆಗೆ ತೇವಾಂಶವನ್ನು ತಡೆದುಕೊಳ್ಳಲು ಸಾಧ್ಯ ಆಗೋದಿಲ್ಲ. ಭಿತ್ತಿ ಚಿತ್ರಗಳು ಒಂದೆರಡು ವರ್ಷಗಳಲ್ಲೇ ಬಣ್ಣ ಮಾಸಿ ಅದು ಅಂದ ಕಳ್ಕೊಳ್ತವೆ. ಹಾಗಾಗಿ ಶತಮಾನಗಳ ಹಿಂದೆ ಕರಾವಳಿ ಕಲಾಪ್ರೇಮಿಗಳು ತಮ್ಮ ಭಿತ್ತಿ ಚಿತ್ರಗಳಿಗೆ ಕಾವಿ ಕಲೆಯನ್ನು ಅಳವಡಿಸಿಕೊಳ್ಳುವಂತಹ ಮೂಲಕ ಈ ತೊಂದರೆಯನ್ನು ಹೋಗಲಾಡಿಸಿದರು ಅಂತ ಹೇಳಿ ಹೇಳ್ಬೋದು. ಇನ್ನು ಈ ಕಾವಿ ಕಲೆಯ ಕುರಿತು ಮಾಹಿತಿಯನ್ನು ಮುಂದುವರಿಸುತ್ತೇನೆ. ಇದೀಗ ಕೇಳಿ, ರಂಗೋಲಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಸಾಹಿತ್ಯ ಹಾಗೂ ಸಂಗೀತ V ಮನೋಹರ್ ಅವರದು.

ಕೇಳುಗರೆ, ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಾವಿ ಕಲೆಯ ಕುರಿತು ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಕರಾವಳಿ ಭಾಗದಲ್ಲಿ ಕಟ್ಟಡಗಳನ್ನು ಕತ್ತರಿಸಿದ ಲ್ಯಾಟರೈಟ್ ಇಟ್ಟಿಗೆಗಳಿಂದ ನಿರ್ಮಿಸಲಾಗುತ್ತೆ. ಗೋಡೆಗಳ ಒಳ ಹೊರಭಾಗದ ಮೇಲೆ ಸುಣ್ಣದ ಲೆಪ್ಪವನ್ನು ಹಚ್ಚಲಾಗುತ್ತೆ. ಒಣಗಿದ ಸುಣ್ಣದ ಗೋಡೆಯ ಮೇಲ್ಭಾಗದಲ್ಲಿ ತೆಳುವಾದ ಕೆಮ್ಮಣ್ಣಿನ ಲೇಪನವನ್ನು ಮಾಡಲಾಗುತ್ತೆ. ಇವು ವರ್ಣಚಿತ್ರಗಳಂತೆ ಗೋಡೆಗಳು ಇನ್ನೂ ಒದ್ದೆಯಾಗಿರುವಾಗಲೇ ಕಾವ್ಯ ಚಿತ್ರಗಳನ್ನು ಗೀರಲಾಗುತ್ತೆ. ಹೀಗೆ ಕಲಾತ್ಮಕವಾಗಿ ಚಿತ್ರಿಸಲಾದ ಚಿತ್ರಗಳು ಕೆಂಪು ಓಚರ್ ಭಿತ್ತಿ ಚಿತ್ರ, ಮರಳು ಬಿಳಿ ಬಣ್ಣದಲ್ಲಿ ಬಹುಬಣ್ಣದ ಚಿತ್ರಕಲೆಯಂತೆ ಆಕರ್ಷಕವಾಗಿ ಕಾಣುತ್ತೆ. ಕಾವ್ಯ ಕಲೆಯಿಂದ ಸೃಷ್ಟಿಯಾದ ಚಿತ್ರಗಳನ್ನು ಎಲ್ಲಿ ಇರಿಸಬಹುದು ಎಂಬುದಕ್ಕೆ ಯಾವುದೇ ನಿಯಮವಿಲ್ಲ. ಅವುಗಳನ್ನು ವಿಶೇಷವಾಗಿ ದೇವಾಲಯಗಳ ಮುಖಮಂಟಪಗಳ ಹೊರ ಒಳಗೋಡೆ, ಮಹಾದ್ವಾರ, ನವರಂಗ, ಸುಕನಾಸಿ, ಗರ್ಭಗುಡಿ ಮತ್ತು ಇತರ ಸ್ಥಳಗಳಲ್ಲಿ ಕೂಡ ರಾಮಾಯಣ, ಮಹಾಭಾರತ ಮತ್ತು ಭಾಗವತ ಪುರಾಣಗಳಿಂದ ಕಥಾವಸ್ತುಗಳನ್ನು ಆಯ್ದುಕೊಂಡು ಕಾವ್ಯ ಕಲೆಯನ್ನು ರಚಿಸಿರುವುದನ್ನು ನಾವು ಕಾಣಬಹುದು. ಜೊತೆಗೆ ಇತ್ತೀಚಿನ ಕಲಾವಿದರು ಆಧುನಿಕತೆಗೆ ತಕ್ಕಂತೆ ಯಕ್ಷಗಾನ ಶೈಲಿ, ಜನಪದ ಕಥೆಗಳನ್ನು, ಪ್ರಾಣಿ ಪಕ್ಷಿಗಳು, ಸುತ್ತಲಿನ ಪ್ರಕೃತಿಯ ಸೊಬಗನ್ನು ಸಹ ಕಾವ್ಯ ಕಲೆಗೆ ಮೂಲಕ ಗೋಡೆಗಳ ಮೇಲೆ ಚಿತ್ರಿಸುವುದನ್ನು ಕಾಣಬಹುದಾಗಿದೆ. ಕಾವ್ಯ ಕಲೆಯು ಅವುಗಳ ಸ್ವರೂಪ, ಬಳಸುವ ಸಾಮಗ್ರಿಗಳು, ವಿನ್ಯಾಸಗಳು ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸವನ್ನು ಹೊಂದಿರುತ್ತೆ. ಜೊತೆಗೆ ಪೌರಾಣಿಕ ಕಥಾ ಸನ್ನಿವೇಶವನ್ನು ಚಿತ್ರಿಸುವಾಗ ಕಲಾವಿದರು ಒಂದು ಉತ್ತಮ ತರಬೇತಿ ಹಾಗೂ ಕಲಾಶೈಲಿಯ ಬಗ್ಗೆ ಸಾಕಷ್ಟು ಅರಿತಿರಬೇಕು. ಉದಾಹರಣೆಗೆ ಕೇಶವಿನ್ಯಾಸ, ಅಲಂಕಾರಗಳು, ಆಭರಣಗಳು, ಕುಪ್ಪಸ ಮತ್ತು ಸೀರೆ ವಿನ್ಯಾಸಗಳು ಇತ್ಯಾದಿ. ಮಾಹಿತಿಯನ್ನು ಮುಂದುವರಿಸ್ತೇನೆ. ಇದೀಗ ಕೇಳಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಶೈಲಜಾ. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ಇಳಯರಾಜ ಅವರ ಸಂಗೀತವಿದೆ.

0: ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಸಮಯದ ಗೊಂಬೆ ಚಿತ್ರದಿಂದ.
1: ಸಂಕೋಚ ಬಿಡು ಗೆಳತಿಯೇಲ್ಲವ.
0: ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಚಿತ್ರದಿಂದ. ಹಾಗೆ ಕಿಲಾಡಿ ಜೋಡಿ ಚಿತ್ರದಿಂದ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944 864 0273 ಈ ಸಂಖ್ಯೆಗೆ ತಿಳಿಸಬಹುದು.

ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಾವಿ ಕಲೆಯ ಕುರಿತು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಇಂದು ಕಾವಿ ಕಲೆ ಕೇವಲ ದೇವಾಲಯಗಳು ಮಠಗಳಿಗಷ್ಟೇ ಸೀಮಿತವಾಗಿಲ್ಲ. ಬಸದಿಗಳು, ಚರ್ಚುಗಳು, ಮಸೀದಿಗಳು, ಜನಪದ ನಂಬಿಕೆಯನ್ನು ಬಿಂಬಿಸುವ ಕಟ್ಟಡಗಳು, ವಾಣಿಜ್ಯ ಕಟ್ಟಡಗಳು, ಮನೆಗಳು, ಅಶ್ವತ್ಥ ಮರದ ಕಟ್ಟೆಗಳು, ತುಳಸಿ ಕಟ್ಟೆಗಳು, ಕೊನೆಗೆ ಸಮಾಧಿಗಳ ಮೇಲೆಯೂ ಕೂಡ ಅರಳಿ ನಳನಳಿಸುತ್ತಿವೆ. ಆಧುನೀಕರಣಕ್ಕೆ ಒಗ್ಗಿಕೊಂಡಂತೆ ಸಿಮೆಂಟು, ಹೊಸ ತಂತ್ರಜ್ಞಾನ, ಕೃತಕ ಬಣ್ಣಗಳು ಗೋಡೆಗಳನ್ನೆಲ್ಲ ಆಕ್ರಮಿಸಿಕೊಂಡಿವೆ. ಹಾಗಾಗಿ ಸುಣ್ಣದ ಗೋಡೆಗಳ ಮೇಲೆ ರಾರಾಜಿಸುತ್ತಿದ್ದ ಶತಮಾನಗಳಷ್ಟು ಪ್ರಾಚೀನ ಕಾವ್ಯ ಕಲೆಯೂ ಕೂಡ ನಿಧಾನಕ್ಕೆ ತೆರೆಮರೆ ಸರಿಯುತ್ತಿದೆ. ಆದರೂ ಅಲ್ಲೊಂದು ಇಲ್ಲೊಂದು ಪುರಾತನ ದೇವಾಲಯಗಳು ಜೀರ್ಣೋದ್ಧಾರ ಮಾಡುವಾಗ ಕಾವಿ ಕಲಾಕೃತಿಗಳು ಸುಣ್ಣದ ಗೋಡೆಗಳ ಮೇಲೆ ಮರುಸ್ಥಾಪನೆಯಾಗಿರುವುದನ್ನು ನೋಡಿ ಆನಂದಿಸಬಹುದಾಗಿದೆ. ಇದಾಗಿತ್ತು ಕೇಳುಗರೆ ಕಾವಿ ಕಲೆಯ ಕುರಿತ ಕಿರು ಮಾಹಿತಿ. ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಎಫ್ಎಂ ಕಂಪನಕ 102.6 ಮೆಗಾಹರ್ಟ್ಸ್. ಸಮಯ ಸರಿಯಾಗಿ 5 ಗಂಟೆ. ಕೇಳಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ರೇಡಿಯೋ ಪ್ರಿಯರೇ ನಮಸ್ಕಾರ. ಸಂಜೆಯ ಪ್ರಸಾರದಲ್ಲಿ ನಿಮ್ಮೊಂದಿಗೆ ಇರುವ ರೇಡಿಯೋ ಮಿತ್ರ ಎಸ್ ಬಸವರಾಜ್ ವಸೂರ್. ಯಾರೆಲ್ಲ ಸಂದೇಶಗಳನ್ನು ನಮ್ಮ 3 ಗೀತೆಗಳಿಗೆ ಇನ್ನು ಮುಂದೆ 5:30 3 ಗೀತೆಗಳು ಪ್ರಮುಖವಾದ ಗೀತೆಗಳು ಅಂತ ಹೇಳ್ಬೋದು ಪ್ರಸಾರ ಆಗುತ್ತವೆ. ಆ ಗೀತೆಗಳ ಅನಿಸಿಕೆಗಳು ಹೇಗಿವೆ ಅಂತ ನೋಡೋದಾದ್ರೆ, ಕೇಳಿದ್ರೆ ಸಂದೇಶಗಳನ್ನು ಯಾರೆಲ್ಲ ಕಳಿಸಿಲ್ಲ ಅವರಿಗೆ ತಡವಾಗಿ ಚಿತ್ರದುರ್ಗ ಆಕಾಶವಾಣಿಯನ್ನು ಕೇಳ್ತಿದ್ರೆ ಅವರಿಗೋಸ್ಕರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಇವತ್ತು 3 ಗೀತೆಗಳು ಸಮಯದ ಗೊಂಬೆ ಚಿತ್ರದಿಂದ, ಸಂಕೋಚವ ಬಿಡು ಗೆಳತಿ ಹಳ್ಳಿ ರಂಬೆ ಬಿಳಿ ಬೊಂಬೆ ಚಿತ್ರದಿಂದ, ಆಯ್ದ ಯಾಕೋ ಕಾಣೆ ನಂಗೆ ನಾಚಿಕೆ ಆಗ್ತೈತೆ ಕಿಲಾಡಿ ಜೋಡಿ ಚಿತ್ರದಿಂದ, ನಾಚಿಕೆ ಇನ್ನೇಕೆ ಅಂಜಿಕೆ ಇಲ್ಲೇಕೆ, ಈ 3 ಗೀತೆಗಳು ಪ್ರಸಾರ ಆಗುತ್ತವೆ. ಈ 3 ಗೀತೆಗಳಲ್ಲಿ ಯಾಕಾಗಿ ಇಷ್ಟ ಆಗುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಳುಹಿಸಿ. ಆರಂಭದ ಸಂದೇಶವನ್ನು ನೋಡೋದಾದ್ರೆ ಹರಪನಹಳ್ಳಿ ತಾಲೂಕು ಚಿಕ್ಕಟೇರಿಯಿಂದ ಕೆಂಚನಗೌಡ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ನಿರೂಪಕರಿಗೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಶುಭ ಸಂಜೆ. ಈ ದಿನದ 3 ಹಾಡುಗಳು ತುಂಬ ಸುಮಧುರವಾಗಿವೆ. ನನಗೆ ಇಷ್ಟವಾದ ಗೀತೆ ಕಿಲಾಡಿ ಜೋಡಿ ಚಿತ್ರದ ಗೀತೆ ಅಂತ ಹೇಳ್ಬೋದು. ತುಂಬ ಸುಮಧುರವಾಗಿದೆ ಕೇಳಲಿಕ್ಕೆ, ಸಾಹಿತ್ಯ ಅಂತೂ ಮಧುರವಾಗಿದೆ. ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಕೆಂಚನಗೌಡ ರಮೇಶ್ ಚಿಗಟೇರಿಯಿಂದ ಸಂದೇಶವನ್ನು ಕಳಿಸಿ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಹಳ್ಳಿ ರೊಂಬೆ ಬೆಳ್ಳಿ ಬೊಂಬೆ ಚಿತ್ರದ ಗೀತೆ ಕೇಳಬೇಕು ಅಂತ ಇಷ್ಟ ಆಗುತ್ತೆ. ಮಾಲಶ್ರೀ ಅವರ ಮುಗ್ಧತೆ ನಟನೆ ಚೆನ್ನಾಗಿದೆ. ಹಾಗೆ ಚಿ ಉದಯಶಂಕರು ಮತ್ತು ಎಂ ಪಿ ಶಂಕರ್, ಚಿ ಗುರುದತ್ ಅವರ ಅಭಿನಯ ಈ ಚಿತ್ರದಲ್ಲಿ, ಉಪೇಂದ್ರ ಕುಮಾರ್ ಸಂಗೀತ ತುಂಬ ಚೆನ್ನಾಗಿದೆ ಅಂತ ಸಂದೇಶವನ್ನು ಚಿತ್ರದುರ್ಗ ನಗರದ ಕಾವ್ಯಶ್ರೀ ಅವರು

ಸಂದೇಶವನ್ನ ಕಾವ್ಯಶ್ರೀ ವೆಂಕಟೇಶ್ ಅವರು ಸಂದೇಶವನ್ನ ಕರುವಿನಕಟ್ಟೆ ಸರ್ಕಲ್ ಇಲ್ಲಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಕೆ ಶಿವನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ, ಇಂದಿರಾ, ನ್ಯೂ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ ಆತ್ಮೀಯ ನಿರೂಪಕರಿಗೆ ಸಂಜೆಯ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ವಂದನೆಗಳು ಅಂತ ಹೇಳ್ತಾ ಇವರು ಸಂದೇಶವನ್ನು ಕಳಿಸಿದ್ದಾರೆ. ನೀವು ಆಯ್ದುಕೊಂಡಂತ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಚಲನಚಿತ್ರಗಳು ಸೂಪರ್ ಹಿಟ್ ಆಗಿರುವಂಥವು. ಒಂದು ಸಮಯದ ಗೊಂಬೆ, ಹಳ್ಳಿ ರಂಬೆ, ಬೆಳ್ಳಿ ಬೊಂಬೆ, ಕಿಲಾಡಿ ಜೋಡಿ, ಈ ಮೂರು ಚಲನಚಿತ್ರಗಳು ಕೂಡ ನೋಡಲಿಕ್ಕೆ ಚೆನ್ನಾಗಿವೆ. ಈ ಚಿತ್ರಗಳ ಚಿತ್ರೀಕರಣ, ನಿರ್ದೇಶನ, ಚಿತ್ರಕಥೆ ಸೊಗಸಾಗಿದೆ. ಈ ಎಲ್ಲ ಹಾಡುಗಳು, ಸಾಹಿತ್ಯ ಸಂಗೀತ ಚೆನ್ನಾಗಿದೆ. ನನಗೆ ಮೂರು ಹಾಡುಗಳನ್ನು ಕೇಳಲಿಕ್ಕೆ ಇಷ್ಟ ಆಗ್ತಾ ಇದೆ. ಮೂರು ಹಾಡುಗಳನ್ನು ಪ್ರಸಾರ ಮಾಡ್ತಿರುವಂಥ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೂ ಹಾಗೂ ನಿರೂಪಣೆ ಮಾಡ್ತಾ ಇರುವ ನಿಮಗೂ ಧನ್ಯವಾದಗಳು ಅಂತ ಕಳಿಸಿದ್ದಾರೆ ಕೆ ಶಿವಾನಂದಪ್ಪ ಅವರು. ಧನ್ಯವಾದಗಳು ತಮಗೆ. ಇನ್ನು ಮೀರ ನಾಡಿ ಉಪನ್ಯಾಸಕಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ತುಂಬ ಇಷ್ಟವಾದ ಹಾಡು ಅಂದರೆ ಕಿಲಾಡಿ ಜೋಡಿ ಚಿತ್ರದ ವಿಷ್ಣುವರ್ಧನ್ ಅಭಿನಯದ ನಾಚಿಕೆ ಇನ್ನೇಕೆ. ಈ ಹಾಡು ಪ್ರೇಮಿಗಳ ಸ್ವಚ್ಛಂದ ಪ್ರೀತಿಯನ್ನು ವರ್ಣಿಸುತ್ತದೆ. ಲೋಕದ ಪರಿವೇ ಇಲ್ಲದೆ ಪ್ರೇಮದಲ್ಲಿ ತೇಲಾಡೋ ಹಾಡು ಇದಾಗಿದೆ. ಧನ್ಯವಾದಗಳು ಸರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಚಿತ್ರದುರ್ಗ ನಗರದ ಸಂಗಮೇಶ್ವರ ಬಡಾವಣೆಯ ನಳಿನಿ ಸತೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಮಯದ ಗೊಂಬೆ ಚಿತ್ರದಲ್ಲ ಒಂದು ಸಾಂಗ್, ಸಂಕೋಚವ ಬಿಡು ಗೆಳತಿಯ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಡಿರುವಂತಹ ಎವ್ರಿ ಗ್ರೀನ್ ಸಾಂಗ್, ತುಂಬಾ ಇಷ್ಟ. ಜೊತೆಗೆ ಚಿತ್ರಕಥೆ ಕೂಡ ಚೆನ್ನಾಗಿದೆ. ಡಾಕ್ಟರ್ ರಾಜು ಮತ್ತು ರೂಪಾದೇವಿ ಅಭಿನಯ ಸೊಗಸಾಗಿದೆ. ಚಿತ್ರ ಕೂಡ ಸೂಪರ್ ಹಿಟ್ ಆಗಿರುವಂಥದ್ದು, 1984 ತೆರೆ ಕಂಡಂತ ಸೂಪರ್ ಹಿಟ್ ಚಿತ್ರ. ಧನ್ಯವಾದಗಳು, ಒಳ್ಳೆ ಉತ್ತಮ ಗೀತೆಗಳನ್ನು ಆಯ್ದುಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಸಂದೇಶದಲ್ಲಿ. ತಮಗೂ ಕೂಡ ಧನ್ಯವಾದಗಳು. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಗುರುವಾರದ ಶುಭ ಸಂಜೆ ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ಶುಭ ಸಂಜೆ. ಇಂದಿನ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ನಾಚಿಕೆ ಅಥವಾ ಸಂಕೋಚ ಎಂಬ ಶೀರ್ಷಿಕೆಯನ್ನು ಒಳಗೊಂಡಂಥ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಸೊಗಸಾಗಿವೆ. ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ಅಂದರೆ ದೊರೆ ಭಗವಾನ್ ಅವರ ನಿರ್ದೇಶನದಲ್ಲಿ 1984 ಬಿಡುಗಡೆಯಾಗಿ ತೆರೆ ಕಂಡ ಸಮಯದ ಗೊಂಬೆ ಚಿತ್ರದ ಗೀತೆ ಸಂಕೋಚವ ಬಿಡು ಗೆಳತಿಯ. ಈ ಗೀತೆ ಕಾರಣ ಗೀತೆಯ ಖ್ಯಾತ ನಟರುಗಳಾದಂಥ ಡಾಕ್ಟರ್ ರಾಜ್ಕುಮಾರ್ ಹಾಗೂ ರೂಪಾದೇವಿ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯೊಂದಿಗೆ ಹಾಗೂ ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ ಅವರ ಇವುಗಳ ಧ್ವನಿಗಳಲ್ಲಿರುವಂಥ ಬಹಳ ಸುಮಧುರವಾಗಿ ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಇರುವಂಥ ಗೀತೆ ಇದು, ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಅದ್ಭುತ ಶುಭ ಸಂಜೆಯಲ್ಲಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಮೂಡಿ ಬರುತ್ತಿರುವಂಥ ನಮ್ಮ ಹಾಡು ನಿಮ್ಮ ಅನಿಸಿಕೆ. ಈ ದಿನದ ನಮ್ಮ ಹಾಡು ಸಮಯದ ಗೊಂಬೆ ಚಿತ್ರದ ಕೋಪವ ಬಿಡು ಗೆಳತಿಯೇ ಸಂಕೋಚವ. ಈ ಹಾಡನ್ನು ಪ್ರಸಾರಿಸಿ ಅಂತ ಹೇಳ್ತಿದ್ದಾರೆ. ಈ ಹಾಡನ್ನು ಜೀವನದಲ್ಲಿ ಸಿಗುವ ಪ್ರೀತಿ, ಪ್ರೇಮ, ಅನುರಾಗ, ಸಂಬಂಧಗಳ ಮಧುರ ಬಾಂಧವ್ಯಗಳ ಭಾವಗೀತೆ. ಪ್ರೀತಿಯ ಉಯ್ಯಾಲೆಯಲ್ಲಿ ತೇಲಾಡುವ ಪ್ರತಿ ಕ್ಷಣವು ಪ್ರೀತಿಯ ಅನುಗ್ರಹ ಹಾಗೂ ನಮ್ಮ ನಿತ್ಯ ಜೀವನದ ಮೌಲ್ಯಗಳನ್ನು ಪ್ರತಿನಿಧಿಸುವ ಅರ್ಥಗರ್ಭಿತವಾದ ಪದಗಳಿಂದ ರಚಿಸಿರುವ ಹಾಡಾಗಿದೆ. ತುಂಬ ಅಂದ ಚಂದದ ಗೀತೆ ಅಂತ ಹೇಳ್ಬೋದು. ಅಂದಿಗೂ ಇಂದಿಗೂ ಎಂದೆಂದಿಗೂ ಈ ಹಾಡನ್ನು ಕೇಳ್ತಾ ಮೈ ಮರಿಬಹುದು. ಈ ಗುರುವಾರದ ಶುಭ ಸಂಜೆಯಲ್ಲಿ ನಿಮ್ಮ ಎಲ್ಲ ಹಾಡುಗಳು ಬಹಳಷ್ಟು ಜನಪ್ರಿಯ ಆಗಿರುವಂಥ ಹಾಡುಗಳು. ಈ ಹಾಡಿನಲ್ಲಿ ಗೀತ ರಚನೆ, ಸಾಹಿತ್ಯ, ಸಂಗೀತ, ಛಾಯಾಗ್ರಹಣ, ದೃಶ್ಯ, ಮಾಧ್ಯಮ ನಿರ್ದೇಶನ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ. ಬಿ ಕೆ ನಾಗರಾಜ್, ಬಿ ಕೆ ಪದ್ಮ, ಲತಾ, ಗಾಯತ್ರಿ, ಕೆ ವಿ ರಘುನಂದನ್ ಚಳ್ಳಕೆರೆಯಲ್ಲಿ ರೇಡಿಯೋ ಕೇಳ್ತಾ ಇದ್ದಾರೆ ದಳಪತಿ ಕೂಡ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಕಾರ್ಯಕ್ರಮದ ಆರಂಭದ ಈ ಹಾಡು ನಾಚಿಕೆ ಇನ್ನೇಕೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಇವುಗಳ ಧ್ವನಿಗಳಲ್ಲಿರುವ ಕಿಲಾಡಿ ಜೋಡಿ ಚಿತ್ರದ ಗೀತೆ ಇದು. ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ಸಂಯೋಜಕರು ರಾಜನ್ ನಾಗೇಂದ್ರ.

9141927272. ತಪ್ಪದೆ ಕೇಳಿ ಭಾಗವಹಿಸಿ. ಇನ್ನು ಮುಂದೆ ನಿಮ್ಮ ಪ್ರೀತಿ ಚಿತ್ರದುರ್ಗ ಎಫ್ಎಂ ನಿಂದ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ. ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಕಿಲಾಡಿ ಜೋಡಿ ಚಿತ್ರದ ಒಂದು ಮಧುರವಾದ ಗೀತೆಯನ್ನು ಕೇಳಿದ್ರೆ ಇನ್ನು ಮುಂದೆ 5:30 ಎರಡು ಗೀತೆಗಳು ಸಮಯದ ಗೊಂಬೆ ಚಿತ್ರದಿಂದ ಸಂಕೋಚವ ಬಿಡು ಗೆಳತಿಯೇ ಹಾಡು ಪ್ರಸರಾಗುತ್ತೆ. ಅಳ್ಳಿರಂಬೆ ಬೆಳ್ಳಿ ಬೊಂಬೆ ಚಿತ್ರದಿಂದ ಆಯ್ದ ಯಾಕೋ ಕಾಣೆ ನಂಗೆ ನಾಚಿಕೆ ಆಗೈತೆ ಈ ಹಾಡನ್ನು ಎಷ್ಟೋ ಸಲ ಕೇಳಿರ್ತೀರಿ. ಯಾಕಾಗಿ ಇಷ್ಟ ಆಗುತ್ತೆ ನಿಮ್ಮ ಚಿತ್ರದ ಗೀತೆಗಳ ಅನುಭವ ಅಲ್ಲದೆ ಯಾವಾಗ ನೋಡಿದ್ರಿ ಯಾಕೆ ನೋಡಿದ್ರಿ ಏನು ಅನಿಸ್ತಿ ಸಿನಿಮಾದ ಬಗ್ಗೆ ಒಂದಿಷ್ಟು ಚಿಕ್ಕ ಅಭಿಪ್ರಾಯಗಳನ್ನು ಎಲ್ರಿಗೂ ಕೇಳಲಿಕ್ಕೆ ಹಿತವಾಗಿರ್ಬೇಕು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ನೀವು ವಾಟ್ಸಪ್ನಲ್ಲಿ ಸಂದೇಶ ಬರೆದು ಕಳುಹಿಸಿ ನಮ್ಮೊಂದಿಗೆ ಹಂಚಿಕೊಳ್ಳಿ. 9448640723 ಇನ್ನೊಂದಿಷ್ಟು 20 ನಿಮಿಷಗಳ ಅವಧಿಯಲ್ಲಿ ನೀವು ನಮಗೆ ಸಂದೇಶಗಳನ್ನು ಕಳಿಸಬಹುದು. ಹಾಗೆ ನಮ್ಮ ಮುಂದಿನ ಸಂದೇಶ ಶಾಂತಾಚಾರ್ ಬಡಿಗೇರ್ ಹರಿಹರ ಕೊಕ್ನೂರಿಂದ ಸಂದೇಶವನ್ನು ಕಳಿಸಿದರೆ, ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸಂಜಯ್ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ನಮ್ಮ ಮೆಚ್ಚಿನ ಚಿತ್ರ ಹಳ್ಳಿರಂಬೆ ಬೆಳ್ಳಿ ಬೊಂಬೆ ಹಾಡು ಯಾಕೋ ಕಾಣೆ ನನಗೆ ನಾಚಿಕೆ ಆಗುತ್ತೆ. ಈ ಹಾಡು ಮಧುರವಾದ ಪ್ರೇಮ ಗೀತೆಯಾಗಿದೆ. ಈ ಹಾಡು ಇಬ್ಬರು ಪ್ರೇಮಿಗಳ ನಡುವಿನ ಮುದ್ದಾದ ಸಂಭಾಷಣೆ, ಕಾಮನೆಗಳು ಮತ್ತು ಪ್ರಣಯದ ಕ್ಷಣಗಳನ್ನು ಸುಂದರವಾಗಿ ಬಿಂಬಿಸುತ್ತದೆ. ನಾಯಕಿಯನ್ನು ಕಂಡಾಗ ವಯಸ್ಸಿಗೆ ತಕ್ಕಂತೆ ಸಹಜವಾಗಿ ಉಂಟಾಗುವ ಪ್ರೇಮದ ಮಿಂಚು ಮತ್ತು ನಾಚಿಕೆಯನ್ನು ಈ ಹಾಡು ವರ್ಣಿಸುತ್ತದೆ. ನಾಯಕನನ್ನು ಹತ್ತಿರದಲ್ಲಿ ಕಂಡಾಗ ಆಕೆಯ ಮನಸ್ಸಿನಲ್ಲಿ ಮೂಡುವ ಅಪ್ಪುಗೆಯ ಆಸೆ, ಮುತ್ತಿನ ಬೇಡಿಕೆ ಪ್ರೇಮದ ಭಾಷೆಯನ್ನು ಹೇಳುತ್ತದೆ. ಹಳ್ಳಿ ಹೆಣ್ಣು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಶಾಂತಾಚಾರ್ ಬಡಿಗೇರ್ ಹರಿಹರ ಕೊಕ್ನೂರಿಂದ ತಮ್ಮ ಸುದೀರ್ಘವಾದ ಸಂದೇಶಕ್ಕೆ ಧನ್ಯವಾದಗಳು. ಜಯ ಪ್ರಸನ್ನ ಕುಮಾರ್ ಗೊರಲಡ್ಕು ಹಿರಿಯೂರಿನ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಸ್ಸಂಜೆ ಚಂದ್ರವಳ್ಳಿ ಕಾರ್ಯಕ್ರಮದ ನಿರೂಪಕರಿಗೆ ನನ್ನ ನಮನಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ 1984 ತೆರೆ ಕಂಡ ಸಮಯದ ಗೊಂಬೆ ಚಿತ್ರದ ಹಾಡು ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯವರ ಕಂಠದಲ್ಲಿ ಮೂಡಿ ಬಂದ ಜನಪ್ರಿಯ ಗೀತೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ. ಪ್ರೀತಿ ಮತ್ತು ಭರವಸೆ ಭಾವನೆಗಳನ್ನೊಳಗೊಂಡ ಸರಳ ಸಾಹಿತ್ಯದೊಂದಿಗೆ ಅದ್ಭುತವಾಗಿ ಮೂಡಿ ಬಂದಿದೆ ಈ ಗೀತೆಯನ್ನು ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಜೈ ಪ್ರಸನ್ನ ಕುಮಾರ್ ಗರ್ಲುಡುಕ್ ನಲ್ಲಿ ರೇಡಿಯೋ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ಸಂದೇಶಗಳನ್ನು ಕಳಿಸ್ತಾ ಇರಿ. ಇನ್ನು ಸಮಯದ ಗೊಂಬೆ ಚಿತ್ರದ ಹಾಡು ಇವತ್ತು ಇಷ್ಟ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಇವರ ಒಂದು ಅಭಿನಯ ನೋಡಲಿಕ್ಕೆ ಇಷ್ಟ, ರಾಗ ತಾಳ ಪಲ್ಲವಿ ಎಲ್ಲ ಕೂಡ ಈ ಗೀತೆಯಲ್ಲಿ ಸೊಗಸಾಗಿದೆ ಅಂತ ಹೇಳಿ ನಾನು ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಇಷ್ಟಪಟ್ಟು ಅಂತ ಸಂದೇಶವನ್ನು ಜಗಳೂರು ತಾಲೂಕು ಕಮಂಡಲ ಗೊಂದಿಯ ನಮ್ಮ ಕೇಳುಗರು ಮಾದಪ್ಪ ಕೆ ಕೃಷ್ಣ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ತಮ್ಮ ಸಂದೇಶಕ್ಕೆ ಇನ್ನು ನಾಗೇಂದ್ರ ಗುಂಡಮ್ಮ ದೊಡ್ಡೂಳಾರ್ತಿಯಿಂದ ಸಂದೇಶವನ್ನು ಕಳಿಸಿ ತಮ್ಮ ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ, ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರುವ 3 ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ. ಹಾಡುಗಳನ್ನು ತಪ್ಪದೆ ಕೇಳ್ತೀನಿ, ಪ್ರಸಾರ ಮಾಡಿ, ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ರಾಯಬಾಗ್ ತಾಲೂಕು ಮುಗುಳ್ಕೊಡದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಅಭಿಷೇಕಯ್ಯ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಎಲ್ಲ ಹಾಡುಗಳು ಸೂಪರ್ ಫ್ಯಾಂಟಾಸ್ಟಿಕ್ ಬ್ಯೂಟಿಫುಲ್ ರೇರ್ ಎಕ್ಸಲೆಂಟ್ ಆಗಿವೆ. ಸಾಹಿತ್ಯ ಮತ್ತು ಸಂಗೀತ ನಿಮ್ಮ ನಿರೂಪಣೆ ಕೂಡ ತುಂಬ ಸೂಪರ್ ಸೂಪರ್ ಅಂತ ಕಳಿಸ್ತಾ ಇದ್ದಾರೆ ಶಿವಲಿಂಗಯ್ಯ ಹಿರೇಮಠ್ ಅವರು. ಇನ್ನು ಸಿದ್ದಲಿಂಗಯ್ಯ ಮೂರ್ತಿ ಸಿದ್ಲಿಂಗ್ ಮೂರ್ತಿ ಅವರು ಸಿರಿಗೆರೆಯ ಕೇಳುವರು. ಇವರು ನಮಸ್ಕಾರ ಸರ್ ಅಂತ ಹೇಳ್ತಿದ್ದಾರೆ. ಈ ಸಂಜೆಯ ಹಾಡುಗಳ ಪಟ್ಟಿ ಬಹಳ ಚೆನ್ನಾಗಿದೆ, ಕಾರಣ ಸಂಕೋಚ ನಾಚಿಕೆ ವಿಷಯದ ಮೇಲೆ ಹಾಡಿನ ಸಾಹಿತ್ಯ ಸಾಲುಗಳು ಬಹಳ ಇಂಪಾಗಿ ಮನಕ್ಕೆ ಮುದ ನೀಡುವ ಹಾಡಾಗಿವೆ. ಎಲ್ಲ ಹಾಡುಗಳು ಮೆಚ್ಚುಗೆ ಆಗ್ತವೆ, ಇಂಪಾಗಿವೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಬೆಂಗಳೂರಿನಿಂದ ಬೀನ ವಸಂತರಾವ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಿರೂಪಕ ಮಿತ್ರರಾದ ಬಸವರಾಜ್ ಸರ್ ಅಂತ ಹೇಳ್ತಿದ್ದಾರೆ. ಸಂಜೆ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ಪ್ರಸಾರ ಮಾಡುತ್ತಿರುವ ಹಾಡುಗಳೆಲ್ಲವೂ ನನಗೆ ಇಷ್ಟ, ಅದರಲ್ಲೂ ಕಿಲಾಡಿ ಜೋಡಿ ಚಿತ್ರದ ನಾಚಿಕೆ ಇನ್ನೇಕೆ ತುಂಬ ಇಷ್ಟ ಹಾಡುಗಳನ್ನು ಪ್ರಸಾರ ಮಾಡುತ್ತಿರುವ ಧನ್ಯವಾದಗಳು ನಿಲಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಇನ್ನು ನಮಗೆ ಸಂದೇಶವನ್ನು ನಾಯಕನಟ್ಟಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಶ್ರೀನಿಧಿ ಭಂಡಾರಿ ಇವರು. ನಮ್ಮ ಚಿತ್ರದುರ್ಗ ಬಾನುಲಿಯನ್ನು ಕೇಳ್ತಾ ಇದ್ದರೆ ಮನಸ್ಸೆಲ್ಲ ನಲಿ ನಲಿ ಕೇಳಲಿಲ್ವೆಂದರೆ ಮನಸ್ಸು ವಿಲಿ ವಿಲಿ, ವಾತಾವರಣ ಇರುವುದು ಚಳಿ ಚಳಿ, ಹೊಸ ಹೊಸ ವಿಷಯಗಳನ್ನು ಎಂದೂ ಕೇಳಿರದ ಗೀತೆಗಳನ್ನು ಪ್ರಸಾರ ಮಾಡುವ ಬಾನುಲಿ, ಅದುವೇ ನಮ್ಮ ಹೆಮ್ಮೆ ಚಿತ್ರದುರ್ಗದ ಬಾನುಲಿ ಅಂತೇಳಿ ಶ್ರೀನಿಧಿ ಭಂಡಾರಿ ನಾಯಕನಟ್ಟಿಯಿಂದ ಸಂದೇಶವನ್ನು ಮಧುರವಾದ ಪುಟ್ಟ ಕವನದೊಂದಿಗೆ ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಹಾಯ್ ಹಲೋ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನೀವು ಕೊಟ್ಟಿರೋ 3 ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಯಾರು ಅಂತ ಹೇಳಿದರೆ ಇವರು ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಈ ನೀವು ಆಯ್ದುಕೊಂಡ 3 ಹಾಡುಗಳ ಸಾಹಿತ್ಯ ಸಂಗೀತ ಕೇಳಬೇಕನ್ನಿಸ್ತಾ ಇರುತ್ತೆ, ಭಾಳ ಮಧುರವಾಗಿವೆ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಕೇಳ್ತಾ ಇರಿ ನಿಮಗೋಸ್ಕರ. ಇನ್ನು ಶುಭ ಸಂಜೆ, ಸಂಜೆ ನಮಸ್ಕಾರಗಳು. ನೀವು ಕೊಟ್ಟಿರುವ 3 ಗೀತೆಗಳಲ್ಲಿ ನಾಚಿಕೆ ಸಂಕೋಚ ಇವು ಮಾನವನ ಗುಣಗಳಲ್ಲಿ ಒಂದಾಗಿವೆ. ನಾವು ಯಾರನ್ನಾದರೂ ತಪ್ಪು ಮಾಡಿದಾಗ ನಿನಗೆ ನಾಚಿಕೆ ಆಗೋದಿಲ್ವೇ, ನೀನು ಏನನ್ನು ಬೇರೆಯವರ ಹತ್ತಿರ ಕೇಳೋದಕ್ಕೆ ಸಂಕೋಚ ಆಗೋದಿಲ್ವೇ ಎಂದು ಹೇಳುತ್ತೇವೆ. ನಾವು ಇಲ್ಲಿನ ಹಾಡುಗಳನ್ನು ತುಂಬ ಸೊಗಸಾಗಿವೆ, 3 ಹಾಡುಗಳನ್ನು ಕೇಳ್ತೇನೆ ಅಂತೇಳಿ ಸಂದೇಶಗಳನ್ನು ಕಳಿಸ್ತಿದ್ದಾರೆ.

ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಹನುಮಂತಾಪುರದಿಂದ ಬನ್ನೂರಲ್ಲಿ ಅವರು ಯಾವಾಗಲೂ ವಿಮರ್ಶಾತ್ಮಕವಾಗಿ ಸಂದೇಶಗಳನ್ನು ಕಳಿಸ್ತಾ ಇರ್ತಾರೆ, ಹಾಗೆ ಕಳಿಸಿದ್ದಾರೆ. ಗುರುಮೂರ್ತಿ ಜಿ ಬಿ ಶಿಕ್ಷಕರು ಗೋನೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಈ ದಿನದ ಮೂರು ಹಾಡುಗಳು ತುಂಬ ಚೆನ್ನಾಗಿವೆ. ಇಂದು ನನ್ನ ಊರಿನ ತಾಯಿಯ ಮನೆಗೆ ಹೊಸ ಅತಿಥಿ ಎಫ್ ಎಂ ಖರೀದಿಸಿ ತರಲಾಗಿದೆ, ಧನ್ಯವಾದಗಳಂತ ಹೇಳ್ತಿದ್ದಾರೆ. ಹೊಸ ಸೆಟ್ ರೇಡಿಯೋ ಸೆಟ್ ಅನ್ನು ಚಿತ್ರದುರ್ಗ ಆಕಾಶವಾಣಿ ಕೇಳಲಿಕ್ಕೋಸ್ಕರ ತಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಗುರುಮೂರ್ತಿ ಜಿ ಬಿ ಶಿಕ್ಷಕರು. ಧನ್ಯವಾದಗಳು ತಮಗೆ. ಈಗ ಕಾರ್ಯಕ್ರಮನ ಕೇಳ್ತಾ ಇರಿ. ಇನ್ನು 15 ನಿಮಿಷದ ಅವಧಿಯಲ್ಲಿ ಎರಡು ಹಾಡುಗಳು ಪ್ರಸಾರ ಆಗುತ್ತೆ. ನಿಮ್ಮ ಸಂದೇಶಗಳು ಕೂಡ ಎಲ್ಲವೂ ಕೂಡ ನಿಮ್ಮ ಸಂದೇಶಗಳನ್ನು ಓದ್ತೇನೆ. ಹಾಗೆ ಯಾರೆಲ್ಲ ಸಂದೇಶಗಳನ್ನು ಕಳಿಸಿಲ್ಲ ಕಳಿಸ್ತಾ ಇರಿ. 9444820273 ಈ ಸಂಖ್ಯೆಗೆ ಕಳಿಸ್ತಾ ಇರಿ. ಕೂಡ್ಲಿಗಿ ತಾಲೂಕು ಹಾರಕ್ ಬಾವಿ ಗ್ರಾಮದ ಮಹಾದೇವಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಹಾಡುಗಳು ಸೂಪರ್ ಸರ್ ಅಂತ ಹೇಳ್ತಾ ಇದ್ದಾರೆ. ಮಹಾದೇವಿ ಅವರು ಹಾರಕ್ ಬಾವಿ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆಯಲ್ಲಿ ರೇಡಿಯೋ ಕೇಳ್ತಾ ಇರ್ತಾರೆ ಇವರು. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮ್ಮ ಮುಂದಿನ ಗೀತೆಯನ್ನು ಕೇಳುವ ಸಮಯ. ಸಮಯದ ಗೊಂಬೆ ಚಿತ್ರದ ಹಾಡಿದು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಎಸ್ ಜಾನಕಿ, ಚಿ ಉದಯ್ ಶಂಕರ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ. ಇನ್ನು ನಮಗೆ ಸಂದೇಶವನ್ನು ಉಮಾದೇವಿ ಅವರು PWD ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಆಯ್ಕೆಯ ಹಾಡುಗಳಲ್ಲಿ ತುಂಬ ಚೆನ್ನಾಗಿವೆ, ನನಗಿಷ್ಟ ಹಳ್ಳಿರಂಬೆ ಬೆಳ್ಳಿ ಬೊಂಬೆ ಚಿತ್ರದ ಹಾಡು ಪ್ಲೇ ಆಗಲಿ ಅಂತ ಕಾಯ್ತಾ ಇದ್ದೇನೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮುಂದಿನ ಗೀತೆಯಾಗಿ ಅದೇ ಹಾಡು ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ರತ್ನ ಬಸವರಾಜ್ ರಾಕೇಶ್ ಪ್ರಸಾದ್ ಜಂತ ಕಾಲೋನಿ ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಆಯ್ದುಕೊಂಡ ಮೂರು ಗೀತೆಗಳು ಸುಮಧುರವಾಗಿವೆ, ಕೇಳಲಿಕ್ಕೆ ಇಷ್ಟ. ಚಿತ್ರದುರ್ಗ ಆಕಾಶವಾಣಿ ಎಲ್ಲ ಸಿಬ್ಬಂದಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಅದ್ಭುತವಾದ ಮೂರು ಹಾಡುಗಳ ಚಾಯ್ಸ್ ಮಾಡಿದ್ದೀರಿ, ಕೇಳಲು ಇಷ್ಟ ಆಗುತ್ತೆ, ಪ್ರಸಾರ ಮಾಡಿ ನಿಮಗೆ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಸಂಡೂರ್ನಲ್ಲಿ ರೇಡಿಯೋ ಕೇಳ್ತಾ ಇರುವಂಥ ರಾಮಚಂದ್ರಪ್ಪ, ಇವರು ಸಂಡೂರ್ನ ಕೇಳುಗರು. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಶಿವಾನಂದ ಮುಚ್ಚಂಡಿ, ಪ್ರಜ್ವಲ್ ಪ್ರಣತಿ, ನೀಲಮ್ಮ ಮುಚ್ಚಂಡಿ, ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕು ಸೋನಿಯಾಳ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ರೀ, ನಮಗೆ ಕಿಲಾಡಿ ಜೋಡಿ ಚಿತ್ರದ ಹಾಡು ಇಷ್ಟ ಆಯಿತು ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನಮಸ್ಕಾರ ಸರ್, ಕಾರ್ಯಕ್ರಮ ಸುಂದರವಾದ ಕಾರ್ಯಕ್ರಮ ಸರ್, ನೀ ಎಲ್ಲ ಹಾಡುಗಳು ಚೆನ್ನಾಗಿವೆ ಅಂತ ಹೇಳಿ ಸಂದೇಶವನ್ನು ಮಣಕವಾಡ ಕೊಡಿಕೊಪ್ಪದ ಮಂಜುನಾಥ್ ಕೊಡಿಕೊಪ್ಪ ಮಣಕವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ನಮಸ್ತೆ ಬಸವರಾಜ್ ಸರ್ ಅಂತ ಹೇಳ್ತಿದ್ರೆ ಇಂದಿನ ಮೂರು ಹಾಡುಗಳು ಸಹ ಕೇಳಲು ಕಿವಿಗೆ ಇಂಪಾಗಿವೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಅನಿತಾ ಅನಂತರಾಜ್ ಗೊರಲಾಡುಕು ಹಿರಿಯೂರು ತಾಲೂಕಿನಲ್ಲಿ ರೇಡಿಯೋ ಕೇಳಿದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಆತ್ಮೀಯ ನಿರೂಪಕರಿಗೆ ಸಂಜೆಯ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ. ಹೇಗಿದ್ದೀರಾ ಸರ್ ಅಂತ ಹೇಳ್ತಿದ್ದಾರೆ. ಚಿಕ್ಕಪ್ಪ ಶಾರದ ರಾಮೇಶ್ವರ, ನಾವು ಕೂಡ ಚೆನ್ನಾಗಿದ್ದೇವೆ, ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇನೆ. ನೀವು ಕೂಡ ಆ ಕಾರ್ಯಕ್ರಮ ಕೇಳಲಿಕ್ಕೆ ತವಕದಿಂದ ಸಂದೇಶವನ್ನು ಕಳಿಸಿದ್ದೀರಿ, ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಈ ದಿನ ನೀವು ಆಯ್ದುಕೊಂಡಂಥ ಮೂರು ಹಾಡುಗಳು ನಮಗಾಗಿ ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಚಿತ್ರದಿಂದ. ಯಾಕೋ ಕಾಣೆ ನನಗೆ ನಾಚಿಕೆ ಆಗುತ್ತೆ, ಈ ಗೀತೆ ತುಂಬ ಇಷ್ಟ. ಇದು ತುಂಬ ಅಪರೂಪದ ಹಾಡಾಗಿದೆ, ಸಾಹಿತ್ಯ ಸಂಗೀತ ಕೂಡ ಚೆನ್ನಾಗಿದೆ, ಹಾಡು ಕೂಡ ಅಷ್ಟೇ ಸುಮಧುರವಾಗಿದೆ. ಈ ತಂಪಾದ ಸಮಯದಲ್ಲಿ ಹಾಡನ್ನು ಕೇಳಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದೇನೆ. ಬೇಗ ಪ್ರಸಾರ ಮಾಡ್ತಿರಲ್ಲ ಸರ್ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು. ಹಿರೇಹಳ್ಳಿ HN ಮಂಜುನಾಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಈ ಸಾಂಗ್ಸ್ ನಾನು ಪ್ರೀತಿಸಿದ ಹುಡುಗಿ ನೆನಪನ್ನು ಕಾಡ್ತಾ ಇದೆ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಶುಭ ಸಂಜೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿ ಚಂದ, ನೀರಿನಲ್ಲಿ ಈಜು ಮೀನು ಚಂದ, ಮರದ ಮರಿಯಲ್ಲಿ ಕೋಗಿಲೆಯಾಗಿ ನಿನಾದ ಚಂದ, ಚಿತ್ರದುರ್ಗದಲ್ಲಿನ ಆಕಾಶವಾಣಿ ಆಯ್ಕೆ, ನಮ್ಮ ಹಾಡು ನಿಮ್ಮ ಅನಿಸಿಕೆ, ನೀವು ಕೊಟ್ಟಿರುವ ಹಾಡು ನನಗೆ ಚಂದ ಅಂತ ಹೇಳ್ತಾ ಇದ್ದಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿಂದ ಸಂದೇಶವನ್ನು ಕಳಿಸಿ. ಇನ್ನು ಶ್ರೀ ಹೂವಳೆ ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸ್ತಾರೆ. ಕಿಲಾಡಿ ಜೋಡಿ ಚಿತ್ರದ ಹಾಡು ಇಷ್ಟ ಆಗುತ್ತೆ, ತುಂಬ ಇಷ್ಟ ರೀ ಹಾಡುಗಳು, ಸಾಹಿತ್ಯ ಸಂಗೀತ ಅದ್ಭುತವಾಗಿರುವಂಥ ಗೀತೆಗಳನ್ನೇ ಆಯ್ಕೆ ಮಾಡಿಕೊಂಡು, ನಮ್ಮ ಮೈ ಫೇವರೇಟ್ ಸಾಂಗ್ ಕೂಡ ಇದೇನೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನಮಗೆ ಸಂದೇಶವನ್ನು ತುಂಬ ಇಷ್ಟ ಆಗ್ತಾ ಇದೆ ಸಾಂಗ್ಗಳು ಅಂತ ಹೇಳಿ ನಮಗೆ ಸಂದೇಶವನ್ನು ಕಮಂಡಲಗೊಂದಿಯಿಂದ ಕೃಷ್ಣ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎನ್ ಮಾರಣ ಶಿಕ್ಷಕರು ತಳುಕು ಚಳ್ಳಕೆರೆ ತಾಲೂಕು ಸಂಜೆ ನಿರೂಪಕರಿಗೆ ನಮಸ್ಕಾರ ಅಂತ ಹೇಳ್ತಿದ್ದಾರೆ. ನೀವು ಕೊಟ್ಟಿರೋ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ, ಸಾಹಿತ್ಯ ಸಂಗೀತ ಚಿತ್ರಕಥೆ ನಿರ್ದೇಶನ ಎಲ್ಲವೂ ಕೂಡ ಚೆನ್ನಾಗಿದೆ, ಕೇಳ್ತೇನೆ ತಪ್ಪದೆ ಪ್ರಸಾರಿಸಿ ಅಂತೇಳಿ ತಳುಕಿನಿಂದ ಶಿಕ್ಷಕರು ಎನ್ ಮಾರಣ್ಣ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಹಾಡುಗಳು ಕೂಡ ಸಂಕೋಚವ ಬಿಡು ಮೈ ಫೇವ್ರೆಟ್ ಸಾಂಗ್ ಆಗಿ ಪ್ರಸಾರ ಮಾಡಿದ್ರಿ. ಇವತ್ತು ನೀವು ಆಯ್ದುಕೊಂಡಂಥ ಮೂರು ಗೀತೆಗಳಲ್ಲಿ ತುಂಬ ಆರ್ ಟಚಬಲ್ ಸಾಂಗು, ಹಾಗೆ ಪ್ರೋಗ್ರಾಮ್ ಕೂಡ ನಡೆಸ್ಕೊಡ್ತಾ ಇದ್ದೀರಿ ಅಂತ ಹೇಳ್ತಿದ್ದಾರೆ. ಬಿ ವಿರೂಪಾಕ್ಷಪ್ಪ, ಬಿ ಶಿಲ್ಪ, ಮಂಜುನಾಥ್ ಹೊಸಪೇಟೆಯಿಂದ ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಹಳೆಯ ಮೂರು ಹಾಡುಗಳು ತುಂಬ ಚೆನ್ನಾಗಿದ್ದಾವೆ ಅಂತೇಳಿ ಕಾವ್ಯಶ್ರೀ ವೆಂಕಟೇಶ್ ಕರುವಿನಕಟ್ಟೆ ಸರ್ಕಲ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ತಿಪ್ಪೇಸ್ವಾಮಿ ಎಸ್ಸಿ ಯೋಧರು ಅಂತ ಹೇಳ್ತಾ ಇದ್ದಾರೆ, ಜಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೂರು ಹಾಡುಗಳು ಕೂಡ ತುಂಬ ಮಧುರವಾಗಿವೆ, ಎಲ್ಲ ಗೀತೆಗಳನ್ನು ಸಂಪೂರ್ಣವಾಗಿ ಕೇಳಿಸಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ನಾನು ಆಯ್ದುಕೊಂಡಂಥ ಮೂರು ಹಾಡುಗಳಲ್ಲಿ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ ಅನ್ನೋದ್ರ ಜೊತೆಗೆ ಒಂದಿಷ್ಟು ನಾಚಿಕೆ ಸಂಕೋಚ ಜಾಸ್ತಿನೇ ಇದೆ ರೀ ಹಾಡುಗಳಲ್ಲಿ. ಮಕ್ಕಳು ಹಿರಿಯರಿಂದ ನಾವು ದೊಡ್ಡವರವರೆಗೂ ಕೂಡ ಈ ಒಂದು ಏನು ಸಂಕೋಚ ಇದೆಲ್ಲ ಇದೆ, ಇದು ಒಂದು ಮಾನಸಿಕ ಭಾವನೆ. ಹಾಗೆ ಬಾಲಕಿಯರಲ್ಲೂ ಹಾಗೂ ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ ಈ ನಾಚಿಕೆ ಅನ್ನೋದು ಹೆಚ್ಚಿರುತ್ತೆ ಅಂತ ನಾವು ನೀವು ಗಮನಿಸಿದ್ರು ಕೂಡ ಧಾರಾಳವಾಗಿರೋರು ಸಂಕೋಚ ಪಡಬಾರ್ದು. ಕೆಲವಡೆ ತೋರಿಸ್ತಾ ಇದ್ದರೂ ಕೆಲವಡೆ ತೋರಿಸ್ಬೇಕಾಗುತ್ತೆ, ಅನಿವಾರ್ಯತೆ ಇರುತ್ತೆ. ಕಾರ್ಯಕ್ರಮದ ಕೊನೆಯ ಹಾಡಾಗಿ ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಚಿತ್ರದ ಈ ಮಧುರವಾದ ಗೀತೆ ನಿಮಗೆ.

ಎಸ್ಎನ್ಕೆಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಚಿತ್ರದ ಹಾಡನ್ನ ಕೇಳುತ್ತಿದ್ದೀರಿ. ಚಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ಸಂಯೋಜಕರು ಉಪೇಂದ್ರ ಕುಮಾರ್, ಚಂದ್ರಿಕಾ ನೇರಲಗುಂಡಿ ಅವರು ಕೂಡ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿ ಮೂರು ಗೀತೆಗಳು ಕೂಡ ಇಷ್ಟ ಆಗ್ತಾ ಇದೆ ಇವತ್ತು ಕೇಳ್ತಾ ಇದ್ದೀನಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ.

0: ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ ಚಿತ್ರದುರ್ಗ ಎಫ್ ಎಂ ಸಮಯ 5:30.
1: ಕೇಳಿ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ.

ಪ್ರೇಕ್ಷಕರುಗಳೇ, ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಪ್ರಶ್ನೆಗಳಿಗೆ ಉತ್ತರಿಸಲು ನೀವು ಕಾರ್ಯಕ್ರಮದಲ್ಲಿ ಕರೆ ಮಾಡಬಹುದು. ಕರೆ ಮಾಡಲು ಭಾಗವಹಿಸಿ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳನ್ನು ಮತ್ತೊಮ್ಮೆ ಗಮನಿಸಿ 9448640273 ಮತ್ತು 9141970272 ಈ ನಂಬರ್ಗಳಿಗೆ ಕರೆ ಮಾಡಿ ನಾವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇದ್ದೀನಿ. ನಮಗೆ ಕರೆಗಳು ಬರ್ತಾ ಇವೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು ಹೇಳಿ? ಗೋನೂರಿಂದ ಜಿ ಬಿ ಗುರುಮೂರ್ತಿ ಅಲ್ವಾ? ಕಾರ್ಯಕ್ರಮದ ಆರಂಭದ ಕರೆ ನಿಮ್ಮದೇ. ಸ್ವಾಗತ ಕ್ವಶನ್ ಬಾಕ್ಸ್ ನೇರ ಫೋನ್ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಗುರುಮೂರ್ತಿ ಸರ್. ಏನಂದ್ರೆ

0: ಆರಂಭದ ಕರೆ ನಿಮ್ಮದೆ ಸ್ವಾಗತ. ಕ್ವಶನ್ ಬಾಕ್ಸ್ ನೇರ ಫೋನ್ ನೀರಸ ಪ್ರಶ್ನೆ ಕಾರ್ಯಕ್ರಮಕ್ಕೆ ಗುರುಮೂರ್ತಿ ಸರ್, ಏನಂದ್ರೆ ಪ್ರಶ್ನೆಯನ್ನ ನಿಮಗೋಸ್ಕರ. ಕಾಮನ್ವೆಲ್ತ್ ದಿನವನ್ನ ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ ಸರ್? ಕಾಮನ್ವೆಲ್ತ್ ದಿನ ತಿಂಗಳು ಹೇಳಿದ್ರು ನಿಮ್ಮ ಉತ್ತರ ಒಂದಿಷ್ಟು ಪೂರ್ಣ ಆಗುತ್ತೆ, ಇನ್ನೊಂದ್ ಸ್ವಲ್ಪ ಇರುತ್ತೆ. ಆಗಸ್ಟ್ ಅಂತ ಹೇಳ್ತಾ ಇದ್ರಿ, ಉತ್ತರ ತಪ್ಪಾಗಿದೆ ಸರ್. ನಾನು ಮುಂದಿನ ಕೇಳುಗರನ್ನ ಕೇಳ್ತೇನೆ. ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡಿದ್ದಕ್ಕೋಸ್ಕರ. ಹಲೋ, ನಮಸ್ತೆ. ಹಲೋ, ಆಕಾಶವಾಣಿ. ಹಲೋ,
1: ನಮಸ್ತೆ ಸರ್. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ.
0: ಸುಬ್ರಹ್ಮಣ್ಯ ಜಯಂತ ಅವರೇ, ಬೆಂಗಳೂರಿನಲ್ಲಿ ರೇಡಿಯೋ ಕೇಳ್ತಾ ನಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಿತ್ರದುರ್ಗ ಆಕಾಶವಾಣಿಯನ್ನು ಕೇಳಲಿಕ್ಕೆ ಖುಷಿ ಆಗ್ತಿದೆ. ನಿಮಗೆ ಪ್ರಶ್ನೆಯನ್ನ ಮುಂದುವರಿಸ್ತಾ ಇದ್ದೇನೆ. ನಮ್ಮ ಕೇಳುಗರೊಬ್ಬರಿಗೆ ಮೊದಲ ಕರೆಯಲ್ಲಿ ಅವರಿಗೆ ಕೇಳಿದ್ದೆ ಪ್ರಶ್ನೆಯನ್ನ, ಕಾಮನ್ವೆಲ್ತ್ ದಿನವನ್ನ ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ ಸುಬ್ರಹ್ಮಣ್ಯ ಜಯಂತ ಅವರೇ? ಕಾಮನ್ವೆಲ್ತ್ ದಿನವನ್ನ ಪ್ರತಿ ವರ್ಷ ಯಾವಾಗ?
1: ಕಾಮನ್ವೆಲ್ತ್,
0: ಹೌದು
1: ಸರ್, ಇದು ಯಾವ ವರ್ಷ ಅಂತಾನೆ
0: ಅಲ್ಲ, ಯಾವ ಒಂದು ತಿಂಗಳಲ್ಲಿ ಆಚರಣೆ ಮಾಡ್ತಾರೆ? ದಿನಾಂಕ ತಿಂಗಳು ಇರುತ್ತಲ್ವಾ ಒಂದೊಂದು ದಿನ ಒಂದೊಂದು ಘಟನೆಗಳಿಗೆ, ಹಾಗೆ ಅದಕ್ಕೊಂದು ದಿನ ಇದೆ ಹೇಳಲಿಕ್ಕೆ. ಮಾರ್ಚ್ ತಿಂಗಳು ಅಂತ ಹೇಳ್ತಾ ಇದ್ದೀರಿ, ತಪ್ಪಾಗ್ತಾ ಇದೆ ನಿಮ್ಮ ಉತ್ತರ. ಧನ್ಯವಾದಗಳು ಸುಬ್ರಹ್ಮಣ್ಯ ಜಯಂತ ಅವರೇ, ನಾನು ಮುಂದಿನ ಕೇಳುವರನ್ನ.
1: ಮಾರ್ಚ್ ತಿಂಗಳ ಎರಡನೇ ಸೋಮವಾರ ಸರ್ ಇದು.
0: ಇದು ಕೂಡ ತಪ್ಪಾಗಿದೆ. ಹಲೋ ಆಕಾಶವಾಣಿ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು ಹೇಳಿ? ನಿಮ್ಮ ವಾಯ್ಸ್ ಅಲ್ಲಿ ಧ್ವನಿಯಲ್ಲಿ ಕ್ಲಾರಿಟಿ ಇಲ್ಲಮ್ಮ, ಯಾರು ಮಾತಾಡ್ತಿದ್ದೀರಿ ಸ್ಪಷ್ಟವಾಗಿ? ಮಂಜುಳಾ, ಚಿತ್ರದುರ್ಗ ಗುಮಸ್ತರ ಕಾಲೋನಿಯಿಂದ ಕರೆ ಮಾಡ್ತಿದ್ದೀರಮ್ಮ. ನಿಮಗೆ ಪ್ರಶ್ನೆಯನ್ನ ಪುನರಾವರ್ತನೆ ಮಾಡ್ತಾ ಇದ್ದೇನೆ. ಕೇಳಿಸ್ಕೊಂಡಿದ್ದೀರಾ ಅನ್ಸುತ್ತೆ ಚಿತ್ರದುರ್ಗ ಆಕಾಶವಾಣಿಯನ್ನ.
2: ಪ್ರಶ್ನೆ
0: ಉತ್ತರವನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತೀರಾ? ಮಾತಾಡಿ ಮಾ, ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಉತ್ತರವನ್ನ ಹೇಳಿ ಮಂಜುಳಾ ಅವರೇ. ಕಾಮನ್ವೆಲ್ತ್ ದಿನವನ್ನ ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ?
2: ಮೇ ತಿಂಗಳಲ್ಲಿ 24ನೇ ತಾರೀಕು.
0: ಮೇ ತಿಂಗಳು ಅಂತ ಹೇಳ್ತಾ ಇದ್ದೀರಾ?
2: 24ನೇ ತಾರೀಕು.
0: ಹಲೋ,
2: ಹೇಳಿ ಸರ್.
0: ಕೇಳ್ತಿದ್ಯಮ್ಮ, ಕೇಳ್ತಾ ಇದೀಯಾ?
2: ಹಲೋ,
0: ಹಲೋ, ಹೌದಾ?
2: ಹೌದು ಸರ್.
0: ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೇನೆ. ಸಂವಿಧಾನ ಸಭೆಗೆ ಸಂವಿಧಾನ ಸಲಹೆಗಾರರಲ್ಲಿ ಬಹಳ ಪ್ರಮುಖರಾಗಿದ್ದಂತವರು ಯಾರಮ್ಮ? ಸಂವಿಧಾನ ಸಭೆಗೆ ಸಂವಿಧಾನ ಸಲಹೆಗಾರರಲ್ಲಿ ಒಬ್ರು ಪ್ರಮುಖರಾಗಿದ್ರು, ಅವರು ಈಗ ಮಾಜಿ ಪ್ರಧಾನಿಗಳು ಅಂತ ಹೇಳ್ಬೋದು. ನಿಮ್ಗೆ ಕ್ಲೂ ಕೂಡ ಕೊಡ್ತೇನೆ, ಹೇಳ್ತೀರಾ? ಈಗ ಪ್ರಶ್ನೆಗೆ ಉತ್ತರವನ್ನ ಹೇಳ್ತೀರಾ? ಸಂವಿಧಾನ ಸಭೆಗೆ ಸಂವಿಧಾನದ ಸಲಹೆಗಾರರಾಗಿದ್ರು ಅವರು, ಮಾಜಿ ಪ್ರಧಾನಿಗಳು ಅವರು, ಅವ್ರ ಹೆಸರನ್ನ ಹೇಳಲಿಕ್ಕೆ ಏನಂತ ನೆನಪು? ಜವಾಹರ್ಲಾಲ್ ನೆಹರು ಅವರು ಸಂವಿಧಾನ ಸಭೆಗೆ ಸಂವಿಧಾನ ಸಲಹೆಗಾರರಾಗಿದ್ರು, ಜವಾಹರ್ಲಾಲ್ ನೆಹರು ಅವರು. ನಿಮಗೆ ಮುಂದಿನ ಪ್ರಶ್ನೆನ ಕೇಳ್ತೇನೆ ಮಂಜುಳ ಅವರೇ. ಮಂಗಳ ಗ್ರಹದ ಉಪಗ್ರಹಗಳು ಯಾವುವು ಅಂತ ಗೊತ್ತಾ?
2: ಉಪಗ್ರಹಗಳು
0: ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳಮ್ಮ. ಹಲೋ, ನಮಸ್ತೆ. ನಮಸ್ತೆ, ಶುಭಲಿಂಗಯ್ಯ ಹಿರೇಮಠ ಅವರು, ನಿಮ್ಮ ಧ್ವನಿಯನ್ನ ಕೇಳ್ತಾ ಗೊತ್ತಾಗ್ತಾ ಇದೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಿರೇಮಠ. ಶ್ರೀಲಿಂಗಯ್ಯ ಅವರೇ ನಿಮ್ಗೆ.

0: ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಮಂಗಳ ಗ್ರಹದ ಉಪಗ್ರಹಗಳು ಯಾವುವು ಅಂತ ಹೇಳ್ತೀರಿ?
1: ಮಂಗಳ ಗ್ರಹಕ್ಕೆ ಇರುವಂತ ಎರಡು ಗ್ರಹಗಳು ಫೋಬಸ್ ಮತ್ತು ಡೋಮಸ್.
0: ಹೌದು, ಮಂಗಳ ಗ್ರಹದ ಎರಡು ಉಪಗ್ರಹಗಳು ಫೋಬಸ್ ಮತ್ತು ಡಿಮೋಸ್. ಹೌದು, ಹೌದು. ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೇನೆ. ಈಜಿಪ್ಟ್ನ ಪಿರಮಿಡ್ಗಳ ಎತ್ತರವನ್ನ ಅಳತೆ ಮಾಡಿದ ಗಣಿತಜ್ಞ ಯಾರು? ತಪ್ಪಾಗಿದೆ ಶ್ರೀಲಿಂಗಯ್ಯ ಹಿರೇಮಠ ಅವರೇ, ನಮ್ಮ ಮುಂದಿನ ಕೇಳುವರನ್ನ ಮಾತಾಡಿಸ್ತೇನೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು ಹೇಳಿ ಇವ್ರೆ? ಎಲ್ಲಿಂದ? ಪಿಳೆಕೆರೆನಳ್ಳಿನಾ? ಪಿಳೆಕೆರೆನಳ್ಳಿ ಚಿತ್ರದುರ್ಗ ಹತ್ರ ಅಲ್ವಾ? ಪ್ರಶ್ನೆಯನ್ನ ಕೇಳಿಸ್ಕೊಳ್ಳಿ ನಾಗಭೂಷಣ್ ಅವರೇ. ಈಜಿಪ್ಟ್ನ ಪಿರಮಿಡ್ಗಳ ಎತ್ತರವನ್ನ ಅಳತೆ ಮಾಡಿದ ಗಣಿತಜ್ಞ ಯಾರು? ಈಜಿಪ್ಟ್, ಈಜಿಪ್ಟ್ ಇದೆಯಲ್ಲ, ಈಜಿಪ್ಟ್ನ ಪಿರಮಿಡ್ಗಳ ಎತ್ತರವನ್ನ ಅಳತೆ ಮಾಡಿದ ಗಣಿತಜ್ಞ ಅಂದ್ರೆ ಗಣಿತ ಶಾಸ್ತ್ರಜ್ಞ ಯಾರು ಅಂತ? ಹೌದು, ಗೊತ್ತಾಗ್ತಾ ಇಲ್ಲ. ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀರಿ, ತುಂಬಾ ಖುಷಿ ಆಗ್ತಿದೆ. ರೇಡಿಯೋ ಕೇಳ್ತಾ ಹೀಗೆ ಭಾಗವಹಿಸ್ತಾರೋ ನೀವು? ಪಿಳೆಕೆರೆನಳ್ಳಿಯಲ್ಲಿ ಇದ್ದೀರಲ್ವಾ, ಹೀಗೆ ಕೇಳ್ತಾ ಇರಿ. ಸುಲಭವಾದ ಪ್ರಶ್ನೆಗಳು ಕೂಡ ಬರ್ತಾ ಇರುತ್ತೆ ಆ ಕಾರ್ಯಕ್ರಮದಲ್ಲಿ. ಭಾಗವಹಿಸಿಗೆ ಧನ್ಯವಾದಗಳು ನಾಗಭೂಷಣ್ ಅವರೇ, ನಾನು ಮುಂದಿನ ಕೇಳುಗರನ್ನ ಮಾತಾಡಿಸ್ತೇನೆ. ಹಲೋ, ನಮಸ್ತೆ. ಶಿವಲಿಂಗಯ್ಯ ಹಿರೇಮಠ ಅವರೇ, ಮತ್ತೊಮ್ಮೆ ನಿಮಗೆ ಪ್ರಶ್ನೆ. ನಿಮ್ಗೆ ಏನು ಅಂದ್ರೆ, ಈಜಿಪ್ಟ್ನ ಪಿರಮಿಡ್ಗಳ ಎತ್ತರವನ್ನ ಅಳತೆ ಮಾಡಿದ ಗಣಿತಜ್ಞ ಯಾರು? ತಪ್ಪಾಗಿದೆ ಶಿವಲಿಂಗಯ್ಯ ಹಿರೇಮಠ ಅವರೇ, ನಾನು ಮುಂದಿನ ಕೇಳುಗರನ್ನ ಮಾತಾಡಿಸ್ತೇನೆ. ಹಲೋ, ನಮಸ್ತೆ.
2: ನಮಸ್ಕಾರ.
0: ಶಿಕ್ಷಕರು ಗೋನೂರಿಂದ, ಗೋನೂರಿನ ಗುರುಮೂರ್ತಿ ಅವರು. ಪ್ರಶ್ನೆಯನ್ನ ನಿಮಗೆ ಹೌದು, ಸರಿಯಾದ ಉತ್ತರ. ಈಜಿಪ್ಟ್ನ ಪಿರಮಿಡ್ಗಳ ಎತ್ತರವನ್ನ ಅಳತೆ ಮಾಡಿದ ಗಣಿತಜ್ಞ ಥೇಲ್ಸ್ ಆಫ್. ಸರಿಯಾದ ಉತ್ತರವನ್ನ ಅವರಿಗೆ ಥೇಲ್ಸ್ ಅಂತಾನು ಕೂಡ ಚಿಕ್ಕದಾಗಿ ಶಾರ್ಟ್ ಆಗಿ ಹೇಳ್ತಾರೆ. ನಮ್ಮ ಸರಿಯಾದ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದೀರಿ. ನಿಮಗೆ ಮುಂದಿನ ಪ್ರಶ್ನೆ. ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ ವರ್ಷ ಯಾವುದು ಸರ್?
2: ರಾಷ್ಟ್ರೀಯ ವಯಸ್ಕ ಶಿಕ್ಷಣ 1995 ಸರ್.
0: 1995 ಅಂತ ಹೇಳ್ತಾ ಇದ್ದೀರಾ ಗುರುಮೂರ್ತಿ ಅವರು? ನಮ್ಮ ಉತ್ತರ ತಪ್ಪಾಗಿದೆ ಸರ್. ನಾನು ಮುಂದಿನ ಕೇಳುಗರನ್ನ ಈ ಪ್ರಶ್ನೆನ ಕೇಳ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋ ತಮಗೆ ಧನ್ಯವಾದಗಳು ತಮಗೆ. ಹಲೋ, ನಮಸ್ತೆ. ಹಲೋ, ಆಕಾಶವಾಣಿ, ನಮಸ್ಕಾರ.
1: ನಮಸ್ಕಾರ.
0: ಶಿವಲಿಂಗ ಹಿರೇಮಠ ಅವರಿಗೆ ಪ್ರಶ್ನೆ ಏನು ಅಂದ್ರೆ, ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ ವರ್ಷ ಯಾವುದು ಅಂತ ಗೊತ್ತಾ?
1: 1978.
0: ಹೌದ್ರಿ, ಸರಿಯಾದ ಉತ್ತರವನ್ನ ನೀಡಿದ್ದೀರಿ ಶಿವಲಿಂಗ ಹಿರೇಮಠ ಅವರೇ. ನಿಮಗೆ ಮುಂದಿನ ಪ್ರಶ್ನೆಗೆ ಉತ್ತರವನ್ನ ಹೇಳಲಿಕ್ಕೆ ತಯಾರಾಗಿರಿ, ಕೇಳ್ತೇನೆ. ಖಂಡಿತ ಮಾಡಿ, ಖಂಡಿತ ಮಾಡಿ. ಖುಷಿ ಆಗ್ತಿದೆ, ನೀವು ದೂರದಲ್ಲಿ ರೇಡಿಯೋ ಕಾರ್ಯಕ್ರಮ ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಕೇಳ್ತಾ ಇದ್ದೀರಲ್ವಾ. ನಿಮಗೆ ಮುಂದಿನ ಪ್ರಶ್ನೆ. ಗುಲಾಮಗಿರಿಯನ್ನ ರದ್ದುಪಡಿಸಿ ಸಿವಿಲ್ ಸಮರವನ್ನು ಹೂಡಿದಂತ ಅಮೆರಿಕದ ಅಧ್ಯಕ್ಷರು ಯಾರು ಅಂತ ಹೇಳ್ತೀರಿ? ಹೌದು, ಅಬ್ರಹಾಂ ಲಿಂಕನ್. ಒಂದು ದೊಡ್ಡ ಹೆಸರು ವಿಶ್ವದಲ್ಲಿ ಅಂತ ಹೇಳ್ಬೋದು. ಅವರು ಗುಲಾಮಗಿರಿಯನ್ನ ರದ್ದುಪಡಿಸಿ ಸಿವಿಲ್ ಸಮರವನ್ನು ಹೂಡಿದಂತ ಒಬ್ಬ ಶ್ರೇಷ್ಠ ಅಧ್ಯಕ್ಷರು ಅಂತ ಹೇಳ್ಬೋದು.
1: ಅಮೆರಿಕದ 14ನೇ ಅಧ್ಯಕ್ಷರು
0: ಅಲ್ಲ, ಅಮೆರಿಕದ 14ನೇ ಅಧ್ಯಕ್ಷರು ಅಂತ ಹೇಳ್ತಾ ಇದ್ದೀರಿ. ತುಂಬಾ ಸರಿಯಾದ ಮಾಹಿತಿ ಮತ್ತೆ ಉತ್ತರಗಳನ್ನ ನಮ್ಮ ಜೊತೆ ಪ್ರತಿಕ್ರಿಯಿಸ್ತಾ ಇದ್ದೀರಿ. ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಇಲ್ಲ, ಕೇಳ್ತೇನೆ. ನೀವು ಅಷ್ಟು ದೂರದಲ್ಲಿ ಕಾರ್ಯಕ್ರಮ ಆಲಿಸ್ತಾ ನಮ್ಮ ಜೊತೆ ಪ್ರತಿಕ್ರಿಯೆ ನೀಡ್ತಾ ಇರ್ತೀರಿ. ಈ ಕಂಪ್ಯೂಟರ್ನ ಇನ್ಪುಟ್ ಸಾಧನ ಏನಿದೆಯಲ್ಲ, ಮೋಷಕ ಮೌಸ್, ಈ ಮೌಸ್ ಅನ್ನ ಕಂಡುಹಿಡಿದವ್ರು ಯಾರಂತ ಹೇಳ್ತೀರಿ? ಹೇಳಿ.
1: ಅಂದ್ರೆ ಕಂಪ್ಯೂಟರ್ ಕಣ್ಣಿಗೆ ಅದನ್ನು ಕಂಡಿದ್ದಾರೆ ಅಂತ ಹೇಳಿ

0: ತಪ್ಪಾಗಿದೆ. ನಾನು ಬೇರೆಯವ್ರನ್ನ ಕೇಳ್ತೇನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಶಿವಲಿಂಗಯ್ಯ ಹಿರೇಮಠ ಅವರೇ. ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ FM ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ. ನೀವು ನಮ್ಮೊಂದಿಗೆ ಭಾಗವಹಿಸಲು ಕರೆ ಮಾಡಿ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಹೇಳಲು ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9444864023. ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ನಮ್ಮ ಮುಂದಿನ ಕರೆ, ಹಲೋ ನಮಸ್ತೆ. ನಮಸ್ಕಾರ, ಯಾರು ಮಾತಾಡ್ತಿರೋದು ಹೇಳಿ. ಮಾದಪ್ಪ ಕಮಂಡಲಗುಂದಿ ಅವರು ಪ್ರಶ್ನೆಯನ್ನ ಕೇಳ್ತೀನಿ ನಿಮ್ಗೆ. ರೆಡಿ ಆಗಿದ್ದೀರಿ? ನಿರಂತರವಾಗಿ ಕಾರ್ಯಕ್ರಮ ಕೇಳ್ತಾ ಇರ್ತೀರಿ, ಪ್ರತಿಕ್ರಿಯಿಸ್ತಾ ಇರ್ತೀರಿ, ಸಂದೇಶಗಳನ್ನು ಕಳಿಸ್ತಾ ಇರ್ತೀರಿ, ಖುಷಿ. ಕಮಂಡಲಗುಂದಿಯಲ್ಲಿ ರೇಡಿಯೋ ಕೇಳ್ತಾ ಇದ್ದೀರಿ. ಈಗ ನೋಡಿ, ನೀವು ರೇಡಿಯೋದಲ್ಲೇ ಕೇಳ್ತೀರಾ ಅಥವಾ ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಕೇಳ್ತೀರಾ? ಹೌದಾ, ಪ್ರಶ್ನೆಯನ್ನ ನಿಮ್ಗೆ ಪುನರಾವರ್ತನೆ ಮಾಡ್ತಾ ಇದ್ದೇನೆ. ಕಂಪ್ಯೂಟರ್ನ ಇನ್ಪುಟ್ನ ಸಾಧನ ಮೌಸ್ ಅಂತ ಕರಿತೀವಿ. ಕಂಪ್ಯೂಟರ್ ನಾವೇನು ಕೈಯಲ್ಲಿ ಇಟ್ಕೊಂಡು ಗೆರೆಗಳು ಅಥವಾ ಬರ್ಲಿಕ್ಕೆ ನಾವೇನು ಮೌಸ್ ಗೊತ್ತಲ್ಲ, ಮೂಷಕ ಅಂತ ಹೇಳಿ ಕನ್ನಡದಲ್ಲಿ ಕರೀತಾರೆ. ಅದನ್ನ ಕಂಡಿಡಿದವರು ಯಾರು ಅಂತ ಹೇಳ್ತೀರಿ? ಖುಷಿ ಆಗ್ತಿದೆ. ಒಟ್ಟಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಪ್ರಶ್ನೆ ಉತ್ತರ ಹೇಳಬೇಕು ಅಂತ ತವಕದಲ್ಲಿ ಕರೆ ಮಾಡಿದ್ದೀರಿ. ಧನ್ಯವಾದಗಳು ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮವನ್ನ ಮಾದಪ್ಪ ಅವರೇ. ಹಲೋ ಆಕಾಶವಾಣಿ. ಹಲೋ ಆಕಾಶವಾಣಿ, ನಮಸ್ತೆ. ಯಾರು ಮಾತಾಡ್ತಿರೋದು ಹೇಳಿ? ಅನಂತರಾಜ್ ಗೊರಲಡಕಿನಿಂದ. ನಿಮಗೆ ಪ್ರಶ್ನೆನ ಪುನರಾವರ್ತನೆ ಮಾಡ್ತೇನೆ. ಕಂಪ್ಯೂಟರ್ನ ಇನ್ಪುಟ್ ಸಾಧನ ಅಂತ ಹೇಳಿ ಕರಿತೀವಿ, ಏನ್ ಮೌಸ್ ಅಂತೇಳಿ ಮೋಷಕ ಅಂತೇಳಿ ಕರೀತಾರೆ, ಮೋಷಕ ಅಂತೇಳಿ. ಅದನ್ನ ಕಂಡಿಡಿದವರು ಯಾರು ಅಂತೇಳಿ, ಮೌಸ್ ಅನ್ನ ಕಂಡಿಡಿದವರು ಯಾರು? ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ತಮಗೆ. ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು ಹೇಳಿ, ತಮ್ಮ ಹೆಸರನ್ನ ಹೇಳಿ. ಜಿ ಬಿ ಗುರುಮೂರ್ತಿ ಅವರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ರೇಡಿಯೋದಲ್ಲಿ ಕೇಳ್ತಾ ಇದ್ದೀರಿ ಅಲ್ವಾ, ಪ್ರಶ್ನೆಗೆ ಉತ್ತರವನ್ನ ರೆಡಿ ಆಗಿದ್ರೆ ಹೇಳ್ಬಿಡಿ. ಡಗ್ಲಾಸ್ ಎಂಜಲ್ ಬಾರ್ಟ್, ಡಗ್ಲಾಸ್ ಎಂಜಲ್ ಬಾರ್ಟ್ ಅಂತ ಸರಿಯಾದ ಉತ್ತರವನ್ನ ನೀಡಿದ್ದೀರಿ ಗುರುಮೂರ್ತಿ ಅವರೇ. ನಿಮಗೆ ಮುಂದಿನ ಪ್ರಶ್ನೆ, ಈ ಭಾರತೀಯ ಅತ್ಯುತ್ತಮ ಗಣಕ ಯಂತ್ರ ಸೂಪರ್ ಕಂಪ್ಯೂಟರ್ನ ಹೆಸರು ಏನಂತ ಗೊತ್ತಾ? ಭಾರತೀಯ ಅತ್ಯುತ್ತಮ ಗಣಕ ಯಂತ್ರ ಸೂಪರ್ ಕಂಪ್ಯೂಟರ್ ಅಂತ ಹೆಸರು, ಅದ್ರ ಹೆಸರು ಏನಂತ ಗೊತ್ತಾ? ಗಣಕ ಹೌದು, ಭಾರತೀಯ ಅತ್ಯುತ್ತಮ ಗಣಕ ಯಂತ್ರ ಸೂಪರ್ ಕಂಪ್ಯೂಟರ್ ಅಂತ ಹೇಳಿ ಕರಿತೀವಿ. ಅದರ ಹೆಸರು ಏನು ಅಂತ, ಅದಕ್ಕೆ ಒಂದು ಪ್ರತ್ಯೇಕ ಹೆಸರು ಇದೆ, ಅದರ ಹೆಸರು ಏನಂತ ಹೇಳ್ತೀರಿ? ಉತ್ತರ ತಪ್ಪಾಗಿದೆ ಗುರುಮೂರ್ತಿ ಅವರೇ, ನಮ್ಮ ಮುಂದಿನ ಕೇಳುಗರು. ಯಾಕಂದ್ರೆ ಇಂಥ ಪ್ರಶ್ನೆಗಳು ಒಂದಿಷ್ಟು ಕಂಪ್ಯೂಟರ್ ಪ್ರಶ್ನೆಗಳನ್ನು ಕೂಡ ಅನೇಕ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ, ಹಾಗಾಗಿ ಒಂದಿಷ್ಟು ಆಯ್ದುಕೊಂಡು ನಿಮಗೆ ಕೇಳ್ತಾ ಇದ್ದೇನೆ. ನಮ್ಮ ಕೇಳುಗರು ತವಕದಲ್ಲಿ ಕರೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಮುಂದಿನ ಕೇಳುಗರಾದ್ರೂ ಉತ್ತರ ಹೇಳಿ ಅಂತ ನಾನು ಭಾವಿಸ್ತಾ. ಧನ್ಯವಾದಗಳು ತಮ್ಮ ಕರೆಗೆ. ಹಲೋ ನಮಸ್ತೆ. ಹಲೋ ಹಲೋ ಆಕಾಶವಾಣಿ, ಕರೆಯಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗಿದೆ. ಶ್ರೋತೃಗಳೇ, ಕರೆಯನ್ನು ಮಾಡಲಿಕ್ಕೆ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444840473, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ಕೇಳಿ ಭಾಗವಹಿಸಿ ಅಂತ ಹೇಳ್ತಾ ಇದ್ದೇನೆ. ಕರೆಯನ್ನು ಮಾಡ್ತಾ ಇರಿ. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆನ ಮತ್ತೊಮ್ಮೆ 9448640273 ಮತ್ತು 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಹಲೋ ನಮಸ್ತೆ.
1: ಹಲೋ
0: ನಮಸ್ಕಾರ.
1: ನಮಸ್ಕಾರ,
0: ತಾವ್ ಯಾರು ಮಾತಾಡ್ತಿರೋದು, ಎಲ್ಲಿಂದ ಹೇಳಿ ಸರ್? ಕೇಶವಮೂರ್ತಿ ಅವರೇ, ಪ್ರಶ್ನೆಯನ್ನ ಪುನರಾವರ್ತನೆ ಮಾಡ್ತಾ ಇದ್ದೀನಿ. ರೇಡಿಯೋ ಕೇಳಿದ್ರೆ ಉತ್ತರವನ್ನ ಹೇಳ್ತೀರಾ? ಕೇಳಿಸ್ಕೊಂಡಿದ್ರಿ ಅಲ್ವಾ? ಪ್ರಯತ್ನ ಮಾಡಿ. ಖಂಡಿತ ಕರೆ ಮಾಡಿದಕ್ಕೆ ಖುಷಿ ಆಗ್ತದೆ ಕೇಶವಮೂರ್ತಿ ಅವರೇ. ಭಾರತೀಯ ಅತ್ಯುತ್ತಮ ಗಣಕ ಯಂತ್ರ ಸೂಪರ್ ಕಂಪ್ಯೂಟರ್ನ ಹೆಸರು ಏನು ಅಂತ ಹೇಳ್ತೀರಾ?
1: ಸೂಪರ್ ಕಂಪ್ಯೂಟರ್ ಗೊತ್ತಾಗ್ಲಿಲ್ಲ.
0: ನಾನೇ

0: ಉತ್ತರವನ್ನ ಹೇಳ್ತೇನೆ. ಇದಕ್ಕೆ ಪರಂ ಅಂತ ಹೇಳಿ ಕರೀತಾರೆ, ಪರಂ ಅಂತ ಕರೀತಾರೆ. ನಿಮಗೆ ಮತ್ತೊಂದು ನಿಮಗೆ ಪ್ರಶ್ನೆ ಮತ್ತೊಂದು ಪ್ರಶ್ನೆನ ಕೇಳ್ತೇನೆ. ಪಲ್ಲವರ ಕಾಲದ ಏಕಶಿಲಾ ರಥಗಳು ಎಲ್ಲಿವೆ ಇವ್ರೆ?
1: ಪಲ್ಲವರ ಕಾಲದ
0: ಹೌದು ಏಕಶಿಲಾ ರಥಗಳು, ನೆನಪು ಮಾಡ್ಕೊಳ್ತೀರಿ? ಸಮಯಾವಕಾಶ ಇದೆ. ಹಂಪೆಯಲ್ಲಿ ಇಲ್ಲ, ಹಂಪೆಯಲ್ಲಿ ಹೆಚ್ಚಾಗಿ ನಮ್ಗೆ ಸಿಗೋದು ವಿಜಯನಗರ ಕಾಲದ ಶ್ರೀಕೃಷ್ಣ ದೇವರಾಯ ಅವರು, ಏನ್ ನಾಲ್ಕು ಜನ ಸಂಗಮ ಸಾಳ್ವಾ ತುಳು ಅರವಿಡು ವಂಶರಾಜರು ಬರ್ತಾರಲ್ಲ ಅವ್ರ ಕಾಲದವನ್ನು ಮಾತ್ರ ನಾವು ಗಮನಿಸಬಹುದು. ಇದು ತಮಿಳ್ನಾಡಿನಲ್ಲಿರ್ತಕ್ಕಂಥ ಸ್ಥಳ, ಹಾಗಾಗಿ ನಿಮಗೆ ಕ್ಲೂ ಕೊಡ್ತಾ ಇದ್ದೀನಿ. ಪಲ್ಲವರ ಕಾಲದ ಏಕಶಿಲಾ ರಥಗಳು ಎಲ್ಲಿವೆ ಅಂತ ಈಗಲಾದರೂ ಹೇಳ್ತೀರಾ? ತಮಿಳ್ನಾಡಲ್ಲಿ ಕೆಲವು ಇತಿಹಾಸ ಹೌದು ಕೇಶಮೂರ್ತಿ ಅವರು ರೇಡಿಯೋ ಕೇಳ್ತಾ ಇದ್ದೀರಿ, ಬಹಳ ಖುಷಿ ಆಗ್ತಿದೆ. ಪ್ರಯತ್ನ ಪಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಮುಂದಿನ ಕೇಳುಗರನ್ನ ನಾನು ಕೇಳ್ತೇನೆ, ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳ್ತಾ ಇರಿ ಸರ್. ಹಲೋ ನಮಸ್ತೆ.
2: ನಮಸ್ತೆ
0: ಶೂರಿಂಗಯ್ಯ ಹಿರೇಮಠ ಅವರು, ಕಾರ್ಯಕ್ರಮ ಕೇಳ್ತಾ ಇದ್ರಿ ಅಲ್ವಾ? ಆಪ್ನಲ್ಲಿ ಕೇಳ್ತಾ ಇದ್ರಿ, ಮತ್ತೆ ಪ್ರಶ್ನೆಗೆ ಉತ್ತರವನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತೀರಿ? ಅಲ್ಲ ಅದಾಗ್ಲೇ ಮುಂದಕ್ಕೆ ಹೋಗಿದೆ, ಅದನ್ನ ಹೇಳಿದೆ ನಾನೇ ಉತ್ತರವನ್ನ. ಪಲ್ಲವರ ಕಾಲದ ಏಕಶಿಲಾ ರಥಗಳು ಎಲ್ಲಿ ಇವೆ? ಪಲ್ಲವರ ಕಾಲದ ಏಕಶಿಲಾ ರಥಗಳು ಎಲ್ಲಿವೆ? ತಪ್ಪಾಗಿದೆ ನಿಮ್ಮ ಉತ್ತರ ಶಿವಲಿಂಗ ಹಿರೇಮಠ ಅವರೇ. ಕಾರ್ಯಕ್ರಮವನ್ನ ನಿರಂತರವಾಗಿ ಕೇಳ್ತಾ ಪ್ರಯತ್ನ ಪಡ್ತಾ ಇದ್ದೀರಿ. ಕಂಚಿನೂ ಕೂಡ ತಪ್ಪಾಗಿದೆ. ಧನ್ಯವಾದಗಳು ಕರೆ ಮಾಡುತ್ತಾ ನೀವು ಭಾಗವಹಿಸ್ತಾ ಇರೋದಕ್ಕೆ. ನಮ್ಮ ಮುಂದಿನ ಕೇಳುಗರು ಉತ್ತರಿಸ್ತಾರೆ, ನಾನು ನೋಡೋಣ. ಈಗ ಕೇಳ್ತಾ ಇರಿ. ಹಲೋ ನಮಸ್ತೆ. ಹಲೋ
3: ಹಲೋ
0: ನಮಸ್ಕಾರ.
3: ನಮಸ್ಕಾರ ಸರ್.
0: ತಾವ್ಯಾರು ಅಂತ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಹೇಳಿ?
3: ಸರ್ ಬೀದರಿಂದ ಮೋಹನ್ ಅಂತ.
0: ಮೋಹನ್ ಅವರೇ, ನಿಮಗೆ ಪ್ರಶ್ನೆಯನ್ನ ತುಂಬಾ ದೂರದಿಂದ ಕರೆ ಮಾಡಿದ್ದೀರಿ. ಮೋಹನ್ ಅವರೇ, ಪಲ್ಲವರ ಕಾಲದ ಏಕಶಿಲಾ ರಥಗಳು ಎಲ್ಲಿವೆ ಅಂತ ಗೊತ್ತಾ? ಹೇಳಲಿಕ್ಕೆ ಪ್ರಯತ್ನ ಪಡ್ತೀರಿ? ಪಲ್ಲವರ ಕಾಲದ ಏಕಶಿಲಾ ರಥಗಳು ತಮಿಳ್ನಾಡಿನ ಅಲ್ಲಿ ಇವೆ ಅಲ್ವಾ ಹೆಚ್ಚಾಗಿ, ಅವು ಎಲ್ಲಿವೆ ಆ ಸ್ಥಳವನ್ನ ನಿರ್ದಿಷ್ಟವಾಗಿ ಹೇಳ್ತೀರಿ?
3: ಪಲ್ಲವರ ಕಾಲದ ಸರ್?
0: ಹೌದು.
3: ಗೆಸ್ ಮಾಡ್ತೀನಿ ಸರ್ ಅಷ್ಟೇ, ಯಾಕಂದ್ರೆ ಪಲ್ಲವರು ಆಲ್ಮೋಸ್ಟ್ ಆಲ್ ಅಲ್ಲಿ ಕಂಚಿಯಲ್ಲಿ ಆಳ್ವಿಕೆ
0: ಮಾಡಿದ್ದಾರೆ. ಕಂಚಿಯಲ್ಲಿ ಮಾಡಿದ್ದಾರೆ,
3: ಕಂಚಿ ಅಂತಾನೆ ಹೇಳ್ತೀನಿ ಸರ್ ನಾನು.
0: ಕಂಚಿ ಅಂತ ಹೇಳ್ತೀರಿ, ಅದು ಉತ್ತರ ತಪ್ಪಾಗಿದೆ. ಅದಕ್ಕೆ ಉತ್ತರವನ್ನ ನಾನೇ ಹೇಳ್ಬಿಡ್ತೀನಿ. ಮಹಾಬಲಿಪುರಂನಲ್ಲಿ ಏಕಶಿಲಾ ರಥಗಳು ಇವೆ. ಮಹಾಬಲಿಪುರಂ ಅನ್ನೋ ಸ್ಥಳದಲ್ಲಿ ಏಕಶಿಲಾ ರಥಗಳು ಇವೆ. ನಾನು ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೀನಿ ಮೋಹನ್ ಅವರೇ.
3: ಕೇಳಿ ಸರ್.
0: ಬಾಣಭಟ್ಟ ರಚಿಸಿದ ಕೃತಿ ಹೆಸರನ್ನ ಹೇಳ್ತೀರಾ?
3: ಅದು ಹರ್ಷಚರಿತೆ.
0: ಬಾಣಭಟ್ಟನ
3: ಹರ್ಷಚರಿತೆ.
0: ಬಾಣಭಟ್ಟನ ಹರ್ಷಚರಿತೆ. ಹಾ ಹೇಳಿ.
3: ಅದು ಹರ್ಷಚರಿತೆ ಸರ್, ಹರ್ಷವರ್ಧನ ಕೃತಿ ಏನಿದೆ ಅದು. ಅದೇ ಸರ್ ಕೃತಿ. ಇನ್ನ ಏನ್ ಹೇಳ್ಬೇಕಾ ಸರ್?
0: ಹರ್ಷಚರಿತೆ ಅಂತ ಹೇಳ್ತೀರಿ?
3: ಹರ್ಷಚರಿತೆ ಹೌದು. ಹಲೋ
0: ಮೋಹನ್ ಅವರೇ, ಕೇಳ್ತಾ ಇದ್ರಿ?
3: ಹಾ ಸರ್ ಕೇಳ್ತಾ ಇಲ್ವಾ? ಹರ್ಷಚರಿತೆ ಅಂತ ಅದೇ. ಹಲೋ
0: ಮಾತಾಡಿ ಮಾತಾಡಿ, ಕೇಳ್ತಾ ಇದೆಯಾ?
3: ಹಾ ಕೇಳ್ತೇನೆ ಸರ್. ಬಾಣಭಟ್ಟನ ಹರ್ಷಚರಿತೆ ಕೃತಿ, ಹರ್ಷಚರಿತೆ.
0: ಅವರು ಇನ್ನೊಂದು ಕೃತಿಯನ್ನ ಕೂಡ ಬರೆದಿದ್ದಾರೆ, ಅದು
3: ಹರ್ಷಚರಿತೆ ವಿಕ್ರಮಾಂಕ ದೇವ ಇರ್ಬೋದಾ?
0: ಕಾದಂಬರಿ ಅಂತ ಹೇಳಿ.
3: ವಿಕ್ರಮಾಂಕ
0: ಕಾದಂಬರಿ ಅಂತ ಹೇಳಿ.
3: ಬಾಣಭಟ್ಟ
0: ಕಾದಂಬರಿ
3: ಒಂದು ಕೃತಿ ಇದೆ.
0: ಹೌದು, ಕಾದಂಬರಿ ಅನ್ನೋ ಒಂದು ಕೃತಿಯನ್ನ ಕೂಡ ಬರೆದಿದ್ದಾರೆ. ನಾನು ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೇನೆ. ಬೀದರ್ನಲ್ಲಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ? ಗುಪ್ತರ ಲಾಂಛನ ಯಾವುದು ಅಂತ ಹೇಳ್ತೀರಿ? ಗುಪ್ತ, ಗುಪ್ತರು ಗೊತ್ತಲ್ಲ, ಗುಪ್ತರು ಬರ್ತಾರೆ, ಮೌರ್ಯರು ಬರ್ತಾರೆ ಗೊತ್ತಲ್ಲ, ಹಾಗೆ ನಾವು
3: ಕೇಳ್ತೀವಿ
0: ಇತಿಹಾಸದಲ್ಲಿ ಗುಪ್ತರ ಲಾಂಛನ ಏನಿದೆ ಅಂತ ಗೊತ್ತಾ?
3: ಇದು ಸರ್ ಗರುಡ ಸರ್.
0: ಖಂಡಿತ ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಮೋಹನ್ ಅವರೇ. ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೀನಿ.
3: ಕೇಳಿ ಸರ್, ಕೇಳಿ.

0: ಹಲೋ,
1: ಕೇಳ್ತೀನಿ ನಿಮಗೆ ಪ್ರಶ್ನೆ, ಮತ್ತೊಂದು ನಿಮಗೆ ಪ್ರಶ್ನೆನ. ಮ್ಯಾಕ್ಮೋಹನ್ ರೇಖೆ ಯಾವ ಎರಡು ದೇಶಗಳ ಮಧ್ಯೆ ಇದೆ?
0: ಭಾರತ ಮತ್ತು ಚೀನಾ ಸರ್.
1: ಉತ್ತರ ಒಂದಿಷ್ಟು ಸರಿಯಾಗಿದೆ. ಭಾರತ ಮತ್ತು ಪಾಕಿಸ್ತಾನ ರಾಷ್ಟ್ರಗಳ ಮಧ್ಯೆ ಮ್ಯಾಕ್ಮೋಹನ್ ರೇಖೆ ಇದೆ. ಪ್ರಶ್ನೆಯನ್ನ, ಮೂರು ಪ್ರಶ್ನೆಗಳಿಗೆ ನಿರಂತರವಾಗಿ ಪ್ರಯತ್ನಿಸ್ತಾ ನಮಗೆ ಉತ್ತರವನ್ನು ನೀಡಿದ್ದೀರಿ. ಬೀದರ್ನಲ್ಲಿ ರೇಡಿಯೋ ಕಾರ್ಯಕ್ರಮವನ್ನು ಕೇಳ್ತಾ ನಮ್ಮ ಜೊತೆ ಈ ಒಂದು ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಪ್ರಶ್ನೆಗಳಿಗೆ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸರಿಯಾದ ಒಂದು ಮಾಹಿತಿಯನ್ನು ನೀಡುವಂತಹ ಈ ಕಾರ್ಯಕ್ರಮ. ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ನಾನು ಮುಂದಿನ ಕೇಳ.
0: ಹಲೋ,
1: ಮಾತಾಡಿ ಮಾತಾಡಿ ಮೋಹನ್.
0: ನಿಮ್ಮ ವಯಸ್ಸು ನಮ್ಮ ಹೀರೋ ಸುರೇಶ್ ಕುಮಾರ್ ತರ ಇದೆ ಸರ್.
1: ಧನ್ಯವಾದಗಳು.
0: ಸೂರಜ್ ಕುಮಾರ್ ಸರ್ ಮಾತಾಡೋದಾಗುತ್ತೆ ತಮ್ಮ ವಾಯ್ಸ್ ಕೇಳಿದ್ರೆ.
1: ಹಾಗೆ ಹೇಳ್ತೀರಿ. ಧನ್ಯವಾದಗಳು ಮೋಹನ್ ಅವರೇ, ಕಾರ್ಯಕ್ರಮವನ್ನ ಕೇಳ್ತಾ ಇರಿ. ನನ್ನ ಮುಂದಿನ ನಾನು ಕೇಳ್ತೇನೆ. ಹಲೋ, ನಮಸ್ತೆ. ನಮಸ್ತೆ ರೀ, ನಿಮಗೆ ಪ್ರಶ್ನೆ. ಶಿವಲಿಂಗ ಹಿರೇಮಠ ಅವರು. ಭಾರತದ ಪ್ರಥಮ ಅಟಾಮಿಕ್ ರಿಯಾಕ್ಟರ್ ನ ಏನಂತ ಕರೀತಾರೆ?
0: ಭಾರತದ ಪ್ರಥಮ
1: ಅಟಾಮಿಕ್ ರಿಯಾಕ್ಟರ್ ನ ಏನಂತ ಕರೀತಾರೆ ಹೇಳಿ? ಅಟಾಮಿಕ್ ರಿಯಾಕ್ಟರ್ ಇದೆಯಲ್ಲ, ಅದನ್ನ ಏನಂತ ಕರೀತಾರೆ?
0: ತಾರಾಪುರಿ.
1: ತಪ್ಪಾಗಿದೆ ಶಿವಲಿಂಗ ಹಿರೇಮಠ ಅವರೇ. ಭಾರತದ ಪ್ರಥಮ ಅಟಾಮಿಕ್ ರಿಯಾಕ್ಟರ್ ಏನು ಅಂತ ಕರೀತಾರೆ ಅಂತಂದಕ್ಕೆ ನೀವು ತಪ್ಪಾಗಿ ಉತ್ತರವನ್ನು ಕೊಡ್ತೇವೆ. ಮುಂದಿನ ಕೇಳುಗರನ್ನ ನಾನು ಪ್ರಯತ್ನ ಪಡ್ತೀನಿ. ನಿಮಗೆ ಏನಾದ್ರೂ ಗೊತ್ತಾದ್ರೆ ಕರೆಯನ್ನ ಮಾಡಿ. ಖಂಡಿತ, ಧನ್ಯವಾದಗಳು ತಮ್ಮ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ತಾವು ಯಾರು ಮಾತಾಡ್ತಿರೋದು ಹೇಳಿ? ಮರಳಿ ಯತ್ನ ಮಾಡಿ. ಖಂಡಿತ ಖುಷಿ ಆಗ್ತಿದೆ, ಯಾಕಂದ್ರೆ ಇದೊಂದು ನಮ್ಮ ಮೆದುಳಿನ ಶಕ್ತಿಯನ್ನ, ಜ್ಞಾಪಕ ಶಕ್ತಿಯನ್ನ, ಮತ್ತೆ ಮತ್ತೆ ಕೆಲವೊಂದು ಮರೆತ ವಿಚಾರಗಳನ್ನ ಹಾಗೆ ನಿರಂತರವಾಗಿ ಒಂದು ಸತತ ಅಭ್ಯಾಸ ಮಾಡತಕ್ಕಂಥದ್ದು ಒಂದು ಒಳ್ಳೆಯ ಲಕ್ಷಣ ಅಲ್ವಾ ನಮ್ಮ? ಹಾಗಾಗಿ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮಗೆ ಖುಷಿ ಆಗ್ತಿದೆ. ನಿಮಗೆ ಪ್ರಶ್ನೆಯನ್ನ ಪುನರಾವರ್ತನೆ ಮಾಡ್ತಾ ಇದ್ದೇನೆ. ಈಗಾಗಲೇ ಮೊದಲು ಕೇಳಿದ್ರನ್ನ ಕೇಳಿದ್ದೆ, ಭಾರತದ ಪ್ರಥಮ ಅಟಾಮಿಕ್ ರಿಯಾಕ್ಟರ್ ನ ಏನಂತ ಕರೀತಾರೆ? ಭಾರತದ ಪ್ರಥಮ ಅಟಾಮಿಕ್ ರಿಯಾಕ್ಟರ್ ನ ಏನೆಂದು ಕರೆಯುವರು? ಅಟಾಮಿಕ್ ರಿಯಾಕ್ಟರ್ ನ ಏನಂತ ಕರೀತಾರೆ? ಹೌದು, ತಪ್ಪಾಗಿದೆ. ನಾನು ಇನ್ನೊಬ್ಬರನ್ನ ಮಾತಾಡಿಸ್ಬಿಟ್ಟು ಆ ಪ್ರಶ್ನೆ ಉತ್ತರವನ್ನ ಹೇಳ್ತೇನೆ. ಅದಕ್ಕೊಂದು ಬಹಳ ಸೊಗಸಾದ ಆನ್ಸರ್ ಇದೆ, ಉತ್ತರ ಇದೆ. ಧನ್ಯವಾದಗಳು ಸುಬ್ರಹ್ಮಣ್ಯ ಜಯಂತ್ ಅವರೇ, ಕರೆ ಮಾಡೋದಕ್ಕಾಗಿ. ಕೇಳುಗರೆ, ಕ್ವಶನ್ ಬಾಕ್ಸ್ ನೇರ ಫೋನ್ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಿಮ್ಮ ಪ್ರೀತಿ ಚಿತ್ರದುರ್ಗ ಎಫ್ ಎಂನಿಂದ ಕೇಳ್ತಾ ಇದ್ರಿ. ಎಫ್ ಎಂ ಸಮಯ 5:55. ಕರೆಯನ್ನು ಮಾಡಲು ಬಳಸಿ. ಹಾಗೆ ನಮಗೆ ಕರೆಗಳು ಸಾಕಷ್ಟು ಬರ್ತಾ ಇವೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ.
0: ನಮಸ್ಕಾರ ಸರ್.
1: ಎಲ್ಲಿಂದ ಮಾತಾಡ್ತಾ ಇದ್ದೀರಿ ತಾವು?
0: ಹೋಗ್ಲಿ ಸರ್, ಮಲ್ಲೂರಳ್ಳಿ ಅಂತ.
1: ಮಲ್ಲೂರಳ್ಳಿ ಗ್ರಾಮ ಗೊತ್ತು.
0: ತಿಪ್ಪಾರೆಡ್ಡಿ
1: ಅವರೇ.
0: ಕ್ವಶನ್ ಕೇಳಲಿಲ್ಲ, ಟ್ರೈ ಮಾಡ್ತಾ ಇದ್ದೆ.
1: ಇಲ್ಲ, ಖಂಡಿತ ನಿಮಗೆ ಪ್ರಶ್ನೆನ ಕೇಳ್ತೀನಿ. ತಿಪ್ಪಾರೆಡ್ಡಿ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋ ತಮಗೆ ಖುಷಿ ಆಗ್ತಿದೆ. ಹಾಗೆ ನನಗೆ ಹಾಗೆ ಧನ್ಯವಾದಗಳು. ಈಗ ನಿಮಗೆ ಪ್ರಶ್ನೆ ಏನು ಅಂದರೆ, ಭಾರತದ ಪ್ರಥಮ ಅಟಾಮಿಕ್ ರಿಯಾಕ್ಟರ್ನ ಏನೆಂದು ಕರೆಯುತ್ತಾರೆ? ಇಲ್ಲ ಇಲ್ಲ, ಅದಕ್ಕೆ ಅಪ್ಸರಾ ಅಂತೇಳಿ ಕರೀತಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಹೆಸರು. ಭಾರತದ ಪ್ರಥಮ ಅಟಾಮಿಕ್ ಇಲ್ಲ ಇಲ್ಲ ಇಲ್ಲ, ಅವರೆಲ್ಲರಿಗೂ ಕೂಡ. ಯಾಕೆಂದ್ರೆ ಇವತ್ತು ನಾವು ಮೊಬೈಲ್ ಅಥವಾ ಗೂಗಲ್ನ ಬಳಸ್ತೇ ಅಥವಾ ಅದನ್ನ ಕೈಬಿಟ್ಟಿರ್ಲಿಕ್ಕೆ ಆಗಲ್ಲ. ಖಂಡಿತ ಅವರು ಕೂಡ ಪ್ರಯತ್ನ ಪಡಲಿ, ಯಾಕೆಂದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ನಮ್ಗೆ ಖುಷಿ ಆಗ್ತಿದೆ ರೇಡಿಯೋವನ್ನ ಈ ರೀತಿ ನಿರಂತರವಾಗಿ ಕೇಳ್ತಾ. ಮತ್ತೆ ಅವರು ಖಂಡಿತ ಹೇಳಿ, ಏನ್ ಗೊತ್ತಾ, ಈಗ ಆ ಪ್ರಶ್ನೆಗೆ ಉತ್ತರವನ್ನ ಹುಡುಕಿ ಅವರು ಒಮ್ಮೆ ಆ ಅಕ್ಷರಗಳನ್ನ ನೋಡಿದಾಗ ಅವರಿಗೆ ತಲೆಗೆ ಅದು ಉತ್ತರ ಸಾಕಷ್ಟು ದಿನ ಇರ್ಲಿಕ್ಕೆ ಕಾರಣ ಆಗುತ್ತೆ ಅಲ್ವಾ? ಆ ಒಂದು ಯಾಕಂದ್ರೆ ನಾವು ಹೌದು ಅನೇಕ ಪರೀಕ್ಷೆಗಳಲ್ಲಿ ಮತ್ತೊಮ್ಮೆ ಆ ಪ್ರಶ್ನೆಗಳೇ ಪುನರಾವರ್ತನೆ ಆಗ್ತಾ ಇರುವಾಗ ನಾವು

0: ಅದು ಇದು ಬೇರೆ ಮಾಧ್ಯಮ ಅಥವಾ ಇವು ಉಪಯೋಗಿಸ್ಕೊಂಡು ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕಾದ್ರಲ್ಲಿ ತಪ್ಪಿ.
1: ಇದನ್ನ ಕೇಳೋಣ ಅಂತೇಳಿ ಒಂದು ನಾಲ್ಕೈದು ದಿವಸ ಟ್ರೈ ಮಾಡಿ ಸರ್, ಇವತ್ತು ಸಿಕ್ಕಿಲ್ಲ. ಏನು
0: ಬಹಳ ಖುಷಿ ಆಗ್ತಿತ್ತು. ತಿಪ್ಪರೆಡ್ಡಿ ಅವರು ಮಲ್ಲೂರ ಹಟ್ಟಿ ಅಲ್ವಾ? ಮಲ್ಲೂರ ಹಟ್ಟಿಯಲ್ಲಿ ರೇಡಿಯೋ ಕೇಳ್ತಾ ಇದ್ದೀರಿ, ನಮಗೂ ಖುಷಿ ಆಗ್ತಿದೆ ನೀರ. ಯಾಕೆಂದ್ರೆ ರೇಡಿಯೋ ಸೆಟ್ಟಲ್ಲಿ ಕೇಳ್ತಾ ಇರ್ತೀರಲ್ವಾ ನಮ್ಮ ಲೋಕಲ್ ಅಂದಮೇಲೆ, ನಿಮಗೆ ಉಪಯೋಗಕಾರಿ ಒಂದು ಸಂಜ್ಞೆ ಮಾಹಿತಿಗಳು. ಧನ್ಯವಾದಗಳು ತಿಪ್ಪರೆಡ್ಡಿ ಅವರೇ. ನಮ್ಮ ಮುಂದಿನ ಕೇಳುಗರನ್ನ ಮಾತಾಡ್ತೀನಿ. ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ತಾ. ಹಲೋ ನಮಸ್ಕಾರ, ಆಕಾಶವಾಣಿ. ಹಲೋ
2: ಹಲೋ
0: ಹಲೋ, ಯಾರು ಮಾತಾಡ್ತೀರಾ? ಯಾರು ಮಾತಾಡ್ತಿರೋದು ಹೇಳಿ.
2: ಸುಬ್ರಹ್ಮಣ್ಯ ಸರ್, ಸುಬ್ರಹ್ಮಣ್ಯ ಜಯಂತ ಸರ್.
0: ಸುಬ್ರಹ್ಮಣ್ಯ ಜಯಂತ ಅವರು
2: ಸರ್,
0: ಪ್ರಶ್ನೆಯನ್ನ ಕೇಳ್ತೀನಿ ಸುಬ್ರಹ್ಮಣ್ಯ ಜಯಂತ ಅವರೇ. ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಮಧ್ಯಕಾಲೀನ ಭಾರತದಲ್ಲಿ ಪ್ರಭಾಸ ಪಟ್ಟಣ ಅಂತ ಹೇಳಿ ಯಾವ ಸ್ಥಳವನ್ನ ಕರೀತಾ ಇದ್ರು? ಮಧ್ಯಕಾಲೀನ ಭಾರತದಲ್ಲಿ ಪ್ರಭಾಸ ಪಟ್ಟಣ ಅಂತೇಳಿ ಯಾವ ಸ್ಥಳವನ್ನ ಕರೀತಾ ಇದ್ರು? ಗೊತ್ತಾಗಲಿಲ್ಲ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಮ್ಮ ಮುಂದಿನ ಕೇಳುಗರಿಗೆ ಕೇಳ್ತೀನಿ. ಹಲೋ ನಮಸ್ತೆ. ನಮಸ್ತೆ ಶಿವಲಿಂಗಯ್ಯ ಹಿರೇಮಠ ಅವರಿಗೆ. ನಿಮಗೆ ಪ್ರಶ್ನೆ, ಯಾಕಂದ್ರೆ ನ್ಯೂಸ್ ಆನ್ ಏರ್ ಆಪ್ ಅಲ್ಲಿ ಕೇಳ್ತಿರೋದ್ರಿಂದ ತಡವಾಗಿ ಬರ್ತಾ ಇರುತ್ತೆ. ಈಗ ನಿಮಗೆ ಪ್ರಶ್ನೆ ಪುನರಾವರ್ತನೆ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಶಿವಲಿಂಗ ಹಿರೇಮಠ ಅವರೇ. ಮಧ್ಯಕಾಲೀನ ಭಾರತದಲ್ಲಿ ಪ್ರಭಾಸ ಪಟ್ಟಣ ಎಂದು ಯಾವ ಸ್ಥಳವನ್ನ ಕರೀತಾ ಇದ್ರು? ಮಧ್ಯಕಾಲೀನ ಭಾರತದಲ್ಲಿ ಪ್ರಭಾಸ ಪಟ್ಟಣ ಅಂತ ಹೇಳಿ ಯಾವ ಸ್ಥಳವನ್ನ ಕರೀತಾ ಇದ್ರು? ಪ್ರಭಾಸ ಪಟ್ಟಣ. ಕಂಚಿ ಅಲ್ಲ ಸರಿಯಾದ ಉತ್ತರ. ಸೋಮನಾಥ. ಸೋಮನಾಥ ಅಂತ ಗುಜರಾತ್ನ ಸೋಮನಾಥ ಈ ಸ್ಥಳವನ್ನ ಮಧ್ಯಕಾಲೀನ ಭಾರತದಲ್ಲಿ ಪ್ರಭಾಸ ಪಟ್ಟಣ ಅಂತ ಹೇಳಿ ಕರಿತಾ ಇದ್ರಂತೆ. ಕಾರ್ಯಕ್ರಮವನ್ನು ನಿರಂತರವಾಗಿ ಕೇಳ್ತಾ ಭಾಗವಹಿಸ್ತಾ ಇದ್ದೀರಿ. ಒಟ್ಟಾರೆ ನಮ್ಮ ಎಲ್ಲಾ ಶ್ರೋತೃಗಳಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು ತಮಗೆ.

0: ಇದುವರೆಗೂ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ ಕೇಳಿದಿರಿ.
1: ಕಾರ್ಯಕ್ರಮ ನಡೆಸಿಕೊಟ್ಟ ನಾನು ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಹೊಸೂರ್.

0: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ. ನಮನ ನಮನ ನಮನ
1: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
3: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
4: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
5: ಸೂರ್ಯ ಬಂದನೆ
2: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
6: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ.

0: ಚಿತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
2: ಕೇಳುಗರೆ ಗಮನಿಸಿ, ದಿನಾಂಕ 4/7/2026 ಶನಿವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ ಕೇಳುತ್ತೀರಿ. ಈ ಕಾರ್ಯಕ್ರಮವನ್ನು ಚಿತ್ರದುರ್ಗ ಆಕಾಶವಾಣಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಬಹುದು. ಕೇಳುಗರು ವಾಟ್ಸಪ್ ಮೂಲಕ ಸಂದೇಶ ಕಳಿಸಬಹುದು. ಆಗ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273.
3: ಅಕ್ಕ ನೋಡು,
4: ಹ್ಯಾಪಿ ಬರ್ತ್ಡೇ ಬ್ರೋ.
3: ತೋರಿಸು. ವಾ, ನನ್ನ ಇಷ್ಟದ ಕಲರ್.
4: ಯಾವಾಗ್ಲೂ ಶಾಪಿಂಗ್.
3: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
5: ಸೇವಿಂಗ್ ಮಾಡೋ ವಯಸ್ಸು ಕೂಡ.
6: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆರ್ಬಿಐ ಹೇಳುತ್ತೆ.
7: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
2: ಇದುವರೆಗೆ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಇದು 102.6 ಮೆಗಾಹರ್ಟ್ಸ್. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

ಎಂ ಮಹದೇವಪ್ಪೈ ಅವರಿಂದ. 9:10 ಗಾಂಧಿ ಸ್ಮೃತಿ ಮತ್ತು ಮೀರಾ ಭಜನ್ ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್. 10:00 ಜನರಂಜನಿ ಕರೆಗೊಂದು ಗೀತೆ ಗ್ರಾಮೀಣ ಮಹಿಳೆಯರಿಗಾಗಿ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಜನಪದ ಗೀತೆಗಳು. 11:30 ಮಾಹಿತಿ ಕಣಜದಲ್ಲಿ ಸಾಧಕರ ಪರಿಚಯ. 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 12:30 ನಮ್ಮ ನಿಲಯದಿಂದ ಕೆಲವು ಪ್ರಕಟಣೆಗಳು. 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. ಮಾನವರ ದೇಹದಲ್ಲಿ ಹಾರ್ಮೋನ್ಗಳ ಪಾತ್ರ ಕುರಿತು ಹಾಸನದ ಡಾಕ್ಟರ್ ಗಾನವಿ ವೈಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಬಿಆರ್ ಪ್ರವೀಣ್ ಕುಮಾರ್ ಅವರಿಂದ ಪ್ರಸ್ತುತಿ ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುಣಾಳು ಬಾಬೆಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳು. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ಸಿನಿ ಪ್ರಪಂಚ ಕುರಿತ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಎಚ್ಇ ಗಣೇಶ್ ಬಾಬು. 5:30 ಕಾರ್ಯಕ್ರಮ ಪಲ್ಲವಿ ಅಂತ್ಯಾಕ್ಷರಿ. 6:15 ಜನಪದ ಸಂಗೀತ ಕಾರ್ಯಕ್ರಮ. ಚಿತ್ರದುರ್ಗ ತಾಲೂಕು ದಂಡಿನ ಕುರುಬರಹಟ್ಟಿ ಗ್ರಾಮದ ಡಿ ಶಿವಣ್ಣ ಹಾಗೂ ಸಂಗಡಿಗರಿಂದ ಗೌರವರ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. ನಾಳೆ ಸಂಜೆ 6:51 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೃಷಿರಂಗ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುತ್ತಾರೆ ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಶ್ರೀಮತಿ ಎಚ್ ಬಿ ಶೋಭಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 7:45 ನಮ್ಮ ನಿಲಯದಿಂದ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ಆಹಾರ ಕಲಬೆರಕೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆ ಸಿ ರಘು. 8:00 ಜನರಂಜನಿ ಕೇಳುಗರ ಮೆಚ್ಚಿನ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು. 9:15 ಭಾವಗೀತೆಗಳು. 9:30 ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳು. 10:00 ಮುಂಬೈ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಸಮಯ 6:15 ಜನಪದ ಸಂಗೀತ ಕಾರ್ಯಕ್ರಮ.

0: ಇದುವರೆಗೆ ಚಳ್ಳಕೆರೆ ತಾಲೂಕ್ ನೆಲಗೇತನಹಟ್ಟಿ ಗ್ರಾಮದ ಚನ್ನಮ್ಮ ಹಾಗೂ ಸಂಗಡಿಗರಿಂದ ಆಂಜನೇಯ ಸ್ವಾಮಿ ದೇವರ ಪದ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಇದು 102.6 ಮೆಗಾಹರ್ಟ್ಸ್. ವೇಳೆ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.
1: ಆಕಾಶವಾಣಿ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಬೆಂಗಳೂರು ನಗರ ಜಿಲ್ಲಾ ವಾರ್ತಾಪತ್ರ, ಬರೆದವರು ಅರಕೇರಿ ಮಂಜುನಾಥ್, ಓದುತ್ತಿರುವವರು ಸುಗುಣಾ ಸತೀಶ್. ಹೈ ವೋಲ್ಟೇಜ್ ಮತ್ತು ಎಕ್ಸ್ಟ್ರೀಂ ಹೈ ವೋಲ್ಟೇಜ್ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಯಲ್ಲಿ ಸಿಬ್ಬಂದಿ ವರ್ಗದ ಸುರಕ್ಷತೆಯನ್ನು ಹೆಚ್ಚಿಸುವ ಹಾಗೂ ನಿಖರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 11,000ಕ್ಕೂ ಹೆಚ್ಚು ಟವರ್ಗಳನ್ನು ತಪಾಸಣೆ ನಡೆಸಿದೆ. 1.5 ಲಕ್ಷಕ್ಕೂ ಹೆಚ್ಚು ತಾಂತ್ರಿಕ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಿದೆ. ಈ ಮೂಲಕ ಶೇಕಡಾ 85ರಷ್ಟು ವಿದ್ಯುತ್ ವ್ಯತ್ಯಯವನ್ನು ಕಡಿಮೆ ಮಾಡಲಾಗಿದೆ ಎಂದು ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರು ಡಾ ವಿ ರಾಮ್ ಪ್ರಸಾದ್ ಮನೋಹರ್ ವಿವರಿಸಿದ್ದಾರೆ. ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಸರ್ಕಾರದ ಶಕ್ತಿ, ನೀವು ಶಕ್ತಿ ಕೊಡದಿದ್ದರೆ ಸರ್ಕಾರ ನಡೆಸುವುದು ಕಷ್ಟ. ವಾಣಿಜ್ಯ ತೆರಿಗೆ ಇಲಾಖೆಗೆ ಪ್ರಸ್ತುತ ಹಣಕಾಸು ವರ್ಷಕ್ಕೆ ನೀಡಿರುವ ತೆರಿಗೆ ಸಂಗ್ರಹದ ಗುರಿಯನ್ನು ಮೀರಿ ಸಾಧನೆ ತೋರಿಸುತ್ತಿರುವೆಂಬ ವಿಶ್ವಾಸ ನನಗಿದೆ ಎಂದು ವಿಧಾನಸೌಧದಲ್ಲಿ ನಡೆದ ವಾಣಿಜ್ಯ ತೆರಿಗೆ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನೀವುಗಳು ಘನತೆ ಉಳಿಸಿಕೊಂಡರೆ ಸರ್ಕಾರದ ಘನತೆ ಹೆಚ್ಚುತ್ತದೆ. ನೀವು ಸರ್ಕಾರದ ಘನತೆಗೆ ಧಕ್ಕೆ ತರುವ ಕೆಲಸ ಮಾಡಿದರೆ ನಾವು ನೋಡುತ್ತಾ ಕೂರುವುದಿಲ್ಲ. ಅಬಕಾರಿ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡುವುದಕ್ಕೆ ಆಗುವುದಿಲ್ಲ ಎಂದುಕೊಳ್ಳಬೇಡಿ. ಅಗತ್ಯಬಿದ್ದರೆ ವರ್ಗಾವಣೆ ಮಾಡಲು ಅಗತ್ಯವಾದ ಕಾನೂನು ಬದಲಾವಣೆಯನ್ನು ತರಲು ಅವಕಾಶಗಳಿವೆ. ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿ ಎನ್ನುವ ಸ್ಪಷ್ಟ ಸೂಚನೆ ಕೊಡುತ್ತಿದ್ದೇನೆ. ವಿಧಾನಸೌಧದಲ್ಲಿ ನಡೆದ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದರು. ನಾಡಪ್ರಭು ಕೆಂಪೇಗೌಡರು ಕೇವಲ ಒಂದು ಪ್ರದೇಶದ ಆಡಳಿತಗಾರರಾಗಿರಲಿಲ್ಲ. ಅವರು ಜಾಗತಿಕ ಮಟ್ಟದ ದೂರದೃಷ್ಟಿ ಹೊಂದಿದ್ದ ಶ್ರೇಷ್ಠ ನಗರ ಯೋಜಕರಾಗಿದ್ದರು. 5 ಶತಮಾನಗಳ ಹಿಂದೆಯೇ ಅವರು ಹಾಕಿಕೊಟ್ಟ ಸುಸ್ಥಿರ ನಗರಾಭಿವೃದ್ಧಿಯ ಬುನಾದಿಯೇ ಇಂದು ಬೆಂಗಳೂರು ಜಾಗತಿಕ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ರಾಜಧಾನಿಯಾಗಿ ಬೆಳೆಯಲು ಮುಖ್ಯ ಕಾರಣವಾಗಿದೆ ಎಂದು ಭಾರತದ ಗೌರವಾನ್ವಿತ ಉಪರಾಷ್ಟಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರು ಬೆಂಗಳೂರಿಗೆ ಕಾರ್ಯಕ್ರಮದ ನಿಮಿತ್ತ ಬಂದಾಗ ಕೆಂಪೇಗೌಡರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಮೇಕ್ರಿ ವೃತ್ತದಿಂದ ಹೆಬ್ಬಾಳ ಜಂಕ್ಷನ್ವರೆಗೂ ಸುರಂಗ ರಸ್ತೆ ನಿರ್ಮಾಣಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹೆಬ್ಬಾಳ ಜಂಕ್ಷನ್ನಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಗಣಿಗಾರಿಕೆ ಸೇರಿ ನಾನಾ ಚಟುವಟಿಕೆಗಳಿಗೆ ಸರ್ಕಾರಿ ಜಾಗ ಪಡೆದು ವರ್ಷಗಳ ಕಾಲ ಚಟುವಟಿಕೆ ಆರಂಭಿಸದಿದ್ದರೆ ಕ್ರಮ ಕೈಗೊಳ್ಳಿ. ಬಾಕಿ ಇರುವ ಅರಣ್ಯ ಅನುಮತಿ ಪ್ರಕರಣಗಳನ್ನು ಜುಲೈ 15ರೊಳಗೆ ಇತ್ಯರ್ಥಪಡಿಸಿ ಅರಣ್ಯವಾಸಿಗಳ ಹಕ್ಕುಗಳ ರಕ್ಷಣೆ, ಮೂಲಭೂತ

ಸೌಲಭ್ಯಗಳಿಗೆ ಆದ್ಯತೆ ನೀಡಿ. ನಮ್ಮ ಅರಣ್ಯ ಪ್ರಾಣಿ ಸಂಪತ್ತು ಅಮೂಲ್ಯವಾದದ್ದು, ಸಂರಕ್ಷಣೆ ಪರಿಣಾಮಕಾರಿಯಾಗಿ ಆಗಬೇಕು. ವಿಧಾನಸೌಧದಲ್ಲಿ ನಡೆದ ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಸಂಬಂಧ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರ ಅಹವಾಲುಗಳ ನಿವಾರಣೆಗಾಗಿ ಹಾಗೂ ಸ್ಪಷ್ಟೀಕರಣಕ್ಕಾಗಿ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು

ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರ ಅಹವಾಲುಗಳ ನಿವಾರಣೆಗಾಗಿ ಹಾಗೂ ಸ್ಪಷ್ಟೀಕರಣಕ್ಕಾಗಿ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಸಹಾಯವಾಣಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಕಾಂತರಾಜು ಪಿಎಸ್ ಅವರು ವಿವರಿಸಿದ್ದಾರೆ. ಜೂನ್ 30ರಿಂದ ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದ್ದು ಪ್ರತಿಯೊಬ್ಬ ಮತದಾರರು ಬಿಎಲ್ಒಗಳು ನೀಡುವ ಎನ್ಯುಮರೇಷನ್ ಅರ್ಜಿ ಗಣತಿ ನಮೂನೆ ತುಂಬಿ ಮತದಾನದ ಹಕ್ಕು ಉಳಿಸಿಕೊಳ್ಳಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರೆ ನೀಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವ ಬೂತ್ ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಕೆಲಸದ ಅನುಕೂಲಕ್ಕಾಗಿ ಚುನಾವಣಾ ಆಯೋಗವು ಪ್ರಮುಖ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ 31ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಅವರು ಪಾನ್ ಮಸಾಲ ಗುಡ್ಕ ಅಡಿಕೆ ಮತ್ತಿತರ ಪದಾರ್ಥಗಳಲ್ಲಿ ಅಮಲು ಬರುವ ವಸ್ತುಗಳನ್ನು ಬೆರಕೆ ಮಾಡಿ ಮಾರಾಟ ಮಾಡುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಇದು ನಿಜವೇ ಆಗಿದ್ದರೆ ತಕ್ಷಣ ನಿಲ್ಲದಿದ್ದರೆ ಎಲ್ಲ ರೀತಿಯ ಪಾನ್ ಮಸಾಲ ಗುಡ್ಕ ಪದಾರ್ಥಗಳ ಮಾರಾಟವನ್ನು ಕರ್ನಾಟಕದಲ್ಲಿ ನಿಷೇಧ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮುಂದೆ ಸಾರ್ವಜನಿಕರು, ಶಾಸಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಎಲ್ಲರನ್ನೂ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿ ಮಾಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೇಂದ್ರ ಸರ್ಕಾರ ದೇಶ ಮತ್ತು ನಾಡಿನ ರೈತರಿಗೆ 2,000 ರೂಪಾಯಿಗಳ ಮಾಸಿಕ ಕಂತನ್ನು ಬಿಡುಗಡೆ ಮಾಡಿ ಅವರ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಇತ್ತೀಚೆಗೆ ನಡೆದ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದರು. ಇದುವರೆಗೆ ಬೆಂಗಳೂರು ನಗರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ 6:35. ಇದೀಗ ಸೇವಾ ಮಾಹಿತಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ಇನ್ನು ಮುಂದೆ 6:51 ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ, ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ಬಿಎನ್ ರಶ್ಮಿ ಅವರೊಂದಿಗೆ ಸಂದರ್ಶನ. ಈ ಸಂದರ್ಶನದ ಅಂತಿಮ ಭಾಗ ಕೇಳುವಿರಿ. ಬಳಿಕ ರೈತರಿಗೆ ಸಲಹೆ, ಜನಪದ ಗೀತೆ ಕೇಳಬಹುದು. ಈ ರಾತ್ರಿ 8:00 ನಮ್ಮ ನಿಲಯದಿಂದ ಜನರಂಜನಿ ವಾಟ್ಸಾಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಗ ವಾಟ್ಸಪ್ನಲ್ಲಿ ಸಂದೇಶ ಕಳಿಸಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444860273. ಈ ರಾತ್ರಿ 8:00 ಸಂದೇಶಗಳನ್ನು ಕಳುಹಿಸಿ ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ರೇಡಿಯೋದಲ್ಲಿ ಕೇಳಿ. ಇದುವರೆಗೆ ಸೇವಾ ಮಾಹಿತಿ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಳಿಕ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.

0: 0800 ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್

0: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
1: ಕೇಳುವರೆ ಇದೇ ಶುಕ್ರವಾರ ಜುಲೈ ಮೂರರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4477 2237 4888. ಎಷ್ಟಿಡಿ

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ. ಹೆಣ್ಣು ಮಗುವನ್ನು ಉಳಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ರೈತರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ. ಸರ್ಕಾರದಿಂದ ಗ್ರಾಮೀಣ ಕುಡಿಯುವ ನೀರಿಗೆ 117 ಕೋಟಿ ರೂಪಾಯಿ ಬಿಡುಗಡೆ. ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಗ್ಯಾರಂಟಿ ಯೋಜನೆ ಕಡಿತಗೊಳಿಸುವ ಭೀತಿ ನೆಪವೊಡ್ಡಿ, ಎಸ್ಐಆರ್ ದುರ್ಬಳಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಜಿಲ್ಲಾ ಉಸ್ತುವಾರಿ ಸಚಿವರು ತಿಂಗಳ ಮೊದಲ ಮತ್ತು ಮೂರನೇ ಶನಿವಾರ ಪ್ರಜಾಸೇವೆ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ಎಲ್ಲಾ ಸಚಿವರು ಕ್ಷೇತ್ರಗಳಿಗೆ ತೆರಳಿ ಶಾಸಕರ ಜೊತೆ ಜನರ ಸಮಸ್ಯೆ ಆಲಿಸಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ರಾಜ್ಯದ ಅಣೆಕಟ್ಟುಗಳಲ್ಲಿ ನೀರಿನ ಕೊರತೆ ಎದುರಾಗಿದ್ದು ರೈತರು ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ಮನವಿ ಮಾಡಿದ್ದಾರೆ.
1: ನೀರಿಗೆ ಮತ್ತು ವಿದ್ಯುಚ್ಛಕ್ತಿಗೆ ಎರಡಕ್ಕೂ ಕೂಡ ದೊಡ್ಡ ಅಭಾವ ಬರುವಂತ ಎಲ್ಲ ವಾತಾವರಣಗಳು ಕೂಡ ಕಾಣ್ತಾ ಇದೆ. ತುಂಗಭದ್ರಾ, ಘಟ್ಟಪ್ರಭಾ, ಮಲ್ಲಪ್ರಭಾ, ಆಲಮಟ್ಟಿ, ನಾರಾಯಣಪುರ, ವಾಣಿವಿಲಾಸ್, ಇಲ್ಲಿ ಜೀರೋ ಇನ್ಫ್ಲೋ ಇದೆ. ಲಾಸ್ಟ್ ಟೈಮ್ 88 ಇತ್ತು ಹೇಮಾವತಿಗೆ, ಇವಾಗ 40 ಬಂದಿದೆ. KRS 100 ಇತ್ತು, 22 ಇದೆ. ಕಬಿನಿಲಿ 79 ಇತ್ತು, 26 ಇದೆ. ಈ ರೀತಿ 20%ಗೆ ಇನ್ಫ್ಲೋ ಇಳಿದಿದೆ. ರೈತರು ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳಕ್ ಹೋಗ್ಬೇಡಿ. ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಡ್ಯಾಮ್ಗಳು ಫಿಲ್ ಆಗುವವರೆಗೂ ಕೂಡ ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡಕ್ ಹೋಗ್ಬೇಡಿ.
0: ಮತದಾರರ ವಿಶೇಷ ಪಟ್ಟಿ ಪರಿಷ್ಕರಣೆಯ ಬಳಿಕ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ಫಾರಂ ತುಂಬಲು ಅವಕಾಶವಿಲ್ಲ, ಬಿಎಲ್ಒಗಳೇ ಅರ್ಜಿಯನ್ನು ಹಂಚಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ತಕ್ಷಣವೇ ಮುನ್ನೆಚ್ಚರಿಕೆ ಮತ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಅರ್ಹ ತಾಲೂಕುಗಳನ್ನು ವಿಳಂಬವಿಲ್ಲದೆ ಬರಪೀಡಿತ ಪ್ರದೇಶಗಳೆಂದು ಘೋಷಿಸಬೇಕು, ಮೇವು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಗೆ ಅಗತ್ಯ ಅನುದಾನವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತರಿ ಯೋಜನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಿ ಕೃಷಿ ಕಾರ್ಮಿಕರ ವಲಸೆಯನ್ನು ತಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ರೈತರಿಗೆ ಮಧ್ಯಂತರ ಪರಿಹಾರ ಹಾಗೂ ಬೆಳೆ ವಿಮೆ ಸೌಲಭ್ಯವನ್ನು ಶೀಘ್ರವಾಗಿ ಒದಗಿಸಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ.

0: ರಾಜ್ಯದಲ್ಲಿ ಎಲ್ ನೀನೋ ಪ್ರಭಾವದಿಂದ ಮಳೆ ಕೊರತೆಯಾಗಿದ್ದು ಗ್ರಾಮೀಣ ಕುಡಿಯುವ ನೀರಿಗೆ ಸರ್ಕಾರ 117 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಬಿ ಖಂಡ್ರೆ, ನೀರು ಪೂರೈಕೆಗೆ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಸುಮಾರು 85 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆ ರೂಪಿಸಲಾಗಿದ್ದು 30 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ನೀರಿನ ಸಮಸ್ಯೆ ಇರುವ ಭಾಗಗಳಲ್ಲಿ ಕುಡಿಯುವ ನೀರು ಪೂರೈಕೆಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಂಕಷ್ಟದ ಸಮಯದಲ್ಲಿ ಜನರು ನೀರನ್ನು ಹಿತಮಿತವಾಗಿ ಬಳಸಿ ಪೋಲು ಮಾಡದಂತೆ ಮನವಿ ಮಾಡಿದ್ದಾರೆ. ಪಂಚಾಯಿತಿಗಳು ನೀರು ಸೋರಿಕೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ ಜಾರಿಗೆ ತರಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ಪೊಲೀಸ್ ಠಾಣೆಗಳು, ಜಿಲ್ಲಾ ಪೊಲೀಸ್ ಕಚೇರಿಗಳು, ನಗರ ಪೊಲೀಸ್ ಆಯುಕ್ತಾಲಯಗಳು ಹಾಗೂ ವಿಶೇಷ ಘಟಕಗಳು ಮಾಧ್ಯಮಗಳಿಗೆ ಮಾಹಿತಿ ನೀಡುವ ಸಂದರ್ಭದಲ್ಲಿ ಏಕೀಕೃತ ವಿಧಾನ ಅನುಸರಿಸಲು ನಿರ್ಧರಿಸಲಾಗಿದೆ. ಇದರಿಂದ ತಪ್ಪು ಮಾಹಿತಿ ಹರಡುವುದನ್ನು ತಡೆಯುವ ಜೊತೆಗೆ ತನಿಖೆಯ ಗೌಪ್ಯತೆ ಕಾಪಾಡಲು ಸಹಾಯವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಪರಾಧ ಪ್ರಕರಣಗಳ ತನಿಖೆ, ಗುಪ್ತಚರ ಮಾಹಿತಿ, ಸೈಬರ್ ಅಪರಾಧಗಳು, ಸಂಘಟಿತ ಅಪರಾಧ ಚಟುವಟಿಕೆಗಳು ಹಾಗೂ ಕಾನೂನು ಪ್ರಕ್ರಿಯೆಗೆ ಸಂಬಂಧಿಸಿದ ಮಾಹಿತಿಯನ್ನು ಅನುಮತಿಯಿಲ್ಲದೆ ಬಹಿರಂಗಪಡಿಸದಂತೆ ಸೂಚನೆ ನೀಡಲಾಗಿದೆ. ಯಾವುದೇ ತನಿಖೆಯ ಗೌಪ್ಯತೆ ಮತ್ತು ನ್ಯಾಯಾಂಗ ಪ್ರಕ್ರಿಯೆಗಳ ಶುದ್ದತೆಯನ್ನು ಕಾಪಾಡುವುದು ಸರ್ಕಾರದ ಸ್ಪಷ್ಟ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಪಟ್ಟಣದಲ್ಲಿ ನಡೆದ ದುರಂತಕ್ಕೆ ಕ್ವಾರಿ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಗೆಯುವ ಯಂತ್ರವು ಮೇಲಿನಿಂದ ಬಂಡೆಯನ್ನು ತಳ್ಳಿದ್ದು ಕಾರಣ ಎಂದು ಕೇಂದ್ರ ವಲಯ ಐಜಿಪಿ ಎಸ್ ಗಿರೀಶ್ ಸ್ಪಷ್ಟಪಡಿಸಿದ್ದಾರೆ. ದುರಂತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ಥಳದಲ್ಲಿ 2 ಕ್ವಾರಿಗಳಿದ್ದು ಮೇಲಿನ ಕ್ವಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಯಂತ್ರ ತಳ್ಳಿದ ಬಂಡೆಯು ಕೆಳಗಿನ ಕ್ವಾರಿಯಲ್ಲಿದ್ದ ಕಾರ್ಮಿಕರ ಮೇಲೆ ಬಿದ್ದು ಘಟನೆ ಸಂಭವಿಸಿದೆ ಎಂದು ಹೇಳಿದ್ದಾರೆ. ಒಟ್ಟು 16 ಕಾರ್ಮಿಕರು ಕ್ವಾರಿಯಲ್ಲಿದ್ದು 7 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ತೆರಳಿ ದುರಂತದಲ್ಲಿ ಗಾಯಗೊಂಡ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸುವುದಿಲ್ಲ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಒತ್ತುವರಿ ತೆರವು ಕಾರ್ಯಾಚರಣೆ ಕುರಿತು ಸಂಬಂಧಿತ ಅಧಿಕಾರಿಗಳ ಜೊತೆ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಆರ್ಟಿರಿಯಲ್ ಹಾಗೂ ಸಬ್ ಆರ್ಟಿರಿಯಲ್ ರಸ್ತೆಗಳಿಂದ ವಾರ್ಡ್ ರಸ್ತೆಗಳಿಗೆ ಸ್ಥಳಾಂತರಿಸುವ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ನಗರದಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಪಾದಚಾರಿಗಳಿಗೆ ಸುರಕ್ಷಿತ ಹಾಗೂ ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಉತ್ತಮ ಗುಣಮಟ್ಟದ ಪಾದಚಾರಿ ಮಾರ್ಗಗಳನ್ನು ನಿರ್ಮಿಸಬೇಕೆಂದು ಸೂಚಿಸಿದ್ದಾರೆ. ರಾಮನಗರದಲ್ಲಿ ನಡೆದ ಎಸ್ಐಆರ್ ಅಭಿಯಾನದ ವೇಳೆ ಚುನಾವಣಾ ಆಯೋಗದ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾ ವಲಸಿಗರಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಕಡಿತಗೊಳಿಸುವ ಭೀತಿ ಸೃಷ್ಟಿಸಿ ಎಸ್ಐಆರ್ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ರಾಮನಗರದಲ್ಲಿ ಸಾವಿರಾರು ಜನರನ್ನು ಕಲ್ಯಾಣ ಮಂಟಪದಲ್ಲಿ ಕೂರಿಸಿ ಎಸ್ಐಆರ್ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆ ಪರಿಶೀಲನೆ ಆರಂಭವಾಗಿದ್ದು, ಮೀಟರ್ ರೀಡರ್ಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜುಲೈ ತಿಂಗಳಲ್ಲಿ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದೆ. ಮೀಟರ್ ರೀಡಿಂಗ್ ಬದಲಾಗಿ ಗ್ರಾಹಕರಿಗೆ ಜುಲೈ ತಿಂಗಳಲ್ಲಿ ಸರಾಸರಿ ಬಿಲ್ ನೀಡಲು ನಿರ್ಧರಿಸಿದೆ. ಈ ಹೊಸ ನಿಯಮವು ಎಚ್ಟಿ ಗ್ರಾಹಕರು, 40 HP ಅದಕ್ಕಿಂತ ಹೆಚ್ಚಿನ ಲೋಡ್ ಹೊಂದಿರುವ ಎಲ್ಟಿ ಗ್ರಾಹಕರು, ಸೋಲಾರ್ ಹೊಂದಿರುವ ಗ್ರಾಹಕರು ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಹೊಂದಿರುವವರಿಗೆ ಅನ್ವಯಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಸೇರಿದಂತೆ 52 ಕ್ರಿಮಿನಲ್ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವ ಸರ್ಕಾರದ ನಿರ್ಧಾರಕ್ಕೆ

0: ಹೈಕೋರ್ಟ್ ತಡೆ ನೀಡಿದೆ. ಮೇ 22ರಂದು ಸಚಿವ ಸಂಪುಟ ಪ್ರಕರಣಗಳನ್ನು ಹಿಂತೆಗೆದುಕೊಂಡಿತ್ತು. ಈ ನಿರ್ಧಾರವನ್ನು ಪ್ರಶ್ನಿಸಿ ಗಿರೀಶ್ ಭಾರದ್ವಾಜ್ ಎಂಬುವರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಮಧ್ಯಂತರ ಆದೇಶ ಹೊರಡಿಸಿದೆ. ಕಾವೇರಿ ನದಿಗೆ ಅಡ್ಡಲಾಗಿ ಕರ್ನಾಟಕ ನಿರ್ಮಿಸಲಿರುವ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಯನ್ನು ತಮಿಳುನಾಡು ಕಾಂಗ್ರೆಸ್ ಸಮಿತಿ ವಿರೋಧಿಸಿದೆ. ಈ ಯೋಜನೆಯ ವಿರುದ್ದದ ಹೋರಾಟವನ್ನು ಮುಂದುವರಿಸಲು ನಿರ್ಧರಿಸಿದ್ದು ಇದು ತಮಿಳುನಾಡಿನ ರೈತರ ಹಕ್ಕುಗಳಿಗೆ ಬೆದರಿಕೆ ಮತ್ತು ನ್ಯಾಯಾಂಗ ಆದೇಶಗಳ ಉಲ್ಲಂಘನೆ ಎಂದು ತಿಳಿಸಿದೆ. ತಮಿಳುನಾಡಿನ ಒಪ್ಪಿಗೆ ಇಲ್ಲದೆ ಯೋಜನೆಗೆ ಒಂದೇ ಒಂದು ಇಟ್ಟಿಗೆಯನ್ನು ಇಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದೆ. ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಇಂದು ವಿಧಾನಸೌಧದಲ್ಲಿನ ಸಚಿವಾಲಯದ ತಮ್ಮ ನೂತನ ಕಚೇರಿಯನ್ನು ಉದ್ಘಾಟಿಸಿದರು. ಇದೇ ವೇಳೆ ಸಾರ್ವಜನಿಕರ ಅಹವಾಲುಗಳು ಹಾಗೂ ಮನವಿ ಆಲಿಸಿದ ಸಚಿವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ನಗರಾಭಿವೃದ್ದಿ ಇಲಾಖೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರೊಂದಿಗೆ ನಿರಂತರ ಸಮನ್ವಯ ಸಾಧಿಸಿ ಸಮಸ್ಯೆಗಳಿಗೆ ತ್ವರಿತ ಹಾಗೂ ಪರಿಣಾಮಕಾರಿ ಸ್ಪಂದನೆ ನೀಡುವ ಉದ್ದೇಶದಿಂದ ಸಚಿವಾಲಯದ ಕಚೇರಿ ಸದಾ ಎಲ್ಲರಿಗೂ ಮುಕ್ತವಾಗಿರಲಿದೆ ಎಂದು ತಿಳಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಯಾದಗಿರಿ ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು ಮೊದಲ ಎರಡು ದಿನಗಳಲ್ಲಿ 2.59 ಲಕ್ಷಕ್ಕೂ ಹೆಚ್ಚು ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಯಾದಗಿರಿ ಜಿಲ್ಲಾಡಳಿತ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಆಧಾರಿತ ಬೆಳೆ ಬೆಳೆಯದಂತೆ ರೈತರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆ ಹಾನಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ. ಸರ್ಕಾರದಿಂದ ಗ್ರಾಮೀಣ ಕುಡಿಯುವ ನೀರಿಗೆ 117 ಕೋಟಿ ರೂಪಾಯಿ ಬಿಡುಗಡೆ. ಪೊಲೀಸ್ ಇಲಾಖೆಯ ಮಾಹಿತಿ ಹಂಚಿಕೆಗೆ ಏಕೀಕೃತ ಮಾರ್ಗಸೂಚಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಗ್ಯಾರಂಟಿ ಯೋಜನೆ ಕಡಿತಗೊಳಿಸುವ ಭೀತಿ ನೆಪವೊಡ್ಡಿ ಎಸ್ಐಆರ್ ದುರ್ಬಳಕೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು

0: ಕಿತ್ತದಾಡು ಗ್ರಾಮದ ರಶ್ಮಿ ಬಿಎನ್ ಅವರೊಂದಿಗೆ ಸಂದರ್ಶನ. ರೈತರಿಗೆ ಸಲಹೆ, ಹವಾಮಾನ ವರದಿ, ಜನಪದ ಗೀತೆಗಳನ್ನು ಕೇಳಬಹುದು. ಮೊದಲಿಗೆ ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ಬಿಎನ್ ರಶ್ಮಿ ಅವರೊಂದಿಗೆ ಸಂದರ್ಶನದ ಅಂತಿಮ ಭಾಗವನ್ನು ಇದೀಗ ಕೇಳೋಣ.
1: ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ರಶ್ಮಿ ಬಿಎನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಪಿರಮಿಡ್ ಆಧ್ಯಾತ್ಮಿಕ ಕೃಷಿ ಕುರಿತು ನಮ್ಮ ರೈತ ಬಾಂಧವರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಆಗೋ ನಮಸ್ಕಾರ ಮೇಡಮ್.
2: ತುಂಬಾ ಧನ್ಯವಾದ ಸರ್. ಇಂಥ ಒಂದು ವೇದಿಕೆಯಲ್ಲಿ ನಾನು ಇವತ್ತು ಉಪಸ್ಥಿತಿಯಲ್ಲಿ ಇರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ರೇಡಿಯೋದಲ್ಲಿ ನಾನು ಏನು ಹಾಡುಗಳನ್ನು ಕೇಳ್ತಾ ಇದ್ದೆ, ಎಷ್ಟೋ ಮಾಸ್ಟರ್ಸ್ನ ಒಂದು ಜ್ಞಾನ ಕೇಳ್ತಾ ಇದ್ದೆ. ಈ ದಿನ ನಾನು ಬಂದು ಒಂದು ವಿಚಾರನ ಹಂಚ್ಕೊಳ್ಬಹುದು ಅನ್ನೋದು ನೆನೆಸ್ಕೊಳ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ನನಗೆ.
1: ಮೇಡಮ್, ನಿನ್ನೆ ಕಾರ್ಯಕ್ರಮದಲ್ಲಿ ಪಿರಮಿಡ್ ಆಧ್ಯಾತ್ಮದ ಕೃಷಿ ಬಗ್ಗೆ ಎಲ್ಲ ಸಾಕಷ್ಟು ವಿಸ್ತಾರವಾಗಿ ಮಾಹಿತಿ ಕೊಟ್ರಿ. ಈ ಪಂಚಭೂತಗಳು ನಮಗೆ ಯಾವ ರೀತಿ ಸಹಕಾರ ಮಾಡ್ತವೆ ಅಂತ ಹೇಳ್ತೀರಾ?
2: ಈಗ ನಮಗೆಲ್ಲರಿಗೂ ಗೊತ್ತಿರೋ ಥರ ಈ ಪ್ರಕೃತಿ ಪಂಚಭೂತಗಳಿಂದ ಆಗಿದೆ ಅಂತ ಹೇಳ್ತೀವಿ. ಹೇಗಂತ ಅಂದರೆ, ಪಂಚಭೂತ ಅಂದರೆ ಭೂಮಿ, ನೀರು, ಗಾಳಿ, ಅಗ್ನಿ ಮತ್ತು ಆಕಾಶ ಅಂತ. ಅದೇ ಪಂಚಭೂತಗಳು ನಮ್ಮ ದೇಹ ಅಂದರೆ ಮಾನವ ಆಗಿರ್ಬೋದು, ಈ ಭೂಮಿ ಮೇಲೆ ಏನೇ ವಸ್ತುಗಳು ತಗೊಂಡ್ರೂ ಕೂಡ ಅದು ಪಂಚಭೂತಗಳಿಂದ ಆಗಿದೆ ಅನ್ನೋದು ನಮಗೆ ಗೊತ್ತಿರುವಂಥ ವಿಚಾರ. ಹೇಗೆ ಒಂದು ಭೂಮಿಯಲ್ಲಿ ನಾವು ಒಂದು ಬೆಳೆಯನ್ನು ಹಾಕಿದ್ದೀವಿ ಅಂತಂದರೆ ಅದು ಈ ಪಂಚಭೂತಗಳನ್ನು ಬಳಸೇ ಆಗುವಂಥದ್ದು. ಒಂದು ಭೂಮಿಯನ್ನು ಬಳಸ್ಕೊಳ್ಳುತ್ತೆ, ಗಾಳಿ ಬೇಕು ಪರಾಗಸ್ಪರ್ಶಕ್ಕಾಗಿರ್ಬೋದು, ಯಾವುದೇ ಒಂದು ವಿಚಾರಕ್ಕೆ ಗಾಳಿ ಬೇಕು. ಅಗ್ನಿ ತತ್ವ ಬೇಕೇ ಬೇಕು. ಸೂರ್ಯನ ಶಾಖ ಇಲ್ಲದೆ ಅದು ಬೀಜಗಳಾಗಿ ಹೂವಾಗಿ ನಮಗೆ ಆ ಕಾಯಿಗಳು ಸಿಗಬೇಕು ಅಂದರೂ ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ಅಗ್ನಿ ಬೇಕು, ಆಕಾಶ ತತ್ವ ಬೇಕು. ಹೀಗೆ ಪ್ರತಿಯೊಂದನ್ನು ಬಳಸ್ಕೊಂಡು ಅದು ಆಗಿರುವಂಥದ್ದು. ಈ ಮಾನವನ ದೇಹನೂ ಕೂಡ ಹಾಗೇನೇ ಪಂಚಭೂತಗಳಿಂದ ಆಗಿರುವಂಥದ್ದು. ಈಗ ನಾವೆಲ್ಲರೂ ಕೂಡ ಮೂಲದಿಂದ ಬಂದಿರೋದು ಒಂದು ತಂದೆ ತಾಯಿಗಳಿಂದ ಆಗಿರಬಹುದು. ಆದರೆ ಆ ಒಂದು ತಂದೆ ತಾಯಿಯಿಂದ ಬರಲಿಕ್ಕೆ ಕಾರಣ ಆಹಾರ ಸೇವನೆಯೇ ತಾನೇ. ಆ ಆಹಾರ ಸೇವನೆಯಿಂದಲೇ ತಾನೇ ಒಂದು ವೀರ್ಯಾಣು, ಅಂಡಾಣು ಒಂದು ಉತ್ಪತ್ತಿ ಆಗಬೇಕು ಅಂದ್ರೆ ನಮ್ಮ ದೇಹದಲ್ಲಿ ಆರೋಗ್ಯ ಇರಬೇಕು, ಆಹಾರ ಸೇವನೆ ಮಾಡಬೇಕು ಅಲ್ವಾ. ಈಗ ಮದುವೆ ಆದಂಥವರಿಗೆ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಆಹಾರದ ಬಗ್ಗೆ ಮಾತಾಡ್ತಾರೆ ಅಲ್ವಾ, ಒಳ್ಳೊಳ್ಳೆ ಆಹಾರ ತಗೊಳ್ಳ್ರಿಂದ. ಪ್ರೆಗ್ನೆಂಟ್ ಆದ್ಮೇಲೂ ಕೂಡ ಆಹಾರದ ಬಗ್ಗೆನೇ ಕಾಳಜಿ ಮಾಡ್ತಾರೆ ಅಲ್ವಾ. ಒಂದು ಮಗು ಜನನ ಆದ್ಮೇಲೂ ಕೂಡ ತಾಯಿಗೆ ಮತ್ತು ಆಹಾರದ ಬಗ್ಗೆನೆ ಕಾಳಜಿ ಮಾಡ್ತಾರೆ, ಇಂಥದೇ ಆಹಾರ ತಗೋಬೇಕು ಅಂತ. ಒಂದು ಮಗುಗೂ ಕೂಡ ಇದು ತಿನ್ಸಿದ್ರೇನೆ ಅದ್ರ ಬೆಳವಣಿಗೆ ಚೆನ್ನಾಗಾಗತ್ತೆ. ಆಹಾರ ಅನ್ನೋದು ಯಾವ ಒಂದು ಮಟ್ಟದಲ್ಲಿದೆ ನಾವು ಯೋಚಿಸ್ಬೇಕು. ಇಂಥ ಆಹಾರ ಪಂಚಭೂತಗಳಿಂದಲೇ ಬಂದಿರುವಂಥದ್ದು. ಈಗ ನನಗೊಂದು ಪ್ರಶ್ನೆ ಇತ್ತು ಸರ್, ಮಣ್ಣಿಂದ ಬಂದ್ವಿ, ಮಣ್ಣಿಂದ ಹೋದ್ವಿ. ನಾನು ಅಂದ್ಕೊಳ್ತಾ ಇದ್ದೆ ಮಣ್ಣಿಂದ ಬಂದು ಮಣ್ಣಿಗೆ ಹೆಂಗೆ ಹೋದ್ವಿ, ಮಣ್ಣಿಗೇನೋ ಹೋಗ್ತೀವಿ ನಿಜ. ನಾವು ಒಂದು ದಿವಸ ಈ ದೇಹ ತ್ಯಾಗ ಮಾಡಿದ್ಮೇಲೆ ಮಣ್ಣಿಗಿಡ್ತಾರೆ ನಿಜ. ಆದರೆ ಮಣ್ಣಿಂದಲೇ ಬಂದ್ವಿ ಹೇಗೆ ಅಂತ ಅನ್ಸುತ್ತೆ ಅಲ್ವಾ. ಹೇಗೆ ಅಂದರೆ ಹೀಗೇನೆ, ಮಣ್ಣಿಂದಲೇ ತಾನೇ
1: ಎಲ್ಲ ಆಹಾರ ತಗೊಂಡು ಮತ್ತೆ ನಾವು ಇದಾಗದು. ಹೌದು ಮೇಡಮ್
2: ಅಲ್ವಾ. ಪ್ರತಿಯೊಂದನು ಕೂಡ ಏನ್ ಎಷ್ಟು ದಿವಸ ಇರ್ಬೋದು ಆಹಾರ ಇಲ್ಲದೆ
1: ಜೀವಂತವಾಗಿದೀವಿ ಅಂದ್ರೆ ಮಣ್ಣಿಂದ ಬೆಳೆದಿರ್ತಕ್ಕಂತ ಆಹಾರ ತಿಂದೆ.
2: ಹೌದಾ, ಇರ್ಬೋದು ನೀರ್ ಕುಡ್ಕೊಂಡು ಒಂದಷ್ಟು ದಿವಸ ಇರ್ಬೋದು, ಗಾಳಿ ಕುಡ್ಕೊಂಡು ಒಂದಷ್ಟು ದಿನ ಇರಬಹುದು. ಆದರೂ ಆಹಾರ ಇಲ್ಲದೆ ಎಷ್ಟು ವರ್ಷಗಳಿರ್ಲಿಕ್ಕೆ ಸಾಧ್ಯ? ಅಂತ ಆಹಾರ ಎಲ್ಲಿಂದ ಬರ್ತಾ ಇದೆ? ಪಂಚಭೂತಗಳಿಂದ ತಗೊಂಡು ಬರ್ತಾ ಇದೆ. ಹಣ್ಣು, ತರಕಾರಿ, ಸೊಪ್ಪು, ಮತ್ತೆ ನಾವು ತುಂಬಾನೇ ತಲೆ ಕೆಡಿಸ್ಕೋತೀವಿ ಇದರಿಂದ ವಿಟಮಿನ್ನು, ಇದರಿಂದ ಪ್ರೋಟೀನು, ಇದರಿಂದ ಇದು ಕಡಿಮೆ ಆಗಿದೆ, ಇದು ಬಿ12 ಅನ್ನೋದಂತೂ ತುಂಬಾ ಕೇಳ್ಪಡ್ತೀವಿ, ಬಿ12 ಕಡಿಮೆ ಆಗಿದೆ ಅದು ಇದರಿಂದಲೇ ಸಿಗೋದು ಅಂತ. ನಾವು ಆ ಲೆಕ್ಕಾಚಾರಗಳನ್ನ ಹಿಂದಿನವ್ರು ಮಾಡ್ತಾ ಇದ್ರ, ನಮ್ಮ ಹಿರಿಕರಿ ಕೇಳ್ರಿ, ಅವರಿಗೆ ಯಾವ ಡಿಸೀಸ್ ಇದು ಇದ್ದು ಇರಲೇ ಇಲ್ಲ ಅಂತ ಅಲ್ಲ. ಆದರೆ ಇಷ್ಟೆಲ್ಲ ತೂಕ ಮಾಡಿನೇ ಅವರು ಇದನ್ನು ತಿಂದ್ರೇನೆ, ಅದನ್ನು ತಿಂದ್ರೇನೆ ಅಂತಲೇ ಎಲ್ಲಿ ಜೀವಿಸಿದ್ರು? ಅವರು ಎಷ್ಟು ಆನಂದವಾಗಿ, ಆರೋಗ್ಯವಾಗಿ, ಖುಷಿಯಿಂದ ಇರ್ತಿದ್ರು. ಆ ಕಾಲಕ್ಕೆ ಏನು ಬೆಳಿಬೋದು, ಏನು ಸಿಗೋದು ಅದನ್ನು ತಿಂತಾ ಇದ್ರು. ಮತ್ತು ಅವರ ಜಮೀನಲ್ಲಿ ಅವರ ಸುತ್ತಮುತ್ತ ಏನು ಬೆಳೀತಾರೋ ಅಷ್ಟರಲ್ಲಿ ಜೀವಿಸ್ತಿದ್ರು. ಇವತ್ತು ನಾವು ಎಕ್ಸ್ಪೋರ್ಟ್ ಮಾಡ್ಕೊಳ್ತೀವಿ, ವಿದೇಶದ ಹಣ್ಣುಗಳನ್ನ ತಿಂತೀವಿ, ಆದರೂ ಕೂಡ ಯಾಕೆ ಆರೋಗ್ಯ ವೃದ್ಧಿ ಆಗಲಿಲ್ಲ? ಇವತ್ತು ಎಂಥೆಂಥ ವಿಜ್ಞಾನಿಗಳು ಏನೇನೆಲ್ಲ ಕಂಡುಹಿಡಿತಾ ಇದ್ದಾರೆ ಮೆಡಿಸಿನ್ಸ್. ಯಾಕೆ ನಮ್ಮ ಏಜು, ನಮ್ಮ ಹಿಂದಿನವರು, ನಮ್ಮ ತಾತ ಅಜ್ಜಿಯವರು 100 ವರ್ಷ ಬದುಕಿದ್ರು, ನಮ್ಮ ಕೈಲಿ ಯಾಕೆ 60-70 ಅಂದರೆ ಅಯ್ಯೋ ಬೇಕಾದಷ್ಟು ಬದುಕಿದ್ರು ಬಾಳಿದ್ರು ಅನ್ನೋ ಥರ ಆಗೋಗಿದೆ. ಈಗ ಬರ್ತಾ ಬರ್ತಾ ದಿನಗಳು 50-60 ವರ್ಷನೇ ಎಂಡ್ ಆಗಿದೆ.

0: ಆಗತ್ತೆ. ಮತ್ತೆ ಇಷ್ಟೆಲ್ಲ ಬೆಳವಣಿಗೆ ಇದ್ದು ಯಾಕೆ ನಮ್ಮ ಆಯುಷ್ ವೃದ್ಧಿ ಆಗ್ತಾ ಇಲ್ಲ, ನೆಮ್ಮದಿ ಸಿಗ್ತಾ ಇಲ್ಲ, ಖುಷಿ ಸಿಗ್ತಾ ಇಲ್ಲ ಅಂತ ನೋಡ್ತಾ ಹೋದವಾಗ ಏನಾಗುತ್ತೆ, ಇಲ್ಲಿ ನಾವು ಪ್ರಕೃತಿಯಿಂದ ದೂರ ಆಗ್ತಾ ಇರೋದೇ ಕಾರಣ. ಎಷ್ಟು ಪ್ರಕೃತಿಗೂ ನಮಗೂ, ಪ್ರಕೃತಿ ಅಂತ ಅಂದ್ರೆ ಅಲ್ಲಿ ಬರೀ ಮರಗಿಡಗಳು ಒಂದೇ ಆಗಲ್ಲ, ಪ್ರಾಣಿ ಪಕ್ಷಿ ಸಕಲ ಜೀವರಾಶಿಗಳ ನಡುವೆ ಮಾನವ ಏನ ಇದ್ದಾನೆ. ನಾವೇನ್ ಮಾಡ್ತಾ ಇದೀವಿ, ನಾವೇ ಬುದ್ಧಿವಂತರು, ನಾವು ಒಬ್ಬರೇ ಇದೀವಿ ಅನ್ನೋ ತರ ನೋಡ್ತಾ ಇದೀವಿ, ನಾವೇನೋ ಸ್ಪೆಷಲ್ ಅಂತ್ಕೋತಾ ಇದೀವಿ. ಅದಕ್ಕೆ ನಮ್ಮ ಅವನತಿ ಆಗ್ತಾ ಇದೆ. ಅವರೊಳಗಡೆ ನಾವು ಒಬ್ರು ಅಂತ ಹೋದ್ರೆ ಅಲ್ಲಿ ಸಾಮರಸ್ಯವಾದ ಜೀವನ ಆಗತ್ತೆ, ಆನಂದವಾದ ಜೀವನ ಆಗತ್ತೆ. ಈ ನಿಟ್ಟಿನಲ್ಲಿ ನಾವು ಹೋಗ್ಬೇಕು.
1: ಅಲ್ಲ ಮೇಡಮ್, ಈಗ ರೈತ ಯೋಚನೆ ಮಾಡೋದು, ಈಗೆಲ್ಲ ಕಾಸ್ಟ್ಲಿ ಜೀವನ ಅಂತದ್ರಲ್ಲಿ ನಾವು ಎಲ್ಲವನ್ನು ಕೊಟ್ಟು ಭೂಮಿಗೆ ನಾವು ಹೆಚ್ಚು ದುಡ್ಡು ಮಾಡೋ ಕಡೆ ಹೊರಟು ಬಿಟ್ಟಿದ್ದಾನೆ ರೈತ. ಅಂತದ್ರಲ್ಲಿ ಈ ಆಧ್ಯಾತ್ಮಿಕ ಪಿರಮಿಡ್ ಕೃಷಿ ಇವನ್ನೆಲ್ಲ ನಾವು ಅಳವಡಿಸ್ಕೊಂಡ್ರೆ ಇದರಲ್ಲಿ ನಾವು ಪ್ರಗತಿ ಕಾಣಬಹುದು ಅನ್ನೋ ಒಂದು ಆಲೋಚನೆ ಬರುತ್ತೆ.
0: ಖಂಡಿತ ಸರ್. ಏನಂತ ಅಂದ್ರೆ ಯಾವುದನ್ನೇ ಆಗ್ಲಿ, ನಾನು ಹೇಳದ್ನಲ್ಲ ಆಗ್ಲಿ, ಮೊದಲು ಒಂದು ಹೆಜ್ಜೆ ಇಡಬೇಕು. ಎಲ್ಲದನ್ನು ಕೂಡ ದೂರದಲ್ಲಿ ಕುತ್ಕೊಂಡು ನಾವು ಇದು ಸಾಧ್ಯನಾ, ಇದು ಆದ್ರೆ ಈಗ ಆಗ ಅಂತ ಪ್ರಶ್ನೆಗಳನ್ನೇ ಹಾಕ್ತಾ ಇದ್ರೆ ನಾವು ಅಲ್ಲೇ ಕೂತಿರ್ತೀವಿ. ಪ್ರಾಯೋಗಿಕವಾಗಿ ಯಾವತ್ತು ಒಂದೇ ಹೆಜ್ಜೆ ಇಡ್ತೀವೋ ಅದಕ್ಕೆ ಪರ್ಯಾಯವಾಗಿ ಓ ಈಗೂ ಇದೆ, ಹೀಗೂ ಮಾಡ್ಬೋದು, ಈ ತರನೂ ಮಾಡ್ಬೋದು ಅನ್ನೋದು. ಈಗ ಈ ಸಂಚಿಕೆ ಆಗ್ಲಿಕ್ಕಿಂತ ಹಿಂದಿನ ಸಂಚಿಕೆಯಲ್ಲಿ ಒಬ್ರು ಸರ್ ಎಷ್ಟು ಅನುಭವಗಳನ್ನ ಹೇಳ್ಕೊಂಡ್ರು, ನನಗೆ ಅನ್ನಿಸ್ತಾ ಇತ್ತು ಎಷ್ಟು ಈಗ ಸಿಟಿಯಲ್ಲಿ ಮಕ್ಕಳಿಗೆ ಹಾಲೆಲ್ಲಿಂದ ಬರುತ್ತೆ ಅಂದ್ರೆ ಹಾಲಿನ ಡೈರಿ ಅಂತಾರೆ, ಹಾಲಿನ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ ಅನ್ನೋದು ಗೊತ್ತು. ಬಾಳೆಹಣ್ಣೆಲ್ಲಿಂದ ಬರುತ್ತೆ ಅಂದ್ರೆ ಅಂಗಡಿಯಲ್ಲಿ ಕಿತ್ತು ಕೊಡ್ತಾರಲ್ಲ, ಅವಾಗ ಅಷ್ಟೇ ಅದು ಗೊನೆಯಲ್ಲಿ ನೋಡಿರ್ತಾರೆ. ರೇಷನ್ ಎಲ್ಲಿಂದ ಬರುತ್ತೆ ಅಂದ್ರೆ ರೇಷನ್ ಅಂಗಡಿಯಿಂದ ಅಲ್ವಾ. ಎ ಟು ಝಡ್ ಹೋದ್ರೆ ಸಿಗುತ್ತೆ, ಮಾರ್ಟ್ಗಳು ಇವಕ್ಕೆ ಹೋದ್ರೆ ಸಿಗುತ್ತೆ ಅಂತ ಗೊತ್ತು. ಎಷ್ಟು ಮಕ್ಕಳಿಗೆ ಗೊತ್ತು ಎಲ್ಲಿಂದ ಏನು ಆಹಾರ ಧಾನ್ಯ ಸೊಪ್ಪು ತರಕಾರಿ ಇವೆಲ್ಲ ಎಲ್ಲಿಂದ ಬರುತ್ತೆ ಅನ್ನೋದು ಮಕ್ಕಳಿಗೆ ಗೊತ್ತು. ಹಾಗಾಗಿ ಮೊದಲು ಶಿಕ್ಷಣದಲ್ಲಿ ಈ ಕೃಷಿ ಅನ್ನೋ ಸಬ್ಜೆಕ್ಟ್ ತುಂಬಾ ಇಂಪಾರ್ಟೆಂಟ್ ಸರ್. ಮಕ್ಕಳಿಗೆ ಕೃಷಿಯ ಬಗ್ಗೆ ಹೇಳ್ಕೊಡ್ಬೇಕು, ಅದರಲ್ಲೂ ಕೂಡ ಇಂಥ ಒಂದು ಕೆಮಿಕಲ್ ಮುಕ್ತ ಕೃಷಿ ಬಗ್ಗೆ ಹೇಳ್ಕೊಡ್ಬೇಕು. ಹೌದು, ಈಗ್ಲಿಂದ ಹೇಳ್ತಾ ಹೋದವಾಗ ಬದಲಾವಣೆ ಕಾಣುತ್ತೆ. ಈಗ ಸರ್ ಹೇಳಿದ್ರು ನಮ್ಮ ಶಾಲೆಯಲ್ಲಿ ನಮ್ಮ ಬಿಸಿ ಊಟಕ್ಕೆ ನಾವು ನಮ್ಮ ಗ್ರೌಂಡ್ ಅಲ್ಲೇ ಇರುವಷ್ಟು ಜಾಗದಲ್ಲೇ ಮಕ್ಕಳಿಗೆ ಬೆಳೆಯೋದಂಗೆ ಅಂತ ಹೇಳ್ಕೊಡ್ತಾ ಇದ್ವಿ. ಈಗ ಆ ಮಗು ಆ ಶಾಲೆಯಲ್ಲಿ ಹೇಳ್ಕೊಟ್ಟ ಮೇಲೆ ಅದನ್ನ ಪ್ರಾಯೋಗಿಕವಾಗಿ ನೋಡಿದ ಮೇಲೆ ಒಂಚೂರು ದೊಡ್ಡವರಾಗ್ತಾ ಆಗ್ತಾ ನಾನ್ ಯಾಕೆ ನಮ್ಮ ಅಪ್ಪಾಜಿಯವರು ರಾಸಾಯನಿಕ ಹಾಕ್ತಾ ಇದಾರೆ ಅಂತಂದ್ರೆ ನಾನು ಯಾಕೆ ಹಾಕ್ಬೇಕು, ನಾನು ಇದನ್ನ ಪ್ರಯೋಗ ಮಾಡೋಣ, ಇದರಿಂದ ಆರೋಗ್ಯ ಇದೆ, ಇದರಿಂದ ಒಳ್ಳೇದಿದೆ ಅಂತ ಮಗುವಿನ ಮನಸ್ಸಿನಲ್ಲಿ ಬಂತು ಅಂತ ಅಂದ್ರೆ ಅದು ಖಂಡಿತವಾಗಿಯೂ ಅವರ ದೊಡ್ಡವರಾಗ್ತಾ ಆಗ್ತಾ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾರೆ. ನಾವು ಈಗ ಪ್ರೆಸೆಂಟ್ ನೋಡಬಾರದು, ಈಗ ಹೇಳಿರೋ ಮೆಥಡ್ ಅನ್ನ ಈಗ ಮಾಡ್ತಿರೋ ರೈತರಿಗೆ ಹೇಳಕ್ ಹೊರಟ್ರೆ ಏನಾಗುತ್ತೆ, ಅದು ಇದು ಸಾಧ್ಯನಾ, ಇದು ಆಗತ್ತಾ, ಇದು ಆಗದೆ ಇರೋದು, ಇವು ಸಾಮಾನ್ಯ. ಕೆಲವರು ರೈತರು ಅದಕ್ಕೂ ಮೀರಿ ಮಾಡ್ತಿರೋರು ಇದಾರೆ, ಕಾಳಜಿ ಕಳಕಳಿ ಇರುವಂತವ್ರು. ಏ ನಾವು ಮಾಡ್ತಿರೋ ತಪ್ಪಪ್ಪ, ನಿಜವಾಗ್ಲೂ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಭವಿಷ್ಯ ಏನು ಅಂತ ಯೋಚಿಸೋರು ಕೆಮಿಕಲ್ ಹಾಕಬಾರ್ದು ಏನ್ ಮಾಡ್ಲಿ ಅಂತ ಈ ತರ ಪದ್ಧತಿಯಲ್ಲಿ ಹೋಗ್ತಿರೋರು ಇದಾರೆ. ಅದು 100 ಅಲ್ಲಿ 10% ಅಂದ್ರೆ ಇನ್ನು 90% ಇದಾರಲ್ವಾ, ಅವರಲ್ಲಿ ಬದಲಾವಣೆ ಬರಬೇಕು ಅಂತ ಅಂದ್ರೆ ನಾವು ಮೂಲಕ್ಕೆ ಹೋಗ್ಬೇಕಾಗತ್ತೆ. ಮೂಲ ಅಂದ್ರೆ ಶಾಲೆಯಲ್ಲಿ ಮಕ್ಕಳಿಗೆ ಇದ್ರ ಬಗ್ಗೆ ಜ್ಞಾನ ಕೊಟ್ಟು ಹೇಗೆ ಸರ್ರು ಈಗ ಸಾವಯವ ಕೃಷಿ ಮಾಡ್ತಾ ನಾವು ಅಲ್ಲೇ ಬೆಳೆದಿರೋ ಮಕ್ಕಳಿಂದ ನಾವು ಕೃಷಿ ಮಾಡಿಸ್ತಾ ಇದ್ದೀವಿ, ಮಣ್ಣು ಮುಟ್ಟಿ ಟೀಚರ್ಸೇ ಕೆಲಸ ಮಾಡಿದವಾಗ ಮಕ್ಕಳು ಕೂಡ ಮಣ್ಣು ಮುಟ್ಟಿ ಮಾಡಿದವಾಗ ಕೃಷಿ ಮಾಡಿದವಾಗ ಅವರೇ ಬೆಳೆದ ತರಕಾರಿಯನ್ನು ಅವ್ರ ತಟ್ಟೆಯಲ್ಲಿ ಊಟ ಮಾಡಬೇಕಾದ್ರೆ ಅದರ ತೃಪ್ತಿ ಅದರ ಆನಂದನೇ ಬೇರೆ. ಅದನ್ನು ನೋಡ್ತಾ ನೋಡ್ತಾ ಕಲಿತಾ ಕಲಿತಾ ಏನಾಗುತ್ತೆ ಮಕ್ಕಳಲ್ಲಿ, ನಾನು ಇದನ್ನು ಮಾಡ್ಬೋದು ಅನ್ನೋದು ಅವರು ಒಳಗಡೆಯಿಂದ ಬರುತ್ತೆ. ಆ ಒಂದು ಧೈರ್ಯ ಮತ್ತು ಮಾಡ್ಬೋದು ಅನ್ನೋ ಒಂದು ಇಚ್ಛಾಶಕ್ತಿ ಅಂತಾರಲ್ಲ, ಅದು ಅಲ್ಲಿಂದ ಮೊಳಕೆ ಹೊಡಿಬೇಕು. ನಾವು ಒಂದೇ ಸಾರ್ತಿ ಆಲ್ರೆಡಿ ಕೆಮಿಕಲ್ ಹಾಕಿ 100 ಚೀಲ ನೋಡ್ತಾ ಇರೋಂಥವ್ರು ಇಷ್ಟು ದುಡ್ಡು ನೋಡ್ಬೇಕು ಕೃಷಿಯಲ್ಲಿ ಇಷ್ಟು ಬರಲೇಬೇಕು ಅನ್ನೋ ಮೈಂಡ್ ಸೆಟ್ ಇರೋ ಅಂಥವ್ರಿಗೆ ಒಮ್ಮೆಲೆ ನಾವು ಇದನ್ನು ಹೇಳ್ದಾವಾಗ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗಬಹುದು. ಆದರೆ ಇದರಲ್ಲಿ ಫ್ಯೂಚರ್ ಇದೆಯಾ ಅಂದರೆ ಖಂಡಿತ ಇದೆ ಸರ್. ನಿಜವಾದ ಮಾನಸಿಕ ನೆಮ್ಮದಿ ಆನಂದ ಸಂತೋಷ ಮತ್ತು ಆರೋಗ್ಯ ಸಿಗುತ್ತೆ. ಮುಖ್ಯವಾಗಿ ಇದರ ಪ್ರಯೋಜನಗಳನ್ನು ನಾವು ನೋಡ್ಬೋದು. ಏನೇನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಂದರೆ ಪ್ರಕೃತಿಯ ಸಮತೋಲನ ಆಗುತ್ತೆ ಇದರಿಂದ. ಅಂದರೆ ಬ್ಯಾಲೆನ್ಸ್ ಆಗುತ್ತೆ. ಯಾಕೆಂದರೆ ಯಾವುದೇ ಕೆಮಿಕಲ್ಗಳನ್ನು ನಾವು ಹಾಕಿಲ್ಲ. ಒಬ್ರಿಗೊಬ್ರು ಇಲ್ಲಿ ಎಷ್ಟೋ ಕೆಲವು ಕೃಷಿಯ ಕಾರ್ಯಾಗಾರ

0: ನೋಡಿದ್ದೀನಿ ಸರ್, ನವಿಲುಗಳು ಹೆಚ್ಚಾಗಿದ್ದಾವೆ ಅಂತ ನಾವು ಬಲೆ ಹಾಕ್ತೀವಿ, ಇನ್ನೇನೋ ಬರಬಾರ್ದು ಅಂತ ಇನ್ನೇನೋ ಮಾಡಿದೀವಿ, ಕೆಲವು ಪ್ರಾಣಿಗಳು ಬರಬಾರ್ದು ಅಂತ ಟ್ರಂಚ್ ಹೊಡೆಸಿದೀವಿ, ಅಂದರೆ ಅದು ಅದು ಗುಂಡಿ ಒಳಗಡೆ ಬಿದ್ದು ಹೋಗ್ಬಿಡುತ್ತೆ, ಪ್ರಾಣ ತಗೊಳುತ್ತೆ ಅದು. ಆಮೇಲಿಂದ ಹಣ್ಣುಗಳು ತಿನ್ನಬಾರ್ದು ಅಂತ ಅದಕ್ಕೆ ಬಲೆ ಹಾಕಿ, ಆವಾಗ ಏನಾಗುತ್ತೆ, ಪಕ್ಷಿಗಳು ಅದಕ್ಕೆ ಸಿಗಾಕೊಳ್ಳುತ್ತೆ. ನಾವು ಪ್ರಕೃತಿಯ ವಿರುದ್ಧವಾಗಿ ಹೋಗೋದ್ರಿಂದ ಏನಾಗುತ್ತೆ, ಈಗ ನಾವೆಷ್ಟು ಪ್ರಾಂಪ್ಟ್ ಆಗಿದ್ದೀವಿ ಅಂತ ನೋಡಬೇಕಾಗತ್ತೆ. ಅವರು ಯಾರು ನಮ್ಮ ಹತ್ರ ಬರ್ತಾ ಇಲ್ಲ, ಅವರ ಜಾಗನೆಲ್ಲ ನಾವು ಕಬಳಿಸಿರುವಂತದ್ದು ಅಲ್ವಾ. ದಟ್ಟವಾಗಿರುವಂತ ಕಾಡು ಮೇಡು
1: ಎಲ್ಲ ನಗರೀಕರಣ ಮಾಡ್ಬಿಟ್ಟು,
0: ಎಲ್ಲ ನಗರೀಕರಣ.
1: ಈಗ ಸಾಕಷ್ಟು ಟಿವಿಗಳೆಲ್ಲ ನೋಡ್ತಿರ್ತೀವಿ, ಆನೆ ಬಂತು, ಸಿರ್ತೆ ಬಂತು.
0: ಈಗ ದಟ್ಟವಾದ ಕಾಡಿತ್ತಪ್ಪ, ಅದರೊಳಗಡೆ ಅವರು ಆನಂದವಾಗಿದ್ರು. ಅವರನ್ನ ನಮ್ಮ ಜಾಗಕ್ಕೆ ಬರೋ ಮಾಡ್ಕೊಂಡವ್ರು ಯಾರು? ನಮ್ಮ ಒಂದು ಆಲೋಚನೆಗಳನ್ನ ಹೆಚ್ಚಿಸ್ಕೊಂಡು, ನಮ್ಮ ಒಂದು ಐಷಾರಾಮಿಯನ್ನ ಹೆಚ್ಚಿಸ್ಕೊಂಡು ನಾವು ಇನ್ನೇನೋ ಮಾಡಬೇಕು ಅಂತ ಹೊರಟು ಅವರಿಗೆ ನಾವು ಪ್ರಾಬ್ಲಮ್ ಮಾಡಿ ಮತ್ತೆ ಹೇಳೋದು ಇಂದ ಏನು ಅಂದ್ರೆ ನಮಗೆ ಅವರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಯಾರಿಂದ? ಪ್ರಾಣಿ ಪಕ್ಷಿಗಳು ಬಂದು ನಮಗೆ ಪ್ರಾಬ್ಲಮ್ ಮಾಡ್ತಾ ಇದ್ರೆ ಅದರಿಂದ ಹೇಗೆ ನಾವು ಸರ್ವೈವಲ್ ಆಗ್ಬೇಕು ಅನ್ನೋದನ್ನ ಯೋಚಿಸ್ತಾ ಇದ್ದಾನೆ ಅಂತಂದ್ರೆ ಮಾನವ. ಇದೇ ಒಂದು ದುರಂತ ಅನ್ಸಿಬಿಡುತ್ತೆ ನಿಜವಾಗ್ಲು. ಇದು ಸಾಮರಸ್ಯವಾದ ಜೀವನ ಆಗಿರ್ಬೇಕು, ಅವರ ಒಟ್ಟಿಗೆ ಅವರ ಜೊತೆಗೆ ಜೊತೆ ಜೊತೆಯಾಗಿ. ಹೇಗೆ ಅಂತಂದ್ರೆ ಒಂದು ಮಾತಿದೆ ಅಲ್ವಾ, ಎಲ್ಲರೂ ಆನಂದವಾಗಿ ಇರಬೇಕು ಅಂತ ಹೇಳ್ತೀವಿ. ಎಲ್ಲರೂ ಅಂತಂದ್ರೆ ಇಲ್ಲಿ ಬರೀ ಮಾನವರು ಸೇರ್ಕೊಂಡ್ರ, ಇದರಲ್ಲಿ ಎಲ್ಲರೂ ಸೇರ್ಕೋತೀವಿ ಅಲ್ವಾ. ಪ್ರಪಂಚದಲ್ಲಿ ಇರೋದು ಎಲ್ಲರೂ ಸೇರ್ಕೋತೀವಿ, ಬರೀ ಮಾನವ ಒಬ್ಬನೇ ಸೇರ್ಕೊಳ್ಳಲ್ಲ. ಹಾಗಿರ್ಬೇಕು ಜೀವನ ಅಂದ್ರೆ ಸಾಮರಸ್ಯವಾಗಿ ಎಲ್ಲರೊಡಗೂಡಿ. ಹಿಂದೆ ಒಂದು ಫೋಟೋಗೆ ಬರ್ಬೇಕಂತ ಅಂದ್ರೆ ಎತ್ತು, ಅವರ ಮನೆಯಲ್ಲಿರ್ತಕ್ಕಂಥ ನಾಯಿ, ಬೆಕ್ಕು, ಎತ್ತುಗಳು, ಹಸುಗಳು ಎಲ್ಲರೂ ಜೊತೆಯಾಗಿ, ಮಕ್ಕಳು, ಅಜ್ಜಿ, ತಾತ ಎಲ್ಲ ಬರ್ತಾ ಇದ್ರು. ಇವತ್ತೇನಿಲ್ಲ, ಫೋಟೋ ಅಂದ್ರೆ ಸೆಲ್ಫಿ, ಅವರೊಬ್ಬರೇ. ಆ ಥರದ್ದು ಜೀವನ ಜೀವನ ಅಲ್ಲ
1: ಮೇಡಮ್. ಇತ್ತೀಚೆಗೆ ಎಲ್ಲ ಕೃಷಿಕರಾಗಿರ್ಬೋದು, ಸಾಮಾನ್ಯ ಜನರಾಗಿರ್ಬೋದು, ತುಂಬಾ ಒತ್ತಡದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಕೃಷಿಕನು ಅಷ್ಟೇ, ನಾನು ಹಾಕಿದಂತ ಬೆಳೆ ಬರ್ತಾ ಇಲ್ಲ, ಸಮಯಕ್ಕೆ ಸರಿಗೆ ಮಳೆ ಬರ್ತಾ ಇಲ್ಲ, ಹವಾಮಾನ ವೈಪರೀತ್ಯ, ನಾನು ಬೆಳೆದಂತ ಬೆಳೆಗೆ ರೇಟ್ ಸಿಗ್ತಾ ಇಲ್ಲ, ಹೆಚ್ಚು ಇಳುವರಿ ಬರ್ತಾ ಇಲ್ಲ, ಸಮಯಕ್ಕೆ ಸರಿ ಮಳೆ ಬರ್ತಾ ಇಲ್ಲ, ಪ್ರತಿಯೊಬ್ಬರು ಒತ್ತಡದಲ್ಲೇ ಬದುಕ್ತಾ ಇದಾರೆ. ಈ ಒತ್ತಡದಿಂದ ದೂರ ಆಗ್ಬೇಕಂದ್ರೆ ಯಾವ ತರ ಒಂದು, ನೀವು ಹೇಳ್ತೀರಿ ಸಾಕಷ್ಟು ಎಲ್ಲ ಧ್ಯಾನ ಬೇರೆ ಬೇರೆ ಎಲ್ಲ ಹೇಳಿದ್ರಿ, ಈ ತರ ಯಾವ್ದನ್ನ ಅಳವಡಿಸಬೇಕು?
0: ಕರೆಕ್ಟ್. ಈಗ ನೀವು ಹೇಳಿದ್ದು ಇನ್ನು ಒಂದು ಹಂತಕ್ಕೆ ಹೇಳೋದಾದ್ರೆ ಆಶ್ಚರ್ಯ ಅನ್ನಿಸ್ಬಹುದು, ಕೆಲವು ರೈತರು ಗಿಡಗಳ ಜೊತೆ ಕಮ್ಯುನಿಕೇಟ್ ಮಾಡಿ ಅದರ ಮುಖಾಂತರ ಮೆಸೇಜ್ ತಗೊಂಡಿರುವಂತವ್ರು ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಮೌನ ಮಾಡಬೇಕು, ಪ್ರಕೃತಿಯಲ್ಲಿ ಬೆರಿಬೇಕು, ಗಿಡಗಳ ಜೊತೆ ಮಾತಾಡಬೇಕು ಅಂತ. ಪಕ್ಷಿಗಳು ಕೂಡ ಮಾತಾಡುತ್ತೆ, ಸಸ್ಯರಾಶಿಗಳಿಗೂ ಕೂಡ ಮಾತಾಡಕ್ ಬರುತ್ತೆ. ಅವರ ಮಾತನ್ನ ಆಲಿಸೋದಕ್ಕೆ ನಾವು ಮೌನದಲ್ಲಿ ಇರಬೇಕು.
1: ಎಷ್ಟೋ ತೋಟದಲ್ಲಿ ಸಾಕಷ್ಟು ಪ್ರಾಣಿಗಳು ಸಾಕ್ತಾ ಇರ್ತಾರೆ, ಅವ್ರಿಗೇನು ಆಹಾರ ಕೊಟ್ಟರೆ ಅವೆಲ್ಲವೂ ಬಂದು ಅವ್ರ ಹತ್ರ ತುಂಬಾ ಅನ್ಯೋನ್ಯವಾಗಿ ಬೆರೀತವೆ, ಮೈ ಮೇಲೆಲ್ಲ ಬರ್ತವೆ. ಆ ತರ ಒಂದು ಭಾವನೆ, ಹೊಂದಾಣಿಕೆ ಬೆಳೆಸ್ಕೋಬೇಕು ಪ್ರಕೃತಿ ಜೊತೆ ಅಂತೀರ?
0: ಹೌದು, ಖಂಡಿತವಾಗಿಯೂ. ಎಷ್ಟೋ ನಮ್ಮ ಮಾಸ್ಟರ್ಸು, ಈ ಒಂದು ಒಂದು ಬುಕ್ ಇದೆ ಆಧ್ಯಾತ್ಮಿಕ ವ್ಯವಸಾಯ ಅಂತ, ಇದು ಸಿಗುತ್ತೆ ಪ್ರತಿಯೊಬ್ಬರು ಓದ್ಬೇಕಾಗಿರುವಂಥದ್ದು. ಎಷ್ಟು ಜನ ಈ ಆಧ್ಯಾತ್ಮಿಕ ಕೃಷಿಯನ್ನು ಅಳವಡಿಸ್ಕೊಂಡು ಪಿರಮಿಡ್ಗಳನ್ನು ನಿರ್ಮಾಣ ಮಾಡಿ ಧ್ಯಾನ ಮಾಡಿ, ಒಬ್ಬರು ಮಾಸ್ಟರು ಮಳೆ ಬಂದಿಲ್ಲ ಅವರ ತೋಟಕ್ಕೆ, ಮಳೆ ಬರಬೇಕು ಅಂತ ಧ್ಯಾನ ಮಾಡಿ ಖಂಡಿತವಾಗಿಯೂ ಆ ನೆಕ್ಸ್ಟ್ ಡೇ ಮಳೆ ಬಂದಿದೆ ಸರ್, ಧ್ಯಾನ ಮಾಡಿದವಾಗ. ಅಂದ್ರೆ ಇವೆಲ್ಲವನ್ನು ಕೂಡ ನಾವು ಏನ್ ಮಾಡ್ಬೇಕು ಅಂದ್ರೆ ಪ್ರಾಯೋಗಿಕವಾಗಿ ಮಾಡ್ಬೇಕು ಸರ್. ಈಗ ಧ್ಯಾನ ಹೇಳ್ತಾ ಇದ್ದೀನಿ, ಯಾವ ಪದ್ಧತಿ ಅಂತ ಅನ್ನಿಸ್ಬೋದು. ಇವರ ಧ್ಯಾನದ ಬಗ್ಗೆ ಹೇಳ್ತಾ ಇದ್ದಾರೆ, ಆಯ್ತು ಯಾವ ತರ ಮಾಡ್ಬೇಕು ಅಂತ ಕೇಳಿದ್ರೆ 112 ವಿಧಾನಗಳಿವೆ. ಅದರಲ್ಲಿ ಒಂದು ಸರಳವಾಗಿರೋ ಒಂದು ಧ್ಯಾನದ ಟೆಕ್ನಿಕ್ ಅನ್ನ ಹೇಳೋಣ. ಯಾಕೆ ಇದು ಅಷ್ಟು ಸರಳ ಅಂತ ಅಂದ್ರೆ, ನಮ್ಮ ಪತ್ರಿಜಿ ಗುರುಗಳು ಒಂದು ಮಾತು ಹೇಳ್ತಾರೆ, ಸಂಸಾರದಲ್ಲಿದ್ದು ನಿರ್ವಾಣ ಅಂತ. ಏನಂದ್ರೆ ಕುಟುಂಬದಲ್ಲಿದ್ದುಕೊಂಡೇ ನೀನು ಸಾಧನೆಯನ್ನ ಮಾಡಬಹುದು. ಎಲ್ಲರೂ ತಪ್ಪು ತಿಳ್ಕೊಂಡ್ಬಿಡಿದರೆ ಧ್ಯಾನ ಮಾಡೋದು ಅಂದ್ರೆ ಸನ್ಯಾಸಿಗಳಾಗ್ಬಿಡ್ತಾರೆ,
1: ಋಷಿಗಳು,
0: ಎಲ್ಲ ಬಿಟ್ಬಿಟ್ಟು ಕಾಡಿಗೆ ಹೋಗ್ಬೇಕಾಗುತ್ತೆ. ಈ ತರದ ಕೆಲವು ಮಿತ್ತುಗಳು, ಅಸತ್ಯದಲ್ಲಿ ನಾವು ಬದುಕ್ತಾ ಇದೀವಿ, ಅದರ ಅವಶ್ಯಕತೆ ಇಲ್ಲ. ಕುಟುಂಬದಲ್ಲಿದ್ದುಕೊಂಡು, ಸಾಂಸಾರಿಕ ಜೀವನದಲ್ಲಿದ್ದುಕೊಂಡು ಧ್ಯಾನ ಮಾಡ್ಬೋದು. ಯಾಕೆ ಈ ಮಾತು ಹೇಳ್ತಾ ಇರೋದು ಅಂತಂದ್ರೆ, ಈ ಭೌತಿಕ ದೇಹ ಇರ್ಬೇಕಂದ್ರೆ ನಾವು ಆಹಾರ ಸೇವನೆ ಮಾಡ್ತೀವಲ್ವ, ಈ ಭೌತಿಕ ದೇಹದಲ್ಲಿರೋದು ಒಂದು ಆತ್ಮ ಇದೆ, ಅದಕ್ಕೂ ಒಂದು ಆಹಾರ ಇದೆ. ಈ ದೇಹಕ್ಕೆ ಹೇಗೆ ಆಹಾರ ಇದೆಯೋ, ನಮ್ಮ ಆತ್ಮಕ್ಕೆ ಧ್ಯಾನ ಮಾಡಬೇಕಾದ್ರೆ ಸಿಗುವಂತ ಆ ದೈವಿಕ ಶಕ್ತಿ, ಅಂದ್ರೆ ನಾವು ಧ್ಯಾನಕ್ಕೆ ಕೂರ್ತೀವಲ್ವಾ, ಅವಾಗೊಂದು ದೈವಿಕ ಶಕ್ತಿ ನಮ್ಮ ಸಹಸ್ರಾರದಿಂದ ಎಂಟರ್ ಆಗುತ್ತೆ. ಅದಕ್ಕೆ ಧ್ಯಾನ ಮಾಡಬೇಕು ಅಂತ ಹೇಳೋದು. ಶೂನ್ಯ ಸ್ಥಿತಿಯಲ್ಲಿ ಆ ದೈವಿಕ ಶಕ್ತಿ ನಮ್ಮೊಳಗಡೆ ಆವಾಹನೆ ಆಗುತ್ತಲ್ಲ, ಅದು ಆತ್ಮಕ್ಕೆ ಆಹಾರ. ಅದಕ್ಕೆ ಹೇಳಿದ್ದು ಒಂದು

0: ಒಂದು ಗಂಟೆ ಧ್ಯಾನ 6 ಗಂಟೆ ನಿದ್ದೆಗೆ ಸಮ ಅಂತ. ಈಗ ನಾವೆಲ್ಲ ನೋಡಿರ್ಬೋದು ಋಷಿ ಮುನಿಗಳು, ಆಂಜನೇಯ ಆಗಿರ್ಬೋದು, ಶಿವ ಆಗಿರ್ಬೋದು, ಎಲ್ಲ ಧ್ಯಾನ ಸ್ಥಿತಿಯಲ್ಲಿ ಕೂತಿದ್ದಾರೆ. ಯಾಕೆ ಧ್ಯಾನ ಮಾಡ್ತಾ
1: ಇದ್ದಾರೆ? ನಮ್ಮ ಒಂದು ದೇಶ, ನಮ್ಮ ಒಂದು ಈ ಪುರಾಣಕ್ಕೆ ಒಂದು ಸೀಮಿತವಾಗಿ ಸಾಕಷ್ಟು ಇದಿರ್ತಕ್ಕಂತ ದೇಶ, ದೇವರುಗಳನ್ನ ಒಲಿಸ್ಕೊಳ್ಳೋ ಶಕ್ತಿ ಇತ್ತು ಅಂತೆಲ್ಲ ಓದಿದೀವಿ.
0: ಹೌದು, ನಾವೆಲ್ಲ ಸೈಂಟಿಸ್ಟ್ ಅಂತ ಅಂದ್ರೆ ತುಂಬಾ ಟೆಕ್ನಾಲಜಿಯಿಂದ ಒಂದು ರೂಮ್ ಒಳಗಡೆ ಏನೋ ತುಂಬಾ ಸ್ಟಡಿ ಮಾಡೋರೇ ಸೈಂಟಿಸ್ಟ್ ಅಂದ್ಕೊಂಡಿದೀವಿ. ನಮ್ಮ ಋಷಿ ಮುನಿಗಳು ನಿಜವಾದ ಸೈಂಟಿಸ್ಟ್.
1: ಹೌದು ಮೇಡಮ್.
0: ಅವರು ತಪಸ್ ಮಾಡಿ ಏನೇನೆಲ್ಲ ಆ ತಪಸ್ಸಿನ ಶಕ್ತಿಯಲ್ಲಿ ಕಂಡಿಡ್ಕೊಳ್ತಾ ಇದ್ದಿದ್ದು, ಇಂಥದ್ದು ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋ ವಿಚಾರಗಳನ್ನು ಹೇಳ್ತಾ ಇದ್ದಿದ್ದು, ಎಷ್ಟೋ ಮಂತ್ರಗಳು ಅವರಿಗೆ ಧ್ಯಾನದಲ್ಲಿ ಬರ್ತಾ ಇತ್ತು. ಎಷ್ಟೋ ಜನ ವಿಜ್ಞಾನಿಗಳು ಕೂಡ ಧ್ಯಾನದ ಸ್ಥಿತಿಯಲ್ಲೇ ಉತ್ತರಗಳನ್ನು ಕಂಡುಕೊಂಡಿರೋದು ಸರ್. 100 ಬಾರಿ 1000 ಬಾರಿ ಪ್ರಯೋಗ ಮಾಡಿ ಮಾಡಿ ಮಾಡಿ ನಿಜವಾಗ್ಲೂ ಇದನ್ನು ಹೇಗೆ ಕಂಡಿಡಿಯೋದು ಅಂತ ಆಳವಾಗಿ ಏನು ಮಾಡಲಿ ಅಂತ ನಿಜವಾಗ್ಲೂ ಅಲ್ಲಿ ಧ್ಯಾನ ಸ್ಥಿತಿಗೆ ಹೋಗಿರ್ತಾರೆ. ಅವಾಗ ಅವರಿಗೆ ನಿಜವಾಗ್ಲೂ ಇದಕ್ಕೆ ನಿಜವಾದ ಉತ್ತರ ಏನು ಅಂತ ಕಂಡ್ಕೊಂಡಿರ್ತಾರೆ. ಹಾಗೆ ನಾವು ಸ್ವಲ್ಪ ಆಳವಾಗಿ ಇಳಿಬೇಕು ಇದರಲ್ಲಿ, ಅವಾಗ ಇದ್ರ ಸತ್ಯ ಏನು ಅಂತ ಅರ್ಥ ಆಗುತ್ತೆ.
1: ಒಂದ್ ಹೆಜ್ಜೆ ಇಡಬೇಕು
0: ಇಡಬೇಕು
1: ಅದು ಫೇಲ್ ಆದ್ರೆ ಅನುಭವ ಅಂತ ಹೇಳ್ತಾರೆ.
0: ಅನುಭವ ಸರ್, ಇಲ್ಲಿ ಎಲ್ಲದೂ ಕೂಡ ಒಂದು ಅನುಭವ. ಮಾನವು ಮಧುರ, ಅವು ಮಾನವು ಮಧುರ, ಎಲ್ಲದನ್ನು ಮಧುರವಾಗಿ ತಗೊಂಡ್ರೆ ಇವು ಅನುಭವ ಆಗುತ್ತೆ. ಎಲ್ಲದಕ್ಕೂ ಟ್ರಿಗರ್ ಆದ್ರೆ ನಮಗೇನೆ ಅದು ಮಾರ್ಕ್ ಆಗುತ್ತೆ. ಸಿಟ್ಟು ಮಾಡ್ಕೊಂಡ್ರೆ, ಬೇಜಾರು ಮಾಡ್ಕೊಂಡ್ರೆ ಅದೇ ನಮಗೆ ಮಾರ್ಕ್ ಆಗುತ್ತೆ. ಇದು ಒಂದು ಅನುಭವ, ನೋಡೋಣ ಹೇಗಿರುತ್ತೆ, ಮಾಡಿ ನೋಡೋಣ, ಒಂದು ಪ್ರಯೋಗ ಮಾಡ್ಬೋದು, ಖಂಡಿತವಾಗಿಯೂ ಸಾಧ್ಯ ಇದೆ. ಇನ್ನೊಂದು ವಿಚಾರ ಏನಂತಂದ್ರೆ, ನಮ್ಮ ತೋಟದಲ್ಲಿ ದಶರಥ ರಾಮ ಪಿರಮಿಡ್ ಧ್ಯಾನ ಕೃಷಿ ಆಶ್ರಮ ಅಂತ ನಿರ್ಮಾಣ ಮಾಡ್ತಾ ಇದ್ದೀವಿ. 21x21 ಪಿರಮಿಡ್ನ ನಿರ್ಮಾಣ ಆಗ್ತಾ ಇದೆ, ಅಲ್ಲಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೋಸ್ಕರವಾಗಿ ಅಲ್ಲೊಂದು ಕೃಷಿ ಆಶ್ರಮ ಅಂತ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಬಂದಂತ ರೈತರಿಗಾಗಿರ್ಬೋದು, ಹೆಚ್ಚಿನದಾಗಿ ನಾನು ಮಕ್ಕಳಿಗೆ, ಈಗ ನಾವೆಲ್ಲ ಹೋಗ್ತಾ ಇದ್ವಿ ಪಿಕ್ನಿಕ್ ತರ, ಹಾಗೆ ಮಕ್ಕಳು ಈ ಆಶ್ರಮಕ್ಕೆ ಪಿಕ್ನಿಕ್ ರೀತಿಯಲ್ಲಿ ಒಂದು ದಿವಸ ಪ್ರವಾಸ ತರ ಬಂದು ಏನು ಆಧ್ಯಾತ್ಮ ಕೃಷಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು, ನೋಡ್ಬೇಕು, ಪಿರಮಿಡ್ಗಳನ್ನ ಅದ್ರ ಕೆಳಗಡೆ ಕೂತು ಅವರು ಧ್ಯಾನ ಮಾಡಿ ಪಿರಮಿಡ್ ಮಾಡೋದನ್ನ ಹೇಗೆ ಅನ್ನೋದನ್ನ ಕಲ್ತ್ಕೊಂಡು ಅದರ ಅನುಭವ ಹೇಗಿರುತ್ತೆ ಅಂತ ನೋಡಿ ಹೋಗ್ಬೇಕು ಅನ್ನೋ ಒಂದು ಉದ್ದೇಶನೂ ಕೂಡ ಇದೆ. ಹಾಗಾಗಿ ಈಗ ನಿರ್ಮಾಣ ಹಂತದಲ್ಲಿದೆ, ಬೇಸ್ಮೆಂಟ್ ಕೂಡ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದು ಕಂಪ್ಲೀಟ್ ಆದವಾಗ್ಲೂ ಕೂಡ ಇದೇ ರೀತಿ ಅವಕಾಶ ಸಿಕ್ಕಿದ್ರೆ ಆ ಕಾರ್ಯಕ್ರಮಕ್ಕೂ ಕರೆದು, ಅಂದ್ರೆ ಏನು ಕಾರ್ಯಕ್ರಮವನ್ನ ಕಂಡಕ್ಟ್ ಮಾಡ್ತೀವೋ ಅದನ್ನ ಹೇಳೋ ಒಂದು ಅವಕಾಶ ನನಗೆ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ.
1: ಮೇಡಮ್, ಅಲ್ಲ ಮೇಡಮ್, ಈಗ ನಿಮ್ಮ ತೋಟದಲ್ಲಿ ಮಾತ್ರನ ಈ ಅರಿವು ಮೂಡಿಸಂತದ್ದು ಅಥವಾ ತರಬೇತಿ ಅಥವಾ ಜನಗಳಿಗೆ ತಿಳಿಸೋ ಒಂದು ಕಾರ್ಯಕ್ರಮಗಳು ಎಲ್ಲಿ ಎಲ್ಲಾದ್ರೂ ಹಮ್ಮಿಕೊಳ್ತಾ ಇರ್ತಾರೆ ವರ್ಷದಲ್ಲಿ?
0: ಸರ್, ಶಾಲೆಗಳಲ್ಲಿ ಮಕ್ಕಳಿಗೆ ಇದ್ರ ಬಗ್ಗೆ ತಿಳಿಸ್ಬೇಕು ಅಂತಲೇ ಶಾಲೆಗಳಿಗೆ ಹೋಗಿ ಧ್ಯಾನ ಹೇಳ್ಕೊಡ್ತಾ ಅದ್ರ ಜೊತೆಗೆ ಆಲ್ಮೋಸ್ಟ್ ಮಕ್ಕಳು ಒಂದು 100%-70% ಅಂತೂ ಮಕ್ಕಳು ಕೃಷಿಯ ಹಿನ್ನೆಲೆಯಿಂದಲೇ ಬಂದಿರ್ತಾರೆ. ಹೆಚ್ಚಿನದಾಗಿ ಈಗ ಹಳ್ಳಿಯಲ್ಲಿರೋಂಥ ಶಾಲೆ ಮತ್ತು ಸಿಟಿಯಲ್ಲಿರುವಂಥ ಶಾಲೆ ಎಲ್ಲ ಮಕ್ಕಳು ಒಂದೇ. ಸಿಟಿಯಲ್ಲಿರುವಂಥ ಶಾಲೆ ಮಕ್ಕಳಿಗೆ ಅದು ಹೇಗೆ ಬೆಳೀತಾ ಇದ್ದಾರೆ ಅನ್ನೋ ಪ್ರಜ್ಞೆ ಬೇಕು, ಅದು ಹೇಗೆ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಅರಿವು ಬೇಕು. ಅದಕ್ಕೋಸ್ಕರ ಯಾವ ಮಕ್ಕಳು ಇಲ್ಲಿ ಇವರಿಗೆ ಹೇಳ್ಕೊಡ್ಬೇಕು ಅವರಿಗೆ ಹೇಳ್ಕೊಡ್ಬೇಕು ಅನ್ನೋದಿಲ್ಲ. ಕೃಷಿಯ ಬಗ್ಗೆ ಪ್ರತಿಯೊಬ್ಬರಿಗೂ ಜ್ಞಾನ ಇರಬೇಕು. ಈಗ ಊಟ ಮಾಡೋದು ಪ್ರತಿಯೊಬ್ಬರಿಗೂ ಜ್ಞಾನ ಇದೆಯಾ? ನಿದ್ದೆ ಮಾಡೋದು ಪ್ರತಿಯೊಬ್ಬರಿಗೂ ಜ್ಞಾನ ಇದೆಯಾ? ನಾನು ಬೆಳೀದೇ ಇರಬಹುದು, ಕೊಳ್ಳಬೇಕಾದ್ರೆ ಜ್ಞಾನ ಇರಬೇಕಲ್ವಾ? ನಾನು ಏನನ್ನ ತಗೋತಾ ಇದ್ದೀನಿ, ಎಲ್ಲಿಂದ ಬರ್ತಾ ಇದೆ ಅನ್ನೋ ಒಂದು ಪರಿಜ್ಞಾನ ಇರಬೇಕು. ಈಗ ನಿಮಗೆ ಗೊತ್ತಾಯ್ತು, ಏನ್ ಗೊತ್ತಾಯ್ತು, ನಾನು ಕೆಮಿಕಲ್ ಮುಕ್ತ ಇರೋ ಆಹಾರ ತಗೋಬೇಕು ಅನ್ನೋ ಒಂದು ಪ್ರಜ್ಞೆ ಬಂತು. ಈಗ ನೀವು ಕೃಷಿಕರಲ್ಲ, ಈಗ ನಾನು ಕೃಷಿಕಳು, ನಿಮಗೆ ಆ ಪ್ರಜ್ಞೆ ಬಂದಿದೆ, ನಾನು ಕೆಮಿಕಲ್ ಮುಕ್ತ ಆಹಾರ ತಗೋಬೇಕಪ್ಪ ಅಂತ. ಈಗ ನೀವು ಸಿಟಿಯಲ್ಲಿದ್ದೀರಾ, ನೀವು ಏನು ಮಾಡ್ಬೋದು? ನಮ್ಮನ್ನು ಸಂಪರ್ಕ ಮಾಡ್ಬೋದು, ಶಾಪ್ಗಳಲ್ಲಿ ಹೋಗಿ ತಗೊಳ್ಳೋದಕ್ಕಿಂತಲೂ ಕೂಡ ಮೂಲ ಕೃಷಿಕರ ಹತ್ರ ತಗೊಳ್ಬೋದು, ಅವರಿಗೂ ಒಂದು ಖುಷಿ, ನೇರವಾಗಿ ನಿಮಗೆ ಕೊಟ್ಟ ಖುಷಿ ನಮಗೂ ಕೂಡ, ನಿಮ್ಮ ಆರೋಗ್ಯನೂ ವೃದ್ಧಿ, ನಮಗೂ ಒಂದು ಆನಂದ. ಹೀಗೆ ಆ ಮಕ್ಕಳು ಅಂತ ತಗೊಂಡಾವಾಗ ನಾವು ಶಾಲೆಗಳಿಗೆಲ್ಲ ಹೇಳ್ತಾ ಇದ್ದೀವಿ, ಮಕ್ಕಳಲ್ಲಿ ಇದು ಒಂದು ಬದಲಾವಣೆ ಬರಬೇಕು ಅಂತ ಹೇಳಿ. ಕೃಷಿಯಲ್ಲಿ ಹೇಗೆ ಅಂದರೆ ಕೆಮಿಕಲ್ ಮುಕ್ತವಾಗಿ ಅದರ ಜೊತೆಗೆ ಆಧ್ಯಾತ್ಮವನ್ನು ಬಳಸಿ ಮಾಡೋದು ಹೇಗೆ, ಯಾಕೆಂದರೆ ಮಕ್ಕಳಿಗೆ ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ಅವ್ರಿಗೆ ಹೇಳಿದವಾಗ ಅವರಿಗೆ ಇದು ಸರಿ ಇದು ತಪ್ಪು

0: ತಪ್ಪು ಅನ್ನೋಷ್ಟು ಆಲ್ರೆಡಿ ಅವ್ರ ತಲೆ ಒಳಗಡೆ ಏನೇನು ತುಂಬಿರಲ್ಲ ಯಾರೂ ಕೂಡ. ದೊಡ್ಡವರಾದ್ರೆ ತುಂಬಾ ಅನುಭವಗಳಾಗಿರುತ್ತೆ ಅವರಿಗೆ, ಅವ್ರ ತಂದೆಯವ್ರು ಮಾಡಿದ್ದು, ಇವ್ರು ಮಾಡಿರೋದು, ಅವೆಲ್ಲ ತಲೆ ಒಳಗಡೆ ಇದ್ದವಾಗ ಏನಾಗುತ್ತೆ, ಹೊಸ ವಿಚಾರಗಳು ಹೋಗೋದು ಕಷ್ಟ ಆಗುತ್ತೆ. ಹೇಳಿದ್ರು ಕೂಡ ಇದೆಲ್ಲ ಆಗದೆ ಇರೋದು ಅನ್ನೋದು ಒಂದು ಮಾತು ಬಂದು ಬಿಡುತ್ತೆ. ಅದೇ ಮಕ್ಕಳಲ್ಲಿ ಒಂದು ಹೊಸ ವಿಚಾರ ಹೇಳಿದವಾಗ ಕ್ರಿಯೇಟಿವ್ ಆಗಿರ್ತಾರೆ ಅವರು. ಹಾ, ಹೀಗೆ ಮಾಡ್ಬೋದು, ಹಾಗೆ ಮಾಡ. ನಾನು ಒಂದು ಶಾಲೆಗೆ ನಾನು ಮೆಡಿಟೇಷನ್ ಹೇಳ್ಕೊಡ್ಲಿಕ್ಕೆ ಹೋದವಾಗ ಒಂದು ಪಿರಮಿಡ್ ತೋರಿಸ್ದೆ, ಹೀಗಿರುತ್ತೆ ಪಿರಮಿಡ್ಡು, ಈ ಥರ ಇಷ್ಟು ಡಿಗ್ರಿ ಇಟ್ಟು ಮಾಡ್ಬೇಕು ಹೀಗೆ ಅಂತ. ತಿರುಗ ದಿವಸಕ್ಕೊಂದು ಮಗು ಡಿಗ್ರಿ ಕರೆಕ್ಟಾಗಿ ಇಡೋದು ಗೊತ್ತಿಲ್ಲ, ಆದರೆ ತ್ರಿಕೋನ ಥರ ಪೇಪರ್ ಕಟ್ ಮಾಡಿ ಅದನ್ನು ಅಂಟಿಂದ ಒಂದು ರೊಟ್ಟಿಗೆ ಅಂಟು ಹಾಕ್ಕೊಂಬಿಟ್ಟು, ಮೇಡಮ್ ನಾನೊಂದು ಪಿರಮಿಡ್ ಮಾಡ್ಕೊಂಬಂದಿದ್ದೀನಿ ಅಂತ ಒಂದು ಮಗು ತೋರಿಸ್ತು. ಅದು ಡಿಗ್ರಿ ಕರೆಕ್ಟಾಗಿ ಇಲ್ಲದೆ ಇರ್ಬೋದು, ಆದರೆ ಅದು ಕ್ರಿಯೇಟಿವಿಟಿ ಮಾಡಬೇಕು ಅನ್ನೋ ಹುಮ್ಮಸ್ಸಿದೆಯಲ್ಲ, ಅದು ತುಂಬ ಮುಖ್ಯ. ನಾವು ಹೊಸದಾಗಿ ಏನಾದರೂ ಒಂದು ಹೇಳ್ತಾ ಇದ್ದೀವಿ ಅಂತ ಅಂದರೆ ಮಕ್ಕಳು ನಿಜವಾಗ್ಲೂ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ, ಏಕೆಂದರೆ ಅವರಿಗೆ ಹಳೇದು ಏನೇನೇನೇನೇನೋ ತಲೆ ಒಳಗಡೆ ಏನೂ ಇರಲ್ಲ. ಕ್ರಿಯೇಟಿವಿಟಿಯಿಂದ ಹೊಸದಾಗಿರುವಂಥ ವಿಚಾರಗಳನ್ನು ಹುಡುಕ್ತಾ ಇರ್ತಾರೆ, ಕೊಟ್ಟವಾಗ ಅದನ್ನು ಮನಸ್ಪೂರ್ವಕವಾಗಿ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ನಮ್ಮ ಒಂದು ದಾರಿ ಮಕ್ಕಳಿಗೆ ಹೆಚ್ಚು ಫೋಕಸ್ ಮಾಡೋದಾಗಿರುವಂಥದ್ದು ಖಂಡಿತವಾಗಿಯೂ, ಏಕೆಂದರೆ ಇದು ಟೀಚರ್ಸ್ಗೂ ಕೂಡ, ಏಕೆಂದರೆ ಅವರು ತಾಯಿ ಒಂದು ಮಾತು ತಂದೆ ಒಂದು ಮಾತು ಹೇಳಿದ್ರು ಕೂಡ ಇಲ್ಲ ನಮ್ಮ ಟೀಚರ್ ಈ ಥರ ಹೇಳಿದ್ದಾರೆ ಅಂತಾರೆ ಮಕ್ಕಳು. ಹಾಗಾಗಿ ಟೀಚರ್ಸಿಗೆ ಇದ್ರ ಒಂದು ಜ್ಞಾನ ಬರಬೇಕು, ಅವರು ಮಕ್ಕಳಿಗೆ ಇದ್ರ ಒಂದು ಜ್ಞಾನವನ್ನು ಹೇಳಬೇಕು. ನಾವು ಒಂದು ದಿವಸ ಹೋಗಿ ಕಾರ್ಯಾಗಾರ ಹೇಳ್ಕೊಟ್ಟು ಬರಬಹುದು, ಆದರೆ ಇದನ್ನು ಕಂಟಿನ್ಯೂ ಮಾಡೋವಂಥದ್ದು ಟೀಚರ್ಸ್ನ ಕೈಯಲ್ಲಿರುತ್ತೆ. ನಿಜವಾಗ್ಲೂ ಟೀಚರ್ಸ್ನ ಒಂದು ಪಾತ್ರ ಇದೆಯಲ್ಲ, ಭಾರಿ ದೊಡ್ಡದು ಪಾತ್ರ. ಬರೀ ನಾನು ಏನು ಸಬ್ಜೆಕ್ಟ್ ಇದೆಯೋ ಅದನ್ನು ಹೇಳ್ತೀನಿ ಮುಗೀತು ಅನ್ನೋ ಒಂದು ಭಾವನೆಯಲ್ಲಿದ್ದರೆ ಕಷ್ಟ ಆಗುತ್ತೆ, ಏಕೆಂದರೆ ಎಷ್ಟೆಷ್ಟೋ ಬದಲಾವಣೆಗಳು ಅವಶ್ಯಕತೆ ಇದೆ. ಅದನ್ನು ಯಾರೋ ಬಂದು ಮಾಡ್ತಾರೆ ಅಂದರೆ ಸಾಧ್ಯ ಇಲ್ಲ. ಬದಲಾವಣೆ ಬೇಕಾಗಿರೋದು ನಮಗೆ ಅಂತಂದರೆ ನಾವು ಸ್ವಲ್ಪ ಸಮಯ ನಿಜವಾಗ್ಲೂ ಕೊಡಬೇಕು ಮಕ್ಕಳಿಗೆ.
1: ಮೇಡಮ್, ಬೇರೆ ಬೇರೆ ಆಯ್ಕೆಗಳಿದ್ದು ನಿಮಗೆ, ಆದ್ರೂ ಆಧ್ಯಾತ್ಮದ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟು ಈ ಒಂದು ಫೀಲ್ಡ್ಗೆ ಬಂದ್ಬಿಟ್ಟಿದ್ದೀರ, ಏನು ಅನ್ನಿಸ್ತಾ ಇದೆ ನಿಮಗೆ?
0: ನಿಜವಾಗ್ಲೂ ಇದು ನಿಜವಾದ ಒಂದು ತೃಪ್ತಿಯ ಕೆಲಸ ಸರ್. ಯಾಕಂತಂದರೆ ನಾನು ವರ್ಕ್ ಕೂಡ ಮಾಡಿದ್ದೀನಿ ಬೆಂಗಳೂರಲ್ಲಿ, ಆ ಜೀವನನೂ ಕೂಡ ನೋಡಿದ್ದೀನಿ 2 ಇಯರ್ಸು. ಅದ್ರ ಜೊತೆಗೆ ಯೋಗ ಕೋರ್ಸ್ ಕೂಡ ಮಾಡ್ಕೊಂಡಿದ್ದೀನಿ. ಮೂಲತಃ ನಮ್ಮ ತಂದೆಯವರು ಮಲ್ಲಾಡಿಹಳ್ಳಿಯ ರಾಘವೇಂದ್ರ ಗುರುಗಳ ಶಿಷ್ಯರಾಗಿದ್ದರು. ಸೊ ಅವರು ಅವರಿಂದ ಯೋಗ ಕಲ್ತ್ಕೊಂಡು ಯೋಗ ಮಾಡ್ತಾಯಿದ್ರು. ನಮ್ಮ ತಾಯಿನೂ SSY ಮಾಡಿಕೊಂಡು ಅವರಿಬ್ಬರು ಕೂಡ ಯೋಗ ಕ್ಲಾಸ್ಗಳನ್ನು ಮಾಡ್ತಾಯಿದ್ರು. ಅದನ್ನು ನೋಡ್ತಾ ಬೆಳೆದೆ. ಸೊ ಇದ್ರ ಬಗ್ಗೆ ನನಗೆ ಮುಂಚೆಯಿಂದಲೂ ಆಸಕ್ತಿ ಇತ್ತು. ನಂತರದಲ್ಲಿ ಎಲ್ಲರೂ ಹೋಗೋ ಥರ ನಾನು ಜಾಬ್ಗೆ ಹೋದೆ, ಜಾಬ್ ಮಾಡಿದೆ. ಬಟ್ ಅಲ್ಲಿ ಎಷ್ಟು ನೆಮ್ಮದಿ ಇದೆ, ಆನಂದ ಇದೆ ಅಂತ ನನಗೆ ಗೊತ್ತಾಯಿತು. ನಂತರದಲ್ಲಿ ನಾನು ಇದು ಒಂದು ಕೋರ್ಸ್ ಅಂತ ಮಾಡೋಣ ಅಂತ ಏನು ಒಂದು ಕೋರ್ಸ್ ಮಾಡ್ಕೊಂಡು ಬಂದೆ ಮೈಸೂರಲ್ಲಿ. ಆ ನಂತರದಲ್ಲಿ ನನಗೆ ಧ್ಯಾನ ಸಿಕ್ಕಿದ್ದಂಥದ್ದು. ಅದಾದಮೇಲೆ ಇದನ್ನು ಪ್ರಾಯೋಗಿಕವಾಗಿ ಹೇಗೆ ಅಂದರೆ ಒಂದು ಅಸ್ತ್ರ ಇದ್ದ ಹಾಗೆ. ಇದು ಒಂದು ಅಕ್ಕಿ ಇದೆ ಅಂತ ಅಂದರೆ ನೀವು ಟೊಮೊಟೊ ಬಾತ್ ಮಾಡ್ಬೋದು, ಪುಳಿಯೋಗರೆ ಮಾಡ್ಬೋದು, ಚಿತ್ರಾನ್ನ ಮಾಡ್ಬೋದು, ಬೆಲ್ಲ ಹಾಕಿದ್ರೆ ಸಿಹಿ ಆಗುತ್ತೆ. ಏನು ಮಾಡಬೇಕಂದ್ರೂ ಒಂದು ಮೂಲ ಕೆಟಲಿಸ್ಟ್ ಥರ ಅದು. ಏನಕ್ಕೆ ಬಳಸ್ತೀರಾ? ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತಾರಲ್ವಾ. ಒಳ್ಳೆಯದನ್ನು ಮಾಡ್ಬೋದು, ಮನೆಗೆ ಬೇಕಾಗಿರೋದನ್ನು ಮಾಡ್ಬೋದು, ದುಡ್ಡು ದೇವರಿಗೆ ಉಂಡಿಗೂ ಹಾಕ್ಬೋದು, ಒಂದು ಮಗುವಿಗೆ ಎಜುಕೇಷನ್ನು ಕೊಡಿಸ್ಬೋದು, ಹಾಳಾಗದಿದ್ರೆ ಹಾಳಾಗ್ಬೋದು. ಅಂದರೆ ನಾವು ಅದನ್ನು ಹೇಗೆ ಬಳಸ್ತೀವಿ ಅನ್ನೋದು ಮುಖ್ಯ. ಹಾಗೆ ಈ ಧ್ಯಾನ ಅನ್ನೋದಿದೆಯಲ್ಲ, ಇದೊಂದು ಭೂತಪೂರ್ವವಾಗಿರುವಂಥ ಒಂದು ಅಸ್ತ್ರದ ಥರ ನಾವು ಬಳಸ್ಕೊಳ್ಬೋದು. ಈಗ ಒಂದು ಮಗು ಅದಕ್ಕೆ ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ, ತುಂಬ ತರಲೆ ಇದೆ, ಅದಕ್ಕೆ 5 ನಿಮಿಷ ಮೆಡಿಟೇಷನ್, ಒಳ್ಳೆ ಮ್ಯೂಸಿಕ್ ಹಾಕಿ ಕಾಲನ್ನು ಕ್ರ್ಯಾಸ್ ಮಾಡಿ ಬೆರಳೊಳಗೆ ಬೆರಳು ಸೇರಿಸಿ ಹಗುರವಾಗಿ ಕಣ್ಮುಚ್ಚಿ ಧ್ಯಾನದ ಸ್ಥಿತಿಯಲ್ಲಿ ಕೂರಿಸಿ ಉಸಿರಾಟದ ಮೇಲೆ ಗಮನ ಮಾಡೋದಕ್ಕೆ ಹೇಳಿದ್ರೆ ಅದರ ಮನಸ್ಸು ಒಂದು ಸ್ವಲ್ಪ ಶಾಂತ ಆಗುತ್ತೆ, ಮೆಮೊರಿ ಪವರ್ ಹೆಚ್ಚಾಗತ್ತೆ. ಇದು ಮಕ್ಕಳಿಗಾಯಿತು, ತಾಯಿಗೂ ಕೂಡ ಬೇಕಲ್ವಾ. ಅಂಥ ತುಂಟ ಮಗುನ ಒಂದು ಹ್ಯಾಂಡಲ್ ಮಾಡಬೇಕಂದ್ರೆ ಇವತ್ತು ತಾಯಂದರು ಕೂಡ ತುಂಬಾನೇ ಆ್ಯಕ್ಟಿವ್ ಆಗಿರಬೇಕು, ಅವರ ಮನಸ್ಸು ಕೂಡ ಶಾಂತವಾಗಿ ನೆಮ್ಮದಿಯಾಗಿರಬೇಕು ಅಂತಂದರೆ ಅವರು ಕೂಡ ಧ್ಯಾನ ಮಾಡಬೇಕು. ಆವಾಗ ಆ ಮಗುನ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗುತ್ತೆ. ತಾಯಿ ಮಗು ಇಬ್ಬರು ಒಟ್ಟೊಟ್ಟಿಗೆ ಕೂತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ನಿಜವಾಗ್ಲೂ ಪರಿಣಾಮಕಾರಿಯಾದ ಒಂದು ಬದಲಾವಣೆ. ಈ ಥರ ಅನಾರೋಗ್ಯ ಇದ್ದ ಒಂದು ಪೇಷಂಟ್ ಆಗಿರ್ಬೋದು, ಎಲ್ಲ ಫೀಲ್ಡಲ್ಲೂ ಕೂಡ ಧ್ಯಾನನ ನಾವೆಲ್ಲರೂ ಅಡಾಪ್ಟ್ ಮಾಡ್ಕೊಂಡ್ವಿ. ಅದೇ ಥರ ಇದು ಕೃಷಿ ಕ್ಷೇತ್ರದಲ್ಲಿ ಅಳವಡಿಸ್ಕೊಂಡ್ರೆ ಹೇಗಿರುತ್ತೆ? ನಮ್ಮ ಪತ್ರಿಜೆ ಗುರುಗಳು ಹೇಳೋರು ಮುಂದಿನ ದಿನಗಳಲ್ಲಿ ಫಾರ್ಮಿಂಗ್, ಅದರಲ್ಲೂ ಸ್ಪಿರಿಚುವಲ್ ಫಾರ್ಮಿಂಗ್ಗೆ ಮುಂದಿನ ದಿನಗಳಲ್ಲಿ ಬರುವಂಥದ್ದು ಅಂತ ಹೇಳಿ ಅಂತ. ಈಗ ಒಂದು ನಾವು ಬೆಳೆ ಹಾಕಬೇಕಾದ್ರೆ ನನಗೆ ಇಷ್ಟ

0: ಆದಾಯ ಬರಬೇಕು ಅಂತ ಹಾಕೋದಕ್ಕೂ ಕೂಡ ಈ ಬೆಳೆಯಿಂದ ಎಲ್ಲರಿಗೂ ಆನಂದ, ಸಂತೃಪ್ತಿ, ಆರೋಗ್ಯವಾದ ಜೀವನ ಸಿಗ್ಲಪ್ಪ ಅಂತ ಖುಷಿ ಖುಷಿಯಿಂದ ಬಿತ್ತನೆ ಮಾಡಿ ಅದನ್ನ ಖುಷಿ ಖುಷಿಯಿಂದ ಕೊಡೋದ್ರಲ್ಲೂ ಭಾರಿ ವ್ಯತ್ಯಾಸ ಇದೆ. ಅಂದ್ರೆ ಆ ಥಾಟ್, ಆಲೋಚನೆ ಇದೆಯಲ್ಲ, ಆ ಆಲೋಚನೆಗಳು ಬದಲಾಗಬೇಕು.
1: ಮುಂದಿನ ಏನ್ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಾ ಮೇಡಮ್?
0: ಇಷ್ಟೇ ಸರ್. ಏನಂದ್ರೆ ಯಾರಿಗೆ ಇದ್ರಲ್ಲಿ ಆಸಕ್ತಿ ಇದೆ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಶಾಲೆಗಳಲ್ಲಿ ಮಕ್ಕಳಲ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು.
1: ಉಚಿತವಾಗಿ ಮಾಹಿತಿ ಕೊಡ್ತೀವಿ.
0: ಖಂಡಿತವಾಗಿಯೂ ಸರ್. ಇಲ್ಲಿವರೆಗೂ ಎಲ್ಲೂ ಫೀಸ್ ತಗೊಂಡಿಲ್ಲ, ತಗೊಳ್ಳೋದೂ ಇಲ್ಲ.
1: ಆಸಕ್ತಿ ತೋರಿಸ್ತಾರ?
0: ಖಂಡಿತವಾಗಿ ತೋರಿಸ್ತಿದ್ದಾರೆ. ಫಸ್ಟ್ ಎಲ್ಲ ಕೇಳೋರು ಫೀಸ್ ಇದೆಯಾ ಅಂತ. ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಇಷ್ಟೆಲ್ಲ ಹೇಳಿ ಇಷ್ಟು ಖುಷಿಯಾಗಿ ನೀವು ಹೇಳ್ತಿರಲ್ಲ, ಅದೇ ನಮಗೆ ಒಂದು ಸಂತೋಷ. ನಿಮ್ಮ ಸಮಯ ಕೊಡ್ತಿರಲ್ಲ ಅಂತ ಹೇಳ್ತಾರೆ, ಅದೇ ಒಂದು ಸಂತೋಷ ಸರ್. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಖಂಡಿತವಾಗಿಯೂ ಇದರ ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡಬೇಕಾದ್ರೆ ಪ್ರಕೃತಿ ನಮ್ಮನ್ನ ಸಪೋರ್ಟ್ ಮಾಡುತ್ತೆ ಸರ್. ಹಾಗಾಗಿ ಖಂಡಿತವಾಗಿಯೂ ಯಾರಿಗೆ ಆಸಕ್ತಿ ಇದೆ ಇದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದಿದ್ರೆ, ಯಾವುದಾದ್ರೂ ಶಾಲೆಗಳಲ್ಲಿ ಇದ್ರ ಬಗ್ಗೆ ನಾವು ಮಕ್ಕಳಿಗೆ ಈ ಜ್ಞಾನ ಕೊಡ್ಲಿಕ್ಕೆ ಸಿದ್ಧರಿದ್ದೀವಿ, ಸಮಯ ಇದೆ ನಮ್ಮ ಹತ್ರ ಅಂತ ಅಂದ್ರೆ, ಏನಾದ್ರೂ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಅಲ್ಲಿ ನಾವು ಉಚಿತವಾಗಿ ಜ್ಞಾನ ಕೊಡ್ಲಿಕ್ಕೆ ರೆಡಿ ಇದೀವಿ.
1: ಮೇಡಮ್, ಈಗ ಇದ್ರ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ಅಂತ ಪ್ರಾರಂಭದಲ್ಲಿ ಹೇಳಿರಲ್ಲ, ಇನ್ನೊಮ್ಮೆ ನಮ್ಮ ಕೇಳುಗರಿಗೆ, ನಮ್ಮ ರೈತ ಬಾಂಧವರಿಗೆ ಹೇಳಿ ಮೇಡಮ್, ಯಾವ ದಿನಾಂಕದಂದು, ಎಲ್ಲಿ, ಸ್ಥಳ ಅಂತ ಹೇಳಿ.
0: ಜುಲೈ 5 ನಮ್ಮ ತೋಟದಲ್ಲೇನೆ ದಶರಥ ರಾಮೇಶ್ವರ ವಜ್ರ ಅಂತ ನೀವು ಕೇಳಿರ್ಬೋದು ಹೊಸದುರ್ಗ ತಾಲೂಕು. ಆ ವಜ್ರಕ್ಕಿಂತ ಮುಂಚಿತವಾಗಿ ನಮ್ಮ ತೋಟ ಸಿಗುವಂಥದ್ದು 4 ಕಿಲೋಮೀಟರ್ ಹಿಂಭಾಗದಲ್ಲಿ ಕಿಟ್ಟದಾಳ್ ಗ್ರಾಮ, ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗ ತಾಲೂಕು ಕಿಟ್ಟದಾಳ್ ಗ್ರಾಮ, ಅಲ್ಲೇ ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ. ಅವತ್ತಿನ ದಿವಸ ಅತಿಥಿಗಳು ಕೂಡ ಬರ್ತಾರೆ. ಅವತ್ತು ಸ್ಪಿರಿಚುವಲ್ ಫಾರ್ಮಿಂಗ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಜ್ಞಾನ ತಿಳ್ಕೊಳ್ಬಹುದು. ಪಿರಮಿಡ್ಗಳನ್ನ ಲೈವ್ ಆಗಿ ನೋಡಬಹುದು, ಹೇಗಿರುತ್ತೆ, ಹೇಗೆ ಇದನ್ನು ಬಳಸಿದರೆ ಅನ್ನೋದನ್ನ ನೋಡಬಹುದು. ಆ ಜ್ಞಾನನೂ ಕೂಡ ಪಡ್ಕೊಳ್ಬಹುದು. ಪ್ರಸಾದದ ವ್ಯವಸ್ಥೆನೂ ಕೂಡ ಇರುತ್ತೆ.
1: ನಾವು ನೇರವಾಗಿ ಅಲ್ಲಿ ಭೇಟಿ ಕೊಟ್ಟು ಅದರಲ್ಲಿ ಭಾಗವಹಿಸೋದ್ರಿಂದ ಇನ್ನೂ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಪ್ರಾಕ್ಟಿಕಲ್ ಆಗಿ ನೋಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಹಾಗಿದ್ರೆ ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂತ ಯಾವ ರೀತಿ ಮಾಡಬಹುದು ಮೇಡಮ್?
0: ನನ್ನ ನಂಬರ್ಗೆ ಕಾಲ್ ಮಾಡಬಹುದು.
1: ನಿಮ್ಮ ನಂಬರ್ ಹೇಳಿ ಮೇಡಮ್.
0: ಓಕೆ ಸರ್. 8 9 7 1 4 2 8 8 3 4.
1: ರೈತ ಬಂದವರೇ, ರಶ್ಮಿ ಮೇಡಮ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 8 9 7 1 4 2 8 8 3 4. ಬಹಳ ಸಂತೋಷ ಮೇಡಮ್. ಇಲ್ಲಿವರೆಗೂ ಪಿರಮಿಡ್ ಆಧ್ಯಾತ್ಮಿಕ ಕೃಷಿ ಬಗ್ಗೆ ನಮ್ಮ ರೈತ ಬಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಭಾಗವಹಿಸಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಅಂತ ಆಕಾಶವಾಣಿ ಹಾರೈಸುತ್ತೆ. ಆಕಾಶವಾಣಿಯವರಿಗೆ ಬಂದ್ಬಿಟ್ಟು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಮೇಡಮ್.
0: ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಇಂಥ ಒಂದು ಅವಕಾಶ ಸಿಕ್ಕಿದ್ದು ನನಗೂ ಪುಣ್ಯ ಅಂತ್ಕೋತೀನಿ. ಯಾಕೆ ಅಂತಂದ್ರೆ ಇಷ್ಟು ದಿವಸ ಬರೀ ರೇಡಿಯೋದಲ್ಲಿ ಕೇಳ್ತಾ ಇದ್ವಿ, ಇವತ್ತೊಂದು ದಿವಸ ಒಂದು ಜ್ಞಾನನ ಹಂಚಲಿಕ್ಕೆ ಒಂದು ಏನು ದಾರಿ ಆಯಿತು. ಸೊ ಎಲ್ಲ ಕೇಳುಗರಿಗೂ ಮತ್ತು ಅವಕಾಶ ಮಾಡಿಕೊಟ್ಟಂತ ನಿಮಗೂ ಕೂಡ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸರ್.
1: ಥ್ಯಾಂಕ್
0: ಯು. ಥ್ಯಾಂಕ್ ಯು.
2: ಇದುವರೆಗೆ ಪಿರಮಿಡ್ ಆಧ್ಯಾತ್ಮ ಕೃಷಿ ಕುರಿತು ಹೊಸದುರ್ಗ ತಾಲೂಕು ಕಿಟ್ಟದಾಳು ಗ್ರಾಮದ ಬಿಎನ್ ರಶ್ಮಿ ಅವರೊಂದಿಗೆ ಈ ಸಂದರ್ಶನದ ಅಂತಿಮ ಭಾಗ ಕೇಳಿದರೆ, ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಎಫ್ಎಂ ಸಮಯ 7:41. ಇದೀಗ ಹವಾಮಾನ ವರದಿ. ರಾಜ್ಯದಾದ್ಯಂತ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಭಾಗಮಂಡಲ, ಗೀರ್ಸೊಪ್ಪ, ಹೊನ್ನಾವರ, ಕಮ್ಮರಡಿ, ಪುತ್ತೂರು, ಶಕ್ತಿನಗರ, ಸಿದ್ದಾಪುರ ಇಲ್ಲಿ ತಲಾ 6 ಸೆಂಟಿಮೀಟರ್, ಕುಮಟಾ, ಮೂಡುಬಿದ್ರೆ, ಗೋಕರ್ಣ ಇಲ್ಲಿ ತಲಾ 5 ಸೆಂಟಿಮೀಟರ್, ತಾಳಗುಪ್ಪ, ಬಂಟ್ವಾಳ, ಹುಂಚದಕಟ್ಟೆ, ಖಾನಾಪುರ, ಮುಲ್ಕಿ ಇಲ್ಲಿ ತಲಾ 3 ಸೆಂಟಿಮೀಟರ್ ನಷ್ಟು ಮಳೆಯಾದ ವರದಿಯಾಗಿದೆ. ಮುಂದಿನ 24 ಗಂಟೆಗಳು ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ. ಕೆಲವು ಪ್ರದೇಶಗಳಲ್ಲಿ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿಯೊಂದಿಗೆ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಮತ್ತು 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ.

0: ಮಿಸ್ ಸೀಮಾ.
1: ಹೌದು.
0: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
0: 1,00,000 ಕೊಡಿ, ಬಚಾವ್ ಆಗ್ತೀರಾ.
1: ಅಷ್ಟೊಂದ್ ಹಣ?
0: ಸರಿ, ಒಂದು ಲಿಂಕ್ ಕಳಿಸ್ತೀನಿ. ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
1: ಹಾಯ್.
3: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇದೀಗ ಪೇಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ DCH ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 4,169 ರೂಪಾಯಿಗಳಿಂದ ಗರಿಷ್ಠ 10,869 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಅಡಿಕೆ ಕ್ವಿಂಟಾಲ್ಗೆ ಕನಿಷ್ಠ 40,000 ರೂಪಾಯಿಗಳಿಂದ ಗರಿಷ್ಠ 52,869 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ರಾಗಿ ಕ್ವಿಂಟಾಲ್ಗೆ ಕನಿಷ್ಠ 2,900 ರೂಪಾಯಿಗಳಿಂದ ಗರಿಷ್ಠ 3,200 ರೂಪಾಯಿಗಳು. ಹಿರಿಯೂರಿನಲ್ಲಿ ತೆಂಗಿನಕಾಯಿ 1,000 ಕನಿಷ್ಠ 15,000 ರೂಪಾಯಿಗಳಿಂದ ಗರಿಷ್ಠ 15,000 ರೂಪಾಯಿ. ರಾಗಿ ಕ್ವಿಂಟಲ್ಗೆ ಕನಿಷ್ಠ 3,041 ರೂಪಾಯಿಗಳಿಂದ ಗರಿಷ್ಠ 3,041 ರೂಪಾಯಿಗಳು. ಹರಿಹರ ಮಾರುಕಟ್ಟೆಯಲ್ಲಿ ಭತ್ತ ಕ್ವಿಂಟಲ್ಗೆ ಕನಿಷ್ಠ 2,350 ರೂಪಾಯಿಗಳಿಂದ ಗರಿಷ್ಠ 2,850 ರೂಪಾಯಿಗಳು. ಹೊಳಲ್ಕೆರೆ ಮಾರುಕಟ್ಟೆಯಲ್ಲಿ ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 22,500 ರೂಪಾಯಿಗಳಿಂದ ಗರಿಷ್ಠ 26,000 ರೂಪಾಯಿಗಳು ಇತ್ತು. ಪೇಟೆ ಧಾರಣೆ ಕೇಳಿದಿರಿ. ಇದೀಗ ರೈತರಿಗೆ ಸಲಹೆ.
5: ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ, ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿರ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರ್ಬೋದು, ತೋಟಗಾರಿಕಾ ಬೆಳೆಗಳು ಎಲ್ಲ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನು ಮಾಡಿಸೋದಕ್ಕೆ ಅಧಿಸೂಚನೆಯನ್ನು ಈಗಾಗಲೇ ಹೊರಡಿಸಿರ್ತಾರೆ. ಇವು 2026-27 ಸಾಲಿನಿಂದ 2028-29 ಸಾಲಿನವರೆಗೆ. ಈಗೇನು ನಾನು ಈ PMFBY ಅಂತ ಹೇಳಿದೆ, ಅದನ್ನು ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸ್ಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿರ್ತಾರೆ. ಈಗ ಬೆಳೆ ವಿಮೆಗೆ ಒಳಪಡ್ತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸ್ಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕಿನ ಮುಖಾಂತರನೇ ಅವರು ನೋಂದಾಯಿಸ್ಕೊಳ್ಬೋದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ಒಳಗಾಗಿ, ಅಂದರೆ 7 ಅಥವಾ ಅದರ ಹಿಂದುಗಡೆಗೆ ಯಾವಾಗಾರು ಅವರು ಅದನ್ನು ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನು ಸೇರಿಸೋದೂ ಇಲ್ಲ ಮತ್ತು ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ ಮತ್ತು ಅದಕ್ಕೆ ನೋಂದಾಯಿಸೋದೂ ಇಲ್ಲ. ಬಟ್ ಬೆಳೆ ಸಾಲವನ್ನು ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದುಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರ್ಬೋದು ಅಥವಾ ಗ್ರಾಮ ಒನ್ ಇರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿರ್ಬೋದು, ಈ 3 ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತು ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ 3 ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು. ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದರೆ ಈಗ ಹೆಸರು, ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ ಹೆಸರು, ಮತ್ತು ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗಲೇ ಬಿತ್ತನೆ ಮಾಡಿರ್ತೀವಿ. ಈ 2 ಬೆಳೆಗಳಿಗೆ July 15 ಅದಕ್ಕೆ ಅವಕಾಶ ಇರುತ್ತೆ. ಇನ್ನೂ ಒಂದು ಅವಕಾಶದಿಂದ ರೈತರು ಅದನ್ನು ಮಾಡ್ಕೋಬೋದು. ಎರಡನೇದಾಗಿ ಹೇಳ್ಬೇಕಂತಂದರೆ

0: ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 31/7/2026 ಕಡೆಯ ದಿನಾಂಕವಿರುತ್ತೆ. ನಾಲ್ಕು ಬೆಳೆಗಳು ಅಂದರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತು ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ ನಾಲ್ಕು ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಉಳಿದಂಥ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೇ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ ₹1,350 ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ ₹1,152 ಕಟ್ಟಬೇಕಾಗುತ್ತೆ. ಮತ್ತು ಸೂರ್ಯಕಾಂತಿ ಬಂದಾಗ ₹964 ಪ್ರತಿ ಹೆಕ್ಟರಿಗೆ ಕಟ್ಟಬೇಕಾಗುತ್ತೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ, ಶೇಂಗಾ ಏನಂತೀವಿ, ಆ ಮಳೆಯಾಶ್ರಿತ ಇದಕ್ಕೆ ₹1,308 ಕಟ್ಟಬೇಕಾಗುತ್ತೆ. ಮತ್ತು ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತತಕ್ಕಂತಹ ರಾಗಿ ಬೆಳೆಗೆ ₹998 ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದರೆ ಶೇಕಡಾ 2%ಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂಥ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನು ಅವರು ಪಾವತಿಸಬೇಕಾಗುತ್ತೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಜನಪದ ಗೀತೆಯೊಂದನ್ನು ಕೇಳೋಣ.

ಜನಪದ ಗೀತೆ ಕೇಳಿದ್ರಿ. ಇದು ಇಂದಿನ ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ನಾಳೆ ಸಂಜೆ 6:51 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹಲೋ ಕೃಷಿರಂಗ.

ಯುತ ನೇರ ಫೋನಿನ ಕಾರ್ಯಕ್ರಮ ವಿಷಯ ಬೆಳೆ ವಿಮೆ ಯೋಜನೆ. ಈ ವಿಷಯವಾಗಿ ಕೇಳುಗರು ಪ್ರಶ್ನೆಯನ್ನು ಕೇಳಬಹುದು. ಆಗ ನಿಮ್ಮ ಪ್ರಶ್ನೆಗೆ ಭಾಗವಹಿಸಿ ಉತ್ತರಿಸಲಿದ್ದಾರೆ ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಶ್ರೀಮತಿ ಎಚ್ ಬಿ ಶೋಭಾ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಪ್ರಿಯ ಶ್ರೋತೃಗಳೇ ಗಮನಿಸಿ, ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ವ್ಯಾಟ್ಸಾಪ್ ಆಧಾರಿತ ನಿಮ್ಮ ಕೋರಿಕೆಯ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ಕೇಳುವುದಾದರೆ ಈ ರಾತ್ರಿ 8 ಗಂಟೆಗೆ ನೀವು ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640473 ಈ ಸಂಖ್ಯೆಗೆ ವಾಟ್ಸಪ್ನಲ್ಲಿ ಸಂದೇಶಗಳನ್ನು ಕಳಿಸ್ತಾ ಇರಿ, ಕೇಳ್ತಾ ಇರಿ. ಇದು 102.6 MHz ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆ ಕೇಳೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಕ್ಷಣೆ, ಇಂಧನ ಭದ್ರತೆ, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಭಾರತ ಜಪಾನ್ ಸಹಿ. ವಿದ್ಯುತ್ ಚಲನಶೀಲತೆ ಕೇವಲ ತಂತ್ರಜ್ಞಾನ ಬದಲಾವಣೆಯಲ್ಲ, ಸುಸ್ಥಿರ ಅಭಿವೃದ್ಧಿಯ ಪರಿವರ್ತನೆ, ಸಚಿವ ಭೂಪೇಂದರ್ ಯಾದವ್. ಸಂಸ್ಕರಣಾಗಾರ ವಿಸ್ತರಣೆಯೊಂದಿಗೆ ಇಂಧನ ಭದ್ರತೆ ಬಲಪಡಿಸುತ್ತಿರುವ ಭಾರತ, ಹರ್ದೀಪ್ ಸಿಂಗ್ ಪುರಿ. ಬಿಹಾರ, ಮಧ್ಯಪ್ರದೇಶ ಹಾಗೂ ಗುಜರಾತ್ನ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಪ್ರಕಟ, ಚುನಾವಣಾ ಆಯೋಗ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎರಡನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಮತ್ತು ಜಪಾನ್ ಇಂದು ಆರ್ಥಿಕ ಹಾಗೂ ಇಂಧನ ಭದ್ರತೆ, ಔಷಧೋದ್ಯಮ, ರಕ್ಷಣಾ ಕ್ಷೇತ್ರ ಹಾಗೂ ಕೃತಕ ಬುದ್ದಿಮತ್ತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿವೆ. ನವದೆಹಲಿಯಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಪಾನ್ ಪ್ರಧಾನಿ ಸನೆ ತಕೈಚಿ ಅವರೊಂದಿಗೆ ವಾರ್ಷಿಕ ಶೃಂಗಸಭೆ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ಉಭಯ ರಾಷ್ಟಗಳು ದ್ವಿಪಕ್ಷೀಯ ಸಹಕಾರದ ವಿವಿಧ ಆಯಾಮಗಳನ್ನು ಪರಿಶೀಲಿಸುವುದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡವು. ಮಾತುಕತೆಯ ಬಳಿಕ ನಡೆದ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಇಂದಿನ ಕಾಲಘಟ್ಟದಲ್ಲಿ ಪರಸ್ಪರ ವಿಶ್ವಾಸವೇ ಅತ್ಯಂತ ದೊಡ್ಡ ಸಂಪತ್ತಾಗಿದ್ದು, ಭಾರತ ಜಪಾನ್ ಪಾಲುದಾರಿಕೆ ಕಾಲದ ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸಿದೆ ಎಂದು ಹೇಳಿದರು. ಭಾರತ ಮತ್ತು ಜಪಾನ್ ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಗಳಾಗಿದ್ದು, ಮುಕ್ತ ಸಂಚಾರಕ್ಕೆ ಅವಕಾಶವಿರುವ ಇಂಡೋ ಪೆಸಿಫಿಕ್ ಪ್ರದೇಶ ನಿರ್ಮಾಣ ಎರಡೂ ರಾಷ್ಟಗಳ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ತಂತ್ರಜ್ಞಾನ ಸಹಭಾಗಿತ್ವವು ಭಾರತ ಜಪಾನ್ ಸಹಕಾರದ ಪ್ರಮುಖ ಆಧಾರ ಸ್ತಂಭವಾಗಲಿದ್ದು, ಈ ನಿಟ್ಟಿನಲ್ಲಿ ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ಉಭಯ ರಾಷ್ಟಗಳು ಜಂಟಿ ಘೋಷಣೆಯನ್ನು ಹೊರಡಿಸಿವೆ. ಜಪಾನ್ನ ನಿಖರ ತಂತ್ರಜ್ಞಾನ ಮತ್ತು ಭಾರತದ ಸಾಫ್ಟ್ವೇರ್ ಸಾಮರ್ಥ್ಯದ ಸಂಯೋಜನೆಯು ಜಾಗತಿಕ ಕೃತಕ ಬುದ್ದಿಮತ್ತೆ ಅಭಿವೃದ್ದಿಗೆ ಹೊಸ ವೇಗ ಮತ್ತು ಶಕ್ತಿ ನೀಡಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಮೊದಲ ಜಂಟಿ ಅಭಿವೃದ್ದಿ ಯೋಜನೆಗೆ ಸಂಬಂಧಿಸಿದ ಒಪ್ಪಂದಕ್ಕೂ ಇಂದು ಸಹಿ ಹಾಕಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಜಪಾನ್ ಪ್ರಧಾನಿ ಸನೆ ತಕೈಚಿ ಮೂರು ದಿನಗಳ ಭಾರತ ಪ್ರವಾಸಕ್ಕಾಗಿ ನವದೆಹಲಿಗೆ ಆಗಮಿಸಿದ್ದು, ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಅವರಿಗೆ ಔಪಚಾರಿಕ ಸ್ವಾಗತ ನೀಡಲಾಯಿತು. ಭಾರತ ಮತ್ತು ಜಪಾನ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಪ್ರಮುಖ ಅಂಶವಾಗಿ ಹೂಡಿಕೆಗಳು ಹೊರಹೊಮ್ಮಿದ್ದು, ಇದು ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಖಾಸಗಿ ವಾಹಿನಿಯೊಂದು ಆಯೋಜಿಸಿದ್ದ ಇಂಡೋ ಜಪಾನ್ ಕಾರ್ಯತಂತ್ರದ ಸಂವಾದವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಲ್ಲರಿಗೂ ಸಮಾನ ಅಭಿವೃದ್ದಿ ಖಚಿತಪಡಿಸುವತ್ತ ಸರ್ಕಾರ ಗಮನಹರಿಸಿದ್ದು, ಇದರೊಂದಿಗೆ ಭಾರತದ ಕೌಶಲ್ಯಯುತ ಮಾನವ ಸಂಪನ್ಮೂಲಕ್ಕೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತಿವೆ ಎಂದು ಹೇಳಿದರು. ಸಂವಾದದ ವೇಳೆ ಭಾರತ ಜಪಾನ್ ನಡುವಿನ ವಿಸ್ತರಿಸುತ್ತಿರುವ ಸಹಭಾಗಿತ್ವ, ಭಾರತದ ವಿವಿಧ ಮುಕ್ತ ವ್ಯಾಪಾರ ಒಪ್ಪಂದಗಳು, ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಪರಿಣಾಮವನ್ನು ಎದುರಿಸುವಲ್ಲಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಸೇರಿದಂತೆ ಹಲವು ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಸಚಿವ ಪಿಯೂಷ್ ಗೋಯಲ್ ಉತ್ತರಿಸಿದರು. ವಿದ್ಯುತ್ ಚಲನಶೀಲತೆಗೆ ಭಾರತದ ಪರಿವರ್ತನೆಯು ಕೇವಲ ಒಂದು ತಂತ್ರಜ್ಞಾನವನ್ನು ಇನ್ನೊಂದರೊಂದಿಗೆ ಬದಲಾಯಿಸುವುದಲ್ಲ, ಬದಲಿಗೆ ಇದು ಸುಸ್ಥಿರ ಕೈಗಾರಿಕಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಪ್ರಯತ್ನವಾಗಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ವಿದ್ಯುತ್ ಚಲನಶೀಲತೆ ವಿಕಸಿತ ಭಾರತಕ್ಕಾಗಿ

0: ಭಾರತವನ್ನು ವಿದ್ಯುತ್ ಚಲನಶೀಲತೆಯ ಕೇಂದ್ರವಾಗಿ ನಿರ್ಮಿಸುವುದು ಎಂಬ ರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಈ ವಿಷಯ ತಿಳಿಸಿದರು. ಪರಿಸರ ವಿಷಯದಲ್ಲಿ ಅನುಮತಿಗಳನ್ನು ಸರಳಗೊಳಿಸಲು, ಅವುಗಳನ್ನು ಪರಿವೇಶ್ ಪೋರ್ಟಲ್ ಮೂಲಕ ಡಿಜಿಟಲೀಕರಣಗೊಳಿಸಲು ಸರ್ಕಾರ ಹಲವು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಎಂದು ಅವರು ತಿಳಿಸಿದರು. ನಿಯಮ ಪಾಲನೆಯ ಪ್ರಕ್ರಿಯೆಗಳನ್ನು ಸರಳೀಕರಿಸಲು ಹಾಗೂ ಪರಿಸರ ಸಂರಕ್ಷಣೆಗೆ ಧಕ್ಕೆಯಾಗದಂತೆ ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ. ಈ ಕ್ರಮಗಳಿಂದ ಜವಾಬ್ದಾರಿಯುತ ಅಭಿವೃದ್ಧಿಯೊಂದಿಗೆ ಹೂಡಿಕೆಗಳು ವೇಗ ಪಡೆಯುತ್ತಿವೆ ಎಂದು ಸಚಿವ ಭೂಪೇಂದರ್ ಯಾದವ್ ಹೇಳಿದರು. ಭಾರತವು ತನ್ನ ಸಂಸ್ಕರಣಾಗಾರ ಸಾಮರ್ಥ್ಯವನ್ನು ವೇಗವಾಗಿ ವಿಸ್ತರಿಸುತ್ತಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಇಂದು ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ 6-12 ತಿಂಗಳುಗಳಲ್ಲಿ ದೇಶದ ಸಂಸ್ಕರಣಾ ಸಾಮರ್ಥ್ಯವನ್ನು ವರ್ಷಕ್ಕೆ 300 ದಶಲಕ್ಷ ಮೆಟ್ರಿಕ್ ಟನ್ಗಳಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತ ಪರಿಸ್ಥಿತಿಯನ್ನು ನಿಭಾಯಿಸಿದ ಬಗೆಯನ್ನು ವಿವರಿಸಿದ ಸಚಿವರು, 10 ವರ್ಷಗಳ ನಂತರ ಮೊದಲ ಹಸಿರು ವಲಯ ಸಂಸ್ಕರಣಾಗಾರವನ್ನು ಸ್ಥಾಪಿಸಲಾಗುತ್ತಿದೆ. ದೀರ್ಘಕಾಲದವರೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಸರ್ಕಾರ ನಿಯಂತ್ರಿಸಿತು, ನಂತರ ಅವುಗಳ ಮೇಲೆ ವಿಧಿಸಲಾದ ಸುಂಕಗಳನ್ನು ಕಡಿಮೆ ಮಾಡಿತು ಎಂದು ಅವರು ಹೇಳಿದರು. ಸರ್ಕಾರ ಯಾವಾಗಲೂ ನಾಗರಿಕರ ಹಿತಾಸಕ್ತಿಯ ಮೇಲೆ ಆದ್ಯತೆ ನೀಡಿತು. ಕಳೆದ 4 ವರ್ಷಗಳಲ್ಲಿ ಪೆಟ್ರೋಲ್ ಬೆಲೆ ಕೇವಲ ಶೇಕಡ 5.58% ಮತ್ತು ಡೀಸೆಲ್ ಬೆಲೆ ಶೇಕಡ 6.23% ಹೆಚ್ಚಾಗಿದೆ. ಗ್ರಾಹಕರಿಗೆ ಇಂಧನ ಬೆಲೆಯಲ್ಲಿ ಯಾವುದೇ ಏರಿಕೆಯಾಗಿಲ್ಲ ಮತ್ತು ಸರ್ಕಾರದ ಹಣಕಾಸು ವ್ಯವಸ್ಥೆಯು ಕಚ್ಚಾ ತೈಲ ಬೆಲೆಗಳ ಏರಿಕೆಯನ್ನು ಹೀರಿಕೊಳ್ಳುತ್ತದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರದ ಬಂಕಿಂಪುರ್, ಮಧ್ಯಪ್ರದೇಶದ ದಾಟಿಯಾ ಮತ್ತು ಗುಜರಾತ್ನ ಮಂಜಲ್ಪುರ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ವೇಳಾಪಟ್ಟಿಯನ್ನು ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ. ಜುಲೈ 30ರಂದು ಮತದಾನ ನಡೆಯಲಿದ್ದು ಆಗಸ್ಟ್ 3ರಂದು ಮತ ಎಣಿಕೆ ನಡೆಯಲಿದೆ. ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಅವರ ರಾಜೀನಾಮೆಯಿಂದಾಗಿ ಬಂಕಿಪುರ ಕ್ಷೇತ್ರ ಖಾಲಿಯಾಗಿದೆ. ಆದರೆ ಕಾಂಗ್ರೆಸ್ ಶಾಸಕ ರಾಜೇಂದ್ರ ಭಾರತಿ ಅವರ ಅನರ್ಹತೆಯ ಪರಿಣಾಮವಾಗಿ ದಾಟಿಯಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಲಿದೆ. ಹೆಚ್ಚುವರಿಯಾಗಿ ಬಿಜೆಪಿ ಶಾಸಕ ಯೋಗೇಶ್ ಭಾಯ್ ನರಮದಾಸ್ ಪಟೇಲ್ ಅವರ ನಿಧನದ ನಂತರ ಮಂಜಲ್ಪುರ್ ಕ್ಷೇತ್ರ ತೆರವಾಗಿದ್ದು ಈ ಎಲ್ಲಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ದೇಶಾದ್ಯಂತ ಉದ್ಯೋಗ ಖಾತ್ರಿ, ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುವ ಮತ್ತು ಹಳ್ಳಿಗಳ ಅಭಿವೃದ್ಧಿಯನ್ನು ವೇಗಗೊಳಿಸುವ ನಿಟ್ಟಿನಲ್ಲಿ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ VBGRAMJI ಕಾಯ್ದೆ 2025 ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರೊಂದಿಗೆ ಇಂದು ಆಂಧ್ರಪ್ರದೇಶದ ತಿರುಪತಿ ಜಿಲ್ಲೆಯ ಮುಕ್ಕವರಿಪಲ್ಲೆ ಗ್ರಾಮದಲ್ಲಿ ಈ ಕಾಯ್ದೆಯನ್ನು ಉದ್ಘಾಟಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಚೌಹಾಣ್, ಈ ಯೋಜನೆಯು ಯಾವುದೇ ಬಡ ಕಾರ್ಮಿಕನಿಗೆ ಕೆಲಸವಿಲ್ಲದೆ ಉಳಿಯದಂತೆ ಮತ್ತು ಪ್ರತಿ ಕೈಗೂ ಉದ್ಯೋಗ ಸಿಗುವಂತೆ ನೋಡಿಕೊಳ್ಳುವ ಗುರಿಯನ್ನು ಹೊಂದಿದೆ. ಕಾರ್ಯಕ್ರಮದ ಅಡಿಯಲ್ಲಿ ಉದ್ಯೋಗವನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದ್ದರೆ ಪ್ರಸ್ತುತ ದಿನಕ್ಕೆ 312 ರೂಪಾಯಿ ವೇತನವನ್ನು ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಗಡಿ ಭದ್ರತಾ ಪಡೆ, ಬಿಎಸ್ಎಫ್, ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್, ಐಟಿಬಿಪಿ ಮತ್ತು ರಾಷ್ಟೀಯ ಭದ್ರತಾ ಪಡೆ ಎನ್ಎಸ್ಜಿ ನಡೆಸಿದ ಮೌಂಟ್ ಎವರೆಸ್ಟ್ ಮತ್ತು ಮೌಂಟ್ ಲೋಟ್ಸೆ ಪರ್ವತಾರೋಹಣದ ಯಶಸ್ಸನ್ನು ಗುರುತಿಸುವ ಸಮಾರಂಭದಲ್ಲಿ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿಶ್ವದ ಅತಿ ಎತ್ತರದ ಶಿಖರವನ್ನು ಏರುವ ಮೂಲಕ ಮತ್ತು ಆಕಾಶದೆತ್ತರದಲ್ಲಿ ವಂದೇ ಮಾತರಂ ಹಾಡುವ ಮೂಲಕ ಬಿಎಸ್ಎಫ್ನ ಮಹಿಳಾ ಪರ್ವತಾರೋಹಣ ತಂಡವು ಧೈರ್ಯ, ದೇಶಭಕ್ತಿ ಮತ್ತು ಸಮರ್ಪಣೆಯ ಅಪರೂಪದ ಉದಾಹರಣೆಯನ್ನು ನೀಡಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವ ಎರಡು ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ನಾಳೆ ಕೋಲ್ಕತ್ತಾದಲ್ಲಿ ಉದ್ಘಾಟಿಸಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ

0: ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಿಗಳು ಹಾಗೂ ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಲಂಡನ್ನ ಕೆನ್ನಿಂಗ್ಟನ್ ಓವಲ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಗಂಟೆಗೆ ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆದ್ದ ತಂಡವು ಇದೇ 5ರಂದು ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣೆ, ಇಂಧನ ಭದ್ರತೆ, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಭಾರತ ಜಪಾನ್ ಸಹಿ. ವಿದ್ಯುತ್ ಚಲನಶೀಲತೆ ಕೇವಲ ತಂತ್ರಜ್ಞಾನ ಬದಲಾವಣೆಯಲ್ಲ, ಸುಸ್ಥಿರ ಅಭಿವೃದ್ಧಿಯ ಪರಿವರ್ತನೆ, ಸಚಿವ ಭೂಪೇಂದರ್ ಯಾದವ್. ಸಂಸ್ಕರಣಾಗಾರ ವಿಸ್ತರಣೆಯೊಂದಿಗೆ ಇಂಧನ ಭದ್ರತೆ ಬಲಪಡಿಸುತ್ತಿರುವ ಭಾರತ, ಹರ್ದೀಪ್ ಸಿಂಗ್ ಪುರಿ. ಬಿಹಾರ, ಮಧ್ಯಪ್ರದೇಶ ಹಾಗೂ ಗುಜರಾತ್ನ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಪ್ರಕಟ, ಚುನಾವಣಾ ಆಯೋಗ. ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎರಡನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 6:05ಕ್ಕೆ.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್. ಸಮಯ 7:45, ಇದೀಗ ಹಿಂದಿ ಚಿತ್ರಗೀತೆಗಳು.

ಪ್ರಿಯ ಶ್ರೋತೃಗಳೇ, ಇದೇ ಶನಿವಾರ ಅಂದರೆ ದಿನಾಂಕ 4/7/2026 ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ ಕೇಳುತ್ತೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಗಲಿದೆ. ಶ್ರೋತೃಗಳು ಹಾಗೂ ವಾಟ್ಸಪ್ ಮೂಲಕ ಸಂದೇಶ ಕಳಿಸಲು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇನ್ನು ಮುಂದೆ 8 ಗಂಟೆಗೆ ನಮ್ಮ ನಿಲಯದಿಂದ ಜನರಂಜನಿ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ಕೇಳುವುದಾದರೆ ಮೊದಲಿಗೆ ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು, ಆನಂತರ ನೀವು ಮೆಚ್ಚಿರುವ ಚಿತ್ರದ ಗೀತೆ ಮತ್ತು ಚಿತ್ರದ ಹೆಸರನ್ನು ತಪ್ಪದೆ ನಮೂದಿಸಿ ನಮಗೆ ವಾಟ್ಸಪ್ನಲ್ಲಿ ಈ ಗೀತೆ ಯಾಕಾಗಿ ಇಷ್ಟ ಆಗುತ್ತೆ ಇತ್ಯಾದಿ ವಿಷಯವಾಗಿ ನೀವು ನಮ್ಮಲ್ಲಿ ನಮಗೆ ಸಂದೇಶಗಳನ್ನು ಕಳಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಜವಾನ್ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಅರ್ಜಿತ್ ಸಿಂಗ್ ಮತ್ತು ಶಿಲ್ಪಾ ರಾವ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ ಇದೀಗ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಜನರಂಜನಿ ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.

ಪ್ರೇಕ್ಷಕರಿಗೆ ಜನರಂಜನಿ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಹೊಸೂರ್. ಯಾರೆಲ್ಲ ಸಂದೇಶಗಳನ್ನು ಕಳಿಸಿದ್ದೀರಿ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗಳಿಗೆ, ನೀವು ಸಂದೇಶಗಳನ್ನು ಇನ್ನು ಮುಂದೆ ನಮ್ಮಲ್ಲಿ ಲಭ್ಯವಿರುವ ಗೀತೆಗಳನ್ನು ಕೇಳುವುದಾದರೆ 9444864273 ಈ ಸಂಖ್ಯೆಗೆ ವಾಟ್ಸಪ್ನಲ್ಲಿ ಸಂದೇಶಗಳನ್ನು ಕಳಿಸ್ತಾ ಇರ್ರಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಗಮನಿಸಿ 9448640273. ಮೊದಲಿಗೆ ನಿಮ್ಮ ಹೆಸರು, ಆನಂತರ ಊರಿನ ಹೆಸರು, ಚಿತ್ರದ ಹೆಸರು, ಚಿತ್ರಗೀತೆ ಹೆಸರು, ಯಾಕಾಗಿ ಈ ಗೀತೆಯನ್ನು ಇಷ್ಟಪಡ್ತೀರಿ ಅನ್ನೋದನ್ನು ಒಂದಿಷ್ಟು ಸಂದೇಶದಲ್ಲಿ ನಮೂದಿಸಿ ಕಳಿಸಿದರೆ ಕೇಳಲಿಕ್ಕೂ ಇಷ್ಟ. ಹಾಗೆ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ನಾವು ಒಂದು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಎಂ ಬಸವರಾಜ್, ಸಾವಿತ್ರಮ್ಮ, ತಿಪ್ಪಮ್ಮ, ಯಶೋಧ, ಸಿದ್ದೇಶ್, ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ, ಇವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಮಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಊರು ಚಿತ್ರದಿಂದ ಆಯ್ದ ಹೋಗದಿರಿ ಸಹೋದರರೇ ಈ ಗೀತೆ ನಮಗೆ ಇಷ್ಟ, ಇಂಥ ಸಂದರ್ಭದಲ್ಲಿ ಕೇಳಬೇಕು ಅನಿಸ್ತಾ ಇದೆ, ಈ ಗೀತೆನ ದಯವಿಟ್ಟು ಪ್ರಸಾರಿಸಿ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮದ ಆರಂಭದ ಹಾಡು ಈ ಕೇಳುಗರಿಗಾಗಿ.

ಶ್ರೋತೃಗಳು ನೀವು ಕೇಳ್ತಾ ಇದ್ರಿ ಜನರಂಜನೆ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ಶ್ರೋತೃಗಳು ನೀವು ಸಂದೇಶಗಳನ್ನು ಕಳಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448602373 ಈ ಸಂಖ್ಯೆಗೆ ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ಕೇಳಿ ಆನಂದಿಸಿ. ಇನ್ನು ನಮಗೆ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಕೃಷ್ಣನೇ ಕುಣಿದಾಗ ಚಿತ್ರದಿಂದ ಮಿಂಚಂತೆ ಬಂದೆ ಈ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಚಳ್ಳಕೆರೆ ತಾಲೂಕು ಅಬ್ಬಿನಹಳ್ಳಿಯಲ್ಲಿ ರೇಡಿಯೋ ಕೇಳ್ತಿರುವ ನಮ್ಮ ಶ್ರೋತೃ ಸುಪುತ್ರ ಬಾಬು, ಜಯಲಕ್ಷ್ಮಿ, ನಂದಿನಿ, ನವೀನ್ ಕುಮಾರ್ ಇವರು ಚಿತ್ರದುರ್ಗ ಜಿಲ್ಲೆ ಅಬ್ಬಿನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೋಸ್ಕರ ಈ ಹಾಡನ್ನು ಕೇಳಿ. ಈ ಧ್ವನಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರದು. ಕೃಷ್ಣನೇ ಕುಣಿದಾಗ ಚಿತ್ರದ ಈ ಹಾಡಿನ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ಸಂಯೋಜನೆ ವಿಜಯಾನಂದ್.

ಕೃಷ್ಣ ನೀ ಕುಣಿದಾಗ ಚಿತ್ರದಿಂದ ಆಯ್ದ ಮಧುರವಾದ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ಜನರಂಜನಿ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ನಮಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಮೆಚ್ಚಿನ ಗೀತೆಯನ್ನು ಪ್ರಸಾರಿಸಿ ಅಂತ ನೇತ್ರ ನಟರ ಚಿತ್ರದುರ್ಗ ಕಾಮನಬಾವಿ ಬಡಾವಣೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯಜಮಾನ ಚಿತ್ರದಿಂದ ಆಯ್ದ ಓ ಮೈನಾ ಓ ಮೈನಾ ಈ ಹಾಡನ್ನು ತಪ್ಪದೆ ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಕೋರಿಕೆಯಂತೆ ಇದೀಗ ಯಜಮಾನ ಚಿತ್ರದ ಈ ಹಾಡು.

ಪ್ರೇಕ್ಷಕರೇ, ಇದೇ ಶನಿವಾರ ಅಂದರೆ ದಿನಾಂಕ 4/7/2026 ಬೆಳಗ್ಗೆ 10:00 to 11:00 ಸಾಧಕರ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಪರಿಸರ ರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಟೆರೆಸ್ ಗಾರ್ಡನ್ ಬಗ್ಗೆ ಅರಿವು ಮೂಡಿಸುತ್ತಿರುವ ದಾವಣಗೆರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಶಾಂತಾ ಭಟ್ ಅವರೊಂದಿಗೆ ನೇರ ಮಾತುಕತೆ ಕೇಳುತ್ತೀರಿ. ಕೇಳುಗರು ಆಗ ವಾಟ್ಸಪ್ ಮೂಲಕ ಸಂದೇಶ ಕಳಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ಅರಳಿದ ಹೂವುಗಳು ಮಾಲಿಕೆ ಕಾರ್ಯಕ್ರಮ ಇದೇ ದಿನಾಂಕ 4/7/2026 ಶನಿವಾರ ತಪ್ಪದೇ ಕೇಳಿ. ಎಫ್ಎಂ ಕಂಪನಾಂಕ 102.6 MHz ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇನ್ನು ಜನರಂಜನೆ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಪ್ರೇಮ ಗಂಗೆ ಚಿತ್ರದ ಮಧುರವಾದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಹಾಡನ್ನು ದಯವಿಟ್ಟು ನಮಗೋಸ್ಕರ ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾರೆ. ಸಂದೇಶವನ್ನು ಕಳಿಸಿ ಚಿತ್ರದುರ್ಗ ಸಂಗಮೇಶ್ವರ ಬಡಾವಣೆಯಿಂದ ನಳಿನಿ ಸತೀಶ್ ಅವರು ಈ ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೇಮ ಗಂಗೆ ಚಿತ್ರದ ಈ ಗೀತೆಯ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ದೊಡ್ಡರಂಗಿಗೌಡ ಅವರ ಸಾಹಿತ್ಯ ಸಂಗೀತ ಸಂಯೋಜಕರು ರಾಜನ್ ನಾಗೇಂದ್ರ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಕೆಳಗರಿ ಜನರಂಜನೆ ವಾಟ್ಸ್ಆಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ಕೇಳ್ತಾ ಇದ್ದೀರಿ. ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ತಾಲೂಕು ಭರಮಸಾಗರ ಹೋಬಳಿಯಿಂದ ನಮಗೆ ಸಂದೇಶವನ್ನು ಲಕ್ಷ್ಮಣ್ ಆರ್ ಕೋಗುಂಡೆಯವರು, ಭಾನವಿ ವರ್ಧನ, ದರ್ಶನ್ ಇವರೆಲ್ಲರೂ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಓ ನನ್ನ ನಲ್ಲೆ ಚಿತ್ರದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಕನಸುಗಾರನ ಒಂದು ಕನಸು ಕೀಳಮೈ ಹಾಡನ್ನು ಪ್ರಸಾರಿಸಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೋಸ್ಕರ ಈ ಹಾಡು

ಇನ್ನು ಬೀರಸಾಬಿ ಹಳ್ಳಿ ಚಳ್ಳಕೆರೆ ತಾಲೂಕಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಲೋಕೇಶ್, ಅಂಜು, ನರಸಿಂಹಸ್ವಾಮಿ, ವನಜಾಕ್ಷಿ. ನಮಗೋಸ್ಕರ ಹೃದಯ ಗೀತೆ ಚಿತ್ರದಿಂದ ಇದ ಯುಗ ಯುಗಗಳೇ ಸಾಗಲಿ ಹಾಡನ್ನು ಪ್ರಸಾರಿಸಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೋಸ್ಕರ ಈ ಗೀತೆ.

ಇನ್ನು ಸುಭಾನ್ ಕೋರಿ ಅಗ್ರಿಬಮ್ನ ಹಳ್ಳಿ ತಾಲೂಕು ಕಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಉಲ್ಲಾಸ ಉತ್ಸಾಹ ಚಿತ್ರದಿಂದ ಚಲಿಸುವ ಚೆಲುವೆಯ ಹಾಡನ್ನು ದಯವಿಟ್ಟು ಪ್ರಸಾರಿಸಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹುಟ್ಟುಹಬ್ಬ ಇಂದು, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೋಸ್ಕರ ಈ ಹಾಡು.

0: ಉಲ್ಲಾಸ ಉತ್ಸಾಹ ಚಿತ್ರದ ಗೀತೆಯನ್ನ ಕೇಳಿದಿರಿ. ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿಯಿಂದ ಜನರಂಜನೆ ವ್ಯಾಟ್ಸಾಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮ. ಎಫ್ಎಂ ಸಮಯ 8:36.
1: ಹಾಡು ಹಳೆಯದಾದರೆ ಏನು, ಭಾವ ನವನವೀನ. ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

ಜನರಂಜನಿ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಆಯ್ ಸರ್, ನಾನು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಚಿತ್ರದುರ್ಗ ಎಫ್ ಎಂ ಅನ್ನ ಅಂತ ಹೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ. ನಮ್ದು ಚಿತ್ರದುರ್ಗ ನಗರ ಸಾಮ್ರಾಟ್ ಲೇಔಟ್ ಅಂತ ಹೇಳಿ ಜಗಮಲ್ಲ ಚಿತ್ರದ ಓನನ್ನ ಕಣ್ಣೇ ಸಾಂಗ್ ದಯವಿಟ್ಟು ಪ್ರಸಾರ ಮಾಡಿ ಪ್ಲೀಸ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ನಿಮಗೋಸ್ಕರ ಈ ಹಾಡು.

ಜನರಂಜನಿ ವಾಟ್ಸ್ಆಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತ ಕಾರ್ಯಕ್ರಮದಲ್ಲಿ ನಮಗೆ ಹಲವಾರು ಶ್ರೋತೃಗಳು ಸಂದೇಶವನ್ನ ಕಳಿಸಿದ್ರು. ಮೀರಾ ನಾಡಿಗ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ರು. ಹಾಗೆ ನಮಗೆ ಸಂದೇಶವನ್ನ ಕಳಿಸಿದ ಮಾನಸ ಕೋಟೆಯವರು ಕೂಡ ರೇಡಿಯೋ ಕೇಳ್ತಾ ಕಾರ್ಯಕ್ರಮದಲ್ಲಿ ನಮಗೋಸ್ಕರ ಗೀತೆಯನ್ನ ಪ್ರಸರಿಸಿ ಅಂತ ಸಂದೇಶವನ್ನು ಕಳಿಸಿದ್ರು. ಮಹೇಶ್ ಹೊಸೂರ್ ಶಿಕಾರಿಪುರದಿಂದ ಹಾಗೆ ನಮಗೆ ಸಂದೇಶವನ್ನ ಕಳಿಸಿದ ಅಂಜಿನಪ್ಪ ಗಂಗಮ್ಮ ಅಶ್ವಥ್ ಚಿರಂಜೀವಿ ಇವರು ಸುಟ್ಕರ್ನ ಹಟ್ಟಿಯಿಂದ ಸಂದೇಶವನ್ನ ಕಳಿಸಿದ್ರು. ಹರೀಶ್, ಐಶ್ವರ್ಯ, ರಾಹಿತ್ಯ, ಮೋನಿಕೊಂಡ ಹೈದರಾಬಾದ್ ಇಲ್ಲಿಂದ ಸಂದೇಶವನ್ನ ಕಳಿಸಿದ್ರು. ನಾಗೇಂದ್ರ ಗುಂಡಮಾದು ಡೋಳು ಆರತಿಯಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ಅಮೃತ ರಮೇಶ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ರು ಚಿತ್ರದುರ್ಗ ನಗರದಿಂದ. ಮಾರಣ ಶಿಕ್ಷಕರು ಕೂಡ ಸಂದೇಶವನ್ನ ಕಳಿಸಿದ್ರು. ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಇವರ ಸಂದೇಶ ಕೂಡ ನಮಗೆ ತಲುಪಿತ್ತು. ವೈಶಾಲಿ ಸುರಮನ ಹಳ್ಳಿಯಿಂದ ಸಂದೇಶವನ್ನ, ಗೌರಿ ಬಿದನೂರಿನಿಂದ ಸುರೇಶ್ ಭಟ್ ಇವರ ಸಂದೇಶ ಕೂಡ ನಮ್ಮನ್ನ ತಲುಪಿದೆ. ನಮಗೆ ಸಂದೇಶವನ್ನ ಕಳಿಸಿದ ಕಲಾವತಿ ಅಭಿಷೇಕಯ್ಯ ಶಿವಲಿಂಗಯ್ಯ ಹಿರೇಮಠ್ ರಾಯಬಾಗ್ ತಾಲೂಕು ಮುಗಳ್ಕೋಡದಿಂದ ಸಂದೇಶವನ್ನ ಕಳಿಸಿದ್ರು. ಹಿರಿಯೂರು ತಾಲೂಕು ಮಾರಿಕಣಿವೆಯಿಂದ ಗಗನ್ ರಾಜ್ಕುಮಾರ್, ಎನ್ ಎಸ್ ಗುಣಶಂಕರ್ ಸಂದೇಶವನ್ನು ಕಳಿಸಿದ್ರು. ಮಾದಪ್ಪ ಕೆ ಎಂ ಕೃಷ್ಣ ಜಗಳೂರು ತಾಲೂಕು ಕಮಂಡಲಗೊಂದಿಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಲ್ಲಿ ರೇಡಿಯೋ ಕೇಳ್ತಾ ಸಂದೇಶವನ್ನು ಕಳಿಸಿದ್ರು. ಭಾನು ಇವರು ಪ್ರಕಾಶ್ ಸಿ ಕೆ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ರು. ಪರಶುರಾಮ್ ರಾಮತೀರ್ಥ ಹರಿಹರ ಇಲ್ಲಿಂದ ಪರಶುರಾಮ್ ಅವರು ಕೂಡ ಸಂದೇಶವನ್ನು ನಮಗೆ ಕಳಿಸಿದ್ರು. ಹಾಗೆ ದಾವಣಗೆರೆ ನಗರದಲ್ಲಿ ರೇಡಿಯೋ ಕೇಳ್ತಾ ಇರುವಂತಹ ನಮ್ಮ ಕೇಳುಗರಾದ ಜಯಪ್ರಕಾಶ್, ಅರವಿಂದ್, ರಕ್ಷಿತಾ, ರಚನಾ, ಉಮೇಶ್, ದರೂರ್ ಇವರು ಸಂದೇಶವನ್ನು ಕಳಿಸಿದ್ರು. ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರು ರಮೇಶ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ರು. ನಾಯಕನಹಟ್ಟಿಯಿಂದ ಅಮೃತ ಭಂಡಾರಿ ಇವರು ಕೂಡ ಸಂದೇಶವನ್ನು ಕಳಿಸಿದ್ರು. ನಾಗರಾಜ್ ಕೆಹೆಚ್ ಇವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ರು. ಇನ್ನು ಜಯಲಕ್ಷ್ಮಿ ಲೇಔಟ್ನಿಂದ ಸಿದ್ದೇಶ್ ಇವರು ಕೂಡ ಸಂದೇಶವನ್ನು ಕಳಿಸಿದ್ರು ನಮಗೆ ಚಿತ್ರದುರ್ಗ ನಗರದಲ್ಲಿ ರೇಡಿಯೋ ಕೇಳ್ತಿರುವಂತಹ. ಹೊಳಲ್ಕೆರೆ ರಸ್ತೆಯ ಪಂಡ್ರಳ್ಳಿ ರವಿಯವರ ಸಂದೇಶ ಕೂಡ ನಮ್ಮನ್ನು ತಲುಪಿಸು. ಹೀಗೆ ಕಾರ್ಯಕ್ರಮದಲ್ಲಿ ನಿರಂತರ ಪ್ರತಿಕ್ರಿಯೆ ನೀಡ್ತಾ ಜನರಂಜನೆ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇಲ್ಲಿಗೆ ಈ ಕಾರ್ಯಕ್ರಮ ಇದು ಇಂದಿನ ಜನರಂಜನೆ ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ 8:45 ಇದೀಗ ವಚನಗಳು. ಕಾರ್ಯಕ್ರಮದ ಆರಂಭದಲ್ಲಿ ಹಡಪದ ಅಪ್ಪಣ್ಣ ಅವರ ವಚನವನ್ನು ಕೇಳೋಣ. ಹಾಡಿದ್ದಾರೆ ಅಭಿಜಿತ್ ಶೇನಾಯ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್ಗಳಲ್ಲಿ ವಚನಗಳನ್ನು ಕೇಳುತ್ತಿದ್ದೀರಿ. ಎಫ್ಎಂ ಸಮಯ 8:55. ವಚನಗಳ ಕಾರ್ಯಕ್ರಮದ ಕೊನೆಯದಾಗಿ ಮಡಿವಾಳ ಮಾಚಿದೇವ ಅವರ ವಚನವನ್ನು ಕೇಳೋಣ. ಹಾಡಿದ್ದಾರೆ ಭಾರತಿ ಪ್ರಭಾಕರ್.

ಇದುವರೆಗೂ ವಚನಗಳನ್ನು ಆಲಿಸಿದಿರಿ. ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ಈ ರಾತ್ರಿ 9:15 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳಬಹುದು.

ಗಂಟೆ 30 ನಿಮಿಷಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಐಸಿಸಿ ಟಿ20 ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ 2026 ಅಂಗವಾಗಿ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ಲಂಡನ್ನಿನ ಓವೆಲ್ನಲ್ಲಿ ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನ ಆಟದ ಮುಕ್ತಾಯದವರೆಗೆ ಕೇಳಬಹುದು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಸಮಯ 9 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 9:15. ಇದೀಗ ಭಾವಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ವಿರಚಿತ ಗೀತೆಯೊಂದನ್ನು ಕೇಳೋಣ. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ 9:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡ ಭಾರತಿ ಕಾರ್ಯಕ್ರಮ, ನಂತರ 10 ಮುಂಬೈ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. ತದನಂತರ 10:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಐಸಿಸಿ T20 ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ 2026 ಅಂಗವಾಗಿ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಡೆಯಲಿರುವ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಕೇಳುತ್ತೀರಿ.
1: ಕವಯತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ ಇವರೊಂದಿಗೆ ಎಸ್ಆರ್ ಭಟ್.
2: ಕೇಳುಗರೆ, ಚಿಕ್ಕಮಗಳೂರಿನಲ್ಲಿ ಜನಿಸಿ ಶಿವಮೊಗ್ಗದಲ್ಲಿ ಶಿಕ್ಷಣವನ್ನು ಪಡೆದು ಮಲೆನಾಡಿನ ಅನುಭವದ ಹಿನ್ನೆಲೆಯಲ್ಲಿ ಬಹಳಷ್ಟು ಕವಿತೆಗಳನ್ನು ಗಿಡಮರ ಹಸಿರು ಹೂ ಹಣ್ಣುಗಳ ಮೇಲೇನೆ ಬರೆದಂಥವರು ಮತ್ತು ಮನೆ ಭಾಷೆ ಕೊಂಕಣಿಯಾಗಿದ್ದರೂ ಕೂಡ ಸಾಹಿತ್ಯ ಕೃಷಿಯನ್ನು ಕನ್ನಡದಲ್ಲಿ ಕಟ್ಟಿಕೊಂಡಂಥವರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಕಾವ್ಯಕ್ಕಾಗಿ ನೀಡುವ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಯಿತ್ರಿ ಮತ್ತು ಎಂಕೆ ಇಂದಿರಾ ಪ್ರಶಸ್ತಿ, ಬಿಎಸ್ ಶ್ರೀಧರ್ ಪ್ರಶಸ್ತಿ ಹೀಗೆ 10 ಪ್ರಶಸ್ತಿಯನ್ನು ಪಡೆದಂತಹ ಕವಯಿತ್ರಿ, ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿ ಸಂಪಾದಕರುಗಳು ಕೂಡ ಆದಂತಹ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಕೃಷಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಸವಿತಾ ನಾಗಭೂಷಣ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ.
3: ನಮಸ್ಕಾರ ಸರ್.
2: ತಾವು ಶಿವಮೊಗ್ಗದ ಮಲೆನಾಡಿನ ಪರಿಸರದಲ್ಲಿ ಬೆಳೆದಂತವರು, ತಮ್ಮ ಎಲ್ಲ ಕಾವ್ಯಗಳಲ್ಲಿಯೂ ಕೂಡ ನಮ್ಮ ಈ ಮಲೆನಾಡಿನ ಕಂಪು ಎದ್ದು ಕಾಣುತ್ತೆ. ಆದರೆ ತಮ್ಮ ಸಾಹಿತ್ಯ ಕೃಷಿಯಲ್ಲಿ ತಮ್ಮ ಪತಿಯವರು ಅಂದ್ರೆ ಡಾಕ್ಟರ್ ನಾಗಭೂಷಣ್ ಅವರ ಪಾತ್ರವೂ ಕೂಡ ಬಹಳ ಪ್ರಮುಖ ಇದೆ ಅನ್ನೋದನ್ನ ತಿಳ್ಕೊಂಡು ಕಾರ್ಯಕ್ರಮವನ್ನ ತಮ್ಮ ಪತಿಯವರ ಪ್ರಭಾವ ನಿಮ್ಮ ಮೇಲೆ ಹೇಗೆ ಆಗಿದೆ ಅನ್ನೋದನ್ನ ತಿಳಿಸ್ತಾನೆ ಪ್ರಾರಂಭ ಮಾಡೋಣ.
3: ಇಲ್ಲ, ನನ್ನ ಬರವಣಿಗೆ ಒಂದು ಪಲ್ಲಟ ತಗೊಂಡಿದ್ದು ಅವರನ್ನು ಮದುವೆ ಆಗಿದ್ದೇನೆ, ಅದನ್ನು ಹೇಳಲೇಬೇಕು. ಯಾಕೆಂದರೆ ನನ್ನದು ಒಂದು ಸಣ್ಣ ಪ್ರಪಂಚ, ಪ್ರಕೃತಿಯ ಒಂದು ಪ್ರಪಂಚ ಅಷ್ಟೇ ಆಗಿತ್ತು. ಆದರೆ ಅವರನ್ನು ಮದುವೆ ಆದಮೇಲೆ ಅವರು ಒಬ್ಬ ಸೋಷಿಯಲಿಸ್ಟ್ ಆಗಿದ್ರು, ಹಾಗಾಗಿ ನಾನು ಬೇರೆನೆ ಪ್ರಪಂಚವನ್ನ ನೋಡಿದೆ. ಅವರ ಸ್ನೇಹಿತರ ಬಳಗನೇ ಬೇರೆ, ಆಮೇಲೆ ಅವರ ಮಾತುಕತೆನೆ ಬೇರೆ, ಅವರ ಒಡನಾಟನೇ ಬೇರೆ. ನನ್ನ ಪ್ರಪಂಚ ಒಂದು ಸಣ್ಣ ಒಂದು ಬಾವಿಯಲ್ಲಿ ಇದ್ದೆ ಅಂತ ಹೇಳ್ಬಹುದು ನಾನು. ಅವರು ಒಂದು ನದಿಗೆ ಕರ್ಕೊಂಡು ಹೋದ್ರು ಅಂತ ಹೇಳ್ಬೋದು. ಆ ನದಿ ಆಮೇಲೆ ಕೊನೆಗೆ ಸಮುದ್ರ ಸೇರೇ ಸೇರುತ್ತೆ. ಅಂದ್ರೆ ದೊಡ್ಡ ಒಂದು ವಿಸ್ತರಣೆ ಸಿಕ್ತು ನನ್ನ ಒಂದು ಪದ್ಯಕ್ಕೆ, ಒಂದು ಒಂದು ಹೊಸ ಆಯಾಮನೆ ಸಿಕ್ತು. ಅವರ
2: ಹೊಸ ಆಯಾಮ ಅವರ ಸಂಪರ್ಕದಿಂದ ನಿಮ್ಗೆ ಸಿಕ್ಕದಾಗ್ಲೇನೆ. ನಿಮ್ಮ ಕವನದ ದಿಕ್ಕನ್ನ ಬದಲಿಸಿದಂತ ಇನ್ನೊಬ್ಬ ವ್ಯಕ್ತಿ ಅಂತಂದ್ರೆ ಡಾಕ್ಟರ್ ಶಿವರುದ್ರಪ್ಪನವರು.
3: ಹೌದು, ಅವರು ನಾನು ಮದುವೆ ಆಗುವ ಹೆಸರಲ್ಲಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಅವಾಗ ಇಲ್ಲಿ ಅವರಿಗೆ ಅವರ ಸಂದರ್ಶನ ನಾಗಭೂಷಣ್ ಮಾಡಿದ್ರು, ಮನೆಗೂ ಕರ್ಕೊಂಡ್ ಬಂದಿದ್ರು. ಫಸ್ಟ್ ಟೈಮ್ ಅವರನ್ನ ನಾನು ನೋಡಿದ್ದು. ಅದಾದ್ಮೇಲೆ ಮತ್ತೆ ಅವರು ಮಂಗಳೂರಿಗೆ ಬಂದಿದ್ರು. ಆವಾಗ ನಾನು ಒಂದು 4-5 ಸಣ್ಣ ಸಣ್ಣ ಪದ್ಯಗಳನ್ನು ಬರೆದು ನೋಟ್ಬುಕ್ಕಲ್ಲಿ ಇಟ್ಕೊಂಡಿದ್ದೆ. ಅವ್ರಿಗೆ ಹೇಳಿದೆ ನಾನು ಸಣ್ಣ ಪುಟ್ಟ, ಅವ್ರಿಗೆ ಗೊತ್ತಿತ್ತು ನೀವು ಬರೀತಿರಲ್ವಾ ಅಂತಂದ್ರು. ಹೌದು ಸರ್, ಏನೋ ಒಂದು ಬರೆದಿದ್ದೀನಿ ಅಂತಂದೆ. ನೋಡಿ ಬನ್ನಿ ಓದಿ ಅಂತಂದ್ರು. ಆಮೇಲೆ ಅದನ್ನೆಲ್ಲ ಚಿಕ್ಕ ಚಿಕ್ಕದು ನಾನು ಅಡ್ಡಡ್ಡ ಹೆಂಗೆ ಬರೆದಿದ್ದೆ, ಗಪದ್ಯ ಥರ ಬರೆದು ಕೊಟ್ಟೆ, ಹಿಂಗೆ ಸಾಲುಗಳನ್ನು ಬರೆದಿದ್ದೀನಿ ಅಂತ ಅವ್ರು ಹೇಳಿ ಓದ್ಬಿಟ್ಟು, ಇದು ಪದ್ಯನೇ ಅಮ್ಮ, ಇದು ಇದನ್ನ ಸ್ವಲ್ಪ ಹಿಂಗ್ ಬರಿ ಅಂತ ಹೇಳಿದ್ರು. ಅಂದ್ರೆ ಮೊದಲ ಬಾರಿಗೆ ಒಬ್ಬ ಹಿರಿಯ ಕವಿಯೊಬ್ಬರು, ಮತ್ತೆ ನಾನು ತುಂಬಾ ಅವರ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದೆ. ಅವರ ಅಂದ್ರೆ ನಾನು ಭಾವಗೀತೆಗಳನ್ನೆಲ್ಲ ಹಾಡ್ತಿದ್ದೆ ಅವಾಗ, ಅವರ ಎದೆ ತುಂಬಿ ಹಾಡಿದ್ನ ಅದೆಲ್ಲ ತುಂಬಾ. ಆಮೇಲೆ ಮೊದಲನೇ ಫಸ್ಟ್ ಟೈಮ್ ಒಬ್ಬ ಹಿರಿಯ ಕವಿ ನನ್ಗೆ ಇದು ಹೌದು ನೀನ್ ಬರ್ದಿದ್ ಪದ್ಯ ಅಂತ ನನಗೆ ಹೇಳಿದ್ದು. ಅದು ನನ್ಗೆ ನನ್ನ ಕಾವ್ಯ ಯಾನದ ಹಾದಿಯಲ್ಲಿ ತುಂಬಾ ಸಹಾಯ ಮಾಡ್ತು.
2: ಇದು ನಿಮ್ಮ ಸಾಹಿತ್ಯದ ಪ್ರಪಂಚಕ್ಕೆ ಪ್ರವೇಶವನ್ನು ಪಡೆದುಕೊಂಡಂತಹ ಒಂದಿಷ್ಟು ಪ್ರಸಂಗಗಳು ಸವಿತಾ ನಾಗಭೂಷಣ್ ಅವರು. ಇನ್ನು ನಿಜವಾದ ನಿಮ್ಮ ಪ್ರಪಂಚಕ್ಕೆ ವರ್ಣ, ತಾವು ಕವನವನ್ನ, ಅದರಲ್ಲೂ ವಿಶೇಷವಾಗಿ ಈ ಒಂದು ಕವಯಿತ್ರಿ ಅಂತಾನೆ ಹೇಳ್ಕೊಂಡಿರೋದ್ರಿಂದ ಇದುವರೆಗೆ ತಾವು ಸುಮಾರು ಎಷ್ಟು ಕವನ ಸಂಕಲನಗಳನ್ನ ಬಿಡುಗಡೆ ಮಾಡಿದ್ರಿ?
3: ನಾನೊಂದು 400-450 ಪದ್ಯ ಬರೆದಿರ್ಬೋದು. ಒಂದು 9 ಕವನ ಸಂಕಲನ ಬಂದಿದೆ.
2: ಅಂದ್ರೆ ಬರುತ್ತೇನೆ ಕೇಳು ಅಂತ

0: 1987ರಲ್ಲೇನೆ ಪ್ರಪ್ರಥಮ ಕವನ ಸಂಕಲನ ಬಂತು ತಮ್ಮದು. ಹಾಗೇನೆ ಚಂದ್ರನನ್ನ ಕರೆಯಿರಿ ಭೂಮಿಗೆ, ಮತ್ತೆ ಪುನಃ ನಿಮ್ಮ ಚಂದ್ರನ ಮೇಲಿನ ಆಕರ್ಷಣೆ ಇಲ್ಲಿಗೂ ಬಂದ್ಬಿಡ್ತು. ಹಾಗೇನೆ ಹೊಳೆ ಮಗಳು ಅಂತ ನೀವು 1996ರಲ್ಲಿ ಬರೆದ್ರಿ, ಆಕಾಶ ಮಲ್ಲಿಗೆ ಅದರಲ್ಲಿ ಆಯ್ದ 100 ಕವನಗಳಿದೆ. ಜಾತ್ರೆಯಲ್ಲಿ ಶಿವ, ಕಾಡಲ್ಲಿ ಹೂವುಗಳು, ಈವರೆಗಿನ ಕವನಗಳು, ದರ್ಶನ, ಹೀಗೆ ಬಹಳಷ್ಟು ಕವನಗಳು ಮತ್ತು ಕವನ ಸಂಕಲನಗಳು ಬರ್ತಾ ಹೋಯ್ತು. ಅದು ಇಷ್ಟೆಲ್ಲ ಕವನ ಬಂತಲ್ಲ ಸವಿತಾ ನಾಗಭೂಷಣ್ ಅವರೇ, ಅದರಲ್ಲಿ ನಿಮಗೆ ಅಪ್ಯಾಯಮಾನವಾದಂತ ಕವನ ಯಾವುದು?
1: ಅದು ನಮ್ಗೆ ಹಂಗೆ ಹೇಳಕ್ಕೆ ಬರೀಗ ನನಗೆ ನನ್ನ ಫಸ್ಟ್ ಕಲೆಕ್ಷನ್ನೇ ನನಗೆ ಬೆಸ್ಟ್ ಅಂತ ನನಗೆ ಅನಿಸುದು. ಯಾಕೆಂದ್ರೆ ನಾನು ಯಾವ ಬೇರೆಯ ಪ್ರಭಾವ ಇಲ್ಲದೆ ನನ್ನ ಒಳಗೆ ಏನ್ ನಿಜ ಮತ್ತೆ ಸಹಜವಾಗಿದೆಯೋ ಅದನ್ನ ನಾನು ನಾ ಬರುತ್ತೇನೆ ಕೇಳಿ ಅದರಲ್ಲಿ ಬಂದಿದ್ದೀನಿ. ಆಮೇಲೆ ಎಲ್ಲ ಬೇರೆ ಬೇರೆ ಬೇಕಾದಷ್ಟು ಕವನಗಳನ್ನೆಲ್ಲ ಓದಿ ಅದರಲ್ಲಿ ಬೇರೆ ಬೇರೆ ಇಂಪ್ರೆಷನ್ಸ್ ಬಂದಿರುತ್ತೆ. ಆದ್ರೆ ಫಸ್ಟ್ ಕಲೆಕ್ಷನ್ ಯಾವಾಗ್ಲೂ ತುಂಬಾ ಫ್ರೆಶ್ ಆಗಿರುತ್ತೆ ಮತ್ತೆ ಸಹಜವಾಗಿರುತ್ತೆ. ಕೆ ವಿ ಸುಬ್ಬಣ್ಣ ಒಂದ್ಸತಿ ನಾನು ನಮ್ಮ ಮನೆಯವ್ರಿಗೆ ನಾಗಭೂಷಣ್ ಹೇಳ್ತೇನೆ, ನಾನು ಒಂದು 30 ಪದ್ಯ ಆಗಿದೆ, ನಾನು ತರ್ಬೇಕಲ್ಲ ಅಂತ.

0: ಸಹಜವಾಗಿದೆಯೋ ಅದನ್ನ ನಾನು ನಾ ಬರುತ್ತೇನೆ ಕೇಳಿ ಅದರಲ್ಲಿ ಬರ್ದಿದ್ದೀನಿ. ಆಮೇಲೆ ಎಲ್ಲ ಬೇರೆ ಬೇರೆ ಬೇಕಾದಷ್ಟು ಕವನಗಳನ್ನೆಲ್ಲ ಓದಿ ಅದರಲ್ಲಿ ಬೇರೆ ಬೇರೆ ಇಂಪ್ರೆಷನ್ಸ್ ಬಂದಿರುತ್ತೆ. ಆದ್ರೆ ಫಸ್ಟ್ ಕಲೆಕ್ಷನ್ ಯಾವಾಗ್ಲೂ ತುಂಬಾ ಫ್ರೆಶ್ ಆಗಿರುತ್ತೆ ಮತ್ತೆ ಸಹಜವಾಗಿರುತ್ತೆ. ಕೆ ವಿ ಸುಬ್ಬಣ್ಣ ಒಂದ್ಸತಿ ನಾನು ನಮ್ಮ ಮನೆಯವ್ರಿಗೆ ನಾಗಭೂಷಣ್ ಹೇಳ್ದೆ, ನಾನು ಒಂದು 30 ಪದ್ಯ ಆಗಿದೆ, ನಾನು ತರಬೇಕಲ್ಲ ಅಂತ. ಅದಕ್ಕೆ ಅವಾಗ ಅಕ್ಷರ ಪ್ರಕಾಶನಕ್ಕೆ ತುಂಬಾ ಒಳ್ಳೆ ಹೆಸರಿತ್ತು. ನಾವು ಒಂದ್ಸತಿ ಹೆಗ್ಗೋಡಿಗೆ ಹೋಗಿದ್ವಿ ಅಲ್ಲಿ ಫಿಲಮ್ ಅಪ್ರಿಸಿಯೇಷನ್ ಕೋರ್ಸ್ಗೆ. ಅವಾಗ ನಾಗಭೂಷಣ್ ಹೇಳಿದ್ರು, ನೀನು ಪ್ರಿಂಟ್ ಆಗ್ಬೇಕು ಅಂತಿದ್ರೆ ಅವ್ರನ್ನ ಕೇಳು. ಅವರು ಆಯ್ತು ಅಂದ್ರೆ ಇರ್ಲಿ, ಇಲ್ಲ ಅಂದ್ರೆ ನೋಡೋಣ. ಬೇರೆ ನೆಲ್ಮನೆ ಪ್ರಕಾಶನದಿಂದ ನಮ್ಮ ಸ್ನೇಹಿತರಿದ್ದಾರೆ, ಅಲ್ಲಿಂದ ತರೋಣ. ನೀ ಶಿವಮೊಗ್ಗದಳೆ ಅಲ್ವಾ, ಕೇಳು ಅಂತ ಅಂದ್ರು. ನಾನು ಒಂದು ಮಾತು ಕೇಳಿದೆ ಸುಬ್ಬಣ್ಣ ಅವ್ರಿಗೆ, ತರ್ತೀರ ಸರ್ ಅಂತ. ಅದಕ್ಕೆ ನೀವು ನಮ್ಮ ಜಿಲ್ಲೆಯವರಲ್ವಾ, ತರೋಣ ಅಂತ. ಅಷ್ಟೇ ಅವರು, ಪಾಪ ಬೇರೆ ಏನು ಹೇಳಿಲ್ಲ. ನಾನು ಅವಾಗ ಇನ್ನೂ ಆಗತಾನೆ ಉದಯೋನ್ಮುಖ ಕವಯತ್ರಿ, ಎಲ್ಲೋ ಒಂದು ಎರಡು ಓದಿರ್ಬೋದು ಅಷ್ಟೇ. ಒಂದು ಆ ತರ ಒಂದು ಪ್ರೀತಿ ಇತ್ತವ್ರಿಗೆ ನಮ್ಮ ಜಿಲ್ಲೆಯವರನ್ನು ಪ್ರೋತ್ಸಾಹ ಮಾಡಬೇಕು ಅಂತ. ಹಂಗಾಗಿ ನನ್ನ ಕಲೆಕ್ಷನ್ ಬಂತು. ನನ್ನ ಕಲೆಕ್ಷನ್ ಜೊತೆಗೆ ಅವಾಗ ಬಿ ಆರ್ ಲಕ್ಷ್ಮಣ್ ರಾವ್ದು ಕಲೆಕ್ಷನ್ ಬಂದಿದ್ದು, ಅಕ್ಷರ ಅವ್ರದ್ದು ಒಂದು ಬಂತು, ಹದಿಹರಿಯರ ಹಾಡುಗಳು ಅಂತ. ಒಟ್ಟಿಗೆ ಮೂರು ಬಂದಿದ್ದು ನೆನಪಿದೆ ನನಗೆ.
1: ಆಮೇಲೆ ಹೊಸ ಮನುಷ್ಯ ಏನಿದು?
0: ಇದು ಹೊಸ ಮನುಷ್ಯ ನಮ್ಮ ಮನೆಯವ್ರದ್ದು ಪತ್ರಿಕೆ ಅದು. ಹೊಸ ಮನುಷ್ಯ ಅವರು ಲೋಹಿ ಅವರು ಮ್ಯಾನ್ ಕೈಂಡ್ ಅಂತ ತರ್ತಾ ಇದ್ರು. ಅದೇ ರೀತಿ ಅವರು ಆಕಾಶವಾಣಿಯಿಂದ ಸ್ವಯಂ ನಿವೃತ್ತಿ ಪಡೆದು ಹೊಸ ಮನುಷ್ಯವನ್ನ ಒಂದು 10-11 ವರ್ಷ ತಂದ್ರು.
1: ಹಾಗೇನೆ ಹೊಸ ಮನುಷ್ಯದಲ್ಲಿ ತಮ್ಮ ಸಾತು ಇರಬೇಕು.
0: ನಾನು ಕೂಡ ವಿ ಆರ್ ತಗೊಂಡಿದ್ದೆ, ಹಂಗಾಗಿ ನಾವು ಒಟ್ಟಿಗೆ ಅದನ್ನ ಕೆಲಸ ಮಾಡಿದ್ವಿ. ಅವರು ಏನಿದ್ರು ಸಾಫ್ಟ್ವೇರ್, ನಂದೇನಿದ್ರು ಹಾರ್ಡ್ವೇರ್. ಅದನ್ನ ಪೋಸ್ಟ್ ಮಾಡೋದು, ಬಂಡ್ಲು ಕಟ್ಟೋದು, ಆಮೇಲೆ ಅವ್ರ ಲೇಖಕರಿಗೆ ಫೋನ್ ಮಾಡೋದು, ಪ್ರೂಫ್ ನೋಡೋದು, ಇಂಥವೆಲ್ಲ ನಂದು. ಆದ್ರೆ ಕಾವ್ಯಕ್ಕೆ ಒಂದು ಪುಟ ಇರ್ತಿತ್ತು ಅದರಲ್ಲಿ. ನಾನು ಹೇಳ್ತಿದ್ದೆ ಆ ಪುಟ ನನಗೆ ಕೊಡ್ಬೇಕು ನೀವು ಅಂತ. ನಾನು ಕವಿತೆಗಳನ್ನು ಆರಿಸ್ತೀನಿ ಅಥವಾ ನಾನು ಇಷ್ಟಪಟ್ಟದನ್ನ ಹಾಕ್ತೀನಿ ಅಂತ. ಆಯ್ತು, ಇರ್ಲಿ, ನಿಂಗೊಂದ್ ಪುಟ ಇಷ್ಟು ಕೆಲಸ ಮಾಡ್ತಿಯಲ್ಲ, ನಿಂಗೊಂದ್ ಪುಟ ಇರ್ಲಿ
1: ಅಂತ ಕೊಟ್ರು.
0: ಬೇರೆ ಯಾವ್ದು ಕೊಟ್ಟಿರ್ತಿರ್ಲಿಲ್ಲ, ಕತೆನು ಅವರೇ ನೋಡ್ತಿದ್ರು, ಕಾವ್ಯದ ಮಾತ್ರ ನಾನು ಅದ್ರಲ್ಲಿ ಸೆಲೆಕ್ಟ್ ಮಾಡಿ ಎರಡು ಮೂರು ಪದ್ಯ ಹಾಕ್ತಿದ್ದೆ.
1: ಅದನ್ನ ಹೇಳಲೇ ಇಲ್ಲ. ತಮ್ಮ ಇಷ್ಟವಾದ ಕವನ ಏನು ಅಂತ?
0: ನನಗೆ ಈ ಜಾತ್ರೆಯಲ್ಲಿ ಶಿವ ಅನ್ನೋ ಪದ್ಯ ಇರ್ಬೋದು, ಕನಕ ಮತ್ತೆ ಕೃಷ್ಣ ಅಂತ ಇರೋ ಪದ್ಯ ಇರ್ಬೋದು, ಅದನ್ನ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಅದನ್ನ ಓದ್ದಾಗ್ಲೂ ಮತ್ತೆ ಮತ್ತೆ ಜನ ಅದನ್ನ ಇಷ್ಟಪಟ್ಟಿದ್ದಾರೆ, ಮತ್ತೆ ಈಗಲೂ ನೆನ್ಪಿಟ್ಕೊಂಡಿದ್ದಾರೆ. ಒಬ್ಬ ಕವಿ 1000 ಪದ್ಯ ಬರೆದ್ರು, ಯಾವುದೋ ಕೆಲವು ಸತಿ ಒಂದೇ ಒಂದು ಪದ್ಯದಿಂದ ಅವರನ್ನ ನೆನಪು ಮಾಡ್ಕೊಳ್ಳಂಗಾಗತ್ತೆ. ಹಾಗಾಗಿ ಜಾತ್ರೆಯಲ್ಲಿ ಶಿವ ನಂದು ಭಾರಿ ಪ್ರಸಿದ್ಧವಾದ ಕವನ, ಅಥವಾ ಕನಕ ಕೃಷ್ಣ. ಆದರೆ ನನಗೆ ಆ ಪದ್ಯ ಅಷ್ಟು ಇಷ್ಟ ಇಲ್ಲ. ನನಗೆ ನಾನು ಇತ್ತೀಚೆಗೆ ಬರೆದ ಅಯ್ಯೋ ಶಿವನೇ ಅಂತ ಒಂದು ಪದ್ಯ ಇದೆ. ಅಂದರೆ ಈ ಸರಕು ಪ್ರಪಂಚದಲ್ಲಿ ನನ್ನದು ಕಾವ್ಯ ಪ್ರಪಂಚ, ಅದಕ್ಕೆ ವಿರುದ್ಧವಾಗಿ ಈಗ ಒಂದು ದೊಡ್ಡ ಸರಕಿನ ಪ್ರಪಂಚ ಎದುರಿಗೆ ನಿಂತಿದೆ. ನನಗೆ ಅನಿಸೋದು, ನಾಗಭೂಷಣ್ ತುಂಬಾ ಗಾಂಧಿ ಬಗ್ಗೆ ವರ್ಕ್ಶಾಪ್ ಎಲ್ಲ ಮಾಡ್ತಿದ್ರು, ಗಾಂಧಿ ಲೋಹಿಯಾ ಅಂಬೇಡ್ಕರ್ ಇದ್ರ ಬಗ್ಗೆ ಎಲ್ಲ, ಬುದ್ಧ ಹೀಗೆಲ್ಲ ವರ್ಕ್ಶಾಪ್ ಮಾಡ್ತಾ ಇದ್ರು. ಅವಾಗ ನಾನು ಹೇಳ್ತಿದ್ದೆ, ನೋಡಿ ನೀವು ತುಂಬಾ ಗಾಂಧಿ ಬಗ್ಗೆ ವರ್ಕ್ಶಾಪ್ ಮಾಡಿದ್ರು, ಆದ್ರೆ ನಾನು ಒಂದು ಬರೆದಿದ್ದೀನಿ ಗಾಂಧಿ ಬಗ್ಗೆ ಪದ್ಯ ಅಂತ. ಅದೇ ನಾನು ಅಯ್ಯೋ ಶಿವನೇ ಅಂತಂದ್ರೆ, ಈ ಸರ್ಕಿನ ಪ್ರಪಂಚ ಹೆಂಗೆ ನಮ್ಮ ಇಡೀ ಮನುಷ್ಯತ್ವವನ್ನೇ ನಾಶ ಮಾಡಿಬಿಟ್ಟಿದೆ ಅಂತ. ನಾವು ಅದಕ್ಕೆ ತೆತ್ತುಕೊಂಡ್ಬಿಟ್ಟಿದೀವಿ. 100 ವಸ್ತುಗಳನ್ನ ನಾವು, ನಮ್ಮ ಸಂಗ್ರಹ ಒಂದು ಬುದ್ಧಿ ಇದೆಯಲ್ಲ, ಇಡೀ ಜಗತ್ತನ್ನ ನಮ್ಮ ಮನೇಲಿ ಇಟ್ಕೋಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಆ ಒಂದು ಬರ್ದಿದ್ದೀನಿ ಸರ್ಕಿನ ಪ್ರಪಂಚ. ಅದು ಪದ್ಯ ಅಂತಾನೆ ಹೇಳೋದಿಲ್ಲ ನಾನು, ಕಾವ್ಯ ನಿವೇದನೆ ಅಂತ ಹೇಳಲ್ಲ, ಕಾವ್ಯ ವೇದನೆ ಅಂತ ಹೇಳ್ತೀನಿ. ಆ ಪದ್ಯ ನನಗೆ ಇಷ್ಟ, ಮತ್ತೆ ನಾನು ಅವಾಗ ಅವಾಗ ಅದನ್ನು ಓದ್ತಾ ಇರ್ತೀನಿ.
1: ಈಗ ನಾವು 1986 ನಿಮ್ಮ ಮೊದಲನೇ ಕವನ ಯಾವುದು ಅಂತ ನೋಡ್ಬೋಣ.
0: ಮೊದಲನೇದು ಅದು ಪುಟ್ಟದು ಸರ್, 82 ಇಸ್ವಿಲಿ ಬರೆದದ್ದು. ಪ್ರವಾಹದ ಜೊತೆ ಎಲ್ಲವೂ ಕೊಚ್ಚಿಕೊಂಡು ಹೋಯಿತೆಂದರೆ ತಪ್ಪಾದೀತು. ನನ್ನ ಕನಸುಗಳಿನ್ನೂ ಹಸಿ ಹಸಿಯಾಗಿವೆ, ಸೂರಿನಡಿ ಬಿದ್ದಿರುವ ಪಿತಿ ಪಿತಿ ಮಣ್ಣಿನಲ್ಲಿ.
1: ಇದು ನಮ್ಮ ಆರಂಭದ್ದು ಮಣ್ಣಿನಲ್ಲಿ ಶುರುವಾಯಿತು.
0: ಹೌದು, ಆ 4 ಸಾಲಿನ ಚುಟುಕನ್ನ ಪುರವಣಿಯಲ್ಲಿ ಫ್ರಂಟ್ ಪೇಜರ್ ಹಾಕಿದ್ರು. ಅದು ಒಂದು

0: ಅವರ ಪ್ರೋತ್ಸಾಹ ಕೂಡ ನನಗೆ ಮುನ್ನಡೆಯಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬೋದು. ಅಂದ್ರೆ ತುಂಬಾ ಜನ ಅಯ್ಯೋ ಬಂದಿದೆ ಅಂತ, ನಮ್ಗೆ ಅಯ್ಯೋ ಎಷ್ಟು ಜನ, ಲಕ್ಷಾಂತರ ಜನ ಪದ್ಯ ಅವೆಲ್ಲ ಒಂದು ಆರಂಭದ ದಿವಸದ ಒಂದು ಭ್ರಮೆಗಳು ಎಲ್ಲ ಇರ್ತಾವಲ್ಲ, ಅವಿದ್ವು ಈಗ ಅವೆಲ್ಲ ಕಳೆದು ಹೋಗಿವೆ.
1: ಪತಿ ಅವರ ಬಗ್ಗೆ ಮಾತನಾಡ್ತಿರ್ಬೇಕಂದ್ರೆ ಅವರು ಸೋಷಿಯಲಿಸ್ಟ್ ಅಂತಂದ್ರೆ ತಮ್ಮ ಬಗ್ಗೆನೂ ಕೂಡ ಒಂಥರದಲ್ಲಿ ಸ್ತ್ರೀವಾದಿ ಅಂತ ಹೇಳ್ಬಿಡ್ತಾರಲ್ಲ, ಇದು ಹೇಗೆ ಇದು?
0: ಅದು ನಾನು ಸ್ತ್ರೀಲೋಕ ಅಂತ ಒಂದು ಕಾದಂಬರಿ ಬರೆದೆ, ಒಂದು ಸ್ತ್ರೀವಾದಿ ವರ್ಕ್ಶಾಪಿಗೆ ಹೋಗಿದ್ದೆ ನಾನು. ಅಲ್ಲಿ ಮಾತುಕತೆ ಎಲ್ಲ ನಡೀತಾ ಇತ್ತು, ತುಂಬಾ ಜನ ಅದರಲ್ಲಿ ಭಾಗವಹಿಸಿದ್ರು, ಅದು ನನಗೆ ಪ್ರೇರಣೆ ಆಯ್ತು. ನಾನು ನನ್ನ ಸ್ತ್ರೀಲೋಕದಲ್ಲಿ ಅಲ್ಲಿ ಮಾತುಕತೆ ನಡೀತಿರ್ಬೇಕನ್ನಿಸ್ತಿತ್ತು, ನಮ್ಮಲ್ಲೂ ಇದು ಮೊದಲಿಂದನು ಇದೆ ಅಲ್ವಾ ಅಂತ. ನಮ್ಮ ಕೊಂಕಣಿಗರದ್ದು ಮಾತೃ ಪ್ರಧಾನ ಕುಟುಂಬ, ಹಂಗಾಗಿ ನಮ್ಮಲ್ಲಿ ಮಹಿಳೆಯರೇ ಸ್ಟ್ರಾಂಗ್ ಎಲ್ಲ ಕಡೆ. ನನ್ಗೆ ವೀಕ್ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾನೆ ಇರ್ಲಿಲ್ಲ. ನಮ್ಮನೇಲಿ ಎಲ್ಲ ಕಡೆ ಅಷ್ಟೇ, ಈ ಹೋಟ್ಲು ಬಿಸ್ನೆಸ್ ಎಲ್ಲ ಜಾಸ್ತಿ ನಮ್ ಕಡೆ. ನಾ ಬಾಲ್ಯದಲ್ಲಿ ಏನ್ ನೋಡಿದ್ದು ಅಂದ್ರೆ ಗಲ್ಲದ ಮೇಲೆ ಮಹಿಳೆಯರು ಕೂತಾಯ್ ಇರ್ತಾರೆ, ದುಡ್ಡು ಗಿಡ್ಡು ಎಲ್ಲ ಎಣಸದು ಹಾಕೋದು ಅವ್ರು, ಒಳಗೆ ದೋಸೆ ಮಾಡೋದು ತಂದ್ಕೊಡೋದು ಎಲ್ಲ ಗಂಡಸರು. ಈ ಪ್ರಪಂಚ ನೋಡಿದೆ. ಆಮೇಲೆ ಮಹಿಳೆಯರದೇ ಅಂತಿಮ ವರ್ಡ್ ನಮ್ಮಲ್ಲಿ, ಅವ್ರ ಮಾತೆ ಆತರ ಇತ್ತು. ನಾವೇನು ಕೇಳ್ಬೇಕಾದ್ರೂ ನಮ್ಮ ತಾಯಿ ಮೂಲಕ ತಂದೆಗೆ ಹೋಗ್ಬೇಕು. ಹಾಗಾಗಿ ನನಗೆ ನಾನು ಏನು ಬಾಲ್ಯದಲ್ಲಿ ಕಂಡಿದ್ದೆ ಅದನ್ನ ನಾನು ನನ್ನ ಕಾದಂಬರಿಯಲ್ಲಿ ತರ್ಲಿಕ್ಕೆ ಇಷ್ಟಪಟ್ಟೆ. ಆಮೇಲೆ ಎಲ್ಲ ಪಾತ್ರಗಳು ಮಹಿಳೆಯರದೇ, ಅದರಲ್ಲಿ ಹೆಂಗಸರು ಏನಿದ್ರು ಹೆಂಗಸರ ಬಾಯಲ್ಲಿ ಬರ್ಬೇಕಷ್ಟೇ, ಮಾತುಕತೆಯಲ್ಲಿ ಬರ್ತಾರ ವಿನ ಅವ್ರು ಡೈರೆಕ್ಟ್ ಆಗಿ ಬರೋದಿಲ್ಲ, ಸಂಭಾಷಣೆ ರೂಪದಲ್ಲಿ ಇದೆ. ಅದ್ ನಾನೇನ್ ನೋಡಿದ್ದೆ ನನ್ನ ಬಾಲ್ಯದ ಪ್ರಪಂಚ, ಅದನ್ನ ನಾನು ಅದನ್ನ ಆದಷ್ಟು ಅದನ್ನ ಹಂಗೆ ತರ್ಲಿಕ್ಕೆ ಅದನ್ನ ಪ್ರಯತ್ನ ಮಾಡ. ಅದು ಒಂದು ಸ್ತ್ರೀವಾದಿ ಕಾದಂಬರಿನೇ ಆಗಿದೆ ಅದು.
1: ಏನಿತ್ತು
0: ಅದು ನೋಡಿ ನಮ್ಗೆ ಅದು ರಕ್ತದಲ್ಲಿ ಆ ಗುಣ ಬಂದ್ಬಿಡುತ್ತೆ. ನಮ್ ನಾಗಭೂಷಣ ಯಾವಾಗ ಹೇಳ್ತಿದ್ರು, ನಿನ್ನ ನಿರ್ಧಾರಗಳನ್ನ ನೀನೇ ತಗೋತೀಯ, ನನಗೆ ಕೇಳಲ್ಲ ಅಂತಿದ್ರು. ಅವರು ಎಲ್ಲದಕ್ಕೂ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಕೇಳ್ತಿದ್ರು, ನಾನು ಹಂಗಲ್ಲ, ನಾನೇ ನಿರ್ಧಾರ ತಗೊಂಡ್ಬಿಡ್ತಿದ್ದೆ. ಅದಕ್ಕೆ ಯಾಕೆ ಹಿಂಗೆ ಅಂತಂದು ನಾನು ಅವಾಗ ಅವ್ರಿಗೆ ಹೇಳ್ತೇನೆ, ನೋಡ್ರಿ ನಿಮ್ಮನ್ನ ಮದುವೆ ಆಗ ನಿರ್ಧಾರ ಕೂಡ ನಾನೇ ತಗೊಂಡಿದ್ದು ಅಂತ ಹೇಳ್ದೆ. ಹಂಗೆ ಸಮಾಧಾನ ಮಾಡ್ತಿದ್ದೆ. ಬೇರೆಯವ್ರು ಕೇಳಿದ್ರೆ ಇದಾಗ್ತಿರ್ಲಿಲ್ಲ ನೋಡಿ, ನಾನೇ ತಗೊಂಡಿದ್ದಕ್ಕೆ ಅದಾಯ್ತು. ತುಂಬಾ ದೊಡ್ಡ ನಿರ್ಧಾರ ಆದ್ರೆ ನಿಮ್ಮನ್ನ ಕೇಳ್ತೀನಿ ನಾನು, ಸಣ್ಣ ಪುಟ್ಟದ್ದು ಯಾವ್ದೋ ಒಂದು ಯಾರಿಗೋ ಏನೋ ಕೊಡೋ ಅಂತದ್ದು ಮಾಡೋ ಅಂತದ್ದು ಅದು ನೀವು ಖಂಡಿತ ಬೇಡ ಅನ್ನೋದೇ ಇಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ನಾನು ಅದನ್ನ ನಾನು ತಗೊಳ್ತೀನಿ ಅಂತ ಹೇಳ್ತು.
1: ಅದಕ್ಕಾಗಿ ನಿಮ್ಮ ಹತ್ರ ಕೇಳಿದ್ರು ಕೂಡ, ಡಾಕ್ಟರ್ ನಾಗಭೂಷಣ್ ಅಂತಂದ್ರೆ ಕಚೇರಿಯ ಕೆಲಸದಲ್ಲಿ ಒಂದು ರೀತಿಯಲ್ಲಿ ಟೆರರ್ ಅವರು, ಹಾಗಿದ್ರೆ ಮನೆಯಲ್ಲಿ ಇಲ್ಲಿನೇ ಆಗಿದ್ರು.
0: ಇಲ್ಲ ಇಲ್ಲ, ಅವರು ಎಷ್ಟು ನಿಷ್ಠುರಿ ಒಂಥರ ನಿಷ್ಠುರವಾದ ಮಾತುಕತೆ ಎಲ್ಲ ಸರಿ, ಆದ್ರೆ ಅವ್ರಿಗಿಂತ ನಾನೇ ನಿಷ್ಠುರಿ ಅಂತ ಹೇಳ್ಬೋದು. ಹೃದಯದಲ್ಲಿ ತುಂಬಾ ಇದು, ತುಂಬಾ ಮೃದು, ನಾನೇ ಕಠಿಣ ವ್ಯಕ್ತಿ ಅಂತ ಹೇಳ್ಬೋದು ಆ ಲೆಕ್ಕದಲ್ಲಿ.
1: ಕಾದಂಬರಿ ಸ್ತ್ರೀಲೋಕ ಅಂತ ಬರ್ತೀರಿ, ಅದರ ಒಂದು ಅನುಭವವನ್ನು ಕೂಡ ಹೇಳಿದ್ರಿ. ಈ ಒಂದು ಕವನ ಪ್ರಕಾರದಿಂದ ಕಾದಂಬರಿ ಪ್ರಕಾರಕ್ಕೆ ಹೇಗೆ ಬಂದ್ರಿ?
0: ಅಲ್ಲ, ನಾನು ಒಂದೇ ಕಾದಂಬರಿ ಅದನ್ನ ಬರೆದಿದ್ದು. ನಾನು ಪ್ರಧಾನವಾಗಿ ಕವಿನೇ, ನನಗೆ ಎಲಾಬ್ರೇಟ್ ಆಗಿ ಬರೆಯಕ್ಕೆ ಕಷ್ಟ ನನಗೆ. ಅದನ್ನ ಅದಕ್ಕೆ ಸಂಭಾಷಣೆ ರೂಪದಲ್ಲೇ ಬರೆದಿದ್ದು ನಾನು. ಅದನ್ನ 1996 ಅಲ್ಲೇ ಬರೆದಿದ್ದು
1: ಕಾದಂಬರಿಯನ್ನ.
0: ನಾನು ಆನಂತರ ತೀರಾ ಇತ್ತೀಚೆಗೆ ಸಣ್ಣ ಕಥೆಗಳ ಒಂದು ಸಂಕಲನ ತಂದಿನ, ಅಜ್ಜಿ ಕರೆದ ಹಾಗಾಯ್ತು ಅಂತ. ಈಗ ಎಲ್ಲವನ್ನೂ ಕಾವ್ಯದಲ್ಲಿ ಹೇಳಕ್ ಆಗೋದಿಲ್ಲ, ಅದಕ್ಕೆ ನಾನು ನನಗೆ ಆದ್ರೆ ಅದು ತೀವ್ರವಾದ ಒಂದು ಭಾವನೆಗಳು ಇರ್ತವೆ, ಅದಕ್ಕೆ ಕಾವ್ಯನೇ ಒಳ್ಳೇದು ಅಂತ ಅನ್ಕೊಂಡ್ರು ಎಲ್ಲವನ್ನ ಹೇಳಕ್ ಆಗೋದಿಲ್ಲ. ಅದಕ್ಕೆ ನಾನು ಅದನ್ನ ಸಣ್ಣ ಸಣ್ಣ ಕತೆಗಳನ್ನಾಗಿ ನಾನು ಅದನ್ನ ಬರೆದ. ನನಗೆ ಕತೆಗಾರ್ತಿ ಆಗ್ಬೇಕಂತ ಇಷ್ಟಪಟ್ಟಿದ್ದು, ಆದ್ರೆ ನಾನು ಅದು ನಾನು ಕತೆ ಕಳಿಸಿದಾಗ ಅವೆಲ್ಲ ವಾಪಸ್ ಬಂದ್ವು ಅವಾಗ ಆರಂಭದಲ್ಲಿ.
1: ಅವಾಗಲೇನೋ ಸೆಲೆಕ್ಟ್ ಆಗ್ಬಿಟ್ಟಿದ್ರೆ ಇಲ್ಲಿ ನಾವು ಕವಿಯತ್ರಿಯನ್ನ ಕಳೆದುಕೊಂಡು ಕತೆಗಾರ್ತಿ ಆಗ್ಬಿಡ್ತಿದ್ರೆ
0: ಅದು ವಾಪಸ್ ಬಂದಿದ್ದಕ್ಕೆ. ಆಮೇಲೆ ನಾನು ಕವಿತೆ ಕಳಿಸಿದಾಗ ಪ್ರಕಟ ಆಗ್ತಿತ್ತು, ಹಾಗೆ ನಾನು ಕವಿಯತ್ರಿ ಆದಿದ್ದು.
1: ಕವಿಯತ್ರಿ ಆಯ್ತು, ಕಾದಂಬರಿ ಆಯ್ತು, ಕತೆಗಾರ್ತಿಗಳಾದ್ರಿ, ಲೇಖನಗಳನ್ನು ಕೂಡ ಬರೆಯೋದಕ್ಕೆ ಪ್ರಾರಂಭ ಮಾಡ್ಬಿಟ್ರೆ
0: ಅದು ವಿರಳವಾಗಿ ಪತ್ರಿಕೆಯವರು ಅಲ್ಲಿ ಕೇಳಿದಾಗ, ಆಮೇಲೆ ಏನಾದ್ರೂ ವಿಚಾರಗಳ ಬಗ್ಗೆ ನಂಗೆ ತೀವ್ರವಾಗಿ ಹೇಳಬೇಕು ಅನ್ಸಿದಾಗ ನಾನು ಹಿಂಗೆ ಬರೆದಿದ್ದೇನೆ. ಆಮೇಲೆ ಹೊಸ ಮನುಷ್ಯದಲ್ಲಿ ಕೆಲವು ಹಿಂಗೆ ಪ್ರಶ್ನೋತ್ತರಗಳು ಹೀಗೆಲ್ಲ ಇರೋದು ಕೆಲವು ಇಂಟರ್ವ್ಯೂ.

0: ಮಕ್ಕಳು ಅದನ್ನೆಲ್ಲ ಸುಮ್ಮನೆ ಸೇರಿಸ್ಬಿಟ್ಟು ಒಂದು
1: ಒಂದು ಸಂಕಲನ ಮಾಡ್ಬಿಟ್ರಿ.
0: ಹೌದು,
1: ಹೂ ಮನಸ್ಸಿನ ಹೋರಾಟಗಾರ ಮತ್ತು ಇತರ ಲೇಖನಗಳು ಅಂತ 2011 ಅದನ್ನ ಪ್ರಕಟ ಕೂಡ ಮಾಡಿಸಿದ್ರಿ. ಇನ್ನೊಂದಿಷ್ಟು ಸಂಪಾದಿತ ಕೃತಿಗಳು ಕೂಡ ತಮ್ಮ ಮಡ್ಲಲ್ಲಿದೆ.
0: ಅದು ನಾನು ಸಹ ಸಂಪಾದಕೀಯ ಕೆಲಸ ಮಾಡಿದ್ದು GSS ಅವರ ಅಭಿನಂದನ ಗ್ರಂಥಕ್ಕೆ. ಆಮೇಲೆ ಸುವರ್ಣ ಕಾವ್ಯ ಅಂತೇಳಿ ಒಂದು ನನ್ಗೆ ಅದೊಂದು ತುಂಬಾ ಇಷ್ಟ ಆಯ್ತು. ಒಂದು 10,000 ಕವನ ಸಂಕಲನಗಳನ್ನ ನಾನು ನೋಡಿ, ಆಮೇಲೆ ಒಂದು 400 ಕವಿತೆಗಳನ್ನು ಆರಿಸೋ ಒಂದು ಕನ್ನಡ ಸಂಸ್ಕೃತಿ ಇಲಾಖೆದು ಒಂದು ಇತ್ತು ಪ್ರಾಜೆಕ್ಟ್. ಅದು ನನಗೆ ತುಂಬಾ ಖುಷಿ ಕೊಡ್ತು.
1: ಅಣತೆ, ಸುವರ್ಣ ಕಾವ್ಯ, ಇರುವಂತಿಗೆ
0: ಇರುವಂತಿಗೆ ವೈದೇಹಿ ಬಗ್ಗೆ ನಾವು ಮಾಡಿದ್ದು. ಅವರು ಕನ್ನಡದ ಒಂದು ಅಪ್ರತಿಮ ಲೇಖಕಿ ವೈದೇಹಿ. ಅವ್ರ ಬಗ್ಗೆ ಅವ್ರ ಬಿಡಿ ಅವರ ಕಾಲಭಾಗದಷ್ಟು ನಾವು ಬರ್ದಿಲ್ಲ. ನಮ್ಮನ್ನು ಬೇರೆ ಲೇಖಕಿಯರು ಬೆಳೆಸಿರ್ತಾರೆ, ಎಲ್ಲರ ಬಗ್ಗೆನು ನಾವು ಮಾಡಕ್ಕಾಗಲ್ಲ. ಹಂಗಾಗಿ ನನ್ನ ಪ್ರಪಂಚವನ್ನ ಅವ್ರು ವಿಸ್ತರಿಸಿದ್ದಾರೆ ಅಂತ ನನ್ಗೆ ಅನ್ಸಿತ್ತು. ಹಂಗಾಗಿ ಅವ್ರ ಬಗ್ಗೆ ನಾನು ನನ್ನ ಗೆಳತಿಯರ ಜೊತೆ ಸೇರ್ಕೊಂಡು ಒಂದು ತುಂಬಾ ಚೆನ್ನಾಗಿ ಬಂತದ್ದು ಇರುವಂತಿಗೆ ಅಂತ, ಒಂದು 700 ಪುಟ 722 ಪುಟನು ಬಂತದ್ದು.
1: ಆಮೇಲೆ ಕೊಂಕಣಿಯ ಸಾರಸ್ವತ ಲೋಕದಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ಬಂದಂತ ತಮಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ 2014 ಸಿಕ್ಕಿತ್ತು. ಅದರ ಅನುಭವ ಏನು?
0: ಅದು ನನಗೆ ಮೊದಲು ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿತ್ತು. ಆಮೇಲೆ ಬೇರೆ ಕವಿಗಳ ಹೆಸರಿನಲ್ಲಿರೋ ಬಹುಮಾನಗಳೆಲ್ಲ ಬಂದಿದೆ. ಪೂತಿನ ಇರ್ಬೋದು, ಮಾಸ್ತಿ ಇರ್ಬೋದು,
1: ಮಧುರ ಚನ್ನ,
0: ಮಧುರ
1: ಚನ್ನೋದು,
0: ಡಿ ಎಸ್ ಕರ್ಕಿ ಇದೆ, ಎಲ್ಲ ಕವಿಗಳ ಹೆಸರು.
1: ಅಂದ್ರೆ ಒಂದ್ ರೀತಿಯಲ್ಲಿ ನಮ್ಮ ಕನ್ನಡ ಸಾರಸ್ವತ ಲೋಕದ ಕವಿಗಳ ಹೆಸರಿನಲ್ಲಿ ಏನೇನ್ ಪ್ರಶಸ್ತಿ ಇದೆಯೋ ಎಲ್ಲ ಪ್ರಶಸ್ತಿ
0: ಹಿರಿಯರ ಆಶೀರ್ವಾದ ನನ್ನ ಮೇಲಿದೆ ಅಂತ ಅನ್ಕೊಂಡು. ಯಾಕಂದ್ರೆ ನಾನು ಕಾವ್ಯವನ್ನೇ ಫುಲ್ 100% ನಂಬಿಕೊಂಡವಳು. ಆ ಹಿರಿಯರ ಆಶೀರ್ವಾದ, ಆ ಪ್ರಶಸ್ತಿಗಳೇ ನನಗೆ ದೊಡ್ಡದು. ಈ ಇದು ಬಂತು ನನಗೆ ಆಕ್ಚುಲಿ ಚಿಕ್ಕ ವಯಸ್ಸಿನಲ್ಲೇ ಬಂದಿದೆ. ನನಗಿಂತ ಹಿರಿಯರು ತುಂಬಾ ಜನ ಇದ್ದಾರೆ, ತುಂಬಾ ಕವಿಯತ್ರಿ ಇರ್ತಾರೆ, ಆಮೇಲೆ ಕವಿಗಳು ಇದ್ದಾರೆ. ಅದು ನಾನು ಕೇಳಿದೆ ಅವ್ರಿಗೆ, ನನಗೆ ನಾನು ಫಸ್ಟ್ ಅವ್ರು ನಂಗೆ ಹೇಳ್ದಾಗ ನನಗಿಂತ ಹಿರಿಯರಿದ್ದಾರೆ ಅಂತ ಹೇಳಿದ್ದಕ್ಕೆ, ಇಲ್ಲ ಎಲ್ಲರೂ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ನೀವು ತಗೊಳ್ಳಿ ಅಂತ ಅಂದರು. ನಾನು ಅದನ್ನು ತಗೊಂಡೆ. ಆದರೆ ಹಿರಿಯರು ಅನೇಕ ಜನಕ್ಕೆ ಅದು ಸಿಗಬೇಕಿತ್ತು ಅಂತ ನನಗೆ ಈಗಲೂ ಅನಿಸುತ್ತೆ. ನಾನು ಇವತ್ತಿಗೂ ನಾನು ಅದೇ ಹೇಳ್ತೀನಿ, ಕೆಲವು ಸತಿ ನನಗೆ ಅದು ತಗೊಳಕ್ಕೆ ಇಷ್ಟ ಆಗೋದಿಲ್ಲ, ಆದರೆ ನಾನು ಅದನ್ನು ತಿರಸ್ಕಾರ ಮಾಡಬಾರ್ದು ಅಂತ ನನ್ನ ಮನಸ್ಸಿನಲ್ಲಿ ಒಂದಿದೆ. ಅನೇಕ ಯುವ ಕವಿಗಳು ನನ್ನ ಸಂಪರ್ಕದಲ್ಲಿ ಇದ್ದಾರೆ. ನಾನದ ಅವರು ಏನ್ ಕವಿತೆ ಕಳಿಸಿದ್ರು ನಾನದು ವಾಟ್ಸಪ್ ಅಲ್ಲಿ ಕಳಿಸಿರ್ಬೋದು, PDF ಅಲ್ಲಿ ಕಳಿಸಿರ್ಬೋದು, ನಾನು ಎಲ್ಲದನ್ನು ಪ್ರೀತಿಯಿಂದ ನಾನು ಓದ್ತೀನಿ. ಆದ್ರೆ ಅವ್ರಿಗೊಂದು ಹೇಳ್ತಿರ್ತೀನಿ, ನಾನು ಮುನ್ನುಡಿ ಬೆನ್ನುಡಿ ಎಲ್ಲ ಬರೆಯೋದಿಲ್ಲ, ಅದು ಒಂದು ಚೌಕಟ್ಟು ಹಾಕ್ದಂಗಾಗತ್ತೆ. ಜನ ನನ್ನ ಬೇರೆಯವರು ನನ್ನ ಕನ್ನಡಕದಿಂದ ನೋಡಬಾರ್ದು, ಅದನ್ನ ಅವರೇ ಕಣ್ಣುಗಳಿಂದ ನೋಡಬೇಕು. ಎಲ್ಲ ಪದ್ಯಗಳನ್ನು ಓದ್ಬಿಟ್ಟು ಅವರಿಗೆ ನನ್ನ ಪ್ರತಿಕ್ರಿಯೆ ಕೊಡ್ತೀನಿ. ಆದರೆ ನಾನು ಮುನ್ನುಡಿ ಮತ್ತು ಬೆನ್ನುಡಿ ಈ ಥರ ಬರೆಯೋಕ್ಕೆ ನಾನು ಇಷ್ಟಪಡೋದ ಇಲ್ಲ. ಅದನ್ನು ನಾನು ಎಲ್ಲ ಅನೇಕ ಯುವ ಕವಿಗಳಿಗೆ ಪಾಪ ಅದನ್ನು ಹೇಳಿ ಬೇಜಾರು ಮಾಡಿದ್ದೀನಿ. ಆದರೆ ನಾನು ಅವರೆಲ್ಲ ಪದ್ಯಗಳನ್ನು ಮತ್ತು ಒಂದು ಪೇಪರಲ್ಲಿ ಒಂದು ಸಣ್ಣ ಪದ್ಯ ಏನಾದರೂ ಬಂದರು ಅಥವಾ ಫೇಸ್ಬುಕ್ಕಲ್ಲಿ ಒಂದು ಸಣ್ಣ ಪದ್ಯ ಬರೆದ್ರು ನಾನು ಯಾರೇ ಬರೆದಿರಲಿ ಅದನ್ನು ನಾನು ತುಂಬ ಪ್ರೀತಿಯಿಂದ ಓದ್ತೀನಿ. ಬೆಳಗ್ಗೆಯಿಂದ ಸಂಜೆ ತನಕ ನಾನು ಅದರಲ್ಲೇ ಇರ್ತೀನಿ. ಅದೊಂದೇ ನನಗೆ ಆಸರೆ ಅಂತ ನಾನು ಅನ್ಕೊಂಡು.
1: ಸವಿತಾ ಭೂಷಣ್ ಅವರೇ, ಸಾಮಾನ್ಯವಾಗಿ ಕವಿತೆ ಅಂತಂದ್ರೆ ನಾವು ಹಿಂದಿನ ಕಾಲದಲ್ಲಿ ತಗೊಂಡ್ರೆ ಕವನ ಹಲವಾರು ಘಟ್ಟಗಳನ್ನ ಪಡ್ಕೊಂಡ್ತು. ಆ ವಿವಿಧ ಘಟ್ಟಗಳಲ್ಲಿ ತಾವು ನವೋದಯದಿಂದ ಪ್ರೇರಿತರಾದಂತವು.
0: ನವೋದಯ ಕವಿತೆಗಳನ್ನೇ ಜಾಸ್ತಿ ಇಷ್ಟಪಟ್ಟಿದ್ದು. ಯಾಕೆ ಅಂದ್ರೆ ಅವು ಭಾವಗೀತೆಗಳಿಗೆ ಆಕಾಶವಾಣಿ ಬಿತ್ತರಗೊಳ್ತಿದ್ವು. ದಿವಸ ಒಂದು 3-4 ಭಾವಗೀತೆ ಕೇಳ್ತಿದ್ವಿ. ಬೆಳಗ್ಗೆ ಗೀತಾರಾಧನ ಇರ್ತಿತ್ತು, ಆಮೇಲೆ ಭಾವಗೀತೆಗಳು ಬರ್ತಿತ್ತು, ಆಮೇಲೆ ಮಧ್ಯಾಹ್ನ 1 ಗಂಟೆಗೆ 2 ಹಾಡು ಬರ್ತಿತ್ತು. ನಮ್ಗೆ ಕಾವ್ಯ ಅಂದ್ರೆ ಅದೇ ಆಗಿತ್ತು ನಮ್ಗೆ. ಆಮೇಲೆ ನವ್ಯ ಕವಿತೆಗಳು ಬರ್ತಿದ್ವು, ಅದು ನಿಜವಾಗ್ಲೂ ನನ್ಗೆ ಅರ್ಥ ಆಗ್ತಿರ್ಲಿಲ್ಲ. ಅದರ ನಂತರ ಬಂಡಾಯ ಕವಿತೆಗಳು ಬರೀ, ಆ ಟೈಮಲ್ಲಿ ಮಹಿಳೆಯರು ಬರೆಯಕ್ಕೆ ಶುರು ಮಾಡಿದ್ರು. ಆ ಬಂಡಾಯ ಕವಿತೆಗಳು ಎಲ್ಲ ಸ್ವಲ್ಪ ಸರಳವಾಗಿ ಇರ್ತಿದ್ವು, ನವ್ಯದಷ್ಟು ಒಂದು ಸಂಕೀರ್ಣವಾಗಿ ಇರ್ತಿರ್ಲಿಲ್ಲ. ಅದು ಬೇರೆಯವರ ಒಬ್ಬ ನೆರವು ಬೇಕು, ಇದನ್ನ ನಾನೇ ಅರ್ಥ ಮಾಡ್ಕೋಬಹುದಾಗ.
1: ಸವಿತಾ ನಾಗಭೂಷಣ್ ಅವರೇ, ಈಗ ಆಕಾಶವಾಣಿಗೆ 90 ತುಂಬ್ತಾ ಇದೆ. ಈ ಸಂದರ್ಭದಲ್ಲಿ ಆಕಾಶವಾಣಿಯಿಂದ ತಾವು ಕೂಡ ಪ್ರಭಾವಿತರಾಗಿದ್ರಿ ಅನ್ನೋದನ್ನ ತಿಳಿಸ್ತಾ ಇದ್ರಿ.
0: ನಾನೇನಿದ್ರು ಪುರಂದರದಾಸರು, ಕನಕದಾಸರು, ಆಮೇಲೆ ವಚನಕಾರರು, ಇದೇ ನನಗೆ ಜಾಸ್ತಿ ತತ್ವ ಪದಗಳು ಅವೆಲ್ಲ ರೇಡಿಯೋದಲ್ಲಿ ಬರ್ತಿತ್ತು. ಹಳೆ ಚಿತ್ರಗೀತೆಗಳು, ಹಳೆ ಹಿಂದಿ ನನ್ ಮಟ್ಟಿಗೆ

0: ನನ್ನ ಕಾವ್ಯ ಪ್ರಪಂಚ ಅದೇ ಆಗಿತ್ತು. ನವ್ಯ ನನಗೆ ಅದು ಕಷ್ಟ ಆಗ್ತಿತ್ತು. ನಾನು ತೀರಾ ಇತ್ತೀಚೆಗೆ ಅದನ್ನ ನಾನು ಹಳೆದನ್ನೆಲ್ಲ ಅದನ್ನ ವಿಶ್ಲೇಷಣೆ ಮಾಡಿದಾರಲ್ಲ, ಅದನ್ನು ಓದಿ ನಾನು ಅದನ್ನ ಅದರ ಸ್ವಾರಸ್ಯವನ್ನ ಈಗೀಗ ತಿಳ್ಕೊತಾ ಇದ್ದೀನಿ. ಹೌದು, ಹಿಂಗ ಅರ್ಥ ಇರುತ್ತೆ ಅಂದ್ರೆ ನಾವು ಎಲ್ಲ ಸುಲಿದ ಬಾಳೆ ಹಣ್ಣು ಹಂಗಿರ್ಬೇಕು ಅಂತ ಯೋಚನೆ ಮಾಡ್ತೀವಿ. ನಾನು ಬರೆಯೋದು ಅದೇ ರೀತಿ. ತುಂಬಾ ಜನ ಹೇಳಿದ ಅಯ್ಯೋ ನಿಮ್ದು ತುಂಬಾ ಮಕ್ಕಳ ಪದ್ಯ ತರ ಇರುತ್ತೆ ಅಂತಾನು ಹೇಳ್ದವ್ರು ಇದ್ದಾರೆ. ಆದ್ರೆ ನಾನು ಕಾವ್ಯಕ್ಕೆ ನಾನು ಅದೇನು ಅರ್ಥ ಇದೆ ಅಂತಲ್ಲ, ಕಾವ್ಯನೇ ಒಂದು ಭಾಷೆ,
1: ಹೌದು,
0: ಅದೇ ಒಂದು ಲ್ಯಾಂಗ್ವೇಜ್. ಹಂಗಾಗಿ ಅದನ್ನ ಅದ್ರಲ್ಲಿ ಬರಿತೀವಿ, ಇದ್ರ ಬರೀತೀವಿ ಅಂತಲ್ಲ. ಈಗ ನಾವು ಆಫ್ರಿಕನ್ ಕವಿತೆ ಓದ್ತೀವಿ, ಯುರೋಪಿಯನ್ ಕವಿತೆ ಓದ್ತೀವಿ. ಈಗ ತೀರಾ ನಾವು ಬರ್ದಂಗೆ ಅವ್ರು ಬರ್ದಿದ್ದಾರೆ, ಅವ್ರು ಬರ್ದಂಗೆ ನಾವು ಬರ್ದಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಕಾವ್ಯದ್ದೇ ಒಂದು ಭಾಷೆ ಇರುತ್ತೆ, ಅದು ಹೃದಯದ ಭಾಷೆ ಅದು. ಹಂಗಾಗಿ ನನಗೆ ನಾನು ನವ್ಯ ಕವಿತೆಯಿಂದ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗ್ಲಿಲ್ಲ, ಆದ್ರೆ ನಾನು ಅದನ್ನ ಪಡ್ಕೊಂಡಿದ್ದೀನಿ ನವ್ಯ ಕಥೆಗಾರರು ಮತ್ತು ವಿಮರ್ಶೆಯಿಂದ ಜಾಸ್ತಿ ಪಡ್ಕೊಂಡಿದ್ದೀನಿ ಅನ್ಸುತ್ತೆ.
1: ಹಾಗೇನೆ ನಮ್ಮ ಶಿವಮೊಗ್ಗ ತಂದು ಕೂಡ್ಲೇನೆ ನಮಗೆಲ್ಲ ಸಾಹಿತ್ಯ ಪ್ರಪಂಚವನ್ನ ಕಟ್ಟಿಕೊಡುವಂತಹದ್ದು ಕರ್ನಾಟಕ ಸಂಘ. ಕರ್ನಾಟಕ ಸಂಘಕ್ಕೂ ತಮಗೂ ಬಹಳ ಆತ್ಮೀಯ ನಂಟಿದೆ, ಅದ್ರ ಬಗ್ಗೆ ಒಂದಿಷ್ಟು ಹೇಳ್ಬೇಕು ಸವಿತಾ ನಾಗಭೂಷಣ ಅವರೇ.
0: ಪ್ರಥಮ ಬಹುಮಾನ ಪಡೆದಿದ್ದು ಕರ್ನಾಟಕ ಸಂಘದಲ್ಲೇ. ಅದೇ ಹೇಳಿದ್ನಲ್ಲ, 5 ವರ್ಷ ಒಂದು ಚಿತ್ರ ಬರೆದಿದ್ದೆ, ಅಲ್ಲಿ ಒಂದು ವಾಟರ್ ಬ್ಯಾಗ್ ಕೊಟ್ಟಿದ್ರು, ಆ ಸ್ಟೇಜ್ ಮೇಲೆ ಹೋಗಿ ನಾನು ತಗೊಂಡಿದ್ದು. ಆಮೇಲೂ ನಾನು ಅನೇಕ ಸಾಹಿತಿಗಳನ್ನ ಅಲ್ಲಿ ನೋಡಿದ್ದೀನಿ. ಕೆ ಎಸ್ ನಾ ಇರ್ಬೋದು, ಪುತೀನಾ ಇರ್ಬೋದು, ತೇಜಸ್ವಿ ಇರ್ಬೋದು, ಲಂಕೇಶ್ ಇರ್ಬೋದು, ಸುಬ್ಬಣ್ಣ ಇರ್ಬೋದು, ಅನಂತಮೂರ್ತಿ ಇರ್ಬೋದು, ಕಣವಿ ಇರ್ಬೋದು, ಜಿ ಎಸ್ ಎಸ್ ಇರ್ಬೋದು, ನಿಜಾರ್ ಅಹಮದ್ ಇರ್ಬೋದು, ತುಂಬಾ ಜನ ಅಲ್ಲಿ ಕರೆಸ್ತಾ ಇದ್ರು. ಇವರೆಲ್ಲ ನನಗೆ ಪ್ರೇರಣೆನೇ. ನನಗವರು ಅವರ ಕವಿತೆಗಳನ್ನು ಕೇಳಿರೋದು, ಅವರ ಮಾತುಗಳನ್ನು ಕೇಳಿರೋದು. ಆಮೇಲೆ ಅಲ್ಲಿ ಎಂ ಕೆ ಇಂದಿರಾ ಪ್ರಶಸ್ತಿಯನ್ನು ಕರ್ನಾಟಕ ಸಂಘದವರು ಕೊಟ್ಟಿದ್ರು. ಈಗ ಹಲವಾರು ವೇದಿಕೆ ಇರ್ಬೋದು, ಆದರೆ ನಾನು ಬೆಳೀತಿದ್ದ ಕಾಲದಲ್ಲಿ ನಮ್ಗಿದ್ದಿದ್ದು ಕರ್ನಾಟಕ ಸಂಘ ಒಂದೇ.
1: ಸಾಮಾನ್ಯವಾಗಿ ಕೇಳುವಂಥದ್ದು ಒಂದಿದ್ದೇ ಇರುತ್ತೆ, ನೀವೇಕೆ ಬರೆಯುತ್ತೀರಿ ಅಂತ. ಈಗ ನನ್ನ ಪ್ರಶ್ನೆನೂ ಅದೇ, ನೀವೇಕೆ ಬರೆಯುತ್ತೀರಿ?
0: ಅದು ಬಹುಶಃ ಈಗ ನೋಡಿ ಜಗತ್ನಲ್ಲಿ ನಾನಾ ನಡೀತಿದೆ, ಸಂಗೀತ ಇದೆ, ಸಾಹಿತ್ಯ ಇದೆ, ಚಿತ್ರಕಲೆ ಇದೆ, ಮತ್ತೆ ಬೇರೆ ವ್ಯಾಪಾರ ಇದೆ, ಕ್ರಿಮಿನಲ್ ಆಕ್ಟಿವಿಟಿನೂ ಇದೆ. ಜಗತ್ತು ತುಂಬಾ ಅಸಂಖ್ಯ ಇದರಿಂದ ನಡೀತಾ ಇರುತ್ತೆ. ಈ ಕಾವ್ಯ ಅನ್ನೋದು ಒಂದು ಸಣ್ಣದು, ಒಂದು ಸಣ್ಣ ಗುಂಪಿನ ಚಟುವಟಿಕೆ ಅಷ್ಟೇ. ಇದು ಒಂದು ಲೋಕಕ್ಕೆ ನಾನು ಈ ಲೋಕದ ಜೀವಿಯಾಗಿ ನೀಡಿರೋ ಒಂದು ಪ್ರತಿಕ್ರಿಯೆ ಅಂತ ಅಷ್ಟೇ ನಾನು ತಿಳ್ಕೊಳ್ಳೋವಂಥದ್ದು. ಈ ಜಗತ್ತಿನಲ್ಲಿ ನಾನು ಬದುಕಿದ್ದೀನಿ, ಅದು ಏನೋ ಸುತ್ತಮುತ್ತ ನಡೀತಾ ಇರುತ್ತೆ, ನನ್ನ ಮನಸ್ಸಿಗೆ ಒಂದು ಏನೋ ಒಂದು ಹೊಳೆಯತ್ತೆ, ಹೊರಗಿಂದ ಒಳಗೆ ಬರುತ್ತೆ, ಒಳಗಿಂದ ಹೊರಗೆ ಹೋಗುತ್ತೆ. ಅದೊಂದು ಸಣ್ಣ ವಿನಿಮಯ, ಒಂದು ಪ್ರತಿಕ್ರಿಯೆ.
1: ನಿಮ್ಮ ಅನುಭವ ಅಭಿವ್ಯಕ್ತಿಗಳನ್ನು ಹೊರಸೂಸುವುದಕ್ಕೆ ತಾವು ಬರೀತೀರಿ.
0: ಹೌದು.
1: ಹಾಗಿದ್ರೆ ಈಗ ಆರಂಭದಲ್ಲಿ ಹೇಳ್ತಾ ಇರುವಾಗ ನಾವು ಮಾತನಾಡಬೇಕಿದ್ರೆ, ಜಾತ್ರೆಯಲ್ಲಿ ಶಿವ ಇದು ನಿಮಗಿಷ್ಟವಾದ ನಿಮ್ಮ ಕವನ, ಆದ್ರೆ ನಿಮಗಿಷ್ಟವಾದ ನಿಮ್ಮ ಮೇಲೆ ಪ್ರಭಾವ ಬೀರಿದ ಕವನ ಯಾವುದು?
0: ನನಗೆ ಅದು ತುಂಬಾ ಇದೆ. ನಾನು ಹೇಳಿದ್ನಲ್ಲ, ಅದು ಒಂದು ಅಂತ ಹೇಳಕ್ಕಾಗಲ್ಲ, ನಾನೊಂದು ಲಕ್ಷಾಂತರ ಕವಿತೆ ಓದಿರ್ಬೋದು. ತುಂಬಾ ಜನ ಕನ್ನಡದ ಅಸಂಖ್ಯ ಕವಿಗಳು ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ. ಒಂದು ಕವಿತೆ ಅಂತ ನನಗೆ ಹೇಳಲಿಕ್ಕಾಗದೇ ಇಲ್ಲ.
1: ಆದರೆ ಕವಿತೆ ಹೇಳೋದಕ್ಕೆ ಸಾಧ್ಯ ಇದೆ, ಇದ್ರೂ ಕೂಡ ಕೃತಿ ನಿಮ್ಮ ಮೇಲೆ ಬಹಳ ಪ್ರಭಾವ ಬೀರಿದ್ದು ಒಂದು ಎರಡಿದೆ. ಒಂದು ಹುಲ್ಲಿನ ಕ್ರಾಂತಿ.
0: ಹೌದು ಹೌದು, ಒಂದು ಹುಲ್ಲಿನ ಕ್ರಾಂತಿ, ರಾಮಕೃಷ್ಣ ವಚನ ವೇದ. ಆಮೇಲೆ ನನಗೆ ತುಂಬಾ ಮನಸ್ಸಿಗೆ ಇಷ್ಟ ಆಗಿದ್ದು ಒಂದು ಸಣ್ಣದು ಅಂದ್ರೆ, ತನುವಿನೊಳಗೆ ಅನುದಿನವಿದ್ದು ಎನ್ನ ಮನಕ್ಕೆ ಹೇಳದೆ ಹೋದೆ ಹಂಸ ಅಂತ ಒಂದು ತತ್ವ ಪದ ಇದೆಲ್ಲ, ಅದು ಎರಡೇ ಸಾಲ ಇರ್ಬೋದು. ಅದು ನನ್ ಭಾರಿ ನನ್ನ ಕಾಡಿದೆ.
1: ನಿಮಗೆ ಕಾಡಿದ ಕವನಗಳು ಇವೆ?
0: ತುಂಬಾ ಇವೆ. ಕನ್ನಡದಲ್ಲಿ ಏನಿಲ್ಲ ಅಂದ್ರು ನೂರಾರು ಒಳ್ಳೆಯ ಕವಿಗಳಿದ್ದಾರೆ. ನನಗಿಂತ ತುಂಬಾ ಚೆನ್ನಾಗಿ ಬರೆಯ ನೂರಾರು ಕವಿಗಳಿದ್ದಾರೆ. ಅವರೆಲ್ಲರ ಪದ್ಯಗಳನ್ನು ನಾನು ಮತ್ತೆ ಮತ್ತೆ ನಾನು ಓದಿದ್ದೀನಿ.
1: ನನಗೆ ಈಗ ಮತ್ತೆ ಮತ್ತೆ ಓದಿದ್ದೀರಿ ಅಂತಂದಾಗ, ನಿಮ್ಮ ದೇವರಿಗೆ ಹೋದೇವು ಅಂತ ಒಂದು ಕವನ ಸಂಕಲನ ಇದೆ, ಅದರಲ್ಲಿ ತಾವೇ ಬರೆದಂತಹ ಒಂದು ಕವನ ಕವಿಯ ಬಗ್ಗೆನೆ ಬರೆದು ಬಿಟ್ಟಿದ್ದೀರಿ.
0: ಹೌದು.
1: ಆ ಕವಿಯ ಬಗ್ಗೆ ಏನ್ ಬರೆದಿದ್ದೀರಿ ಅಂತ ನಮ್ಗೆ ಕೇಳಿದ್ರೆ ಹೇಳೋಣ.
0: ನಾನು ಕವಿ ಬಗ್ಗೆನೇ ತುಂಬಾ ಬರ್ದಿದ್ದೀನಿ, ಒಂದು 4-5. ಯಾಕಂದ್ರೆ ನಾವೇನು ಅಂತ ಅನ್ಕೋತಾ ಇರ್ತೀವಲ್ಲ, ಏನು ಅಂತ ನಾವೊಂದು ಅನ್ವೇಷಣೆ ಮಾಡ್ಕೋ

0: ಆಗ್ತಾ ಇತ್ತು.
1: ಆತ್ಮಾವಲೋಕನ.
0: ಹೌದು, ಈಗ ಮನುಷ್ಯ ಅವನು ಎಂತನೇ ಆಗ್ಲಿ ದೇವರ ಮುಂದೆ ನಿಂತಾಗ ಕೈ ಜೋಡಿಸಿ ನಿಂತಾಗ ಯಾವ ಭಾವ ಬರುತ್ತೆ?
1: ಸಮರ್ಪಣಾ ಮನೋಭಾವ ಅಂತ ಕರೀತೀವಿ.
0: ಕವಿತೆ ಅಕ್ಷರದ ಮುಂದೆ ನಮ್ಗೆ ಅದೇ ಭಾವ ಬರುತ್ತೆ ಅಷ್ಟೇ. ಆ ಟೈಮಲ್ಲಿ ಅಷ್ಟೇ ನಾವು ಕವಿಗಳು, ಮಿಕ್ಕಂತೆ ಎಲ್ಲ ರಾಗದ್ವೇಷಗಳು ನಮ್ಮಲ್ಲೂ ಇರ್ತವೆ.
1: ಕೆಲವೊಮ್ಮೆ ಆ ರಾಗದ್ವೇಷಗಳು ಕವನದಲ್ಲೂ ಕಾಣಿಸ್ಕೊಳ್ಳುತ್ತೆ.
0: ಅಯ್ಯೋ, ಅದು ಹಿಂದೆ ಮುಂದೆ ಹೊರಗಿಂದು ಒಳಗಿಂದು ಎಲ್ಲ ಸೇರ್ಬಿಟ್ಟು ಕಲಸದ ಮೇಲೆ ಹೋಗರಾಗೆ ಬರುವಂತದ್ದು. ನಾವ್ ಏನು ಹೊಸದನ್ನ ಏನು ಉತ್ಪಾದನೆ ಮಾಡಕ್ ಆಗೋದಿಲ್ಲ. ಎಲ್ಲರೂ ಬರ್ದಿರೋ ಶಬ್ದಗಳೇ ನಮ್ಮ ಹತ್ರನೂ ಇರೋದು. ನಾವು ಈಗ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕಣ್ಣುಗಳಿಂದ ನೋಡಲ್ವಾ, ಹಂಗೆ ಆ ಶಬ್ದಗಳನ್ನ ನಾವು ನುಡಿಸ್ತೀವಿ. ನಮಗೊಂದಿಷ್ಟು ಶಬ್ದಗಳು ಕೈ ಸಿಗ್ತವೆ, ನಾವು ನುಡಿಸೋದು. ಪ್ರತಿಯೊಬ್ಬರು ಅವರದೇ
1: ಭಾವನೆಗಳನ್ನ ಶಬ್ದಗಳಲ್ಲಿ ಪೂರ್ಣಿಸಿ ಕವನವಾಗಿಯೋ ಕಾವ್ಯವಾಗಿಯೋ ಕಟ್ಟಿಕೊಡುವಂತ ಕೆಲಸವನ್ನ ತಾವು ಮಾಡ್ತಾ ಹೋಗ್ತೀರಿ ಕವಿಗಳಾಗಿ. ಹಾಗೇನೆ ತಮ್ಗೆ ಕನ್ನಡದ ಮೇಲೂ ಕೂಡ ಬಹಳ ಒಂದು ಪ್ರೀತಿ. ಅದರಲ್ಲೇನು ಕೂಡ ನಾವು ಹೇಳ್ತೀವಿ, ಆರಂಕುಶ ಮಿಟ್ಟಡಂ ನೆನವುದನ್ನ ಮನಂ ಬನವಾಸಿ ದೇಶಮಂ, ಇದನ್ನ ಆ ಕಾಲದಲ್ಲಿ ಪಂಪ ಹೇಳಿದ್ರು. ಆದ್ರೆ ಅದೇ ಒಂದು ಟೋನ್ ನಲ್ಲಿ ತಾವು ಕೂಡ ಒಂದು ಕನ್ನಡ ಕವನ ಬರೆದ್ಬಿಟ್ಟಿದ್ದೀರಿ.
0: ಅದು ನನಗೆ ಒಂದು ಅಸ್ಮಿತೆಯನ್ನು ಕೊಟ್ಟಿರೋದೇ ಕನ್ನಡ. ಹಾಗಾಗಿ ನಾನು ಕನ್ನಡಕ್ಕೆ ಯಾವಾಗ್ಲೂ ಸದಾ ಋಣಿ. ಮತ್ತೆ ಹುಟ್ಟುವುದಾದರೆ, ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಹುಟ್ಟಿದ ಮೇಲೆನ್ನ ನುಡಿಯು ಕನ್ನಡವೇ ಆಗಿರಲಿ. ತುಂಗೆಯಲ್ಲಿ ನಾನಿರಲು ಗಂಗೆಯೂ ಬರಲಿ, ಕೃಷ್ಣೆ ಗೋದಾವರಿ ಗೆಳತಿಯರು ಸಿಗಲಿ. ಹಿಮಾಲಯವು ಮುಡಿಯಲ್ಲಿ, ಸಹ್ಯಾದ್ರಿಯು ಅಡಿಯಲ್ಲಿ, ಅಲ್ಲಲ್ಲಿಯೇ ಇರಲಿ. ಕಲ್ಕತ್ತೆಯ ಕಾಳಿ ಶೃಂಗೇರಿಯ ಶಾರದೆಗೆ ಹೂವು ಕುಂಕುಮ ಕೊಡಲಿ. ದೂರದಲ್ಲೇಕೆ ಇರಬೇಕು ದೆಹಲಿ, ದೂರದಲ್ಲೇಕೆ ಇರಬೇಕು ದೆಹಲಿ, ಶಿವಮೊಗ್ಗೆಗೇ ಬರಲಿ. ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಮಂಗಳೂರಿನ ಕಡಲು ಮಡಿಕೇರಿಯ ಮಂಜಿನ ಒಡಲು ನನಗೊದಗಿ ಬರಲಿ. ಹಟ್ಟಿ ಚಿನ್ನದ ಬುಗುಡಿ ಕಾರವಾರದ ಸಿಗಡಿ ತುಟ್ಟಿಯಾಗದೆ ಇರಲಿ. ಸೊರಗದಿರಲಿ ಬೇಲೂರಿನ ಬಾಲೆ, ಒಣಗದಿರಲಿ ಜೋಗದ ಮೊರೆ, ಇಳಕಲ್ಲಿನ ಸೀರೆಗೆ ಕಾಶ್ಮೀರದಲ್ಲೂ ಬೆಲೆ ಸಿಗಲಿ. ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಮೇಲುಕೋಟೆಯ ಚೆಲುವ ನನಗೊಲಿದು ಬರಲಿ, ಮೇಲುಕೋಟೆಯ ಚೆಲುವ ನನಗೊಲಿದು ಬರಲಿ.
1: ಸವಿತಾ ನಾಗಭೂಷಣ ಅವರೇ, ಈ ಕವನದ ಮುಖಾಂತರ ಇಡೀ ಕರ್ನಾಟಕವನ್ನ ಸುತ್ತೋಡ್ದು ಬಿಡ್ರಿ ತಾವು.
0: ಹೌದು, ನನ್ನ ಇಡೀ ದೇಶದಲ್ಲಿ ಇದ್ರು ಕೂಡ ನನಗೆ ಅಂತಿಮವಾಗಿ ನನಗೆ ಶಿವಮೊಗ್ಗನೇ ನನ್ನ ಮನೆ ಅಂತ ಅನ್ಸೋ ಒಂದು ಭಾವದಲ್ಲಿ ನಾನು ಅದನ್ನ.
1: ಶಿವಮೊಗ್ಗದಲ್ಲಿ ಮನೆಯೂ ಇದೆ, ಅದೇ ರೀತಿಯಲ್ಲಿ ಮನಸ್ಸು ಇಲ್ಲೇ ಇದೆ. ಇಷ್ಟೆಲ್ಲ ಮನೆ ಮನಸ್ಸು ಇಟ್ಕೊಂಡಂತವರಿಗೆ ಈ ಸಾಹಿತ್ಯದ ಪ್ರಕಾರದಲ್ಲಿ ಮುಂದುವರಿಯುವ ಯೋಚನೆ ಯಾವ ರೀತಿ?
0: ನಾನು ಈಗ ನನಗೆ ಏನ್ ಗೊತ್ತಾ, 40 ವರ್ಷದಿಂದ ಪದ್ಯ ಬರಿತಾ ಇರ್ತೀವಿ, ಅದೊಂದು ಅಭ್ಯಾಸ ರೂಢಿ ಆಗ್ಬಿಟ್ಟಿದೆ.
1: ಎಲ್ಲ ಒಂದ್ ಕಡೆಯಲ್ಲಿ ತಾವೇ ಬರೆದ ಹಾಗೇನೆ ಸಾಕಪ್ಪ ಅಂತ ಎಲ್ಲ ಒಂದ್ ಕಡೆಯಲ್ಲಿ ಹೇಳ್ತಿದ್ದೀರಿ.
0: ಅದು ಪ್ರತಿ ಸತಿ ಅನ್ನಿಸ್ತಿರುತ್ತೆ, ಆದ್ರೆ ಮತ್ತೆ ನಾವು ಇರೋ ತನಕನು ಬಹುಶಃ ನಾನು ಅನ್ಕೋತಾ ಇರ್ತೀನಿ, ಅಯ್ಯೋ ಇಲ್ಲ ಬರೆಯಕ್ಕಾಗಲ್ಲ. ಆದ್ರೆ ಹಾಗಂದುಕೊಂಡ ಮರುಕ್ಷಣದಲ್ಲೇ ನಾನು ಬರಿತಾ ಇರ್ತೀನಿ. ಅದೊಂದು ನನಗೆ ಒಂದು ಇರ್ಲಪ್ಪ ವರ ಅಂತ ಯಾವಾಗ್ಲೂ ನಾನು ಅನ್ಕೊಳ್ಳೋದು. ಆದ್ರೆ ನಾವು ಬಯಸಿಬಿಟ್ಟ ತಕ್ಷಣ ಅದಾಗೋದಿಲ್ಲ, ಒದಗಿ ಬರಬೇಕು. ಕವಿತೆ ಕರಿಬೇಕು, ನಾನು ಬರಿಬೇಕು ಅಷ್ಟೇ, ನಾನೇ ಬರಿತೀನಿ ಅಂತ ಹೇಳಕ್ ಬರದೇ ಇಲ್ಲ.
1: ಈಗ ತಾವು ಕವಯಿತ್ರಿಯಾಗಿ, ಕಾದಂಬರಿಕಾರರಾಗಿ, ಕಥೆಗಾರ್ತಿಯಾಗಿ ಲೇಖನವನ್ನ ಸಂಗ್ರಹ ಮಾಡೋದು, ಅದರಲ್ಲಿ ಕೆಲವೊಮ್ಮೆ ಸಂಪಾದಕತ್ವವನ್ನು ವಹಿಸ್ಕೊಂಡಿದ್ದೀರಿ ಅಂದ್ರೆ ತಾವು ಸಾಹಿತ್ಯದ ಸುಮಾರು ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ದುಡಿದವರಾಗಿರೋದ್ರಿಂದ ಇವತ್ತು ನೀವು ಆಡಿದ ಕೆಲವು ಮಾತುಗಳಿಂದ ಪ್ರೇರಣೆಯನ್ನು ಪಡ್ಕೊಂಡು ಅವರು ಕೂಡ ತಮ್ಮ ಒಂದು ಪ್ರಯತ್ನವನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿಸಲಿ, ಸುದೀರ್ಘವಾಗಿ ತಮ್ಮ ಅನುಭವಗಳನ್ನ ನಮ್ಮ ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ರಿಂದ ಧನ್ಯವಾದ, ನಮಸ್ಕಾರ.
0: ನನಗೂ ಖುಷಿ ಆಯ್ತು ಸರ್, ಧನ್ಯವಾದ.
2: ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಎಸ್ಆರ್ ಭಟ್,
3: ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿದ್ಯಾರ್ಥಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. ತದನಂತರ 10:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಐಸಿಸಿ ಟಿ20 ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ 2026 ಅಂಗವಾಗಿ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ಲಂಡನ್ನಿನ ಓವೆಲ್ನಲ್ಲಿ ನಡೆಯುವ 2ನೇ ಸೆಮಿಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ದಿನದ ಆಟದ ಮುಕ್ತಾಯದವರೆಗೆ ಕೇಳಬಹುದು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಇದುವರೆಗೆ ನಿಲಯದ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ನಮ್ಮ ಚಂದ್ರವಳ್ಳಿ ಪ್ರಸಾರದ ನ್ಯೂಸ್ ಆನ್ ಏರ್ ಆ್ಯಪ್ ಕಾರ್ಯಕ್ರಮಗಳು ಮುಕ್ತಾಯವಾಯಿತು. ಈಗ ವೇಳೆ 11 ಗಂಟೆ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯ ಮುಂಜಾನೆ 6 ಗಂಟೆಗೆ ಆರಂಭವಾಗುವುದು. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.